Sorry, so sorry, I'm not

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
4: ಯಾವ ಮನುಷ್ಯ ನಂಬಿಕೆ ಇಲ್ಲದೆ ಕೆಲಸ ಮಾಡ್ತಾನೋ ಅವನೆಂದೂ ಶ್ರೇಯಸ್ಸಾಗೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕ್ಷೇತ್ರದಲ್ಲಿ ದೊಡ್ಡವನಾಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದು ಇದು. ಮೊದಲು ನೀನು ಮಾಡೋ ಕೆಲಸದಲ್ಲಿ ನಂಬಿಕೆ ಇಟ್ಕೊಳ್ಳಯ್ಯ ನೀನು, ಆಮೇಲೆ ದೊಡ್ಡವನಾಗ್ತೀಯ ನೀನು. ಮಾಡೋಕ್ಕೆ ಮೊದಲೇ ಆಗುತ್ತಾ ಇದು ಅಂದ್ಕೊಂಡು ಹೋದರೆ ಆಗೋದೇ ಇಲ್ಲ. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದಾಗ ಇಬ್ಬರು ಹುಡುಗಿಯರು ಎಕ್ಸ್ಪರ್ಟ್ ಡಿಬೇಟ್ ಮಾಡೋರು, ಇಂಟರ್ ಕಾಲೇಜಿಗೆ ಕಳಿಸಿದ್ದೀನಿ, ಬಂದರು. ಐ ಡೋಂಟ್ ಥಿಂಕ್ ವಿಲ್ ವಿನ್ ಸರ್ ಅಂದರು. ಡೋಂಟ್ ಗೋ ಅಂತ ಹೇಳಿ, ಯು ಆರ್ ಆಲ್ರೆಡಿ ಲಾಸ್ಟ್, ಯು ಡೋಂಟ್ ಗೋ. ಸೋತ್ಬಿಟ್ಟು ಈಗಾಗಲೇ ನೀನು ಹೋಗೋದಕ್ಕಿಂತ ಮೊದಲೇ ಸೋಲಿನ ಮಾತು ಯಾಕೆ? ಈ ನಂಬಿಕೆ ಬೆಳೆಸೋದಕ್ಕೆ ಈ ಛಾಂದೋಗ್ಯ ಉಪನಿಷತ್ ಎಷ್ಟು ಕಾರಣ ಆಯಿತು ಅಂತ ಹೇಳಬೇಕು ನಾನು ಹುಡುಗರಿಗೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದೇ ಕೆಲಸ ಅತ್ಯಂತ ಶ್ರೇಷ್ಠ ಕೆಲಸ ಆಗೋದಕ್ಕೆ ಮೂರೇ ಮೂರು ಕಾರಣ ಅಂತ ಹೇಳ್ತಾರೆ. ವಿದ್ಯಾ, ಶ್ರದ್ಧಾ, ಉಪನಿಷತ್. ಎಷ್ಟು ಚಂದದ ಮಾತದು. ಅದಕ್ಕೆ ಸಾಯಣ ಭಾಷ್ಯ ಇದೆ, ಅದ್ಭುತವಾದ ಭಾಷ್ಯ ಬರೆದಿದ್ದಾರೆ ಸಾಯಣಾಚಾರ್ಯರು. ಅದಕ್ಕೆ ಹೇಳ್ತಾರೆ ವಿದ್ಯಾ ಮೂರು ಥರದ ವಿದ್ಯೆಗಳಂತೆ. ನಾನು ಯಾವ ಕೆಲಸ ಮಾಡಬೇಕು ಅಂತ ಹೋಗ್ತೀನೋ ಆ ಕೆಲಸದ ಬಗ್ಗೆ ಜ್ಞಾನ ಇರಬೇಕು ನನಗೆ ಸ್ವಲ್ಪ. ಎರಡನೇದು ಆ ಕೆಲಸ ನಾ ಮಾಡಬಲ್ಲೆ ಅನ್ನುವಂಥ ನಂಬಿಕೆ ಇರಬೇಕು. ಮೂರನೇದ್ದು ನಾ ಮಾಡೋದ್ರಿಂದ ನನಗೂ ಒಳ್ಳೇದಾಗತ್ತೆ, ಜಗತ್ತಿಗೆ ಒಳ್ಳೇದಾಗ್ತದೆ ಅನ್ನುವಂಥ ಒಂದು ಜ್ಞಾನ ಇರಬೇಕು. ಇದು ಮೂರು. ಎರಡನೇದ್ದು ಮುಖ್ಯ ಇವತ್ತಿನ ವಿಷಯಕ್ಕೆ ನನಗೆ ಬೇಕಾದದ್ದು ಶ್ರದ್ಧಾ. ಇಂಗ್ಲೀಷಲ್ಲಿ ಫೇತ್ ಅಂತ ಏನು ಬಳಸ್ತೀವಿ, ಫೇತ್ ಈಸ್ ಅ ಪೂರ್ ಟ್ರಾನ್ಸ್ಲೇಷನ್ ಆಫ್ ಶ್ರದ್ಧಾ. ಆ ಶ್ರದ್ಧೆಗೆ ಸರಿಯಾದ ಪದ ಇಂಗ್ಲೀಷಲ್ಲಿ ಇಲ್ಲ, ನಾವು ಫೇತ್ ಅಂತ ಅಷ್ಟೇ ಕರಿತೀವಿ. ಅತ್ಯಂತ ಆಳವಾದ ಗಾಢವಾದ ನಂಬಿಕೆ ಶ್ರದ್ಧೆ ಅಂತ. ನಾಲ್ಕು ಥರದ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಯಾವ ಶ್ರದ್ಧೆ ಇರಬೇಕು? ಫೇತ್ ಇನ್ ಸೆಲ್ಫ್, ನನ್ನೊಳಗೆ ನಂಬಿಕೆ ಇರಬೇಕು. ಈ ನಮ್ಮಲ್ಲಿ ಬಹುಜನ ಹುಡುಗರಿಗೆ, ಸಣ್ಣ ಹುಡುಗರಿಗೆ ಈಗ ನಮ್ಮೊಳಗೆ ನಂಬಿಕೆ ಕಮ್ಮಿ ಆಗಿಬಿಟ್ಟಿದೆ. ಅದಾಗಬಾರ್ದು. ನನ್ನೊಳಗೆ ನಂಬಿಕೆ ಇರಬೇಕು, ನಾನು ಮಾಡ್ತೀನಿ, ಇದೆ, ನಾನು ಮಾಡಬಲ್ಲೆ ಅನ್ನುವಂಥ ನಂಬಿಕೆ ಇರಬೇಕು.

0: You're listening to Radio Sarang, 107.8 FM.
1: ನಾನು ಯಾವಾಗಲೂ ಎಕ್ಸಾಂಪಲ್ ಎಲ್ಲರ ಮುಂದೆ ಹೇಳ್ತೇನೆ ಇದನ್ನು. ಅಮೆರಿಕದಲ್ಲಿ ಹುಡುಗ, ಕಪ್ಪು ಹುಡುಗ, ಬಡತನ ಅಂದ್ರೆ ಅಸಾಧ್ಯ ಬಡತನ. ಮನೆಯಲ್ಲಿ ಅಪ್ಪ ಇಲ್ಲ, ಅಮ್ಮ ಅಲ್ಲಿ ಇಲ್ಲಿ ಕಸ ಮುಸುರೆ ಮಾಡಿ ಜೀವನ ಸಾಗಿಸ್ಬೇಕು. ಆ ಹುಡುಗ ರಿಕೆಟ್ಸ್ ರೋಗ ಬೇರೆ ಬಂದ್ಬಿಟ್ಟಿದೆ, ಕೈ ಕಾಲೆಲ್ಲ ಕಡ್ಡಿ ಥರ ಆಗಿದೆ, ಹೊಟ್ಟೆ ಊದ್ಕೊಂಡಿದೆ, ಯಾವಾಗಲೂ ಅನಾರೋಗ್ಯ, ಯಾವಾಗಲೂ ಹಸಿವು, ಒದ್ದಾಡ್ತಾ ಇದ್ದ ಹುಡುಗ. ಆದರೆ ಫುಟ್ಬಾಲ್ ಆಡಬೇಕು ಅಂತ ಆಸೆ. ನೋಡಿ, ಶಕ್ತಿ ಇಲ್ಲ, ನಿಂತ್ಕೊಳ್ಳೋಕೆ ತ್ರಾಣ ಇಲ್ಲ, ಫುಟ್ಬಾಲ್ ಆಡಬೇಕು ಅಂತ ಆಸೆ. ಒಂದ್ಸಲ ಪೇಪರ್ ಗೋಡೆಗೆಲ್ಲ ಪೋಸ್ಟರ್ ಅಂಟಿಸಿದ್ದು ನೋಡಿದ, ತನ್ನ ಊರಿನ ಪಕ್ಕನೇ ಒಂದು ಫುಟ್ಬಾಲ್ ಮ್ಯಾಚ್ ಆಗ್ತಾ ಇದೆ. ಆ ಮ್ಯಾಚಿಗೆ ಅವತ್ತಿನ ಅತ್ಯಂತ ಶ್ರೇಷ್ಠ ಫುಟ್ಬಾಲರ್ ಅಂತ ಯಾರಿದ್ದಾರೋ ಪ್ರಪಂಚದಲ್ಲಿ, ವಿಲ್ಸನ್ ಅನ್ನೋನು ಆಡ್ತಾ ಇದ್ದಾನೆ ಅಂತ. ಇವನಿಗೆ ಮನಸ್ಸು ತಿರುಗ್ಬಿಟ್ಟು ಹೋಗ್ಬೇಕು ಅನಿಸ್ತು. ಕಲ್ಪನೆ ಮಾಡಿ, ನಮ್ಮ ಹುಡುಗರಿಗೆಲ್ಲ ಈಗ ವಿರಾಟ್ ಕೊಹ್ಲಿ ಆಡ್ತಾನೆ ಪಕ್ಕದಲ್ಲಿ ಅಂದ್ರೆ ಹೋಗಿ ನೋಡ್ಬೇಕು ಅಂತ ಅನ್ಸುತ್ತೆ. ಈಗ ತೆಂಡೂಲ್ಕರ್ ಹಳಬರಾಗ್ಬಿಟ್ರಿ, ಯಾರು ಕೇಳಲ್ಲ ಈಗ ಕೊಹ್ಲಿ. ಈಗ ಅದಕ್ಕೆ ಆ ಹುಡುಗ ಏನ್ ಮಾಡ್ದ, ಹೋಗ್ಬೇಕು ಅಂತ. ಅವ್ರ ಟಿಕೆಟ್ ತಗೋಬೇಕು ಅಂತ ಗೊತ್ತಿಲ್ಲ, ತಗೋಬೇಕಾದ ದುಡ್ಡಿಲ್ಲ ಅವನ ಕಡೆಗೆ. ಅವನೇನ್ ಮಾಡ್ದ, ಅವನ್ ಬೆಂಚ್ ಗಿಂಚ್ ಬೇಕಾಗಿಲ್ಲ, ಗ್ಯಾಲರಿ ಎಲ್ಲ ಕಟ್ಟಿದ್ರು. ಇವನು ಕೆಳಗಡೆ ತೆಳ್ಕೊಂಡು ಹೋಗಿ ನೆಲದ ಮೇಲೆ ಕೂತ್ಕೊಂಡ, ಹಸಿವಾಗ್ಬಿಟ್ಟಿದೆ, ಕಂಗಾಲಾಗಿದ್ದಾನೆ. ಮ್ಯಾಚ್ ಶುರು ಆಗೋದ್ಕಿಂತ ಮೊದಲು ಈ ಗ್ಯಾಲರಿ ಮೇಲೆ ಕೂತಂತ ಹುಡುಗ ಶ್ರೀಮಂತ ಹುಡುಗ ಇರಬೇಕು. ಬ್ರೆಡ್ ತಿಂದ, ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ, ಅರ್ಧ ತಿಂದ ಬ್ರೆಡ್ಡನ್ನು ಬಿಸಾಕ್ಬಿಟ್ಟ. ಈ ಹುಡುಗ ಅದು ಎಂಜಲು ಗಿಂಜಲು ನೋಡಲಿಲ್ಲ, ಟಪ್ಪ ಅಂತ ಹಾರ್ ಹಿಡ್ಕೊಂಡು ಧೂಳು ಜಾಡಿಸಿ ತಿನ್ನೋಕೆ ಶುರು ಮಾಡಿದ. ಆ ತಿನ್ಕೊಂಡೇ ಮ್ಯಾಚ್ ನೋಡ್ತಾ ಇದ್ದ. ಪೂರ್ತಿ ತಿನ್ನೋಕ್ಕಾಗಲ್ಲ, ಮುಗಿದೋಗ್ಬಿಡುತ್ತಲ್ಲ, ಸ್ವಲ್ಪ ಸ್ವಲ್ಪ ಕಚ್ಕೊಂಡು ತಿನ್ಬೇಕು. ಆ ಮ್ಯಾಚ್ ಮುಗಿದ್ಮೇಲೆ ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ವಿಲ್ಸನ್ 6'4" ದಂಡಿಗೆ ಮನುಷ್ಯ ನಿಂತ್ಕೊಂಡಿದ್ದಾನೆ. ಅವನ ಸುತ್ತಲೂ 106 ಜನ ಹುಡುಗರು ಹುಡುಗಿಯರು ನಿಂತ್ಕೊಂಡು ಆಟೋಗ್ರಾಫ್ ತಗೋಬೇಕು ಅಂತ ನಿಂತಿದ್ದಾರೆ. ಇವನು ಹೋಗಿ ನಿಂತ್ಕೊಂಡ ಪಕ್ಕದಲ್ಲಿ. ರಿಕೆಟ್ಸ್ ರೋಗ ಇರೋ ಹುಡುಗ, ಕೈ ಕಾಲು ಸೊಟ್ಟಾಗಿದೆ, ಕಡ್ಡಿ ಅಂತ ಕಾಲು, ಬಯಲ್ ಬ್ರೆಡ್ ಹಿಡ್ಕೊಂಡು ಮುಖ ನೋಡ್ತಾ ನಿಂತಿದ್ದಾನೆ ವಿಲ್ಸನ್ ಮುಖ. ಸ್ವಲ್ಪ ಹೊತ್ತಾದ್ಮೇಲೆ ವಿಲ್ಸನ್ ಕೈ ಬಡ್ದ. ಕೈ ಬಡ್ದ ತಕ್ಷಣ ವಿಲ್ಸನ್ ಕೆಳಗೆ ನೋಡ್ದ, ಏನು ಮಗು, ವಾಟ್ ಇಸ್ ದ್ಯಾಟ್ ಅಂತ ಕೇಳ್ದ. ಈ ಹುಡುಗ ಹೇಳ್ದ, ಸರ್ ಏನು ಓಡ್ತೀರಿ ಸರ್, ನೀವು ಜಿಂಕೆ ಥರ ಓಡ್ತೀರಿ ಸರ್, ನಿಮ್ಮ ಕಾಲೇ ಕಾಣಿಸೋಲ್ಲ ಸರ್, ನಾನು ಇಡೀ ಮ್ಯಾಚ್ ಮುಗಿಯೋವರೆಗೂ ನಿಮ್ಮ ಮೇಲಿನ ಕಣ್ಣು ತೆಗೆದಿಲ್ಲ ಅಂದ. ಅವನು ಥ್ಯಾಂಕ್ ಯು ಅಂದ, ಮತ್ತೆ ಸೈನ್ ಮಾಡೋಕೆ ಶುರು ಮಾಡ್ದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಡ್ದ. ಅವನು ಸ್ವಲ್ಪ ಕಿರಿಕಿರಿ ಆಯ್ತು ಅವನಿಗೆ. ಮತ್ತೇನಪ್ಪ ನಿಂದು ಅಂದ. ಅವನು ಹೇಳ್ದ, ಸರ್ ಆ 2ನೇ ಗೋಲ್ ಅಂತೂ ನಂಬೋಕ್ಕೆ ಸಾಧ್ಯ ಇಲ್ಲ ಸರ್, ನೀವು ಹೊಡೆದದ್ದು. ಬಾಲ್ ನಿಮ್ಗಿಂತ ಮುಂದೆ ಹೋಗಿದೆ ಚೆಂಡು, ನೀವು ತಲೆ ಕೆಳಗೆ ಮಾಡಿ ಹಿಂದಿಂದ ಒದ್ರಲ್ಲ ಸರ್, ಅದು ಗೋಲು, ಅದ್ಭುತ ಗೋಲ್, ಇಂಥ ಗೋಲೇ ನೋಡಿರಲಿಲ್ಲ ನಾನು ಅಂದ. ಥ್ಯಾಂಕ್ ಯು ಅಂದ, ಮತ್ತೆ ಸೈನ್ ಮಾಡ್ತಾ ಇದ್ದ. ಅವನು ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಡ್ದ. ಈ ಸಲ ಅವನು ರೇಗ್ ಹೋಗ್ಬಿಡ್ತು. ಯಾಕೋ ತಿರ್ಗಮೃಗ ಕೈ ಬಡಿತೇ ನೀನು, ಏನು ಹೇಳ್ಬೇಕು ನಿನಗೆ ಅಂತ ಹೊರಟಾಗಿ ಕೇಳ್ದ. ಆ ಹುಡುಗ ಹೇಳ್ದ, ಸರ್ ನಿಜ ಹೇಳ ಸರ್, ನಮ್ಮ ಮನೆಯಲ್ಲಿ ನಿಮ್ಮ ಎಲ್ಲ ಸಾಧನೆ ಬರೆದಿಟ್ಕೊಂಡಿದ್ದೇನೆ ಸರ್ ಡೈರಿಯಲ್ಲಿ. ನಾನು ಇದುವರೆಗೆ ಏನೇನು ಸಾಧನೆ ಮಾಡಿದ್ದೀರಿ ಫುಟ್ಬಾಲ್ ಆಟದಲ್ಲಿ ಎಲ್ಲ ಬರೆದಿಟ್ಕೊಂಡಿದ್ದೇನೆ ಸರ್ ಮನೆಯಲ್ಲಿ ಡೈರಿಯಲ್ಲಿ ಅಂದ. ಓಕೆ ಥ್ಯಾಂಕ್ ಯು ಅಂದ, ಮತ್ತೆ ಬರೆಯೋಕೆ ಶುರು ಮಾಡಿದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಡ್ದ. ಈ ಸಲ ಅವ್ನಿಗೆ ಎಷ್ಟು ಕೋಪ ಬಂತು, ಇನ್ನೊಂದ್ಸಲ ಕೈ ಹೊಡೆದ್ರೆ ನೀನು ಎತ್ತಿ ಬಿಸಾಕ್ಬಿಡ್ತೀನಿ ಎಲ್ಲ ಕಡೆ, ಏನು ಹೇಳೋದು, ಕಡೆ ಸಲ ಒಂದೇ ಸಲ ಹೇಳ್ಬಿಡು ನೀನು ಅಂದ. ಆ ಹುಡುಗ ಒಂದು ಹೆಜ್ಜೆ ಹಿಂದೆ ಸರಿದು ವಿಲ್ಸನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದಂತೆ, ಸರ್ ಒಂದಿಲ್ಲ ಒಂದು ದಿವಸ ನಿಮ್ಮ ಎಲ್ಲ ದಾಖಲೆ ನಾನೇ ಮುರಿತೀನಿ ಸರ್ ಅಂದ. ದಾಖಲೆ ನಾನೇ ಮುರಿತೀನಿ ಅಂದ ತಕ್ಷಣ ವಿಲ್ಸನ್ ಸೈನ್ ಮಾಡೋದು ಬಿಟ್ಟ. ನಿಂತುಕೊಳ್ಳೋಕ್ಕಾಗಲ್ಲ, ಕಾಲು ಸೊಟ್ಟಾಗಿದೆ, ರಿಕೆಟ್ಸ್ ರೋಗ. ಇವು ನಾನು ಚಾಲೆಂಜ್ ಮಾಡ್ತಾನೆ, ಪ್ರಪಂಚದ ಅತ್ಯಂತ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಆದಂಥ ವಿಲ್ಸನ್ ಅನ್ನ ರೆಕಾರ್ಡ್ನ ಮುರಿದು ಹಾಕ್ತೇನೆ ಅಂತಾನೆ. ಆ ಕಣ್ಣಲ್ಲಿ ಇದೆಯಲ್ಲ ಅದಿದೆಯಲ್ಲ ತೀಕ್ಷ್ಣತೆ ಇದೆಯಲ್ಲ ಸಾಧಿಸಬೇಕು ಅಂತ. ಮುಂದೆ 16 ವರ್ಷಗಳ ನಂತರ ಇದೇ ಹುಡುಗ ವಿಲ್ಸನ್ ಅನ್ನ ಎಲ್ಲ ದಾಖಲೆ ಮುರಿದು ಪ್ರಪಂಚದ ಶ್ರೇಷ್ಠ ಫುಟ್ಬಾಲರ್ ಆದ. ಅವಾಗ ಅವನ ಹೆಸರು ಓಜೆ ಸಿಂಪ್ಸನ್ ಅಂತ.

0: Sarang 107.8 FM.
1: ನಾನು ನೋಡಿದ್ದೇನೆ ಅವನು ಓಜೆ ಆಡಕ್ಕೆ ಹೋದ್ರೆ ಹೋಲ್ ಕ್ರೌಡ್ ಪರ್ಸನಲ್ ಲೈಫ್ ವಾಸ್ ಬ್ಯಾಡ್ ದಟ್ಸ್ ಡಿಫ್ರೆಂಟ್ ಬಟ್ ಆಸ್ ಎ ಫುಟ್ಬಾಲರ್ ಹಿ ವಾಸ್ ಅನ್ ಔಟ್ ಸ್ಟ್ಯಾಂಡಿಂಗ್ ಪ್ಲೇಯರ್ ಎಷ್ಟರ ಮಟ್ಟಿಗೆ ಅಂದ್ರೆ ಗ್ರೌಂಡ್ ಅಲ್ಲಿ ಓಜೆ ಓಜೆ ಓಜೆ ಓಜೆ ಅಂತ ಕೂಗ್ಬೇಕು ಜನ ಹಿಸ್ಟರಿಕಲ್ ಆಗಿಬಿಡ್ಬೇಕು ಜನ ಅಂತ ಫೇಮಸ್ ಆದ ಅವನ ಇಂಟರ್ವ್ಯೂ ಮಾಡಿದಾಗ ನಾನು ಅಮೆರಿಕದಲ್ಲಿದ್ದೆ ಆ ಹುಡುಗಿ ಪ್ರಶ್ನೆ ಕೇಳಿಲ್ಲ ಆತನಿಗೆ ಓಜೆ ನಿಮ್ಮ ಬಡತನದ ಪರಿಸ್ಥಿತಿಯಿಂದ ಬಂದವರು ನೀವು ಅನಾರೋಗ್ಯದಲ್ಲಿದ್ದಂಥ ಮನುಷ್ಯ ಹಾಗೆ ಚಾಲೆಂಜ್ ಮಾಡಿದ್ರಂತೆ ನೀವು ವಿಲ್ಸನ್ಗೆ ಅಲ್ಲಿ ಬ್ರೇಕ್ ಆಲ್ ಯುವರ್ ರೆಕಾರ್ಡ್ಸ್ ಅಂತ ಹೇಳಿದ್ರಂತೆ ಅದು ಹೆಂಗೆ ಸಾಧ್ಯ ಆಯಿತು ನಿಮಗೆ ಅಂತ ಆತನ ಆನ್ಸರ್ ಉತ್ತರ ಕೊಟ್ಟದ್ದು ನನಗೆ ಇನ್ನೂ ಆಶ್ಚರ್ಯ ಅನಿಸುತ್ತೆ ಆತ ಪ್ಲ್ಯಾನ್ ಮಾಡಲಿಲ್ಲ ಆನ್ಸರು ಅಗ್ದಿ ಸಾಧಾರಣವಾಗಿ ನಾರ್ಮಲ್ ಆಗಿ ಹೇಳಿಬಿಟ್ಟ ಅವ್ನು ಎಷ್ಟು ಚಂದ ಮಾತು ಹೇಳಿದ ಅಂದರೆ ನನ್ನ ಜೀವನಕ್ಕೊಂದು ದೊಡ್ಡ ಪಾಠ ಆಯಿತು ಅವನು ಹೇಳಿದ ನಾನು ಏನು ದೊಡ್ಡದು ಮಾಡಿಲ್ಲ ಎರಡೇ ಕೆಲಸ ಮಾಡಿದ್ದು ಒಂದು ನಾನು ಫುಟ್ಬಾಲ್ ಆಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರೋದ್ರಿಂದ ಅವತ್ತಿನ ಅತ್ಯಂತ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಯಾರು ದ ಬೆಸ್ಟ್ ಗೋಲ್ ಇನ್ ಮೈ ಲೈಫ್ ಸಣ್ಣ ಪುಟ್ಟ ಗೋಲ್ ನನ್ನ ಸಂಬಂಧನೇ ಇಲ್ಲ ಟಾಪ್ ಮೋಸ್ಟ್ ಪ್ಲೇಯರ್ ಯಾರು ಅವನು ಆರಿಸ್ಕೊಂಡೆ ಆ್ಯಂಡ್ ಐ ಡಿಡ್ ನಾಟ್ ಟೇಕ್ ಮೈ ಐಸ್ ಆಫ್ ಹಿಮ್ ಆಲ್ ದಿ 16 ಇಯರ್ಸ್ ಎಂಥ ಚಂದ ರೀ ಇದು ಒಂದು ಗುರಿ ಆರಿಸ್ಕೊಂಡೆ ಎತ್ತರದ ಗುರಿ ಅದು ಅದಕ್ಕಿಂತ ಎತ್ತರದ ಗುರಿ ಯಾವುದೂ ಇಲ್ಲ ಆ ಗುರಿ ಆರಿಸ್ಕೊಂಡೆ ಅದ್ರ ಮೇಲಿನ ಕಣ್ಣು ತೆಗೆಯಲಿಲ್ಲ ನಾನು ಇದುವರೆಗೂ ಇದು ಆತ್ಮವಿಶ್ವಾಸ ಅಂತ ಇರುವಂಥದ್ದು ನಾನು ಮಾಡಬಲ್ಲೆ ಅನ್ನುವಂಥ ನಂಬಿಕೆ ರಿಕೆಟ್ಸ್ ರೋಗ ಬಂದಿರುವಂಥ ಹುಡುಗ ವಿಲ್ಸನ್ ಅನ್ನು ದಾಖಲೆ ಮುರಿದು ಅತ್ಯಂತ ಶ್ರೇಷ್ಠ ಫುಟ್ಬಾಲರ್ ಅಂತ ಆಗೋದಾದರೆ ನಮಗೇನು ಕಷ್ಟ ಸ್ವಾಮಿ ಮಾಡೋದಕ್ಕೆ ಹೋ ಅಂತ ನೆರಳುತ್ತೀವಿ ಮೂರು ದಿವಸ ನೆಗಡಿ ಬಂದರೆ ಒದ್ದಾಡ್ತೀವಿ ಮೂರು ದಿವಸ ಅಯ್ಯೋ ಆಗಲ್ಲ ಬಿಟ್ಟು ನಮ್ಗೆ ಸುಸ್ತಾಗಿದೆ ಯಾಕೆ ಕ್ವಶನ್ ಇದು ಡೂ ಹ್ಯಾವ್ ಫೇತ್ ಇನ್ ಮೈಸೆಲ್ ನನ್ನಲ್ಲೇ ನಂಬಿಕೆ ಇದೆಯಾ ಅಂತ ನನಗಿದು ಬಹಳ ಮುಖ್ಯ ಕೆಲವೊಂದ್ಸಲ ತಪ್ಪು ತಿಳ್ಕೊತಾರೆ ಜನ ಆತ್ಮವಿಶ್ವಾಸನ ಅಹಂಕಾರ ಅಂತ ತಿಳ್ಕೊಳ್ಳೋ ಚಾನ್ಸ್ ಇದೆ ಅದನ್ನು ಅನಂತಮೂರ್ತಿಯವರನ್ನು ಬಹಳ ಚಂದ ಹೇಳಿದರು ನನಗೆ ಇದಾದ ಘಟನೆ ಇದು ಒಬ್ಬ ಜರ್ಮನ್ ಸಾಹಿತಿ ಬೆಂಗಳೂರಿಗೆ ಬಂದರು ಅವ್ರಿಗೆ ಅರವಿಂದೋ ಬಗ್ಗೆ ಓದಬೇಕು ಅಂತ ಆಸೆ ಜರ್ಮನ್ ಸಾಹಿತಿ ಬಂದಿದ್ದಾರೆ ಅರವಿಂದೋ ಬಗ್ಗೆ ತಿಳ್ಕೋಬೇಕು ಅಂತ ಅವ್ರು ಓದ್ಕೊಂಡಿದ್ದಾರೆ ಸಾಕಷ್ಟು ಅವ್ರು ಕೇಳಿದ್ರಂತೆ ಯಾರಾದರೂ ಸಾಹಿತಿಗಳಿದ್ದಾರಾ ಅರವಿಂದೋನ್ ಚೆನ್ನಾಗಿ ಓದ್ಕೊಂಡಂಥವ್ರು ಅವ್ರು ಕವಿ ಆಗಿದ್ದರೆ ಇನ್ನೂ ಆಸೆ ಅನಂತಮೂರ್ತಿ ಹೇಳಿದ್ರಂತೆ ದೆನ್ ದರ್ ಇಸ್ ಓನ್ಲಿ ಒನ್ ಆಪ್ಷನ್ ಬೇಂದ್ರೆಗೆ ಅರವಿಂದೋ ಅಂದ್ರೆ ದೇವರು ಅದೊಂದು ಚೆನ್ನಾಗಿ ಓದ್ಕೊಂಡಿದ್ದಾರೆ ಆದ್ದರಿಂದ ಅವ್ರ ಮನೆ ಕೂಡ ಶ್ರೀಮಾತಾ ಅಂತ ಬರೆದಿದ್ದು ಶ್ರೀಮಾತಾ ಅಂತ ಹೆಸರು ಅವ್ರ ಬೇಕಾದ್ರೆ ಹೋಗ್ಬೋದು ಅಂತ ಅನಂತಮೂರ್ತಿಯನ್ನು ಫೋನ್ ಮಾಡಿ ಹಿಂಗೆ ಜರ್ಮನ್ ಕವಿ ಬರ್ತಾರೆ ಬರಲಿ ಅಂದರು ಅವರು ಜರ್ಮನ್ ಕವಿ ಧಾರವಾಡಕ್ಕೆ ಹೋಗಿ 15 ದಿವಸ ಇದ್ದರು ಬೆಳಗ್ಗೆಯಿಂದ ರಾತ್ರಿವರೆಗೂ ಬೇಂದ್ರೆ ಅವ್ರ ಜೊತೆಗೆ ಇದ್ದು ಬರೀ ಅರವಿಂದೋ ಚಿಂತನೆ ಮಾಡಿತು ಅವ್ರಿಗೆ ಆಶ್ಚರ್ಯ ಆಯಿತು ಅವ್ರ ಮನೆ ಪೂಜಾ ಮಂದಿರದಲ್ಲಿ ಅರವಿಂದೋ ಫೋಟೋ ಇದೆ ಅದಕ್ಕೆ ಮಂಗಳಾರತಿ ಮಾಡ್ತಿದ್ರು ಬೇಂದ್ರೆ ಅಂದರೆ ದೇವರು ಅಂತ ತಂಪ್ಕೊಂಡ್ಬಿಟ್ಟಿದ್ದಾರೆ ಅರವಿಂದೋನ

0: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂ 107.8 FM. ಬಣ್ಣ ಬಣ್ಣದ ಬದುಕು.
1: ಇವ್ರು ಕೊನೆ ದಿವಸ ಬರುವಾಗ ಒಂಚೂರು ಕಿಟ್ಲೆ ಮಾಡಬೇಕು ಅನಿಸಿರ್ಬೇಕು ಇವರಿಗೆ, ಜರ್ಮನ್ ಸಾಹಿತಿಗೆ. ಬೇಂದ್ರೆ ಅವ್ರು ಕೇಳಿದ್ರಂತೆ, ಮಿಸ್ಟರ್ ಬೇಂದ್ರೆ, ಯು ವರ್ಷಿಪ್ ಅರವಿಂದೋ ಆಸ್ ಗಾಡ್, ಬಟ್ ಆಸ್ ಎ ಪೋಯಿಟ್ ಹೂ ಇಸ್ ಬೆಟರ್, ಅರವಿಂದೋ ಆರ್ ಬೇಂದ್ರೆ? ನೀವು ದೇವ್ರೊಂದು ಪೂಜೆ ಮಾಡ್ತೀರಿ, ಆದ್ರೆ ಕವಿಯಾಗಿ ಯಾರು ದೊಡ್ಡವರು, ಬೇಂದ್ರೆ ದೊಡ್ಡವರು ಅರವಿಂದೋ ದೊಡ್ಡವರು ಅಂತ. ಬೇಂದ್ರೆ ಹೇಳಿದ್ರಂತೆ, ಇನ್ ಫಿಲಾಸಫಿ ಅಧ್ಯಾತ್ಮ ಚಿಂತನೆಗೆ ಅರವಿಂದೋ ನನ್ನ ಗುರು, ಒಪ್ಕೊಂಡ್ಬಿಡ್ತೀನಿ, ಆದ್ರೆ ಆಸ್ ಎ ಪೋಯೆಟ್ ಬೇಂದ್ರೆ ಇಸ್ ಬೆಟರ್ ದನ್ ಅರವಿಂದೋ. ಲುಕ್ ಎಟ್ ದಿ ಧೈರ್ಯ ಹೇಳೋದು ನೋಡಿ, ಇದು ಆರೋಗನ್ಸ್ ಅಲ್ಲ, ಇದು ನಿಜವಾಗ್ಲೂ ಹಾಗೆ. ಅವ್ರು ಹೇಳ್ತಾರೆ ಆಸ್ ಎ ಪೋಯೆಟ್ ಐ ಆಮ್ ಬೆಟರ್. ಇದನ್ನ ಅನಂತಮೂರ್ತಿ ಹೇಳ್ತೀವಿ, ನನಗೆ ದಿಕ್ಕು ತಪ್ಪು ಹೋಯ್ತು ಕೇಳಿದಾಗ. ಆತ್ಮವಿಶ್ವಾಸ ಈ ಮಟ್ಟದ್ದು, ಯಾರನ್ನ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ದೊಡ್ಡವರು ಅಂದ ತಕ್ಷಣ ಅವ್ರೆಲ್ಲ ಮಾಡಿ ದೊಡ್ಡದೇ ಅಂತ ಅನ್ಬಿಡ್ತೀವಿ ನಾವು, ಹಂಗಲ್ಲ. ಅದು ವಿಭಾಗ ಮಾಡಬೇಕು. ಅಧ್ಯಾತ್ಮದಲ್ಲಿ ಅವ್ರು ದೊಡ್ಡವರು ಚಿಂತೆ ಇಲ್ಲ, ಕ್ವಶ್ಚನೇ ಇಲ್ಲ, ಆದರೆ ಕಾವ್ಯದಲ್ಲಿ ನಾನು ದೊಡ್ಡವನು ಅಂತ. ಇದು ಆತ್ಮವಿಶ್ವಾಸ, ಎಲ್ಲಿವರೆಗೂ ನನ್ನಲ್ಲ ನಂಬಿಕೆ ಇದೆಯೋ ಅಲ್ಲಿವರೆಗೆ ಸಾಧ್ಯ ಆಗ್ತದೆ. ಮೊಟ್ಟ ಮೊದಲೇದು ಫೇತ್ ಇನ್ ಸೆಲ್ಫ್. ಕೆಲಸದಲ್ಲಿ ನಂಬಿಕೆ ಬರಬೇಕಲ್ಲ, ನಾ ಮಾಡೋ ಕೆಲಸದಲ್ಲಿ ನಂಬಿಕೆ ಇಲ್ಲದೆ ಹೋದ್ರೆ ಯಾವುದೂ ಆಗಲ್ಲ. ಎಷ್ಟೋ ಸಲ ನೋಡಿದ್ದೀರಿ, ಸಾಹೇಬ್ರು ಹೇಳಿದಾರೆ ಮಾಡಾಕಪ್ಪ ಅದನ್ನ, ನಂದಲ್ಲ ಕೆಲಸ ಅದು, ಸಾಹೇಬ್ರು ಹೇಳಿದ್ದಾರೆ. ಅದು ಕೆಲಸ ಎಂದೂ ಒಳ್ಳೆ ಕೆಲಸ ಆಗೋಕೆ ಸಾಧ್ಯ ಇಲ್ಲ, ಅದು ನಂದು ಅಂತ ಮಾಡೋ ತನಕನೂ ಚೆನ್ನಾಗಿ ಆಗೋಕೆ ಸಾಧ್ಯವೇ ಇಲ್ಲ. ನಾವು ಬಹಳಷ್ಟು ಜನ ಯಾಕೆ ನಾವು ಆರ್ಡಿನರಿಯಾಗಿ ಉಳ್ಕೊಂಡ್ಬಿಡ್ತೀವಿ ಬಹಳಷ್ಟು ಕಾಲ, ಅಂದರೆ ನಾವು ಯಾರ್ದೋ ಕೆಲಸ ಮಾಡಿಬಿಟ್ರಾಯ್ತು, ಹೊತ್ತಾಕ್ಬಿಡೋ ಕೆಲಸ ಅಂತ. ಅದಕ್ಕೆ ಈ ನಂಬಿಕೆ ಮಾತು ಬಂದಾಗ ಚಾಂದೋಗ್ಯ ಹೇಳುವಂಥದ್ದು, ಎರಡನೇದು ಬಹಳ ಮುಖ್ಯನ, ಮಾಡೋ ಕೆಲಸದಲ್ಲಿ ಇದು ಮಾಡಲೇಬೇಕಿದ್ದ ನಾನು ಅಂತ.

0: रेडियो सारंग 107.8 FM
1: ನನಗೆ ಎಷ್ಟೋ ಅದನ್ನು ನೋಡಿದಾಗ ಆಶ್ಚರ್ಯ ಅನಿಸ್ಬಿಡುತ್ತೆ. ಆ ಮಾಡೋ ಕೆಲಸದಲ್ಲಿ ಈ ತಾವು ನೋಡಿದ್ದೀರಿ, ವಿಮಾನ ನೆಲಕ್ಕೆ ಇಳಿತದಲ್ಲ, ಆ ಟರ್ಮ್ಯಾಕ್ ಅಲ್ಲಿ ಮುಟ್ಟಿದಾಗ ಏನು ಆ ಕಲ್ಪನೆ ಮಾಡಿ, ಜಂಬೋ 747 500 ಜನ ಒಳಗೆ ಕೂತಿದ್ದಾರೆ, ಆ ಲಗೇಜ್ ಎಷ್ಟಿದೆಯೋ, ಭಾರ ಎಷ್ಟಿದೆ, ಪೆಟ್ರೋಲ್ ಭಾಗ ಬಂದು ಹಿಂಗೆ ನೆಲಕ್ಕೆ ಹಿಂಗೆ ಅಪ್ಪಳಿಸಿದಾಗ ಚಕ್ ಅಂತ ಕಿಡಿ ಹಾರ್ತದೆ. ಅವು ಗಮನಿಸಿದ್ದೀರಿ, ಏರ್ಪೋರ್ಟ್ ನಿಂತ್ಕೊಂಡು ನೋಡಿದಾಗ ಕಿಡಿ ಹಾರುತ್ತೆ. ಪ್ರತಿ ಸಲ ನಾನು ವಿಮಾನದಿಂದ ನೆಲ ಮುಟ್ಟಿದ ತಕ್ಷಣ ಹೇಳೋದು ಥ್ಯಾಂಕ್ ಯು ಗುಡಿಯರ್ ಅಂತೀನಿ ನಾನು. ಚಾರ್ಲ್ಸ್ ಗುಡಿಯರ್ ಅಂತ ಮನುಷ್ಯ ಬಡತನದಲ್ಲೇ ಸತ್ವದ, ಅವನದು ಒಂದೇ ಹುಚ್ಚು, ಈ ರಬ್ಬರ್ ಇದೆಯಲ್ಲ ಇದನ್ನು ಗಟ್ಟಿ ಮಾಡಬೇಕು. ಆ ರಬ್ಬರ್ದು ದ್ರವ ಬರ್ತದೆ, ತಂದು ಇಟ್ಕೋತಿದ್ದ, ಗಟ್ಟಿ ಮಾಡ್ತಿದ್ರು. ಬಳಸೋದು ಎದಕ್ಕೆ ಅದನ್ನು, ಬಹಳ ಮೆದು ಪದಾರ್ಥ ಅದು, ಬಹಳ ಆದರೆ ಪೆನ್ಸಿಲ್ ಬರೆದದ್ದು ನಡೆಸಬಹುದು ಅಷ್ಟೇ. ಇದನ್ನು ಗಟ್ಟಿ ಮಾಡಿದರೆ ಪ್ರಯೋಜನ ಆಗ್ತದೆ ಅಂತ ಒಂದು ನಂಬಿಕೆ. ಅವನು ಏನೆಲ್ಲ ಪ್ರಯೋಗ ಮಾಡಿದ, ಜೀವನದುದ್ದಕ್ಕೂ ಪ್ರಯೋಗ ಮಾಡಿದ, ಆಗಲಿಲ್ಲ, ಗಟ್ಟಿ ಆಗಲಿಲ್ಲ. ತನಗೆ ಟ್ಯೂಬರ್ಕ್ಯುಲೋಸಿಸ್ TB ಬಂತು ಅವನಿಗೆ, ಒದ್ದಾಡಿದ್ರು ದುಡ್ಡಿಲ್ಲ, ಒಂಚೂರು ದುಡ್ಡು ಸಿಕ್ಕಿದ ತಕ್ಷಣ ಹೋಗೋದು ರಬ್ಬರ್ ಕೊಂಡ್ಕೊಳ್ಳೋದು ಮತ್ತು ಪ್ರಯೋಗ ಮಾಡೋದು. ಒಂದ್ಸಲ ಇದೇ ಥರ ನೋಡಿದ, ಒಂದಿಷ್ಟು ದುಡ್ಡಿತ್ತು ಜೇಬಲ್ಲಿ, ರಬ್ಬರ್ ಕೊಂಡ್ಕೊಳ್ಳೋಕೆ ಹೋದ. ಕಿರಾಣಿ ಅಂಗಡಿಯಲ್ಲಿ ಕೊಡ್ತಿದ್ರು ರಬ್ಬರ್, ಅದನ್ನು ಒಂದಿಷ್ಟೇ ರಬ್ಬರ್ ತೊಗೊಂಡು ಹೋಗು ಅಂತ ತೆಗ್ದ. ಕೊಡುವಾಗ ಜಾರಿ ಟಪ್ ಅಂತ ಕೆಳಗೆ ಬಿತ್ತದ ರಬ್ಬರು. ಎಲ್ಲಿ ಬಿತ್ತು? ಕೆಳಗಡೆ ಒಂದು ಹಂಚು ಕಾಯ್ತಾ ಇದೆ, ಹಂಚು ಕಾದ ಹಂಚಿನ ಮೇಲೆ ಬಿತ್ತದು. ತಕ್ಷಣ ತೆಗೆದು ಕೊಟ್ಟ. ಇವ್ ನೋಡಿದ, ಭಾಗ ಸ್ವಲ್ಪ ಕಪ್ಪಾಗಿತ್ತು. ಏ ಕಪ್ಪಾಗಿದೆ, ಸ್ವಲ್ಪ ದುಡ್ಡು ಕಮ್ಮಿ ಮಾಡು, ಜಾಸ್ತಿ ರಬ್ಬರ್ ಕೊಡು. ಆ ರಬ್ಬರ್ ತಗೊಂಡ, ಮನೆಗೆ ಬಂದು ನೋಡ್ದ, ಆ ಮೇಲೆ ಕಪ್ಪಾಗಿತ್ತಲ್ಲ, ಬಿರುಸಾಗಿತ್ತು, ಅದು ಕುಟ್ಟಿದ, ಅದಕ್ಕೇನು ಆಗಲಿಲ್ಲ, ಗಟ್ಟಿ ಆಗಿಬಿಟ್ಟಿತ್ತು. ವಾಪಸ್ ಅಂಗಡಿಗೆ ಹೋದ, ಆ ಹಂಚಿನ ಮೇಲೆ ಏನು ಕಾಯಿಸ್ತಾ ಇದ್ದೆ ನೀನು ಅಂತ ಕೇಳ್ದ. ಅದ, ಗಂಧಕ ಕಾಯಿಸ್ತಾ ಇದ್ದೆ ಅಂದ. ಸೊ ಗಂಧಕ ಕೊಡ ಹಾಗಾದ್ರೆ ಅಂದ. ಗಂಧಕ ತಗೊಬಂದ, ಗಂಧಕ ರಬ್ಬರು ಹಾಕಿ ಕಾಯಿಸಿದ, ಅದೇ ವಲ್ಕನೈಸೇಷನ್ ಅಂತಾಗಿ ರಬ್ಬರ್ ಗಟ್ಟಿ ಆಯಿತು. ಅದರೊಳಗೆ ಈಗ ಸ್ಟೀಲ್ ವೈರ್ ಎಲ್ಲ ಸೇರಿಸಿ ರೇಡಿಯಲ್ ಟೈರ್ಸ್ ಮಾಡಿ ನೋಡಿ, ಆ ಜಂಬೋ 747 ಬಂದು ಅಪ್ಪಳಿಸಿದ್ರೆ ರಬ್ಬರ್ಗೇನು ಆಗಲ್ಲಲ್ಲ. ಥ್ಯಾಂಕ್ ಗಾಡ್, ಆ ಚಾರ್ಲ್ಸ್ ಗುಡಿಯರ್ನ ಹಠ ಅದು, ಅವನು ಮಾಡಿದ್ದಕ್ಕೆ ಇವತ್ತಾಯ್ತು. ಅವನು ಬಡತನದಲ್ಲೇ ಸತ್ತ, ಆದರೆ ಅವನ ಮೊಮ್ಮಕ್ಕಳು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಚಾರ್ಲ್ಸ್ ಗುಡಿಯರ್ ಕಂಪನಿ, ಗುಡಿಯರ್ ಕಂಪನಿ ಅಂತ ದೊಡ್ಡ ಕಂಪನಿ ಆಗಿಬಿಡ್ತು. ನಾನು ಯಾಕೆ ಹೇಳ್ತೀನಿ, ಎಷ್ಟೋ ಜನ ನಾನು ಹೇಳ್ತಾರೆ, ಸೈನ್ಸ್ ವಿಜ್ಞಾನಿಗಳು, ಪಾಪ ಗುಡಿಯರ್ ಬಡತನದಲ್ಲೇ ಸತ್ವದ, ಬಹಳ ಕಷ್ಟಪಟ್ಟನಲ್ವ ಅವನು. ನಾನು ಇದು ಅವ್ನು ಕಷ್ಟಪಟ್ಟ ನಿನಗೆ ಹೇಳಿದ್ದ ಅವನು ಇಲ್ಲ, ಈ ಎಂಜಾಯ್ ಡೂಯಿಂಗ್ ಇಟ್. ಪ್ಲೀಸ್ ರಿಮೆಂಬರ್, ನಾವು ಎಷ್ಟೋ ಸಲ ತಪ್ಪು ತಿಳ್ಕೊಂಡ್ಬಿಡ್ತೀವಿ, ಶ್ರೀಮಂತಿಕೆಯನ್ನು ಸುಖ ಅಂತ ತಿಳ್ಕೊತೀವಿ. ನನಗೆ ಭಾಳ ಚಂದ ಹೇಳ್ತಾರೆ, ಸುಖ ಬೇರೆ ಆನಂದ ಬೇರೆ. ಸುಖ ದೇಹಕ್ಕೆ ಸಂಬಂಧಪಟ್ಟದ್ದು, ಆನಂದ ಹೃದಯಕ್ಕೆ ಸಂಬಂಧಪಟ್ಟದ್ದು. ಈ ಎಂಜಾಯ್ಡ್ ವಾಟ್ ಯು ವಾಸ್ ಡೂಯಿಂಗ್, ಅವನು ಸಂತೋಷ ಇಲ್ಲದೆ ಹೋದ್ರೆ ಯಾಕೆ ಮಾಡ್ತಿದ್ದ ಅವನು? ಅದರಿಂದ ನಾವು ಎಷ್ಟೋ ಸಲ ಹೇಳ್ತೀವಿ, DVG ಪಾಪ ಭಾಳ ಬಡತನದಲ್ಲೇ ತೀರ್ಕೊಂಡ್ರು, ಯಾಕೆ ದುಃಖ ಪಡ್ಬೇಕು ನೀವು? ಅವ್ರು ದುಃಖ ಪಡಲಿಲ್ಲ, ಅವ್ರು ದುಃಖ ಪಡಲೇ ಇಲ್ಲ. ಯಾಕಂದರೆ ಅವ್ರು ತೀರ್ಕೊಂಡ ದಿವಸ ಅವರ ದೇಹ ತೊಗೊಂಡು ಹೋದ್ಮೇಲೆ ಆ ರೂಮನ್ನು ಕ್ಲೀನ್ ಮಾಡಬೇಕು, ಸ್ವಚ್ಛ ಮಾಡಬೇಕು. ಆ ಕಾಟ್ ಎಲ್ಲ ಹೊರಗಿಟ್ಟು ತೆಗೆದ್ರೆ ಕಾಟಿನ ಕೆಳಗೊಂದು ಕಬ್ಬನ್ ಟ್ರಂಕು, ಆ ಟ್ರಂಕ್ ಒಳಗಡೆ ಸುಮಾರು 28,500 ಬೆಲೆ ಬಾಳುವಂಥ ಚೆಕ್ಗಳು ಹಾಗೆ ಬಿದ್ದಿದ್ದ. ಬ್ಯಾಂಕಿಗೆ ಕಳಿಸಿಲ್ಲ ಚೆಕ್, ಅವ್ರ ದುಡ್ಡು ಬೇಕಿಲ್ಲ ಅಂತ, ದುಡ್ಡು ಬೇಕಾಗಿತ್ತು, ಆದ್ರೆ ಚೆಕ್ ಹಂಗೆ ಬಿದ್ದಿದ್ದಾವೆ, ಬ್ಯಾಂಕ್ ಯಾಕೆ ಕಳಿಸಿಲ್ಲ? ಅವ್ರಿಗೊಂದು ನಂಬಿಕೆ ಏನು ಅಂದರೆ, ತಾನೇನಾದರೂ ಕೆಲಸ ಮಾಡಿದ್ದಕ್ಕೆ ಅವ್ರು ಕೊಟ್ಟಂಥ ಪ್ರತಿಫಲ ಹೆಚ್ಚಾಯಿತು ಅಂತ ಇವ್ರಿಗನಿಸಿದ್ರೆ ಸಾಕು, ಬ್ಯಾಂಕಿಗೆ ಕಳಿಸ್ತಿರ್ಲಿಲ್ಲ. ನೋಡಿ ಏನು ನಂಬಿಕೆ ಹೇಗಿದೆ, ನಾನು ಶ್ರಮಕ್ಕೆ ಹೆಚ್ಚು ಪ್ರತಿಫಲ ಪಡ್ಕೊಳ್ಬಾರದು ಅನ್ನೋಂಥ ನಂಬಿಕೆ, ಹಾಗೆ ಬದುಕಿದ್ರು ಅವರು. ಗುಂಡಪ್ಪ ಕಷ್ಟಪಟ್ರೆ ಹಾಗಾದರೆ ಇಲ್ಲ, ಯು ಜ್ ಎಂಜಾಯ್ಡ್ ಇಸ್ ಲೈಫ್. ಆದ್ದರಿಂದ ನಾವು ಬಡತನಕ್ಕೂ ಆನಂದಕ್ಕೂ ಸಂಬಂಧ ಹೋಲಿಸೋ ಹಂಗಿಲ್ಲ. ಚಾರ್ಲ್ಸ್ ಗುಡಿಯರ್ ಸಂತೋಷ ಪಟ್ಟೇ ಇದ್ದ, ಅವನು ಮಾಡಿದ ಪ್ರತಿಫಲ ನಾವು ಪಡ್ತಾ ಇದ್ದೀವಿ ಈಗ, ಒಳ್ಳೆ ರಬ್ಬರ್ ಆಗಿದೆ ಅಂತ. ಆದ್ದರಿಂದ ಈ ಎಂಜಾಯ್ಡ್ ಈಸ್ ವರ್ಕ್, ನಾವು ಮಾಡೋ ಕೆಲಸದಲ್ಲಿ ತುಂಬ ನಂಬಿಕೆ ಇತ್ತು, ಶ್ರದ್ಧೆ ಇತ್ತು ಆತನಿಗೆ ಅಂತ.

0: Radio Sarang 107.8 FM.
1: ಇನ್ನೊಂದು ಘಟನೆ ಹೇಳಲೇಬೇಕು ನಾನು ಅದನ್ನು. ನ್ಯೂಯಾರ್ಕ್ಗೆ ಹೋದರೆ ಅಲ್ಲೊಂದು ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಬರ್ತದೆ. ಮೊದಲದು ನ್ಯೂಯಾರ್ಕ್ಗೆ ಸೇರ್ತಿರ್ಲಿಲ್ಲ, ಸಮುದ್ರ ದೂರ ಆಯಿತು, ತುಂಬ ಸುತ್ತ ಹಾಕೊಂಡ್ಬರ್ಬೇಕಾಗಿತ್ತು. ಅಲ್ಲೊಂದು ಬ್ರಿಡ್ಜ್ ಕಟ್ಟಿದ್ರೆ ಅನುಕೂಲ ಆಗ್ತದೆ ಅಂತ. ಆಗಿನ ಕಾಲಕ್ಕೆ 100, 150 ವರ್ಷಗಳ ಹಿಂದೆ ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಟೋದು ಅಂದ್ರೆ ತುಂಬ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲದಂತ ಮಾತು. ಒಬ್ಬ ಮನುಷ್ಯ ವಿಚಾರ ಮಾಡಿದ, ಕಟ್ಟಿಬಿಡಬೇಕು ಅಂದ. ಅವನ ಹೆಸರು ಜಾನ್ ರೋಬ್ಲಿಂಗ್ ಅಂತ ಹೆಸರು, ಜಾನ್ ರೋಬ್ಲಿಂಗ್. ಅವನ ಕನಸು ಕಟ್ಟಿದ, ಬ್ರಿಡ್ಜ್ ಕಟ್ಟಿಬಿಡೋಣ. ಜನ ನಕ್ರು, ಹುಚ್ಚ ಇದೆಯಲ್ಲೋ, ಸಮುದ್ರಕ್ಕೆ ಬ್ರಿಡ್ಜ್ ಕಟ್ತಾರೆ ಯಾರಾದರೂ, ಆಗೋಕೆ ಸಾಧ್ಯ ಇಲ್ಲ ಅಂದರು. ನೋಡೋಣ, ಪ್ರಯತ್ನ ಮಾಡೋಣ ಅಂದ. ಅವನ ಆರ್ಕಿಟೆಕ್ಟ್ ಕೂಡ ತಾನೇ ಡಿಸೈನ್ ಮಾಡಿದ, ಬಿಲ್ಡಿಂಗ್ ಆರ್ಚ್ ಹಾಕಿದ, ಎದುರು ಮಾಡಿದ, ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತ ತಯಾರು ಮಾಡಿದ. ದುಡ್ಡು ಹೊಂದಿಸ್ಕೊಂಡು ಆ ಕಡೆ ಈ ಕಡೆ ಮಾಡಿ ಕೆಲಸ ಶುರು ಮಾಡಬೇಕು ಅಂತಾಯಿತು. ಅವನ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಅಂತ, ಜಾನ್ ರೋಬ್ಲಿಂಗ್ ಅನ್ನ ಮಗ ವಾಷಿಂಗ್ಟನ್ ರೋಬ್ಲಿಂಗ್, ಸಣ್ಣ ಹುಡುಗ, ಅವನು ಆರ್ಕಿಟೆಕ್ಟ್ ಇಂಜಿನಿಯರ್. ಅವನು ಹೋಗಿದ್ದ. ಮೊದಲನೇ ಸಲ ಆ ಪೂಜೆ ಮಾಡಬೇಕಲ್ಲ, ನಾವು ಗುದ್ಲಿ ಪೂಜೆ ಮಾಡ್ತೀವಿ, ಹಂಗೆ ಮಾಡಲ್ಲ. ಅವರು ಕಂಬ ಇಡ್ತಾ ಇದ್ರು, ದೊಡ್ಡ ಪಿಲ್ಲರ್ ಕೂಡಿಸ್ತಾ ಇದ್ರು. ದುರ್ದೈವ, ಮೊದಲನೇ ದಿವಸನೇ ಪಿಲ್ಲರ್ ಕೂಡಿಸುವಾಗ ಯಾರು ಬಿದ್ದು ಬಿಡ್ತದೋ, ಜಾನ್ ರೋಬ್ಲಿಂಗ್ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ಟ ಮೊದಲೇ ದಿವಸನೇ. ಅಪ್ಪ ಜಾನ್ ರೋಬ್ಲಿಂಗ್ ಯಾವ ಕನಸು ಕಂಡಿದ್ನೋ ಬ್ರಿಡ್ಜ್ ಕಟ್ಟಬೇಕು ಅಂತ, ಆ ಬ್ರಿಡ್ಜ್ ಕಟ್ಟು ಮೊದಲನೇ ಪೋಲ್ ಹಾಕಿದಾಗ ಇವ್ ಮೇಲೆ ಬಿದ್ದು ಅಪ್ಪ ಸತ್ತೋದ. ಮತ್ತೊಬ್ಬರಾದ್ರೆ ಏನು ಮಾಡ್ತಿದ್ರು, ಬೇಡಪ್ಪ ಶುರುವಾತಿಗೆ ಸರಿ ಆಗಲಿಲ್ಲ ಇದು, ಬೇಡ ಅಂದರೆ ಕೇಳಲ್ಲ, ಸಮುದ್ರದಲ್ಲಿ ಯಾರು ಕಟ್ತಾರೆ ಬ್ರಿಡ್ಜು. ಆದರೆ ವಾಷಿಂಗ್ಟನ್ ರೋಬ್ಲಿಂಗ್ ಇದ್ನಲ್ಲ ಮಗ, ಅವನಿಗೆ ಅಂತ ಪಾರಾಗಿರಲಿಲ್ಲ. ಆ ಬೀಳುವಂಥ ಕೋಲು ಅಪ್ಪನ ಮೇಲೆ ಬೀಳುತ್ತದಲ್ಲ ಅಂತ ಪಾರ್ ಮಾಡೋಕ್ಕೆ ಹೋದಾಗ ಇವನು ಬೆನ್ನ ಮೇಲೆ ಬಿದ್ದು ಬೆನ್ನು ಮೂಳೆ ಮುರಿದು ವರ್ಚುಲಿ ಬಿಕೆಮ್ ಎ ವೆಜಿಟೇಬಲ್. ಅವನು ಪೂರ್ತಿ ಹಾಸಿಗೆ ಹಿಡ್ಕೊಂಡು ಮಲ್ಕೊಂಡ, ಹೇಳೋಕ್ಕಾಗೋದಿಲ್ಲ, ಮಗ್ಲಾಗೋಕ್ಕಾಗಲ್ಲ, ಆಸ್ಪತ್ರೆಯಲ್ಲಿ ಹಾಗೆ ಮಲಗಿಸ್ಬೇಕು. ಅವನು ಕರ್ಕೊಂಡು ಮಲಗಿಸಿದ್ರು ಎತ್ತರದ ಆಸ್ಪತ್ರೆಯಲ್ಲಿ, ಕಿಟಕಿ ಹತ್ರ ಮಲಗಿಸಿದಾಗ ಆ ಜಾಗ ಕಾಣಿಸೋದು, ಧ್ವನಿನೇ ಬರ್ತಿರಲಿಲ್ಲ ಅವನಿಗೆ. ಇದು ನಾನು ಹೇಳ್ತಿರೋ ಅತಿಶಯೋಕ್ತಿ ಎಲ್ಲ ಆದದ್ದಿದು. ವಾಷಿಂಗ್ಟನ್ ರೋಬ್ಲಿಂಗ್ ಏನು ಮಾಡಿದ ಅಂದರೆ, ಹೆಂಡತಿ ಹೇಗೆ ನೋಡ್ಕೊಂಡ್ಲು ಗಂಡನ ಅಂತ. ಕೊನೆಗೆ ಅವನೇನು ಮಾಡಿದ, ಆಕೆ ಕೈ ತಟ್ಟೋಕ್ ಶುರು ಮಾಡಿದ, ಹೀಗೆ ಹೀಗೆ ಕೈ ತಟ್ಟೋಕ್ ಶುರು ಮಾಡಿದ. ತಾವೇ ಒಂದು ಭಾಷೆ ಮಾಡಿಕೊಂಡ್ರು, ಕೈ ಮುಟ್ಟೋದ್ರಿಂದ ಭಾಷೆ ಅದು. ಈ ನಮ್ಮ ಇದು ಮಾಡ ಟೆಲಿಗ್ರಾಫ್ ಕಲಿಸ್ತಾ ಇದ್ರಲ್ಲ, ಕಡಕಟ್ಟ ಕಡಕಟ್ಟ ಅನ್ನೋ ಹಾಗೆ, ಈ ಕೈ ಬಡಿದು ಬಡಿದು ಒಂದು ಭಾಷೆ ಮಾಡಿಕೊಂಡ್ರು, ಕೀರಲು ಧ್ವನಿ ಬರಬೇಕು. ಅದನ್ನು ಕೇಳಿಸ್ಕೊಂಡು ಹಾಕಿ ಇಂಜಿನಿಯರ್ ಹೇಳೋಕೆ, ಹೀಗೆ ಮಾಡು ಹೀಗೆ ಮಾಡು, ಕೆಲಸ ನಿಲ್ಲಿಸ್ಬೇಡ ಅಂತ ಹೇಳಿದ. ಕೆಲಸ ಶುರು ಆಯಿತು. ಅವನು ಹಾಸಿಗೆ ಮಲ್ಕೊಂಡು ಕಿಟಕಿಯಿಂದ ಅಲ್ಲೇ ಕಾಣಿಸ್ಬೇಕು ಅವನಿಗೆ, ಬ್ರಿಡ್ಜು ಹಿಂಗೆ ಮಾಡು ಅಂತೇಳು, ಪ್ಲ್ಯಾನ್ ತರಬೇಕು, ಹಿಡ್ಕೋಬೇಕಾಕೆ ಮುಂದೆ. ಅದು ನೋಡಿ ನೋಡಿ ಇವನು ಕೈ ಬಡಿಯೋನು. ಸ್ವಾಮಿ, ಇದು ಒಂದು ದಿವಸ ಎರಡು ದಿವಸದಲ್ಲ ಮಾತು ಹೇಳಿದ್ದು, 12 ವರ್ಷ ಮಾಡಿದ್ದಾರೆ. 12 ವರ್ಷ ಆತ ಕೈ ಬಡಿದು ಬಡಿದು ಬಡಿದು ಹೇಳಬೇಕು, ಆಕೆ ಅದನ್ನು ಭಾಷೆ ಮಾಡಿ ಅವನು ಇಂಜಿನಿಯರ್ ಹೇಳಬೇಕು, ಇಂಜಿನಿಯರಲ್ಲಿ ಕಾರ್ಯಗತ ಮಾಡಬೇಕು. 12 ವರ್ಷಕ್ಕೆ ಬ್ರಿಡ್ಜ್ ಕಂಪ್ಲೀಟ್ ಆಯಿತು, ಕಂಪ್ಲೀಟ್ ಆಯ್ತು, ಬ್ರಿಡ್ಜ್ ಕಂಪ್ಲೀಟ್ ಆಯಿತು. ಏನು ಸಂತೋಷ ಆಗಿರಬೇಕಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ, ಬ್ರಿಡ್ಜ್ ಸ್ಟ್ಯಾಂಡ್ಸ್ ಆಸ್ ಎ ಟೆಸ್ಟಿಮನಿ ಫಾರ್ 3 ಥಿಂಗ್ಸ್ ಅಂತ. 1 ಈಸ್ ಜಾನ್ ರೋಬ್ಲಿಂಗ್ಸ್ ವಿಷನ್ ಆಫ್ ಬಿಲ್ಡಿಂಗ್ ಎ ಬ್ರಿಡ್ಜ್. 2nd ಈಸ್ ದ ಟೆನಾಸಿಟಿ ಆ್ಯಂಡ್ ಪರ್ಸಿವಿಯರೆನ್ಸ್ ಆಫ್ ವಾಷಿಂಗ್ಟನ್ ರೋಬ್ಲಿಂಗ್. ಆ್ಯಂಡ್ 3rd ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಕಮಿಟ್ಮೆಂಟ್ ಆಫ್ ಹಿಸ್ ವೈಫ್ ಟು ಮೇಕ್ ಎ ಲ್ಯಾಂಗ್ವೇಜ್ ಔಟ್ ಆಫ್ ಇಟ್ ಆ್ಯಂಡ್ ಕಮ್ಯುನಿಕೇಟ್. ಈ 3 ಅದ್ಭುತ ಆಯ್ತು, ಮಾಡಿ ಬ್ರಿಡ್ಜ್ ರೆಡಿ ಆಯ್ತು, ಎಲ್ಲರಿಗೂ ಸಂತೋಷ ಆಯ್ತು. ಕರ್ಕೊಂಡು ಹೋಗೋಣ ಜಾನ್ ರೋಬ್ಲಿ ವಾಷಿಂಗ್ಟನ್ ರೋಬ್ಲಿಂಗ್ ಅನ್ನ ಅಂತ. ಸ್ಟ್ರೆಚರ್ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋದರೆ ಅವ್ನು ಹೇಳಿದಂತೆ ಏನಿಲ್ಲ, ಬ್ರಿಡ್ಜಿನ ಈ ತುದಿಯಿಂದ ಆ ತುದಿಗೆ, ಆ ತುದಿಯಿಂದ ಈ ತುದಿಗೆ 3 ಸಲ ಕರ್ಕೊಂಡು ಹೋಗಿ ನನ್ನ ಅಂದ. 6 ಸಲ ಅಲ್ಲಿ ಕರ್ಕೊಂಡು ಹೋದರು. 3 ಸಲ ಬಂದಮೇಲೆ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಆಯಿತು, ಟೇಕ್ ಮಿ ಬ್ಯಾಕ್ ಟು ದ ಹಾಸ್ಪಿಟಲ್ ಅಂದ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಡೈಡ್. 12 ವರ್ಷ ಜೀವ ಹಿಡ್ಕೊಂಡದ್ದು ಇದಕ್ಕೋಸ್ಕರ ಹಿಡ್ಕೊಂಡಿದ್ದು, ಮತ್ತೊಂದೇನೂ ಇಲ್ಲ ಅವನು. ಇದು ನನಗೆ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಅಂತ. ಇವತ್ತಿಗಾದರೂ ನಾನು ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋದರೆ, ನ್ಯೂಯಾರ್ಕ್ಗೆ ಹೋದಾಗ, ಐ ಫೀಲ್ ಸೋ ಡಿಲೈಟೆಡ್. ಅದಕ್ಕಿಂತ ಒಳ್ಳೆ ಬ್ರಿಡ್ಜ್ ಇದ್ದಾವೆ, ಬೇಕಾದಂಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲೇ ಗೋಲ್ಡನ್ ಗೇಟ್ ಬ್ರಿಡ್ಜ್ ಇದೆ, ಚೆನ್ನಾಗಿರೋದು. ಆದರೆ ಇಲ್ಲಿ ನನಗೆ ಅನಿಸಿದ್ದು, ಯಾರ್ದೋ ಒಂದು ಸರ್ಕಾರದ ವಿಚಾರ ಅಲ್ಲ, ಒಬ್ಬ ಮನುಷ್ಯ ಕನಸು ಕಂಡದ್ದು, ಇದನ್ನು ಸಾಧನೆ ಮಾಡಬೇಕು ಅಂಥೇಳಿ. ಅಪ್ಪ ಸತ್ತು ಹೋದ್ರು ಕೂಡ ತಾನು ತನ್ನ ವೃತ ಅಂತ ಭಾವಿಸಿಬಿಟ್ಟು ಮಾಡಿದ್ನಲ್ಲ, ಈ ಕೆಲಸ ನಂದು ಅಂತ ಮಾಡಿದಾಗ ಮಾತ್ರ ಸಾಧ್ಯ ಆಗುವಂಥ ಬ್ರೂಕ್ಲಿನ್ ಬ್ರಿಡ್ಜ್ ಅದು. ಇಟ್ ಸ್ಟ್ಯಾಂಡ್ಸ್ ಆಸ್ ಅ ಮಾನ್ಯುಮೆಂಟ್ ಫಾರ್ ಬಿಲೀಫ್ ಇನ್ ದ ವರ್ಕ್ ಐ ಡೂ. ನಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆಗೆ ಒಂದು ಮಾದರಿಯಾಗಿ ನಿಂತ್ಕೊಳ್ಳುತ್ತೆ ಬ್ರೂಕ್ಲಿನ್ ಬ್ರಿಡ್ಜ್ ಅದು.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೊ. ಸುದ್ದಿಯ ಮುಖ್ಯಾಂಶಗಳು: ಬ್ರಿಕ್ಸ್ ಶೃಂಗಸಭೆ, ಮೋದಿ ಪುಟಿನ್ ದ್ವಿಪಕ್ಷೀಯ ಮಾತುಕತೆ, ಮಾರ್ಚ್ ವೇಳೆಗೆ ತಡೆರಹಿತ ಟೋಲ್ ವ್ಯವಸ್ಥೆ, ಸತೀಶ್ ಜಾರಕಿಹೊಳಿ ಸೇರಿದ ನಗದು ಹಣ ಜಪ್ತಿ. ನಾಳೆ ಗೌರಿ ಹಬ್ಬ ಸಂಭ್ರಮ. ಮಂಗಳೂರು ಸಚಿವ ಸಂಪುಟ ಸಭೆ, ತುಳು ಭಾಷೆಗೆ ಅಧಿಕೃತ ಮಾನ್ಯತೆಗೆ ಆಗ್ರಹ. ಸುದ್ದಿಯ ವಿವರ: ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ಭಾರತಕ್ಕೆ ಆಗಮಿಸಿರುವ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ವಿಸ್ತೃತ ಮಾತುಕತೆ ನಡೆಸಿದ್ದಾರೆ. 2030 ಒಳಗೆ ಉಭಯ ದೇಶಗಳ ನಡುವಿನ ವಾರ್ಷಿಕ ದ್ವಿಪಕ್ಷೀಯ ವ್ಯಾಪಾರವನ್ನು 100 ಶತಕೋಟಿ ಡಾಲರ್ಗೆ ಹೆಚ್ಚಿಸಲು ಹಾಗೂ ರಕ್ಷಣೆ, ಇಂಧನ, ಅತ್ಯವಶ್ಯಕ ಖನಿಜಗಳು ಹಾಗೂ ರಸಗೊಬ್ಬರ ಪೂರೈಕೆ ಬಗ್ಗೆ ಇಬ್ಬರೂ ನಾಯಕರು ಮಾತುಕತೆಯಲ್ಲಿ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ. ಮಾತುಕತೆ ಸಂದರ್ಭ ಪುಟಿನ್ ಅವರು ಉಕ್ರೇನ್ ಯುದ್ಧ ಹಾಗೂ ಪ್ರಸಕ್ತ ನಡೀತಾ ಇರುವ ಶಾಂತಿ ಉಪಕ್ರಮಗಳ ಕುರಿತಾಗಿ ಪ್ರಧಾನಿ ಮೋದಿ ಅವರಿಗೆ ವಿವರಿಸಿದರೆಂದು ಮೂಲಗಳು ತಿಳಿಸಿವೆ. ಉಭಯ ದೇಶಗಳ ನಡುವೆ ಅಪಾರ ಹಾಗೂ ಹೂಡಿಕೆ ಉತ್ತೇಜನಕ್ಕೆ ಮಾರ್ಗೋಪಾಯಗಳನ್ನು ಹುಡುಕುವ ಬಗ್ಗೆಯೂ ಮಾತುಕತೆಯಲ್ಲಿ ವಿಶೇಷವಾಗಿ ಚರ್ಚಿಸಲಾಯಿತು. ಭಾರತವು ಸಂಪೂರ್ಣ ಡಿಜಿಟಲ್ ಹಾಗೂ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯತ್ತ ಸಾಗುತ್ತಾ ಇದ್ದು 2027 ಫೆಬ್ರವರಿ ಮಾರ್ಚ್ ವೇಳೆಗೆ ಇದು ದೇಶಾದ್ಯಂತ ಜಾರಿಗೆ ಬರುವ ನಿರೀಕ್ಷೆ ಇದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ನಿನ್ನೆ ಹೇಳಿದ್ದಾರೆ. ಈ ವ್ಯವಸ್ಥೆಯು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಮಾದರಿಯನ್ನು ಬಳಸಲಿದೆ ಎಂದು ಅವರು ಹೇಳಿದ್ದಾರೆ. ಬಿಹಾರದ 15 ಜಿಲ್ಲೆಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವ ಭಾರೀ ಮಳೆಯಿಂದಾಗಿ ನಿನ್ನೆ ಹಲವು ಪ್ರದೇಶಗಳು ಜಲಾವೃತಗೊಂಡಿದ್ದು 46 ಲಕ್ಷಕ್ಕೂ ಅಧಿಕ ಮಂದಿ ಬಾಧಿತರಾಗಿದ್ದಾರೆ. ನೇಪಾಳದ ಜಲಾನಯನ ಪ್ರದೇಶಗಳಲ್ಲೂ ಭಾರೀ ಮಳೆಯಾಗ್ತಾ ಇರೋದ್ರಿಂದ ಹಲವೆಡೆ ನದಿಗಳು ಹಾಗೂ ತೊರೆಗಳು ಉಕ್ಕೇರಿ ಹರಿತಾ ಇವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ರಾಜ್ಯದ 11 ಹಿಂದುಳಿದ ಜಿಲ್ಲೆಗಳಲ್ಲಿ ಕೈಗಾರಿಕಾ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡುವ ಮಹತ್ವಾಕಾಂಕ್ಷೆಯ ಉದ್ಯೋಗ ನಿಧಿ ಯೋಜನೆಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಈ ಜಿಲ್ಲೆಗಳಲ್ಲಿ 1 ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿಯನ್ನಿಟ್ಟುಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ. ಅವರು ನಿನ್ನೆ ಹೊರಡಿಸಿದ ಪ್ರಕಟಣೆಯಲ್ಲಿ ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಹಾಗೂ ಬಾಗಲಕೋಟೆ ಸೇರಿದಂತೆ ಅಭಿವೃದ್ಧಿಯಲ್ಲಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆ ಹಾಗೂ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇರುವ ಉದ್ಯಮಗಳ ವಿಸ್ತರಣೆಗೆ ಈ ಯೋಜನೆ ಉತ್ತೇಜನ ನೀಡಲಿದೆ ಎಂದು ಅವರು ಹೇಳಿದ್ದಾರೆ. ವಿದೇಶಿ ಅಕ್ರಮ ಹೂಡಿಕೆಗೆ ಸಂಬಂಧಿಸಿದಂತೆ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಅವರ ಆಪ್ತರಿಗೆ ಸಂಬಂಧಿಸಿದ 21 ಸ್ಥಳಗಳಲ್ಲಿ ದಾಳಿ ನಡೆಸಿದ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ನಗದು ಹಾಗೂ US ಡಾಲರ್, ಯುರೋ ಸೇರಿ ವಿದೇಶಿ ಹಣವನ್ನು ಜಪ್ತಿ ಮಾಡಿದ್ದಾರೆ. ಸೆಪ್ಟೆಂಬರ್ 9-10 ಇಡಿ ಅಧಿಕಾರಿಗಳು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ FEMA ಅಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಚಿಕ್ಕೋಡಿ ಸಂಸದೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಪುತ್ರ ರಾಹುಲ್ ಜಾರಕಿಹೊಳಿ ಮತ್ತು ಅವರ ಭಾವ YD ಮಂಜುನಾಥ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿದ್ದರು. ಕರಾವಳಿ ಜಿಲ್ಲೆಗಳ ರಸ್ತೆ ಸಹಿತ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ, ಮೀನುಗಾರಿಕಾ ಕ್ಷೇತ್ರ, ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಸೆಪ್ಟೆಂಬರ್ 18 ಮಂಗಳೂರಿನಲ್ಲಿ ನಡೆಯುವ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಹೆಚ್ಚು ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ UT ಖಾದರ್ ಅವರು ಹೇಳಿದ್ದಾರೆ. ರಾಜ್ಯ ಸಚಿವ ಸಂಪುಟ ಸಭೆಯ ಹಿನ್ನೆಲೆಯಲ್ಲಿ ವಿವಿಧ ಕೈಗಾರಿಕೆ, ಮೀನುಗಾರಿಕಾ ಸಂಘಟನೆಗಳು, ಪ್ರವಾಸೋದ್ಯಮ ಕ್ಷೇತ್ರದ ಉದ್ಯಮಿಗಳು
ಮತ್ತು ಅಧಿಕಾರಿಗಳೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿನ್ನೆ ಸಭೆ ನಡೆಸಿ ಅವರು ಮಾತನಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಯ ಸಂದರ್ಭ ಮಕ್ಕಳಿಗೆ ನೀಡಿದ ರಜೆಯನ್ನು ಸರಿದೂಗಿಸುವ ಸಲುವಾಗಿ ಸೆಪ್ಟೆಂಬರ್ 12ರಿಂದ ಅಂದರೆ ಇಂದಿನಿಂದ ಪ್ರತಿ ಶನಿವಾರ ದಿನವಿಡೀ ತರಗತಿಯನ್ನು ನಡೆಸಲು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರು ಸೂಚನೆ ನೀಡಿದ್ದಾರೆ. ಮಳೆಯ ಕಾರಣದಿಂದ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ 10ಕ್ಕಿಂತ ಹೆಚ್ಚು ದಿನ ಶಾಲೆಗಳಿಗೆ ರಜೆ ನೀಡಲಾಗಿತ್ತು. ಇದರಿಂದ ಪಠ್ಯ ಪ್ರವಚನಕ್ಕೆ ತುಂಬ ಹಿನ್ನಡೆಯಾಗಿತ್ತು. ಕಿಳುಗರೆ ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ತುಳು ಭಾಷೆಗೆ ಅಧಿಕೃತ ಮಾನ್ಯತೆ ನೀಡಲು ಮಾನ್ಯ ಮುಖ್ಯಮಂತ್ರಿಗೆ ಒತ್ತಡ ಹೇರಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ತುಳು ಒಕ್ಕೂಟದಿಂದ ನಿನ್ನೆ ಪುತ್ತೂರು ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ ನಿಯೋಗದಲ್ಲಿ ಅಖಿಲ ಭಾರತ ತುಳು ಒಕ್ಕೂಟ ಅಧ್ಯಕ್ಷ ಎಸಿ ಭಂಡಾರಿ, ಪ್ರಧಾನ ಕಾರ್ಯದರ್ಶಿ ಪಿ ಎ ಪೂಜಾರಿ, ಸಂಘಟನಾ ಕಾರ್ಯದರ್ಶಿ ಕದ್ರಿ ನವನತ ಶೆಟ್ಟಿ, ತುಳು ಒಕ್ಕೂಟದ ಸದಸ್ಯರಾದ ತಾರನಾಥ್ ಶೆಟ್ಟಿ ಬೋಳಾರ, ಹರಿಣಾಕ್ಷಿ ಜೆ ಶೆಟ್ಟಿ, ವಿಜಯಕುಮಾರ್ ಭಂಡಾರಿ ಹೆಬ್ಬಾರ ಬೈಲು, ಜಿ ವಿ ಎಸ್ ಉಬ್ಳಾಲ, ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕುರ ಮತ್ತಿತರರು ಉಪಸ್ಥಿತರಿದ್ದರು. ಮಕ್ಕಳು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿಯುವುದು ತಪ್ಪಲ್ಲ, ಆದರೆ ಮನೆಯಲ್ಲಿ ಇಂಗ್ಲೀಷ್ ಮಾತನಾಡೋದ್ರಿಂದ ನಮಗೆ ಅರಿವಿಲ್ಲದೆ ನಮ್ಮ ಮನೆಯೊಳಗೆ ಪಾಶ್ಚಾತ್ಯ ಸಂಸ್ಕೃತಿ ಬಂದು ಬಿಡುವ ಸಾಧ್ಯತೆ ಇದೆ. ಇದರಿಂದ ಮಾತೃಭಾಷಾ ಸಂಸ್ಕೃತಿಯು ಮನೆಯಿಂದ ಮಾಯವಾಗುವ ಅಪಾಯವಿದೆ ಎಂದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಉಮರಿ ಯು ಎಚ್ ಅವರು ಹೇಳಿದ್ದಾರೆ. ಅವರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯು ಪುತ್ತೂರು ತಾಲೂಕಿನ ಸಾಲ್ಮರ ಪ್ರೌಢಶಾಲೆ ಮತ್ತು ಮೌಂಟೇನ್ ಯು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಹಯೋಗದಲ್ಲಿ ಮೌಂಟೇನ್ ಯು ಶಾಲೆಯ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಬ್ಯಾರಿ ಸಾಹಿತ್ಯ ಕಮ್ಮಟವನ್ನು ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯು ಕಥೋಲಿಕ್ ಸಭಾ ಬೋಂದಿಲ್ ಘಟಕದ ಸಹಯೋಗದಲ್ಲಿ ಹಮ್ಮಿಕೊಂಡ ಶಿಕ್ಷಕರ ದಿನಾಚರಣೆ ಹಾಗೂ ದಿವಂಗತ ಬಿಷಪ್ ಬೇಸಿಲ್ ಡಿಸೋಜಾ ಅವರ 30ನೇ ಸಂಸ್ಮರಣಾ ಕಾರ್ಯಕ್ರಮ ಬೋಂದಿಲ್ ಚರ್ಚೆ ಸಭಾಂಗಣದಲ್ಲಿ ನಡೆಯಿತು. ಮುಖ್ಯ ಅತಿಥಿ ಮಂಗಳೂರು ಧರ್ಮ ಪ್ರಾಂತ್ಯದ ನಿವೃತ್ತ ಧರ್ಮಾಧ್ಯಕ್ಷ ಫಾದರ್ ಡಾಕ್ಟರ್ ಅಲ್ಯೂಷಿಯಸ್ ಪೌಲ್ ಡಿಸೋಜಾ ಮಾತನಾಡಿ, ಜೀವನದಲ್ಲಿ ಮಾಹಿತಿ ರಚನೆ ಮತ್ತು ಪರಿವರ್ತನೆ ಈ ಮೂರು ಪ್ರಮುಖ ವಿಚಾರಗಳಿವೆ. ಶಿಕ್ಷಕರು ತಮ್ಮ ಕಾರ್ಯವನ್ನು ಪ್ರೀತಿ ಮತ್ತು ನಿಸ್ವಾರ್ಥ ಸೇವೆಯಿಂದ ನಿರ್ವಹಿಸಬೇಕು. ಇದು ದೇವರನ್ನು ಗೌರವಿಸುವ ವಿಧಾನಗಳಲ್ಲಿ ಒಂದಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಜೋಕಿಮ್ ಸ್ಟ್ಯಾನಿ ಅಲ್ವರಿಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ರಾಜ್ಯಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ರೋಷನ್ ಅಲೆಕ್ಸಾಂಡರ್ ಪಿಂಟೋ ಅವರನ್ನು ಗಣ್ಯರು ಸನ್ಮಾನಿಸಿದರು. ದೇಶದಲ್ಲಿ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮಗಳ ಬಳಕೆ ನಿಷೇಧ ಬಗ್ಗೆ ಸುಪ್ರೀಂ ಕೋರ್ಟ್ ಮೊದಲ ಹೆಜ್ಜೆ ಇರಿಸಿದ್ದು, ಈ ನಿಟ್ಟಿನಲ್ಲಿ ಕಾನೂನು ರೂಪಿಸುವ ಕುರಿತು ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಿದೆ. ಅಪ್ರಾಪ್ತ ವಯಸ್ಕರ ರಕ್ಷಣೆಗೆ ಫೈರ್ ವಾಲ್ ಡಿಜಿಟಲ್ ಭದ್ರತೆ ವ್ಯವಸ್ಥೆ ಅಗತ್ಯವಿದೆ ಎಂದು ಸಿಜೆಐ ಸೂರ್ಯಕಾಂತ್, ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಜಿ ಹಾಗೂ ನ್ಯಾಯಮೂರ್ತಿ ವಿ ಮೋಹನ್ ಅವರಿದ್ದ ಪೀಠವು ಹೇಳಿದ್ದು, ಮಕ್ಕಳ ಹಕ್ಕುಗಳಿಗೆ ಸಂಬಂಧಿಸಿದ ಎನ್ಜಿಒ ಸಲ್ಲಿಸಿದ ಅರ್ಜಿ ವಿಚಾರಣೆ ವೇಳೆ ಈ ಬಗ್ಗೆ ಕೇಂದ್ರದ ಅಭಿಪ್ರಾಯವನ್ನು ಕೇಳಿದೆ.

0: ರವಿವಾರ ಗೌರಿಪೂಜೆ ಹಾಗೂ ಸೋಮವಾರ ಗಣೇಶ ಚತುರ್ಥಿ ನಡೆಯಲಿದ್ದು ಮಾರುಕಟ್ಟೆಯಲ್ಲಿ ಹಬ್ಬದ ಸಾಮಗ್ರಿ ಖರೀದಿ ಸಂಭ್ರಮ ಎಲ್ಲೆಡೆ ಕಂಡುಬಂದಿದೆ. ಗೌರಿ ಹಬ್ಬದಂದು ಬಾಗಿನ ನೀಡಲು ಮೊರ, ಅರಿಶಿನ, ಕುಂಕುಮ, ಬಳೆ, ಕನ್ನಡಿ, ಕಜ್ಜಾಯ, ಧಾನ್ಯಗಳು ಮತ್ತು ಬಟ್ಟೆಗಳ ಖರೀದಿ ಮಾರುಕಟ್ಟೆಗಳಲ್ಲಿ ಜೋರಾಗಿತ್ತು. ಮಣ್ಣಿನಿಂದ ಮಾಡಿದ ಗೌರಿ ಗಣೇಶನ ಮೂರ್ತಿಗಳಿಗೂ ಬೇಡಿಕೆ ಹೆಚ್ಚಾಗಿತ್ತು. ನಗರದ ವಿವಿಧ ಕಡೆಗಳಲ್ಲಿ ಕಬ್ಬು, ಹೂವು, ಹಣ್ಣು ವ್ಯಾಪಾರ ಈಗಾಗಲೇ ಶುರುವಾಗಿದೆ. ರಾಜ್ಯದ ವಿವಿಧ ಕಡೆಗಳಿಂದ ವ್ಯಾಪಾರಸ್ಥರು ಬಂದಿದ್ದು ಮಾರಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಗರದ ನೆಹರು ಮೈದಾನ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಗಣಪತಿ ಪ್ರತಿಷ್ಠಾಪನೆಗೆ ವೇದಿಕೆ ನಿರ್ಮಾಣ ಕಾರ್ಯ ಸಾಗ್ತಾ ಇದೆ. ಮಂಗಳೂರು ನಗರದಲ್ಲಿರುವ ಜಿಲ್ಲಾ ಕಾರಾಗೃಹದಲ್ಲಿ ಜಾಮರ್ ಅಳವಡಿಸಿದ ಬಳಿಕ ಸುತ್ತಮುತ್ತಲಿನ ಪ್ರದೇಶದ ಜನತೆಗೆ ನೆಟ್ವರ್ಕ್ ಸಮಸ್ಯೆ ಕಾಡ್ತಾ ಇದೆ. ವ್ಯಾಪಾರ ವಹಿವಾಟಿನ ಮೇಲೆ ಭಾರಿ ಹೊಡೆತ ಬಿದ್ದಿದೆ. ಶಿಕ್ಷಣ ಸಂಸ್ಥೆ, ನ್ಯಾಯಾಲಯದ ಕಲಾಪಗಳಿಗೂ ಸಮಸ್ಯೆಯಾಗಿದೆ. ಇದನ್ನು ಸರಿಪಡಿಸಬೇಕೆಂಬ ಕೂಗು ಕೇಳಿ ಬಂದಾಗಲೆಲ್ಲ ತಾಂತ್ರಿಕ ಕಾರಣಗಳನ್ನು ಕೊಡಲಾಗ್ತಾ ಇದೆ. ಒಂದು ವೇಳೆ ಸರಿಪಡಿಸಲು ಆಗದಿದ್ದರೆ ಜಾಮರ್ ಕಿತ್ತಾಗಿ ಇಂದು ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಬಿದ್ದಿದೆ. ಜಾಮರ್ ಹಾಕಿದರೂ ಜೈಲಿನೊಳಗಿನ ಕೈದಿಗಳು ಮೊಬೈಲನ್ನು ಸರಾಗವಾಗಿ ಬಳಸ್ತಾ ಇರೋದು ಇತ್ತೀಚೆಗೆ ಬೆಳಕಿಗೆ ಬಂದ ಬಳಿಕ ಜನರ ಸಿಟ್ಟು ಜೋರಾಗಿದೆ. ಜಾಮರ್ ಹಾಕಿರೋದು ಜೈಲಿನ ಹೊರಗು ಒಳಗು ಎಂದು ಕೇಳ್ತಾ ಇದ್ದಾರೆ. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಂಗಳೂರು ಸಂಸ್ಥೆಯ ಕ್ರೀಡಾಪಟುಗಳು ಮತ್ತೊಮ್ಮೆ ಗಮನಾರ್ಹ ಸಾಧನೆಗೈದಿದ್ದಾರೆ. ಸೆಪ್ಟೆಂಬರ್ 7 ಮತ್ತು 8ರಂದು ಮೈಸೂರಿನ VTU ಪ್ರಾದೇಶಿಕ ಕೇಂದ್ರದಲ್ಲಿ ನಡೆದ 28ನೇ VTU ರಾಜ್ಯಮಟ್ಟದ ಅಂತರ್ ಕಾಲೇಜು ಕ್ರಾಸ್ ಕಂಟ್ರಿ ಪುರುಷ ಮತ್ತು ಮಹಿಳಾ ಚಾಂಪಿಯನ್ಶಿಪ್ನಲ್ಲಿ ಸಹ್ಯಾದ್ರಿ ಕಾಲೇಜಿನ ಮಹಿಳಾ ತಂಡ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿದೆ. ಮಾನಸಿಕ ಆರೋಗ್ಯದ ಬಗ್ಗೆ ಸಮಾಜದಲ್ಲಿರುವ ತಪ್ಪು ಕಲ್ಪನೆ ಮತ್ತು ಕಳಂಕವನ್ನು ಹೋಗಲಾಡಿಸಲು ಸ್ವತಃ ಮಾನಸಿಕ ಸಮಸ್ಯೆಯ ಸಂತ್ರಸ್ತೆಯಾಗಿರುವ ಪ್ರೇರಣಾತ್ಮಕ ಮಾತುಗಾರ್ತಿ ಸೆಹರ್ ಹಶ್ಮಿ ಅವರು ದೇಶಾದ್ಯಂತ ಬೈಕ್ ಯಾತ್ರೆಯ ಮೂಲಕ ಬೃಹತ್ ಜನಜಾಗೃತಿಗೆ ಮುಂದಾಗಿದ್ದಾರೆ. ಹೊಸದಿಲ್ಲಿಯಿಂದ ಕನ್ಯಾಕುಮಾರಿಗೆ ಯಾತ್ರೆ ಹೊರಟಿರುವ ಅವರು ಮಂಗಳೂರಿನ ರೋಷನ್ ನಿಲಯಕ್ಕೆ ಆಗಮಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಮಾನಸಿಕ ಆರೋಗ್ಯ ಮತ್ತು ಅನಾರೋಗ್ಯದಿಂದ ಅನುಭವಿಸಿದ ಯಾತನೆಯನ್ನು ಅವರು ವಿವರಿಸಿದರು. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ನಮ್ಮ ಸಂವಿಧಾನ ಕಾರ್ಯಕ್ರಮ. ನಡೆಸಿಕೊಡ್ತಾರೆ ಶಕೀಲಾ ಹೆಗಡೆ. ಈ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯದ ಹಕ್ಕು, ಈ ಬಗ್ಗೆ ಭಾಷಣ ಕೇಳುವಿರಿ. 8:30 ಕುಂಕಣಿ ಕಾರ್ಯಕ್ರಮ. ಓವಿಯೊ ರಂಗ್ ತರಂಗ್ ಮೂಡುಬಿದ್ರೆ ಈ ತಂಡದವರ ಪ್ರಸ್ತುತಪಡಿಸಿದ ಕಾರ್ಯಕ್ರಮ. 9:00 ಸುತ್ತಮುತ್ತ ನಿನ್ನಿಕಲ್ ಹಲಸು. 10:00 ಸಾರಂಗ್ ಸಂಗಮ ನೇರ ಪ್ರಸಾರ ಕಾರ್ಯಕ್ರಮ. ಶ್ರೋತೃಗಳ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಬಹುಭಾಷಾ ಹಾಡುಗಳು. 11:00 ಯಕ್ಷಗಾನ ನಾಗರ ಪಂಚಮಿ ಭಾಗ 7.

ಕ್ಷಮಿಸಿ, 8:30 ಕುಂಕಣಿ ಕಾರ್ಯಕ್ರಮ, ಗುಮ್ಟಾ ಹಾಡುಗಳು ಶಿತ್ತಾಡಿ ತಂಡದಿಂದ, 10:00 ಸಾರಂಗ ಸಂಗಮ, 10:30 ಬಹುಭಾಷಾ ಹಾಡುಗಳು, 11:00 ಯಕ್ಷಗಾನ ಬಾಮುಲ್ಲಾ ಬಾಮಕುಮಾರೆ ಭಾಗ 5, 11:30 ತುಳು ಕಾರ್ಯಕ್ರಮ, ಪಾರ್ಧಣ ಮೇಳ ಬುಳಿಕೆ ಜನಪದ ಕಲಾಸಂಘ ಇವರಿಂದ, 12:00 ತುಳು ಹಾಡುಗಳು, 12:30 ಬಾಮಲಹರಿ, 1:00 ಜನಪದ ಹಾಡುಗಳು, 1:30 ಪ್ರಾದೇಶಿಕ ವಾರ್ತೆಗಳು ಮತ್ತು ನಮ್ಮ ಸಂವಿಧಾನ ಕಾರ್ಯಕ್ರಮ, 2:00 ಕುಂಕಣಿ ಕಾರ್ಯಕ್ರಮ, 2:30 ಬಹುಭಾಷಾ ಹಾಡುಗಳು, 3:00 ವೃತ್ತಿ ಸಂತೃಪ್ತಿ ಕಾರ್ಯಕ್ರಮ, 4:00 ಊರು ಕೇರಿ, 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ, 6:00 ರೇಡಿಯೋ ಸಂಜೆ, 7:00 ತುಳು ಕಾರ್ಯಕ್ರಮ, 7:30 ತುಳು ಹಾಡುಗಳು, 8:00 ಯಕ್ಷಗಾನ, 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್, 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತ ಪಡಿಸುವವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಕೇಳುಗರಿಗೆ ನಮಸ್ಕಾರ. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 6 ವಿಧದ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡಿದ್ದು, ಮೊದಲನೆಯ ಹಕ್ಕು ಸಮಾನತೆಯ ಹಕ್ಕು. 14-18 ವಿಧಿಗಳನ್ನು ತಾವೆಲ್ಲ ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಿ. ಮೂಲಭೂತ ಹಕ್ಕಿನ 2ನೇ ಹಕ್ಕು ಸ್ವತಂತ್ರದ ಹಕ್ಕುಗಳಾಗಿದ್ದು, ಸಂವಿಧಾನದ ವಿಧಿ 19-22 ಕಾಣಸಿಗುತ್ತದೆ. ಈ ಎಲ್ಲ ಹಕ್ಕುಗಳನ್ನು ನಾವಿಂದು ಅರಿತುಕೊಳ್ಳೋಣ. 19ನೆಯ ವಿಧಿಯು 6 ರೀತಿಯ ಹಕ್ಕುಗಳನ್ನು ಭಾರತೀಯ ಪ್ರಜೆಗಳಿಗೆ ನೀಡಿದ್ದು, ಅವುಗಳು ಯಾವುದೆಂದರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯವಹಾರವನ್ನು ಮಾಡುವ ಸ್ವಾತಂತ್ರ್ಯ. ಮೊದಲನೆಯದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಿಳಿಯುವುದಾದರೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಅತ್ಯಗತ್ಯವಾಗಿರುತ್ತದೆ. ನಮ್ಮ ಸಂವಿಧಾನವು ಪ್ರಜೆಗಳಿಗೆ ತಮ್ಮನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ನೀಡಿದ್ದು, ಯಾವುದೇ ವಿಷಯದ ಬಗ್ಗೆ ಅಭಿಪ್ರಾಯವನ್ನು ಹೊಂದಿಕೊಳ್ಳುವುದು ಹಾಗೂ ಅದನ್ನು ವ್ಯಕ್ತಪಡಿಸುವುದನ್ನು ಮಾಡಬಹುದು. ಆದರೆ ಸ್ವತಂತ್ರದ ಹಕ್ಕುಗಳು ಕೆಲವು ಮಿತಿಗಳಿಗೆ ಒಳಪಟ್ಟಿದ್ದು, ರಾಷ್ಟ್ರದ ಸಾರ್ವಭೌಮತ್ವ, ಸಮಗ್ರತೆ, ಭದ್ರತೆ, ವಿದೇಶಗಳೊಡನೆ ಮಧುರ ಬಾಂಧವ್ಯ, ಸಾರ್ವಜನಿಕ ಶಾಂತಿ ಪಾಲನೆ, ಶಿಸ್ತು ಪಾಲನೆ, ನ್ಯಾಯಾಲಯ ನಿಂದನೆ ಮತ್ತು ಮಾನನಷ್ಟ ತಡೆಯಲು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಕೆಲವು ಅಗತ್ಯವಾದವು ಮತ್ತು ನ್ಯಾಯಯುತವಾದ ನಿರ್ಬಂಧನೆಗಳನ್ನು ಹೇರಬಹುದು. ಎರಡನೇದಾಗಿ ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ. ಸಾರ್ವಜನಿಕ ಅಭಿಪ್ರಾಯವನ್ನು ತಿಳಿಯುವ ದೃಷ್ಟಿಯಿಂದಲೇ ಸಭೆ ಸೇರುವ ಹಕ್ಕನ್ನು ನೀಡಲಾಗಿದೆ. ನಿಶಸ್ತ್ರಧಾರಿಯಾಗಿ ಶಾಂತಿಯುತವಾಗಿ ಸಭೆ ಸೇರಬೇಕು. ಸಾರ್ವಜನಿಕ ಶಾಂತಿ, ಶಿಸ್ತು ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತಗುಲದಂತೆ ಈ ಹಕ್ಕಿನ ಮೇಲೂ ಕೆಲವು ನಿರ್ಬಂಧಗಳನ್ನು ವಿಧಿಸಿದೆ. ಮೂರನೇದಾಗಿ ಸಂಘವನ್ನು ಸ್ಥಾಪಿಸುವ ಸ್ವಾತಂತ್ರ್ಯ. ವಿವಿಧ ವರ್ಗದ ಜನರು ಹಿತಾಸಕ್ತಿಯನ್ನು ಕಾಪಾಡುವ ಸಂಘ ಸಂಸ್ಥೆಗಳೇ ಪ್ರಜಾಪ್ರಭುತ್ವದ ಪೋಷಕಗಳು. ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡು ಅಕ್ರಮವಾಗಿ ಮುಷ್ಕರ ಮಾಡದಂತೆ, ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಐಕ್ಯತೆಗೆ ಧಕ್ಕೆ ತಗುಲದಂತೆ ಸಂಘ ಸಂಸ್ಥೆಗಳು ನಡೆದುಕೊಳ್ಳಬೇಕಾಗಿದೆ. ನಾಲ್ಕನೇದಾಗಿ ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ. ಯಾವುದೇ ಪ್ರಾದೇಶಿಕ ನಿರ್ಬಂಧನವಿಲ್ಲದೆ ಭಾರತೀಯ ಪ್ರಜೆಯಾದವನು ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ. ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಹ ವ್ಯಕ್ತಿಗಳು, ರೋಗಗ್ರಸ್ತರು ಒಂದು ಪ್ರದೇಶದೊಳಗೆ ಪ್ರವೇಶಿಸುವುದನ್ನು ನಿರ್ಬಂಧಿಸಬಹುದು. ಉದಾಹರಣೆಗೆ, ಕೋವಿಡ್ ಸಂದರ್ಭದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚಾರವನ್ನು ನಿರ್ಬಂಧಿಸಲಾಗಿತ್ತು. ಐದನೇದಾಗಿ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಹಾಗೂ ನೆಲೆಸುವ ಸ್ವಾತಂತ್ರ್ಯ. ಭಾರತೀಯ ಪ್ರಜೆಯಾದವನು ಯಾವುದೇ ರಾಜ್ಯದಲ್ಲಾದರೂ ತನ್ನಿಷ್ಟದಂತೆ ವಾಸಿಸುವ ಹಾಗೂ ಅಲ್ಲಿಯೇ ಶಾಶ್ವತವಾಗಿ ನೆಲೆಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಆದರೆ ಪ್ರಜೆಗಳ ಸಂರಕ್ಷಣೆಯ ದೃಷ್ಟಿಯಿಂದ ಕೆಲವು ಪ್ರದೇಶಗಳಿಗೆ ಪ್ರವೇಶವನ್ನು ನಿರಾಕರಿಸಬಹುದು. ಆರನೇದಾಗಿ ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯಾಪಾರ ಮಾಡುವ ಸ್ವಾತಂತ್ರ್ಯ. ಇದಿಷ್ಟು ವಿಧಿ 19 ಪ್ರಜೆಗಳಿಗೆ ದೊರೆತಿರುವ ಸ್ವತಂತ್ರವಾಗಿದ್ದರೆ, ಸಂವಿಧಾನದ 20ನೇ ವಿಧಿ ಅಪರಾಧಿಗೆ ನಿರಂಕುಶ ಮತ್ತು ಹೆಚ್ಚು ಶಿಕ್ಷೆ ವಿಧಿಸುವ ವಿರುದ್ಧ ರಕ್ಷಣೆಯನ್ನು ನೀಡಿರುತ್ತದೆ. 20ನೇ ವಿಧಿಯು 3 ಉಪವಿಧಿಗಳ ಮೂಲಕ ವ್ಯಕ್ತಿಗೆ ಸಂರಕ್ಷಣೆಯನ್ನು ನೀಡಿರುತ್ತದೆ. ಅದರಲ್ಲಿ 1ನೇ ಉಪವಿಧಿಯ ಪ್ರಕಾರ, ಒಂದು ಕೃತ್ಯವನ್ನು ಎಸಗುವ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಶಿಕ್ಷೆ ನೀಡಬೇಕು ಮತ್ತು ಆ ಅಪರಾಧವೆಸಗಿದ್ದ ಅವಧಿಯಲ್ಲಿ ಜಾರಿಯಲ್ಲಿರುವ ಕಾನೂನಿನನ್ವಯ ವಿಧಿಸಲ್ಪಬಹುದಾದ ದಂಡಕ್ಕಿಂತ ಹೆಚ್ಚಾಗಿ ವಿಧಿಸಬಾರದು. ಎರಡನೇ ಉಪವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. ಮೂರನೇ ಉಪವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿ ಹೇಳಿಕೊಳ್ಳುವಂತೆ ಒತ್ತಾಯಿಸುವಂತಿಲ್ಲ. ಸಂವಿಧಾನದ 21ನೇ ವಿಧಿ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. 21ನೇ ವಿಧಿ ಪ್ರಕಾರ ಕಾನೂನಿನನ್ವಯ ರೂಪಿಸಲಾದ ನಿಯಮಗಳ ಹೊರತಾಗಿ ಬೇರ್ಯಾವ ರೀತಿಯಲ್ಲಿಯೋ ಯಾವುದೇ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಹೀಗೆ 21ನೇ ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿರುತ್ತದೆ. ಭಾರತೀಯ ಪೌರರಿಗಲ್ಲದೆ ವಿದೇಶಿಯರಿಗೂ ಕೂಡ ಈ ಹಕ್ಕನ್ನು ನೀಡಲಾಗಿದೆ. ಬದುಕುವ ಹಕ್ಕು ಎಂದರೆ ಕೇವಲ ಅಸ್ತಿತ್ವದಲ್ಲಿರುವುದಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕುವುದನ್ನು ಹೇಳುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ಖಾಸಗಿತನದ ಹಕ್ಕು, ರೈಟ್ ಟು ಪ್ರೈವಸಿ, ಭಾರತದ ಸಂವಿಧಾನದ 21ನೇ ವಿಧಿಯಡಿಯಲ್ಲಿ ಕಂಡುಬರುವ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಭಾಗವಾಗಿದೆ ಎಂದು ಸ್ಪಷ್ಟೀಕರಿಸಿದೆ. ಮುಂದಿನದ್ದಾಗಿ ಶೈಕ್ಷಣಿಕ ಹಕ್ಕು ಸಂವಿಧಾನದ 21A ವಿಧಿಯಲ್ಲಿ ಕಾಣಸಿಗುತ್ತದೆ. 2002 86ನೇ ತಿದ್ದುಪಡಿ ಕಾಯ್ದೆ ಮೂಲಕ 21A ವಿಧಿಯಡಿಯಲ್ಲಿ 6-14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. 6-14 ವರ್ಷ ವಯಸ್ಸಿನ ಮಕ್ಕಳಿಗೆ ರಾಜ್ಯವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕೆಂದು ಸಂವಿಧಾನದ ವಿಧಿ 21A ಘೋಷಿಸುತ್ತದೆ. ಸಂವಿಧಾನದ 22ನೇ ವಿಧಿಯ ಅನ್ವಯ ಅಕ್ರಮ ಬಂಧನದ ವಿರುದ್ಧ ರಕ್ಷಣೆಯನ್ನು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ 3 ಹಕ್ಕುಗಳನ್ನು ನಾವು ಕಾಣಬಹುದು. ಮೊದಲನೆಯದಾಗಿ ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು. ಇದರಿಂದ ಯಾವುದೇ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸಲು ಸಾಧ್ಯವಾಗುವುದಿಲ್ಲ. ಎರಡನೆಯದಾಗಿ ತನ್ನ ಆಯ್ಕೆಯ ವಕೀಲನ ಮೂಲಕ ತನ್ನನ್ನು ಸಮರ್ಥಿಸಿಕೊಳ್ಳುವ ಹಾಗೂ ರಕ್ಷಿಸಿಕೊಳ್ಳುವ ಹಕ್ಕು ಒಬ್ಬ ವ್ಯಕ್ತಿಗೆ ಸಂವಿಧಾನದ ಮೂಲಕ ದೊರಕಿರುತ್ತದೆ. ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ವಾದಿಸಿ ಬಂಧನದಿಂದ ಬಿಡುಗಡೆಗೊಳಿಸುವ ಸಲುವಾಗಿ ಬಂಧಿತನು ಒಬ್ಬ ವಕೀಲನನ್ನು ನೇಮಿಸಿಕೊಳ್ಳಬಹುದು. ಮೂರನೆಯದಾಗಿ ಬಂಧಿತನನ್ನು ಬಂಧಿಸಲ್ಪಟ್ಟ 24 ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಎದುರಿನಲ್ಲಿ ಹಾಜರುಪಡಿಸುವುದು, ಇವೆಲ್ಲ ಸಂರಕ್ಷಣೆಗಳನ್ನು ನಾವು ಸಂವಿಧಾನದ 22ನೇ ವಿಧಿಯಲ್ಲಿ ಕಾಣಬಹುದು. ಇವಿಷ್ಟು ಭಾರತದ ಸಂವಿಧಾನದ 3ನೇ ಭಾಗದ ಮೂಲಭೂತ ಹಕ್ಕುಗಳಾಗಿದ್ದು ಸ್ವತಂತ್ರದ ಹಕ್ಕಂತ ನಾವು ಗುರುತಿಸಬಹುದು. ಪ್ರಜೆಗಳಿಗೆ ಈ ಮೂಲಕ ಮುಕ್ತವಾಗಿ ಬದುಕನ್ನು ಸಾಗಿಸುವ ಅವಕಾಶವನ್ನು ದೊರಕಿಸಿಕೊಡಲಾಗಿದೆ. ಧನ್ಯವಾದಗಳು.
0: ಕೇಳುಗರೆ, ಇದುವರೆಗೆ ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ ಕಾರ್ಯಕ್ರಮವನ್ನು ಕೇಳ್ತಾ ಬಂದ್ರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶಕೀಲಾ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
2: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ಸಂಗಮ ಸಂಗಮ ಅನುರಾಗ ಸಂಗಮ.
4: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
4: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: तुम्ही ऐकून आसात रेडिओ सारंग 107.8 FM रंगरंगाळजनी. आयच्या कोंकणी प्रसारात तुमकां समेस्तांक मोगाचो स्वागत.
1: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂಗಮ ಸಂಗಮ ಅನುರಾಗ ಸಂಗಮ.
3: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
3: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
4: ಯಾನು ಭಾಸ್ಕರ್ ರೈ ಕುಕ್ಕಳ್ಳಿ ಪಾತಿರಂದುಲ್ಲೆ ರೇಡಿಯೋ ಸಾರಂಗ್ ನಮ್ಮ ಮಾತೆರಳ ಮಾಧ್ಯಮ ಯಾನ್ಲಾ ಕೇನೊಂದುಲ್ಲೆ ನಿಖಿಲ್ಲಾ ಕೇರ್ಲಿ ರಂಗ ರಂಗದ ಬದುಕು.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
1: ಕರಾವಳಿಯ ಜನರಿಗೆ ಬಹುಪರಿಚಿತವಾದ, ಹಿಂದೆ ಪ್ರತಿಯೊಂದು ಮನೆಯಲ್ಲಿ ಕಾಣಸಿಗುತ್ತಿದ್ದ ಮರವೆಂದರೆ ಅದು ಹಲಸಿನ ಮರ. ಮಂಗಳ ಕಾರ್ಯಕ್ಕೆ, ಮನೆಯ ಪೀಠೋಪಕರಣಕ್ಕೆ ಹಲಸಿನ ಮರ ಬಳಕೆಯಾದರೆ, ಈ ಮರದಲ್ಲಿ ಸಿಗುವ ಹಲಸಿನ ಹಣ್ಣು ಕರಾವಳಿಗರ ಪ್ರೀತಿಯ ಹಣ್ಣು. ಇದಕ್ಕೆ ತುಳುವಿನಲ್ಲಿ ಗಾದೆಯೂ ಕೂಡ ಇದೆ, ಅಡ್ಡ ಮರಟು ಬೊಡ್ಡೆ ಜೇಯಿದೆ ಅಂತ. ಅನ್ನಕ್ಕೆ ತಾತ್ವಾರ ಉಂಟಾದಾಗ ಹೊಟ್ಟೆ ತುಂಬಿಸ್ತಾ ಇದ್ದುದು ಹಾಗೂ ಹಲವರ ಜೀವ ಕಾಪಾಡಿದ್ದೇ ಈ ಹಲಸಿನ ಹಣ್ಣು. ಆದರೆ ಈ ಹಣ್ಣು ಸಿಗುವುದು ಬೇಸಿಗೆ ಕಾಲದ ಕೆಲವೇ ತಿಂಗಳಲ್ಲಿ ಮಾತ್ರ. ಆದರೆ ಈಗ ವರ್ಷವಿಡೀ ಹಣ್ಣು ನೀಡುವಂಥ ಹಲಸಿನ ತಳಿಯೊಂದಿದೆ. ಅದನ್ನು ಕೃಷಿಯ ಲೋಕಕ್ಕೆ ಪರಿಚಯಿಸಿದವರು ಜಾಕ್ ಅನಿಲ್ ಅಂತ. ಅನಿಲ್ ಕುಮಾರ್ ಹೆಸರಿನ ಇವರು ಈಗ ಎಲ್ಲೆಡೆ ಜಾಕ್ ಅನಿಲ್ ಎನ್ನುವ ಹೆಸರಿನಿಂದ ಖ್ಯಾತರಾಗಿದ್ದಾರೆ. ಮೂಲತಃ ಕೇರಳದವರಾದ ಜಾಕ್ ಅನಿಲ್ ಪುತ್ತೂರಿಗೆ ಬಂದದ್ದು ತಾಯಿಯ ಆಸೆಯ ಪೂರೈಕೆಗಾಗಿ. ತಾಯಿ ಆಶಿಸ್ತಾ ಇದ್ದ ಗಮ್ಲೆಸ್ ಅಂದರೆ ಮೇನವಿಲ್ಲದ ಹಣ್ಣನ್ನು ಊರಿಗೆ ಕೊಂಡು ಹೋಗಿ ತಾಯಿಗೆ ನೀಡರು. ಆದರೆ ಮುಂದೆ ನಡೆದದ್ದು ಇತಿಹಾಸ. ವಿಶ್ವವೇ ಗುರುತಿಸುವಂಥ ನಿನ್ನೆ ತಾಯಿ ಎನ್ನುವ ಕಸಿ ತಳಿಯನ್ನು ಇವರು ಆರಂಭಿಸಿದ್ದು ಊರಿನ ತಳಿಯ ಹಲಸಿನ ಗಿಡಕ್ಕೆ ತೈವಾನ್ ದೇಶದ ಹಲಸಿನ ತಳಿಯನ್ನು ಕಸಿ ಕಟ್ಟುವುದರ ಮೂಲಕ. ಕಳೆದ 3 ದಶಕದಿಂದ ಈ ಹಲಸಿನ ಗಿಡದ ಮಾರಾಟದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡ ಇವರು ವರ್ಷಕ್ಕೆ 60-70 ಸಾವಿರ ಗಿಡಗಳನ್ನು ಮಾರಾಟ ಮಾಡಿ ಕೋಟಿ ಸಂಪಾದಿಸಿದ್ದಾರೆ. ಪುತ್ತೂರಿನ ನಿವಾಸಿಯಾಗಿರುವ ಇವರ ಬಳಿ ನಿತ್ಯವೂ ಬೇರೆ ಬೇರೆ ರಾಜ್ಯಗಳಿಂದ, ವಿದೇಶಗಳಿಂದ ಹಲವಾರು ಜನರು ಈ ನಿನ್ನೆ ತಾಯಿ ಹಲಸಿನ ಗಿಡಗಳನ್ನು ಕೊಂಡೊಯ್ಯಲು ಬರುತ್ತಾರೆ. ಅದರಲ್ಲಿ ಕೆಲವರಂತೂ ಈ ಹಲಸಿನ ಲೋಕಕ್ಕೆ ಬಂದು ಅಚ್ಚರಿ ವ್ಯಕ್ತಪಡಿಸುತ್ತಾರೆ. ಪುತ್ತೂರಿನ ಕಬಕದಿಂದ ವಿಟ್ಲ ರಸ್ತೆಯಾಗಿ 2 ಕಿಲೋಮೀಟರ್ ಕ್ರಮಿಸಿದಾಗ ಅಳಕೆಮಜಲ್ ಎನ್ನುವ ಊರು ಸಿಗುತ್ತದೆ. ಆ ಊರಿನಲ್ಲಿದೆ ಈ ನಿನ್ನಿಕಲ್ ನರ್ಸರಿ.
0: ಜಾಕಾನಿಲ್ ಅವರೇ, ಸುತ್ತಮುತ್ತ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
2: ನಮಸ್ಕಾರ. ತಾವು ಇಲ್ಲಿ ಬಂದಿದ್ದೀರಲ್ಲ, ಅದು ನನಗೆ ತುಂಬಾ ಸಂತೋಷ ಆಗಿದೆ. ಯಾಕೆಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆಗಿದೆ, ಆಗ ಅದ್ರ ಜೊತೆಗೆ ತಮ್ಮ ಕೊಳ್ಳದಿಂದಾಗಿ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ, ನಮ್ಮ ನೆಸರಿಗೆ ತಾವು ಬಂದದಕ್ಕೆ ನಿಮಗೆ, ನನ್ನ ಪರವಾಗಿ ನಮ್ಮ ನೆಸರಿಗೆ ಬಂದದಕ್ಕೆ ನಿಮಗೆ ಥ್ಯಾಂಕ್ಸ್ ಸರ್. ಈಗ ಹಲಸಿನ ಗಿಡ, ನಾವು ಸಣ್ಣ ಪ್ರಾಯದಿಂದೇ ಹಲಸಿನ ಗಿಡದ ನೆಸರಿ, ಸಣ್ಣ ಪ್ರಾಯದಲ್ಲಿ ಒಂದು 25 ವರ್ಷ ಆಯಿತು ಹಲಸಿನ ಗಿಡ ಮಾಡಲಿಕ್ಕೆ ಶುರು. ಇತ್ತೀಚೆಗೆ ಹಲಸಿನ ಹಣ್ಣಿನ ಮತ್ತು ಹಲಸಿನ ಎಲೆಕಾಯಿದು 100+ ಪ್ರಾಡಕ್ಟ್ಗಳು ಮಾಡಲಿಕ್ಕೆ ಆಗ್ತದೆ. ತುಂಬಾ ಮೆಡಿಸಿನ್ ವ್ಯಾಲ್ಯೂ ಇದೆ ಅಂದರೆ ಜನಗಳಿಗೆಲ್ಲ ಗೊತ್ತಾದ ಕಾರಣ, ಮತ್ತು ಲೈಫ್ ಸ್ಟೈಲ್ ರೋಗಗಳು ತುಂಬಾ ಬರುವಾಗ ಇದಕ್ಕೆ ಕಾರಣ ಹುಡುಕುವಾಗ ಹೊಸ ಫುಡ್ ಕಲ್ಚರ್. ಈಗ ಹಳೆ ಕಾಲದಲ್ಲಿ ಇಷ್ಟೊಂದು ರೋಗಗಳು ಸಮಸ್ಯೆಗಳು ಇಲ್ಲದ ಕಾಲದಲ್ಲಿ ಎಲ್ಲರೂ ಮರಗೆನಸು ಹಲಸಿನ ಹಣ್ಣು ಅದೆಲ್ಲ ತಿನ್ನುವ ಟೈಮಲ್ಲಿ ಇಲ್ಲ ಇತ್ತು. ಇದೀಗ ನಮಗೆ ಗೊತ್ತಿದ್ದ ವಿಷಯ, ಆದರೂ ಇತ್ತೀಚೆಗೆ ಅದು ಪಬ್ಲಿಕ್ಗೆ ಸ್ವಲ್ಪ ಈ ವಿಷಯದಲ್ಲಿ ತುಂಬಾ ಕೊರೋನಾ ನಂತರ ತುಂಬಾ ಅವೇರ್ನೆಸ್ ಆಗಿದೆ. ಇಂಥ ಫುಡ್ಗಳು ತಿನ್ನಬೇಕು, ಇಂಥ ಗಿಡಗಳು ನೆಡಬೇಕು, ಇಂಥದ್ದೆಲ್ಲ ಬೆಳೆಸಬೇಕು. ಆಮೇಲೆ ಕೊರೋನಾ ನಂತರ ನಮ್ಮದು ಗ್ರಾಫ್ ತುಂಬಾ ಮೇಲೆ ಹೋಗಿದೆ. ಕೊರೋನಾಕ್ಕಿಂತ ಮುಂಚೆ ಹೇಗಿದ್ದು ಅದರಿಂದ ಒಂದು 50-70% ಬಿಸ್ನೆಸ್ಸು ಜಾಸ್ತಿ ಆಗಿದೆ. ಮತ್ತು ಮುಂಚೆ ಆದರೆ ಯೂಟ್ಯೂಬ್, ಫೇಸ್ಬುಕ್ ಅಂತ ಮೀಡಿಯಾಗಳು ಬೇರೆ ಬೇರೆಗೆ ಉಪಯೋಗ ಮಾಡಿದ್ರು. ಈಗ ತುಂಬ ಕೃಷಿಗೆ ಸಂಬಂಧಪಟ್ಟ ಪ್ರೋಗ್ರಾಮ್ಗಳು ಮಾಡ್ತಾರೆ ಎಲ್ಲರೂ. ಮತ್ತು ಎಲ್ಲರೂ ಸ್ಮಾರ್ಟ್ ಟಿವಿಯಲ್ಲಿ ಹಾಕಿ ಒಂದು ಪ್ರೋಗ್ರಾಮ್ ಟಿವಿಯಲ್ಲಿ ನೋಡಿದ ಕಾರಣ ಏನೋ ಇತ್ತೀಚೆಗೆ ಹಲಸಿನದು ಬೇಡಿಕೆ ತುಂಬಾ ಜಾಸ್ತಿ ಆಗಿದೆ.
0: ನಿಮ್ಮ ಊರಿಗೆ ನಿನ್ನಿಕಲ್ಲು ಅಳಕೆ ಮಜಲು ಅಂತ ಹೇಳ್ತಾರೆ. ನಿನ್ನಿಕಲ್ಲು ಅಂದ್ರೆ ಏನು?
2: ನನ್ನ ಮನೆ ಹೆಸರು ನಿನ್ನಿಕಲ್ಲು. ಅಲ್ಲ, ಒಂದು ಇಲ್ಲಿನ ಪಕ್ಕದ ವಿಟ್ಲ ರಸ್ತೆಯಲ್ಲಿ ಪಕ್ಕದಲ್ಲಿ ಒಂದು ಊರಿದೆ ನಿನ್ನಿಕಲ್ ಅಂತ ಹೇಳಿ. ಅಲ್ಲಿ ಒಂದು ಕೊಡಗ ದೇಶದ ಗಡಿಯಲ್ಲಿ ಒಂದು ದೊಡ್ಡ ಕಲ್ಲು, ಒಂದು 150-200 ಫೀಟ್ ಹತ್ತಿರದು ದೊಡ್ಡ ಕಲ್ಲಿದೆ. ಆ ಕಲ್ಲಿನ ಹೆಸರಲ್ಲಿ ಅಲ್ಲಿ ನಮ್ದು ನೆಸರಿ ಮನೆ ಇರೋದು. ಇದು ಅದರ ಜೊತೆಗೆ ನಾವು ಕಬ್ಬಕ್ಕ ಬಿಟ್ಲ ರಸ್ತೆಯಲ್ಲಿ ಈ ಅಳಕೆ ಮಂಜಲು, ನಾವು ಈಗ ಇರೋ ಜಾಗ ಅಳಕೆ ಮಂಜಲು ನೆಸರಿ ಮಾಡಿದ್ದೇವೆ. ಆದರೂ ಆ ಮನೆ ಹೆಸರನ್ನೇ ನೆಸರಿ ಕೊಟ್ಟಿದ್ರು. ನಿನ್ನೆ ಕಲ್ಲಿನಲ್ಲಿ ಒಂದು ಊರಿನ ಹೆಸರು ನಿಲ್ಲುವ ಕಲ್ಲಂದ, ಅದು ಆ ಊರಿನ ಹೆಸರು, ಅದೇ ಊರಲ್ಲಿ ನನ್ನ ಮನೆ ಇರದ ಕಾರಣ ನೆಸರಿಗೂ ಅದೇ ಹೆಸರು ಕೊಟ್ಟಿದೆ ಅಷ್ಟೇ.
0: ನಿಮ್ಮ ಹೆಸರೊಂದಿಗೆ ಜಾಕ್ ಅನ್ನುವ ಹೆಸರು ಹೇಗೆ ಬಂತು ಹೇಳಿ?
2: ಸರ್, ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ನಾವು ಸಣ್ಣ ಪ್ರಾಯದಲ್ಲಿ ಹಲಸಿನ ಗಿಡಗಳು ಹಲಸಿನ ಹೆಸರೆಲ್ಲ ಮಾಡುವ ಕಾರಣ ನಮಗೆ ಒಂದು ಯಾರೋ ಎಲ್ಲಿಯೋ ಕರೆದ ಒಂದು ಹೆಸರು ನನ್ನ ಮನಸ್ಸಲ್ಲಿ ಬಂದಿದೆ. ಮತ್ತೆ ಅದರ ಜೊತೆಗೆ ಒಂದು ಯಾವುದು ಪ್ರಾಡಕ್ಟ್ ಆದರೂ ಸೇಲ್ ಮಾಡಬೇಕಾದ್ರೂ ನಮ್ಮ ಬಿಸ್ನೆಸ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಬೇಕಾದ್ರೆ ಒಂದು ಬ್ರ್ಯಾಂಡ್ ನೇಮ್ ಬೇಕು. ಈಗ ಅದಕ್ಕೆ ನಾವು ಜಾಕ್ ಅಂತ ಹೇಳಿದ್ರು ಹಲಸಿಗೆ ಸಂಬಂಧಪಟ್ಟ ಹೆಸರು ಜಾಕ್, ನನ್ನ ಹೆಸರಿನೊಟ್ಟಿಗೆ ಸೇರಿಸಿ ಜಾಕ್ ಅನಿಲ್ ಅಂತ ಒಂದು ಬ್ರ್ಯಾಂಡ್ ನೇಮ್ ಮಾಡಿಕೊಂಡಿದ್ದೇವೆ. ಈಗ ನಮ್ದು ನೆಸರಿ ಹೆಸರು ಜಾಕ್ ಅನಿಲ್ಸ್ ನೆಸರಿಂದ. ಆ ಥರ
0: ಹಲಸಿನ ಗಿಡಗಳನ್ನು ಇಷ್ಟೊಂದು ಪ್ರಮಾಣದಲ್ಲಿ ಬೆಳೆಸ್ತಾ ಇದ್ದೀರಾ, ಯಾವೆಲ್ಲ ಬಗೆಯ ಗಿಡಗಳಿವೆ, ಯಾವುದಕ್ಕೆ ಜಾಸ್ತಿ ಬೇಡಿಕೆ ಇದೆ?
2: ನಾವು ಫಸ್ಟ್ ಎಲ್ಲ ನಮಗೆ ಬೇಡಿಕೆ ಜಾಸ್ತಿ ಇದ್ದದ್ದು ಮಾಯನೆ ಇಲ್ಲದ ಹಲಸು, ಗಮ್ಲೆಸ್ ಅಂದ ಹಲಸು. ನಾವು ಇವರಿಗೆ ಬರಲಿಕ್ಕೆ ಕಾರಣವು ಈಗ ಹಲಸಿನ ನೆಡೆಸಲು ಶುರು ಮಾಡಲಿಕ್ಕೆ ಕಾರಣ ಎಲ್ಲ ಗಮ್ಲೆಸ್ ಅಂದ. ಆ ಗಮ್ಲೆಸ್ ಹಲಸಿಗೆ ತುಂಬಾ ಕೊರತೆಗಳಿದೆ. ಆ ಹಲಸಿನನ್ನು ಕಟ್ ಮಾಡಿದ್ರೆ ಅದರಲ್ಲಿ ಹಾಲು ಬರುತ್ತಿಲ್ಲ, ಮಾಯನೆ ಇರಲ್ಲ. ಅದರ ಜೊತೆಗೆ ಅದಕ್ಕೆ ತುಂಬಾ ಡಿಸ್ಅಡ್ವಾಂಟೇಜ್ ಇದೆ ಅಂದ್ರೆ ಅದು ಅಣ್ಣಾದ್ರೆ ಗೊತ್ತಾಗಲ್ಲ, ಶೆಲ್ಫ್ ಲೈಫ್ ಇಲ್ಲ, ಆ ತರ ತುಂಬಾ ಸಮಸ್ಯೆಗಳು ಅದರಲ್ಲಿ ಇತ್ತು. ನಾವು ಈ ಗಮ್ಲೆಸ್ ಗಿಡಗಳು ಮಾಡುವಾಗ ಕಸಿ ಕಟ್ಟುವಾಗ ಸುಮಾರು ಜನ ನಮ್ಮಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಚೆನ್ನಾಗಿರೋ ತಳಿಗಳು ತುಂಬಾ ಇದೆ, ಆದ್ರೆ ಒಂದು ಎರಡು ಗಿಡ ಮಾಡಿಕೊಡ್ಬೇಕು. ಅಲ್ಲಾದ್ರೆ ಹಳೆ ಕಾಲದೊಂದು ರುದ್ರಾಶಿ ಮರ ನಮ್ಮ ಹತ್ರ, ಹಲಸಿನ ಮರ, ಅಲ್ಲದೆ ಚಂದ್ರಹಲಸ ನಮ್ಮ ಹತ್ರ, ಅದ್ರ ಗಿಡ ಕಸಿ ಕಟ್ಟಿಕೊಡ್ಬೇಕಂತ ಹೇಳಿ ಬೇರೆ ಬೇರೆ ತಳಿಗಳಲ್ಲಿ ಕಸಿ ಕಟ್ಟುವಾಗ ನಮಗೆ ಗೊತ್ತಾಯಿತು ಗಮ್ಲೆಸ್ಗಿಂತ ಚೆನ್ನಾಗಿರೋ ತಳಿಗಳು ತುಂಬಾ ಇದೆ. ಆ ಟೈಮಲ್ಲಿ ನಾವು ಈ ನರ್ಸರಿ ಕೆಲಸವನ್ನು ಬಿಟ್ಟು 5 ವರ್ಷ ಜಿ ಕೆ ವಿ ಕೆಯಲ್ಲಿ ಹಲಸಿನ ಗಿಡ ಕಸಿ ಕಟ್ಟುವ ಒಂದು ಪ್ರಾಜೆಕ್ಟ್ಗೆ ಸೇರಿದ್ದೇವೆ. ಅಲ್ಲಿ ಹೋದ ಮೇಲೆ ನಮಗೆ ವಿಯೆಟ್ನಾಮ್, ಥೈಲೆಂಡ್, ಮಲೇಷ್ಯಾ, ಸಿಂಗಾಪುರ್ನಲ್ಲಿ ಹೊರಗಿನ ದೇಶ ತಳಿಗಳು ಮತ್ತು ನಮ್ಮ ದೇಶದೇ ಬೇರೆ ಬೇರೆ ಊರಿನ ತಳಿಗಳು, ಈಗ ಕರ್ನಾಟಕದ ಕೂಡ ತೂಬುಗರೆ, ಬೈರಿ ತೂಬುಗರೆ, ತುಮಕೂರು, ಆ ಥರ ಬೇರೆ ಬೇರೆ, ಕೇರಳದ್ದು, ತಮಿಳುನಾಡದ್ದು, ಆ ಥರ ಬೇರೆ ಬೇರೆ ತಳಿಗಳು ನಮ್ಮಲ್ಲಿ ಬರುವಾಗ ಅದೆಲ್ಲ ನಮ್ಮ ಊರಿಗೆ ತಂದ ಮೇಲೆ ಎಲ್ಲವೂ ಒಂದೇ ಲೆಕ್ಕ ಬೆಳೆಯಲ್ಲ, ಎಲ್ಲ ಒಂದೇ ಟೇಸ್ಟ್ ಬರೋದಿಲ್ಲ. ಅದೇ ನಮ್ಮ ಊರಿಗೆ ಚೆನ್ನಾಗಿ ಬರುವಂಥದ್ದು, ಬೇಗ ಕಾಯಿ ಬಿಡುವಂಥದ್ದು, ಹಲಸಿನ ಹಣ್ಣು ಇಲ್ಲದ ಟೈಮಲ್ಲಿ ಬರುವಂಥದ್ದು ಅಂತ ಕೆಲವು ಬೆಸ್ಟ್ ತಳಿಗಳನ್ನು ನಾವು ಆಯ್ಕೆ ಮಾಡಲಿಕ್ಕೆ ಶುರು ಮಾಡಿದೆ. ಅದರಲ್ಲಿ ಇತ್ತೀಚೆಗೆ ನಮಗೆ ತುಂಬಾ ಹೇಳೋದಕ್ಕಿಂತಲ್ಲ ಬಹಳ 100ಕ್ಕೆ 100 ಪರ್ಫೆಕ್ಟ್ ಒಂದು ತಳಿ ಹೇಳಿದೆ, ಒಂದು ತಳಿ ಇದೆ ನಮ್ಮ ಹತ್ರ ನಿನ್ನಿತಾಯಿ ಅಂತೇಳಿ, ನಾವು ಅದಕ್ಕೆ ಹೆಸರು ಕೊಟ್ಟಿದ್ದೇವೆ. ಥೈಲೆಂಡ್ ವೆರೈಟಿ ನಮ್ಮ ನಿನ್ನಿಕಲ್ಲಿ ನೆಡೆಸಲು ಬೆಳೆಸಿದ ಕಾರಣ ಅದಕ್ಕೆ ನಿನ್ನಿತಾಯಿ ಹೆಸರಿಂದ ಕೊಟ್ಟಿದ್ದೇವೆ. ಅದಕ್ಕೆ ನಟ್ಟು 1.5 ವರ್ಷ 2 ವರ್ಷಗಳಿಗೆ ಕಾಯಿ ಬರ್ತದೆ. ಸಾಧಾರಣ 4-5 ವರ್ಷ ಕಳೆದ ಮೇಲೆ ಆ ಮರದಲ್ಲಿ 12 ತಿಂಗಳು ಕಾಯಿ ಆಗ್ತಾ ಇರ್ತದೆ ಮತ್ತು ತುಂಬಾ ದೊಡ್ಡ ಸೈಜ್ ಅಲ್ಲ, ಒಳ್ಳೆ ಪರಿಮಳ ಇದೆ, ಟೇಸ್ಟ್ ಇದೆ, ಎಲ್ಲ ಪರ್ಪಸ್ ತರಕಾರಿ ಪರ್ಪಸ್ನ ಶುರುವಾಗಿ ಎಲ್ಲ ಪರ್ಪಸ್ಗೆ ಆಗುವಂತ ಹಲಸಿನ ಹಣ್ಣು ಮತ್ತು ತುಂಬಾ ದೊಡ್ಡ ಮರ ಆಗಿ ಬೆಳೆಯಲ್ಲ. ಅದರಲ್ಲ ಇದಕ್ಕೆ ಸಹ ಒಂದು ನ್ಯೂನತೆ ಹೇಳಿದ್ರೆ ನಟ್ಟು 2 ವರ್ಷ ಕಾಯಾದ್ರೂ 10-20 ವರ್ಷದಲ್ಲಿ ಮರ ಅಳಿದು ಹೋಗುತ್ತೆ. ದೊಡ್ಡ ಮರ ಆಗಿ ಟಿಂಬರ್ ಪರ್ಪಸ್ ಸಿಕ್ಕುವಂತ ಮರ ಅಲ್ಲ, ಒಂದು ಸೀಬೆ ಮರದಾಗೆ ಬೆಳೆಸಬಹುದು. ಅದೊಂದು ಬಿಟ್ಟರೆ ಈ ಲಾಂಗ್ ಲೈಫ್ ಇಲ್ಲ ಅಂದು ಬಿಟ್ಟರೆ ಬಹಳ ಚೆನ್ನಾಗಿ ಪೇಟೆಯಲ್ಲಿ ಕೂಡ ಬೆಳೆಸಬಹುದು. ತೋಟ ಆಗಿ ಮಾಡಿದಾದ್ರೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ತೋಟ ಮಾಡಿ ತುಂಬಾ ಪ್ರಯೋಜನ ಆಗಲಿಕ್ಕಿಲ್ಲ, ಯಾಕಂದ್ರೆ ಇಲ್ಲಿ ಮೋಯಿಸ್ಚರ್ ಜಾಸ್ತಿ ಇದ್ದ ಕಾರಣ ಮರಕ್ಕೆ ಫಂಗಸ್ ಬರದು, ಹಣ್ಣಿಗೆ ಬಯಲ್ಸೀಮೆ ಅಷ್ಟು ಟೇಸ್ಟ್ ಬರುದಿಲ್ಲ. ಬಯಲ್ಸೀಮೆಯಲ್ಲಿ ತೋಟ ಮಾಡಿದ್ರೆ 1 ಎಕರೆಗೆ 300-350 ಗಿಡ ನೆಡಬಹುದು. ಒಂದು ಮರದಿಂದ ಕಡಿಮೆಯಲ್ಲಿ 1,000 ರೂಪಾಯಿ ಆದಾಯ ಪಡ್ಕೊಳ್ಬಹುದು. 1 ಎಕರೆಗೆ ಹೇಗಿದ್ರು 3 ಲಕ್ಷ ಅಲ್ಲ ಆದಾಯ ಸಿಕ್ಕುವುದು. ಕರಾವಳಿ ಪ್ರದೇಶದಲ್ಲಿ ಕೃಷಿ ಮಾಡಿ ಅಷ್ಟೊಂದು ಲಾಭದಾಯಕ ಕೃಷಿ ಅಲ್ಲ ಹಲಸು. ತಿನ್ಲಿಕ್ಕೆ ಆಗಿನಲ್ಲ, ಒಂದು ಹವ್ಯಾಸಕ್ಕಾಗಿ ಸಹ ಮಾಡಬಹುದು. ಆದ್ರೆ ಅದಕ್ಕಿಂತ ನಾವು ಅಡಿಕೆಗೆ ಬರೋ ಇನ್ಕಮ್ ಆಗಿ ಅಲ್ಲದ್ರೆ ಬೇರೆ ಒಂದು ರಂಬೂಟನ್ ಕೃಷಿ ಮಾಡೋದಾಗಿ ಒಂದು ಸ್ಟ್ರಾಂಗ್ ಇನ್ಕಮ್ ಹಲಸಲಿಕ್ಕೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಹಣ್ಣು ಮಾರಿ ಸಿಕ್ಕಲಿಕ್ಕೆ ಕಷ್ಟ ಆಗ್ತದೆ. ಆದರೆ ಬಯಲುಸೀಮೆಯಿಂದ ಬರೋ ಕೋಳುಗಳೆಲ್ಲ ನಾಟಿ ಮಾಡ್ತೇವೆ, ಅಲ್ಲಿ ಹೋಗ್ತೇವೆ, ಗಿಡ ನಾಟಿ ಕೊಡ್ತೇವೆ, ಆದರೆ ಆ ಮಾರ್ಕೆಟ್ಗಳು ನಾವು ಹೆಲ್ಪ್ ಮಾಡ್ತೇವೆ.
0: ಸಸ್ಯಗಳ ಜೊತೆ ನಿಮ್ಮ ಜೀವನ, ಇದ್ರ ಬಗ್ಗೆ ಹೇಳಿ. 30 ವರ್ಷಗಳಿಂದ ಜೀವನ ಹೇಗೆ ಅನಿಸ್ತದೆ ನಿಮಗೆ?
2: ಸರ್, 30 ವರ್ಷ ಹೇಳಿದ್ರೆ ಆಗ ಸಣ್ಣ ಪ್ರಮಾಣ. ನಾವು ಇದು ಈ ನರ್ಸರಿ, ಈಗ ಇರುವ ಈ ನರ್ಸರಿ 1 ರೂಪಾಯಿ ಬಂಡವಾಳ ಹಾಕಿ ಶುರು ಮಾಡಿದ ನರ್ಸರಿ ಅಲ್ಲ. ಫಸ್ಟ್ 1,000 ಕಟ್ಟ ಮಾಡಿದಲ್ಲ, ಕಡಿಮೆ ಪ್ರಮಾಣದಲ್ಲಿ ಶುರು ಮಾಡಿದ್ದು. ಆ ತರ ಮಾಡಿ ಅದನ್ನ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ಮಾರ್ತಾ ಇತ್ತು. ಆಮೇಲೆ ಅವರದ್ದು ನಮಗೆ ಪ್ರೊಡಕ್ಷನ್ ಕಮ್ಮಿ, ಇಲ್ಲಿ ಬೇಡಿಕೆ ಜಾಸ್ತಿ ಆಗೋ ಸ್ವಂತ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸ್ವಂತ ಪ್ರೊಡಕ್ಷನ್ ಮಾಡುವಾಗ ಇನ್ನೂ ಬೇಡಿಕೆ ಜಾಸ್ತಿ ಆಗೋ ಅದು ದೊಡ್ಡದಾಗಿ ಶುರು ಮಾಡಿ ಈ ತಂಡಕ್ಕೆ ಬರಲಿಕ್ಕೆ 30 ವರ್ಷ ತಗೊಂಡಿದ್ದೇವೆ. ಈಗ ನಾವು 1 ವರ್ಷ ಕಡಿಮೆಯಲ್ಲಿ 1,60-70,000 ಹಲಸಿನ ಗಿಡ ಮಾತ್ರ ಸೇಲ್ ಮಾಡ್ತೇವೆ. ಅದರ ಜೊತೆಗೆ ಬೇರೆ ಗಿಡಗಳು, ರಂಬುಟಾನ್, ಮ್ಯಾಂಗೋಸ್ಟಿನ್, ಅಂದ ಗಿಡಗಳು ಎಲ್ಲ ಸೇಲ್ ಮಾಡ್ತೇವೆ. ಮತ್ತು ಹಲಸಿನ ಹಣ್ಣು ನಾವು ಮಾರುವುದಿಲ್ಲ. ಈಗ ಕಸ್ಟಮರ್ ಏನಾದ್ರು ಬಂದರೆ ಅಣ್ಣದ್ರೆ ಕಟ್ ಮಾಡಿ ಹಂಚಿದಷ್ಟೇ ಬಿಟ್ಟು ಹಣ್ಣು ಮಾರಾಟಕ್ಕೆ ಮಾರಾಟ ಮಾಡಿ ನಾವು ಅದರದ್ದು ಇಲ್ಲ. ಗಿಡಗಳು ನಾವು ದೊಡ್ಡ ಪ್ರಮಾಣದಲ್ಲಿ ಸೇಲ್ ಮಾಡ್ತೇವೆ. ಅದು ನಮ್ಮ ಈ ಊರಿಗೆ ಮಾತ್ರ ಅಲ್ಲ, ಪರ ಊರಿಂದ ಕೂಡ ಬರ್ತಾರೆ, ದೂರ ದೂರದಿಂದೆಲ್ಲ ಬರ್ತಾರೆ. ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಗಳು ಅವರು ಗಿಡ ನಮ್ಮಿಂದ ತಗೊಂಡೋಗಿ ರೈತರಿಗೆ ಕೊಡ್ತಾರೆ. ಕೇರಳ ಸರ್ಕಾರ ಎಲ್ಲ ಪಂಚಾಯತ್ ಸ್ಕೀಮ್ಗಳಿಗೆ ಈ ಗಿಡನ ಸಪ್ಲೈ ಮಾಡ್ತೇವೆ. ಸ್ಟೂಡೆಂಟ್ಸ್ಗಳಲ್ಲಿ ಬರೆದು ತೋಟ ನೋಡಲಿಕ್ಕೆ ಅಲ್ಲ, ಈ ಕಸಿ ಕಟ್ಟದ ವಿಧಾನ, ಕಸಿ ಕಟ್ಟಲಿಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ಅದರಲ್ಲಿ ನಮ್ಮದು ಜಾಸ್ತಿ ಮಾಡೋದು ಐ ಬಡ್ಡಿಂಗಿಂದ, ಕಣ್ಣು ಕಸಿ. ಆ ವಿಧಾನ ಹಲಸಿಗೆ ನಾವು ಫಸ್ಟ್ ಅಪ್ಲೈ ಮಾಡಿದ ಕಾರಣ ಸ್ವಲ್ಪ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ ಅದು ಹೇಗೆಯಿಂದ ಕಲೀಲಿಕ್ಕೋಸ್ಕರ ಬರ್ತಾ ಇದ್ದೇವೆ. ಇವಾಗ ಅದು ಕಾಮನ್ ಆಗಿ ಹೋಗಿದೆ. ಈಗ ಒಂದು 10 ವರ್ಷ ಮುಂಚೆ ಎಲ್ಲ ತುಂಬ ಬೇರೆ ಬೇರೆ ಯೂನಿವರ್ಸಿಟಿ, ತಮಿಳುನಾಡಿನ ಕೂಡ ಇಲ್ಲಿ, ಕೇರಳದ ತಮಿಳುನಾಡಿಂದ, ಕೇರಳದ ಕರ್ನಾಟಕದ ಯೂನಿವರ್ಸಿಟಿಗಳಿಗೆ ನಾವು ಅಲ್ಲಿ ಹೋಗಿ ಜಿ ಕೆ ವಿ ಕೆ, ಐ ಎಚ್ ಆರ್, ಬಾಗಲಕೋಟೆ ಯೂನಿವರ್ಸಿಟಿ, ಅಲ್ಲಿಗೆಲ್ಲ ನಾವೇ ಅಲ್ಲಿ ಹೋಗಿ ಅವರಿಗೆ ಕಳಿಸಿಕೊಡ್ತಾ ಇದ್ರು. ದೂರನವರೆಲ್ಲ ಬೇರೆ ಬೇರೆ ಸ್ಟೇಟ್ನಲ್ಲಿ ಇಲ್ಲಿ ಬಂದು ಸ್ಟಡಿ ಮಾಡ್ತಾ ಇದ್ರು. ಇವಾಗ ಅದು ಒಂದು ಕಾಮನ್ ಆಗಿ ಹೋಗಿದೆ. ಎಲ್ಲ ದೊಡ್ಡ ಒಂದು ರಾಕೆಟ್ ಸೈನ್ಸ್ ಎಲ್ಲ ಎಲ್ಲರಿಗೆ ಮಾಡಲಿಕ್ಕೆ ಮಾಡುವಂತ ಅಡ್ಡಿಗೆ ಬಂದಿದ್ದೇವೆ. ಈಗ
0: ಕೃಷಿ ಮೇಳಗಳೆಲ್ಲ ಹೋಗ್ತಾ ಇದ್ರಿ, ಅಲ್ಲಿ ನಿಮ್ಮ ಗಿಡಗಳನ್ನು ನೋಡಿದೀವಿ, ಸಿಗಿ ಏನಾದರೂ ಪ್ರಯೋಜನ ಆಗಿದೆ?
2: ಅಲ್ಲ, ಕೃಷಿ ಮೇಳಗಳು ಈಗ ಅಲ್ಲ, ತುಂಬಾ ವರ್ಷ ಮುಂಚೆನೆ ಕೃಷಿ ಮೇಳಗಳು ನಾವು ಎಲ್ಲ ಹೋಗ್ತಾ ಇರ್ತೇವೆ. ಬೆಂಗಳೂರು, ಮಂಗಳೂರಿನಲ್ಲಿ ಎಲ್ಲ, ಕೇರಳಕ್ಕೆ, ತಮಿಳುನಾಡಿಗೆ, ಆ ಥರ ದೂರ ದೊಡ್ಡ ಕೃಷಿ ಮೇಳಗಳಿಗೆಲ್ಲವೂ ನಾವು ದೊಡ್ಡ ಪ್ರಮಾಣದಲ್ಲಿ ಗಿಡ ಕೊಂಡೋಗ್ತೇವೆ. ಸಣ್ಣ ಮೇಳಗಳಿಗೆ ಡಿಸ್ಪ್ಲೇ ಮಾಡಿ ಜಸ್ಟ್ ಮೇಳಗಳನ್ನು ನಾವು ಅಟೆಂಡ್ ಮಾಡ್ತೇವೆ. ಮತ್ತು ಅದರಿಂದಾಗಿ ಎರಡು ಪ್ರಯೋಜನ. ಒಂದು, ಹಳೆ ಕಾಲದ ಕಸ್ಟಮರನ್ನು ನಮಗೆ ಪುನಃ ಅಲ್ಲಿ ಮೀಟ್ ಆಗೋ ಅವಕಾಶ ಸಿಗ್ತದೆ. ಹೊಸ ಕಸ್ಟಮರನ್ನು ನಮಗೆ ಈ ಥರ ಒಂದು ಪ್ರಾಡಕ್ಟ್ ಇದೆ, ನಮ್ಮದು ಅಡ್ರೆಸ್ ಎಲ್ಲ ಒಮ್ಮೆ ಸೋಷಿಯಲ್ ಮೀಡಿಯಾ ಎಲ್ಲ ನೋಡಿರ್ತಾರಲ್ಲ, ಅವರಿಗೆ ನಮ್ಮ ಸಿಕ್ಕಿದ ಮೇಲೆ ಇಲ್ಲಿ ಬರಲಿಕ್ಕೆ ಒಂದು ಬಿಸ್ನೆಸ್ಗೆ ಒಳ್ಳೆದಾಗ್ತದೆ.
0: ಪ್ರತ್ಯೇಕವಾಗಿ ಹಲಸಿನ ಮೇಳಗಳೆಲ್ಲ ಆಗ್ತಾ ಇದೆ. ಮತ್ತು ಬೇರೆ ಬೇರೆ ಕಡೆಯಲ್ಲಿ, ಈಗ ಬೆಂಗಳೂರು ಇರ್ಬೋದು, ಬೇರೆ ಕಡೆಯಲ್ಲೆಲ್ಲ ಹಲಸಿನ ಮೇಳ ಆಗುವಾಗ ಅಲ್ಲಿ ಭಾಗವಹಿಸಿದರೆ ಹೇಗೆ?
2: ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಎಲ್ಲ ಮೇಳಕ್ಕೆ ಬರ್ತೇವೆ, ಹಲಸಿನ ಮೇಳಗಳು ಎಲ್ಲಿ ಉದ್ರೆ ಬರ್ತೇವೆ. ಈ ಬಾಳಂಬೆಟ್ಟೆ ಮೇಳಕ್ಕೆ ಒಂದು ಹೋಗಲಿಲ್ಲ, ನಾವು ಫೋನ್ ಮಾಡೋಗಲ್ಲ, ಅಲ್ಲಿ ಸ್ಪೇಸ್ ಕಮ್ಮಿ ಇದೆ ಅಂತ ಅವರು ಹೇಳಿದಷ್ಟೇ. ಎರಡು ವರ್ಷಕ್ಕೆ ಹಲಸಿನಕಾಯಿ ಬರ್ತದೆ ಹೇಳಿದ್ರೆ ಹಲಸಿನಲ್ಲಿ ಮಾತ್ರ ಅಲ್ಲ, ಮಾವಿನಲ್ಲಿ, ಸಪೋಟಲ್ಲಿ, ಎಲ್ಲಾ ತಳಿಗಳಲ್ಲೂ ಟೆಕ್ನಾಲಜಿ ಚೇಂಜ್ ಆದ ಮೇಲೆ ಅದು ನಮ್ಮ ಬಿಟಿ ಬದನೆಯಾಗಿ ಹೊಸ ತಳಿ ಕ್ರಿಯೇಟ್ ಮಾಡಿದಲ್ಲ. ಹಲಸಿನಲ್ಲಿ ನಾವು ಕಸಿ ಕಟ್ಟುವುದರಲ್ಲಿ ಮೂರಾಗಿ ಡಿವೈಡ್ ಮಾಡ್ತೇವೆ. ಆ ಡಿವೈಡ್ ಮಾಡಬೇಕೆಂದ್ರೆ ಎಷ್ಟು ಬೇಗ ಕಾಯಿ ಆಗ್ತದೆ ಅಂತ. ಈಗ ಎರಡು ವರ್ಷದಲ್ಲಿ ಕಾಯಿ ಆಗಲಿಕ್ಕೆ ಪ್ರಧಾನ ಕಾರಣ ಕೆಲವು ಹಲಸಿನ ಮರಗಳಲ್ಲಿ ಒಂದು ಬೆರಳಷ್ಟು ಚಿಕ್ಕ ಚಿಕ್ಕ ಗೊಂಬೆಗಳಲ್ಲಿ ಕೂಡ ಕಾಯಿಯಾಗುತ್ತೆ. ಆ ಕಾಯಿಯಾಗದ ಮರದ ಗೆಲ್ಲಿಗಳು ನಾವು ಕಸಿ ಕಟ್ಟಿದ್ರೆ ಎರಡು ವರ್ಷದಲ್ಲಿ ಕಾಯಿ ಆಗ್ತದೆ. ಕೆಲವರಲ್ಲಿ ಸ್ಟೆಮ್ಮಲ್ಲಿ ಮಾತ್ರ ಆಗುತ್ತೆ, ಮೇನ್ ಸ್ಟೆಮ್ಮಲ್ಲಿ ಮಾತ್ರ ಅವರದು ಅದರದ್ದು ಗೆಲ್ಲಿ ಕಸಿ ಕಟ್ಟಿದ್ರೆ ಒಮ್ಮೊಮ್ಮೆ 6-7-8 ವರ್ಷ ಆದರೂ ಕಾಯಿ ಆಗುದಿಲ್ಲ, ತುಂಬಾ ಲೇಟ್ ಆಗ್ತದೆ. ಕೆಲವೊಮ್ಮೆ ಮೇನ್ ಸ್ಟೆಮ್ಮಲ್ಲಿಯೂ, ಕೆಲವು ಮರಗಳಲ್ಲಿ ಸ್ಟೆಮ್ಮಲ್ಲೂ ಆಗುತ್ತೆ, ಮೀಡಿಯಂ ಗಲ್ಲೆಲ್ಲೂ ಆಗುತ್ತೆ, ಅಂಥವು ಕಟ್ಟಿದ್ರೆ 3-4 ವರ್ಷದಲ್ಲಿ ಆಗ್ತದೆ. ಹಾಗಾದ್ರೆ ಕಸಿ ಕಟ್ಟಿದ ಎಲ್ಲಾ ಗಿಡಗಳು ನಿಮಗೆ 2 ವರ್ಷದಲ್ಲಿ ಆಗುದಿಲ್ಲ. ಈ ಕಾಯಿ ತಾಯಿ ಮರದಲ್ಲಿ ಹಲಸಿನಕಾಯಿ ಹಿಡಿಯೋ ಸ್ಟ್ರಕ್ಚರ್ಗೆ ಡಿಪೆಂಡ್ ಆಗಿ ಕಾಯಿ ಆಗುದು. ಈಗ 2 ವರ್ಷದಲ್ಲಿ ಆಗುವುದು ನಮ್ದು ಈ ನಿನ್ನೆ ತಾಯಿ ಹಲಸಿನ ಮರ, ಒಂದು ಗಿಡ ನಟ್ಟರೆ ಆ ಮರದ ಒಂದು ಕಾಲಿಜಿ ತೋರದ ಗೆಲ್ಲುಗಳಲ್ಲಿ ಸಹ ಕಾಯಾಗುತ್ತೆ. ಅದೇ ಸ್ವಭಾವ ಇದ್ದ ಕಾರಣ ಆ ಗಿಡ ಕಸಿ ಕಟ್ಟಿದ ಮೇಲೆ 2 ವರ್ಷದಲ್ಲಿ ಕಾಯಾಗೋದು. ಅಲ್ಲದೆ ಇದನ್ನು ನಾವು ಬಿಟಿ ಬದನೆ ಮಾಡಿದಾಗೆ ಒಂದು ಹೊಸ ತಳಿಯನ್ನು ಲ್ಯಾಬಲ್ಲಿ ಕ್ರಿಯೇಟ್ ಮಾಡಿ ತಳಿಯಲ್ಲದು, ಇದ್ದ ತಳಿಯನ್ನು ನಾವು ಕಸಿ ಕಟ್ಟಿ ಮಾಡಿದಷ್ಟೇ ಬಿಟ್ಟು ಹೊಸತಾಗಿ ಮಾಡಿ ತಳಿಗಳಲ್ಲ. ಅದಕ್ಕೆ ಆರೋಗ್ಯ ಸಮಸ್ಯೆ ಏನಿಲ್ಲ, ಈ ಹಣ್ಣು ತಿಂದಲ್ಲಿ ಏನು ಆರೋಗ್ಯ ಸಮಸ್ಯೆಗಳು ಆಗಲಿ ಅಂತ ಯಾವ ವಿಷಯ ಬರೋದಿಲ್ಲ. ಯಾಕಂದರೆ ಅದು ನ್ಯಾಚುರಲ್ ಆಗಿ ಇದ್ದದನ್ನೇ ಕಸಿ ಕಟ್ಟಿ ಗಿಡ ಮಾಡಿದಷ್ಟೇ. ಅದು ಕೂಡ ಹೇಗೆ, ಆ ದೇಶದ ಗೆಲ್ಲು ನಮ್ಮ ಊರಿನಲ್ಲಿ ಆದ ಹಲಸಿನ ಬೀಜ ಹಾಕಿ ಅದರ ಮೇಲೆ ಕಸಿ ಕಟ್ಟುವ ಕಾರಣ ನಮ್ಮ ಈ ಊರಿಗೆ ಒಂದು ಸ್ವಲ್ಪ ಮಳೆಗಾಲಕ್ಕೆಲ್ಲ ತಾಕತ್ತು ಬರುತ್ತೆ. ನಮ್ಮ ಹಾಗಾದ್ರೆ ಬಾಟಮ್ ಕೆಳಗೆ ಮಣ್ಣಿನಲ್ಲಿರೋದು ನಮ್ಮ ಊರಿನ ಮರದ ಬೀಜ, ಟೋಪ್ ಮಾತ್ರ ಈ ಹೊರಗಿನ ದೇಶದ ಗೆಲ್ಲಿ ಕಸಿ ಕಟ್ಟೋದು. ಟೆರಸ್ಗಳಲ್ಲಿ ಹಲಸಿನ ಗಿಡ ಮಾಡ್ಬೋದು, ಆದರೆ ಎಲ್ಲ ತಳಿಗಳು ಮಾಡಲಿಕ್ಕೆ ಆಗಲ್ಲ. ನಾನು ಆವಾಗ ಹೇಳಿದಾಗೆ ಈ ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಕಾಯಾಗುತ್ತೆ ಕೆಲವು ತಳಿಗಳಿದೆ, ವಿಯೆಟ್ನಾಮ್, ಥಾಯ್ಲೆಂಡ್, ಅಂಧ ದೇಶದ್ದು, ಮತ್ತು ನಮ್ಮ ಊರಿನದು ಕೂಡ ಒಂದೆರಡು ತಳಿಗಳು. ಅದು ತುಂಬ ದೊಡ್ಡದಾಗಿ ಬೆಳೆಯಲ್ಲ, ಅದಕ್ಕೆ ಭಾಳ ಗಟ್ಟಿಮುಟ್ಟಾದ ಸ್ಟ್ರಕ್ಚರ್ ಇಲ್ಲ. ಅದರಿಂದಾಗಿ ನಮಗೆ ಪಾಟಲ್ಲಿ ಬೆಳೆಸಬಹುದು, ಅದು ವರ್ತ್ ಅಲ್ಲ. ವರ್ಷಕ್ಕೆ 1-2-3 ಕಾಯಿ ಸಿಕ್ಕುವುದಷ್ಟೇ ಬಿಟ್ಟು ಅದೇ ಕಾಯಿನ ನೆಲದಲ್ಲಿ ನಟ್ಟರೆ ನಮಗೆ 12 ತಿಂಗಳು ಬೇಕಾದಷ್ಟು ಕಾಯಿ ಸಿಗ್ತದೆ. ಪಾಟಲ್ಲಿ ಆದರೆ ಮನಸ್ಸಿಗೆ ಸಂತೋಷಕ್ಕೋಸ್ಕರ ಬೆಳೆಸಬಹುದಷ್ಟೇ ಬಿಟ್ಟು, ಅದೊಂದು ಹವ್ಯಾಸ ಕೃಷಿ ಅಷ್ಟೇ ಬಿಟ್ಟು ಲಾಭದಾಯಕ ಕೃಷಿ ಏನಲ್ಲ, ಸಂತೋಷಕ್ಕೋಸ್ಕರ. ಇಲ್ಲಿ ಗಿಡಕ್ಕೆ ಬರೋರು ತಮ್ಮಂತ ಕೇಳಿದ ಮೇನ್ ಪ್ರಶ್ನೆ, ನಮ್ಮಲ್ಲಿ ಸ್ವಲ್ಪ ಜಾಗ ಇದೆ, ಯಾವ ಗಿಡ ಬೆಳೆಸುವುದು ಅಂತ ಹೇಳಿದ್ರೆ ನಾವು ಅವ್ರತ್ತ ಕೇಳ್ತೇವೆ, ಇದು ನಟ್ಟು 2 ವರ್ಷಕ್ಕೆ ಪಲ್ಲಗೊಟ್ಟು 10-15-20 ವರ್ಷದಲ್ಲಿ ಹೋಗೋ ತಳಿಬೇಕಾ, ಅದ ಕಾಯಿಗಳಿಗೆ 4-5 ವರ್ಷ ತಾಳ್ಮೆ ತಗೊಂಡು ಲಾಂಗ್ ಲೈಫ್ ಇರೋದ ಮರ ಬೇಕಂತ ಹೇಳಿದ್ರೆ 90% ಜನ ಕೇಳಿದ್ದು ನಮ್ಮ ಮನೆ ಹತ್ತಿನಲ್ಲಿಗೆ ನಮ್ಮ ಒಂದು 2 ವರ್ಷದಲ್ಲಿ ಕಾಯಿ ಬರಲಿ ಮತ್ತೆ ಸತ್ತು ಹೋದ್ರೆ ಬೇರೆ ನಾಡುವ. ಆ ಮರಗಳು ನಮ್ಮ ಈ ನಿನ್ನೆ ತಾಯಿ ಎಲ್ಲ ಮ್ಯಾಕ್ಸಿಮಮ್ ಒಂದು 15 ಫೀಟ್ ಅಷ್ಟೇ ಬೆಳೆಯುದು, ಅದು 15 ಫೀಟ್ ಟಾಪ್ ಕಾಂಡ ಬೆಳೆದು ಒಂದು 8-10 ಫೀಟ್ ಅಷ್ಟೇ. ಅದರಿಂದಾಗಿ ನಿಮಗೆ ಕಾಂಪೌಂಡಿಗೆ ಮನೆಯ ಗೇಟಿಗೆ ಅಲ್ಲಾದ್ರೆ ಏನು ಸಮಸ್ಯೆ ಆಗಲ್ಲ, ಅಷ್ಟು ಲೈಫ್ ಇಲ್ಲ ಮರ. ಒಂದು ಒಂದು ಕಾಲಷ್ಟೆಲ್ಲ ತೋರಾಗುವಾಗ ಒಂದು 7-8 ವರ್ಷ ಆಗ್ತದೆ, ಆಮೇಲೆ 2-3 ವರ್ಷದಲ್ಲಿ ಮರ ವೀಕಾಗಿ 10 ವರ್ಷದಲ್ಲಿ 15 ವರ್ಷದೊಳಗೆ ಮರ. ಈ 15 ವರ್ಷ ಅಂತ ಹೇಳಿದ್ರೆ ಉಳಿದ ಮರ 30 ವರ್ಷ ಕೊಡದ ಹಾಯಿ ಕಾಯಿಗಳು ಈ 15 ವರ್ಷದಲ್ಲಿ ಸಿಗ್ತದೆ, ಅಷ್ಟು ಕಾಯಿ ಆಗ್ತದೆ ಇದರಲ್ಲಿ. ಮರ ಕಾಣಲಿಕ್ಕಿಲ್ಲ ಅಷ್ಟು ಕಾಯಿ ಆಗ್ತದೆ ಇದರಲ್ಲಿ. ಆದರೆ ಇನ್ನೊಂದು ವಿಷಯ, ಮಾಮೂಲಿ ಮರದ ಬೇರಿಗಳಾಗೆ ಇದು ಇಡೀ ಊರಿಗೆ ಸ್ಪ್ರೆಡ್ ಆಗಿ ಅದಕ್ಕೆ ಬೇಕಾದ ಫುಡ್ ತರುವುದಿಲ್ಲ. ಅದರಿಂದಾಗಿ ನಾವು ಎಕ್ಸ್ಟ್ರಾ ಫುಡ್ ಕೊಟ್ಟೇ ಇದನ್ನು ಬೆಳೆಸಬೇಕು. ಫಸ್ಟ್ ವರ್ಷ ಒಳ್ಳೆ ಟೇಸ್ಟ್ ಇರ್ತದೆ, ಮರ ಬೆಳೀತಾ ಬೆಳೀತಾ ಟೇಸ್ಟ್ ಕಮ್ಮಿ ಆಗ್ತದೆ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಆದರೆ ಆದರೆ ಬೇರಿಗಳು ತುಂಬ ದೂರ ಹೋಗದ ಕಾರಣ ಆ ಜಾಗದಲ್ಲಿರೋ ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲ ಸಾಧಾರಣ ಕಮ್ಮಿ ಆಗ್ತದೆ. ಆವಾಗ ನಾವು ಎಕ್ಸ್ಟ್ರಾ ಫುಡ್ ಸ್ವಲ್ಪ ಕೊಡಬೇಕಾಗ್ತದೆ. ಫುಡ್ನಲ್ಲೇ ಸಾವಯವ ಆಗ್ಬೋದು, ರಾಸಾಯನಿಕ ಆಗ್ಬೋದು, ಏನಾದರೂ ಗೊಬ್ಬರಗಳು ಕೊಟ್ಟೇ ಬೆಳೆಸಬೇಕು. ಅದನ್ನು ಬರೀ ನಟ್ಟು ಬಿಟ್ಟು ಕಾಯಿ ತೆಗಿಲಿಕ್ಕೆ ಹೋದರೆ ಹಣ್ಣುಗಳು ಮರ ಬೆಳೀತಾ ಬೆಳೀತಾ ಟೇಸ್ಟ್ ಕಮ್ಮಿ ಆಗ್ತಾ ಇರ್ತದೆ, ಸೈಜು ಬರೋದಿಲ್ಲ, ಒರಿಜಿನಲ್ ಕಲರು ಬರೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರೆ, ಫುಡ್ ಕೊಟ್ಟರೆ ಮಾತ್ರ ಇದು ಈ ಗಾರ್ಡನ್ ಮರ ಆಗಿ ಬೆಳೆಸೋದು ಈ ಗಿಡಕ್ಕೆ. ಆದರೆ ನಮ್ಮಲ್ಲಿರೋ ಬೇರೆ ತಳಿಗಳಿದೆಲ್ಲ, ಲಾಂಗ್ ಲೈಫ್ ಇರೋದ ಮರಗಳು, ಅದು ಒಮ್ಮೆ ನಟ್ಟು ಬಿಟ್ಟರೆ 1-2 ವರ್ಷ ಗೊಬ್ಬರ ನೀರೆಲ್ಲ ಕೊಟ್ಟು ಬೆಳೆಸಿ ಮತ್ತು ಏನು ತೊಂದರೆ ಇಲ್ಲ, ಎಲ್ಲಿ ಎಷ್ಟು ಮಳೆ ಬರೋದ್ರೂ ಎಷ್ಟು ಬೇಸಿಗೆಗಾಲ ಆದರೂ ನಮಗೆ ಕೊಡುವಂಥ ಹಣ್ಣು ಕೊಡ್ತೇವೆ. ಅದೇ ಕಾಯಿಗಳಿಗೆ ಮಾತ್ರ 4-5 ವರ್ಷ ತಗೊಳ್ತೇವೆ, ಲಾಂಗ್ ಲೈಫ್ ಒಳ್ಳೆ ಹಣ್ಣು ಸಿಗ್ತದೆ. ಬೇರೆ ದೇಶಗಳ ಹಣ್ಣು ಈ ಹಲಸಿನಣ್ಣು ಬೇರೆ ದೇಶದಲ್ಲಿ ಬೆಳೀತದೆ ಹೇಳಿದರೆ, ಈಗ ನಮ್ಮಲ್ಲಿ ನಮ್ಮ ದೇಶದ ಸ್ವಂತ ಹಣ್ಣಿನಲ್ಲಿ ಹಲಸು ಮತ್ತು ಮಾವು ಮಾತ್ರ ಇರೋದು. ಈಗ ಎಲ್ಲ ಎಕ್ಸೋಟಿಕ್ನಲ್ಲಿ ಇಲ್ಲಿ ಬಂದರೂ ಕೂಡ ಸ್ವಲ್ಪ ಟೈಮ್ ಆದ ಮೇಲೆ ನಮ್ದು ಈಗ ನಾವು ಕುಡಿಯೋದು ಕಾಫಿ ಆದರೂ ಟೀ ಆದರೂ ಪಪ್ಪಂಗಾಯಿ ಅದು ಕೂಡ ಹೊರಗಿನ ದೇಶದ ಬಂದಿದೆ, ಹಾಗೇನೆ ಅದು ಇಲ್ಲಿ ಬೆಳಿತೇವಲ್ಲ. ಅದೇ ಥರ ಟ್ರಾಪಿಕಲ್ ಕ್ಲೈಮೇಟ್, ಸಬ್ ಟ್ರಾಪಿಕಲ್ ಕ್ಲೈಮೇಟ್ನಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸಾಧಾರಣ ಈ ವೆದರಿಗೆ ಬರೋದು ಎಲ್ಲ ಗಿಡಗಳು ಅಲ್ಲಿಗೆ ಬರುತ್ತೆ. ನೋಡಿ, ಲಿಚ್ಚಿ ಗಿಡ ಮಡಿಕೇರಿಯಲ್ಲಿ ಬರುತ್ತೆ, ಆದರೆ ನಮ್ಮ ಮಂಗಳೂರಲ್ಲಿ ಬರುತ್ತಿಲ್ಲ. ಎಷ್ಟು ವ್ಯತ್ಯಾಸ ಇಲ್ಲಿಂದ? 100 ಕಿಲೋಮೀಟರ್ ವ್ಯತ್ಯಾಸ ಇರುತ್ತಷ್ಟೇ. ಆದರೆ ಥಾಯ್ಲೆಂಡ್, ಮಲೇಷ್ಯಾದ ಸಿಂಗಾಪುರ್ ರಂಬೂಟಾನ್ ನಮ್ಮ ಇಲ್ಲಿ ಬರುತ್ತೆ. ಹಾಗೆ ಬೇರೆ ದೇಶದ ವಿಷಯ ಅಲ್ಲ, ಆದರೆ ಒಂದು ಕ್ಲೈಮೆಟಿಕಲ್ ಬೆಲ್ಟ್ ಇದೆ, ಆ ಬೆಲ್ಟಿನಲ್ಲಿ ಮಾತ್ರ ಅದು ಬೆಳೆಯೋದು. ಟ್ರಾಪಿಕಲ್ ಕ್ಲೈಮೇಟ್, ಸಬ್ ಟ್ರಾಪಿಕಲ್ ಕ್ಲೈಮೇಟ್, ಹಾಗೇನೆ ನಮ್ಮ ಹಲಸು ಬೆಳೆಯೋ ಸಬ್ ಟ್ರಾಪಿಕಲ್ ಕ್ಲೈಮೇಟ್ನದು ಮಾತ್ರ ಚೆನ್ನಾಗಿ ಬರುತ್ತೆ. ಅಲ್ಲಾದರೂ ಬರುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಕೇರಿಂಗ್ ಕೊಡಬೇಕಾಗ್ತದೆ. ಹಲಸಿನ ಗಿಡಗಳ ಪ್ರೊಡಕ್ಷನ್ ನಮ್ಮ ಸ್ವಂತ ಪ್ರೊಡಕ್ಷನ್. ಮತ್ತು ಸಿದ್ದು ನೆಲೆ ಒಂದು ತಳಿ ಇದೆ, ಅದು ತುಮಕೂರಿನ ಚೇಳೂರಿನಲ್ಲಿ ಬಹಳ ಹೆಸರುವಾಸಿಯಾಗಿ ಹೆಸರು ಬಂದಿರುವ ಒಂದು ತಳಿ. ಅವರಿಗೆ ಪೇಟೆಂಟ್ ಇದೆ ಮತ್ತು ಅದನ್ನ ರಾಯಲ್ಟಿ ಇದೆ. ಅದರಿಂದಾಗಿ ಅವರನ್ನು ನಾವು ಗಿಡ ಪರ್ಚೇಸ್ ಮಾಡಬಹುದಷ್ಟೇ ಬಿಟ್ಟು ನಮಗೆ ಸ್ವಂತ ಪ್ರೊಡಕ್ಷನ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಬಾಕಿ ಉಳಿದ ತಳಿಗಳೆಲ್ಲ ನಾವು ಸ್ವಂತ ಮಾಡ್ತೇವೆ. ಒಂದು ಗಿಡ ನಾವು ನಟ್ಟ ಮೇಲೆ ಚೆನ್ನಾಗಿ ಬರಲಿಕ್ಕಿಂತ ಹೆಚ್ಚಾಗಿ ಡ್ಯಾಮೇಜ್ ಆಗಲಿಕ್ಕೆ ಎರಡು ಮೂರು ಕಾರಣಗಳಿದೆ. ಅದನ್ನು ಅವಾಯ್ಡ್ ಮಾಡಿದರೆ ಗಿಡ ಚೆನ್ನಾಗಿ ಬರ್ಬೋದು. ಅದು ನಾವು ತೆಕ್ಕೊಂಡೋಗ ಗಿಡಗಳು, ನಾವು ಇಲ್ಲಿಂದ ಕೊಡುವ ಗಿಡಗಳು ಯಾವ ಕಾರಣಕ್ಕೂ ಪೋಳಿ ಹೌಸು, ಗ್ರೀನ್ ಹೌಸು ಅದರ ಒಳಗಿನ ಗಿಡಗಳು ಕೊಂಡೋಗಬಾರದು. ನಾವು ಕೊಡೋದೂ ಇಲ್ಲ. ಕೊಟ್ಟರೆ ಇಲ್ಲಿ ತಂಬಾದ ವಾತಾವರಣದಲ್ಲಿ ಅಲ್ಲದ್ರೆ ಪೋಳಿ ಹೌಸಿನ ಗಿಡ ಓಪನಲ್ಲಿ ನಟ್ಟ ಮೇಲೆ ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಅದು ಒಂದು ಕಾರಣ. ಎರಡು, ನಾವು ಕೊಂಡೋಗೋ ಗಿಡಗಳು ಮಣ್ಣಿಗೆ ಬೇರು ಹೋಗಿರಬಾರ್ದು. ಈಗ ಪ್ಯಾಕೆಟ್ ಇರಿದ ಗಿಡಗಳ ತಾಯಿ ಬೇರುಗಳು ಮಣ್ಣಿಗೆ ಹೋದರೆ ನಾವು ತೆಗೆಯುವಾಗ ಚೆನ್ನಾಗಿರ್ತದೆ, ಒಂದು ಎರಡು ಮೂರು ದಿನದಲ್ಲಿ ಗಿಡ ಡ್ಯಾಮೇಜ್ ಆಗ್ತದೆ. ಮತ್ತು ಮೂರನೇದು, ಆ ಪ್ಯಾಕೆಟ್ ಇಲ್ಲದ ಮಣ್ಣು ಯಾವ ಕಾರಣಕ್ಕೂ ಆ ಮಣ್ಣಿಗೆ ಯಾವುದು ಶೇಕ್ ಆಗಬಾರ್ದು, ಹುಡಿ ಆಗಬಾರ್ದು. ಪ್ಯಾಕೆಟ್ಲಿ ಹೆಂಗೆ ಇದೆ ಗಿಡ ಹಾಗೇನೆ ಮಣ್ಣಿಗೆ ಶಿಫ್ಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ಒಂದು ಗಿಡ ನಾಳೆ ನಡೆದಾದರೆ ಒಂದು ದಿನ ಮುಂಚೆ ನೀರು ಹಾಕಬಾರ್ದು. ಫುಲ್ ನೀರು ಹಾಕಿ ಮೆತ್ತಗೆ ಆದ ಮೇಲೆ ತೊಟ್ಟ ಹರಿದ್ರೆ ಆ ಮಣ್ಣು ಬಿಚ್ಚಿ ಹೋಗಿ ಬೇರಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಇದು ಎರಡು ಮೂರು ವಿಷಯಗಳನ್ನು ನೋಡಿಕೊಂಡ್ರೆ ನಿಮಗೆ ಗಿಡ ಡ್ಯಾಮೇಜ್ ಆಗೋದಿಲ್ಲ. ಮತ್ತು ನಡುವ ಸೀಸನ್ ತೋಟವಾಗಿ ಕೃಷಿ ಮಾಡೋದಾದರೆ ಕ್ಲೈಮ್ ವಾತಾವರಣ ನೋಡಿ ಆಡಬೇಕು, ಮಳೆಗಾಲಕ್ಕೆ ಆ ಥರ ನೋಡಿ ಆಡಬೇಕು. ಮನೆ ಪರ್ಪಸ್ಗೆ ಒಂದೆರಡಾದ ಐದಾರು ಗಿಡ ನಡಲಿಕ್ಕೆ ಯಾವ ಟೈಮಲ್ಲಿ ಬೇಕಾದ್ರೂ ನಡ್ಬೋದು. ಅದಕ್ಕೆ ನಾವು ಕೇರಿ ಮಳೆ ತುಂಬ ಕಷ್ಟ ಇಲ್ಲ. ಹೂವಿನ ಗಿಡಕ್ಕೆ ನಾವು ಡೈಲಿ ನೀರು ಹಾಕುವಾಗ ಇದಕ್ಕೆ ಡೈಲಿ ನೀರು ಹಾಕಬೇಕು. ಆಮೇಲೆ ಮಾರ್ಚ್ ಮಾಸದಲ್ಲಿ ಫಸ್ಟ್ ವರ್ಷ ಮಾರ್ಚ್ ಮಾಸದಲ್ಲಿ ಬರುವಾಗ ತುಂಬ ಬಿಸಿಲು ಬರುವ ಟೈಮಲ್ಲಿ ತೆಂಗಿನ ಸೋಗೆಯನ್ನು ಸ್ವಲ್ಪ ಕಟ್ ಮಾಡಿ ಅದಕ್ಕೆ ಅಡಿಕೆ ಸೋಗೆ ಕಟ್ ಮಾಡಿ ಸ್ವಲ್ಪ ಸಿಮಿ ಶೇಡ್ ಕೊಟ್ಟರೆ ಆ ಗಿಡಗಳು ಚೆನ್ನಾಗಿ ಬರುತ್ತೆ. ಮತ್ತು ನಡುವ ಜಾಗ ಮಾತ್ರ ಈ ಹಲಸಿನ ಗಿಡಕ್ಕಿನ್ನೆಲ್ಲ ಎಲ್ಲ ಗಿಡಕ್ಕಿನ್ನೆಲ್ಲ ನಮ್ಮ ಹಲಸಿನ ಗಿಡಕ್ಕೆ ಈ ನಿನ್ನೆತ್ತಾಯಿ ಹಲಸಿನ ಗಿಡ ನಡುವಾಗ ಒಳ್ಳೆ ಬಿಸಿಲಿರುವ ಜಾಗ ಇರಬೇಕು. ಮರದ ಅಡಿಯಲ್ಲಿ ನಡಬಾರದು. ಓಪನ್ ಜಾಗ ಒಂದು ಇಂಪಾರ್ಟೆಂಟ್. ಮತ್ತು ಇನ್ನೊಂದು, ಒಂದು ಎರಡು ಫೀಟ ಒಂದೂವರೆ ಫೀಟ ಹೊಂಡ ತೆಗೆದು ನಮ್ಮಲ್ಲಿ ಸಿಕ್ಕುವ ಯಾವ ಗೊಬ್ಬರ ಆಗಬಹುದು ಸಾವಯವ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹೊಂಡೆಯನ್ನು ಮುಚ್ಚಬೇಕು. ಯಾವ ಕಾರಣಕ್ಕೂ ಹಸಿ ಎಲೆಗಳು ಅಡಿಗೆ ಹಾಕಿ ಹೊಂಡೆ ಮುಚ್ಚಬಾರದು. ಮುಚ್ಚಿದ್ರೆ ಅದು ಆ ಎಲೆ ಕುಳಿಯೋ ಟೈಮಲ್ಲಿ ಅಲ್ಲಿ ಹೀಟ್ ಆಗುತ್ತೆ, ಈ ಗಿಡಗಳ ಈ ಬೇರು ಕೂಡ ಕೊಳ್ತೆ ಹೋಗ್ತದೆ, ಗಿಡ ಸತ್ತು ಹೋಗ್ತದೆ. ಅದಕ್ಕೆ ಕಾಂಪೋಸ್ಟ್ ಗೊಬ್ಬರ ಯಾವುದಾದ್ರೂ ಮಿಕ್ಸ್ ಮಾಡಿ ಎರಡು ಫೀಟ್ ಹೊಂಡವು ಕಂಪ್ಲೀಟ್ ಫಿಲ್ ಮಾಡಿ ಆಮೇಲೆ ನಮ್ಮ ಕವರ್ನ ಸೈಜ್ ಯಾವುದು ಅದೇ ಅಷ್ಟೇ ಸಣ್ಣ ಕವರ್ನ ಒಂದು ತೊಟ್ಟೆ ಸೈಜ್ನಲ್ಲಿ ಒಂದು ನಮ್ಮ ನಾವು ತನ್ನ ಗಿಡದ ಕವರ್ ಸೈಜ್ನಲ್ಲಿ ಸಣ್ಣ ಹೊಂಡ ಕೈಯಲ್ಲಿ ತೆಗೆದ ಆಮೇಲೆ ಗಿಡ ನೆಡಬೇಕು. ಕಸಿ ಕಟ್ಟಿದ ಜಾಗ ಮಣ್ಣಿನ ಮೇಲೆ ಇರಬೇಕು. ಒಂದು ವೇಳೆ ಮಣ್ಣಿನ ಅಡಿಗೆ ಹೋದ್ರೆ ಏನು ಸಮಸ್ಯೆ ಇಲ್ಲ. ಆದರೆ ಕಾರಣ ಏನಿದ್ರೆ ಕಸಿ ಕಟ್ಟಿದ ಜಾಗದಲ್ಲಿ ಒಂದು ವರ್ಷ ಆದ ಗಿಡ ಆದರೂ ನಮ್ಮ ಕಣ್ಣಿಗೆ ಕಣ್ಣಿಗೆ ಕಾಣದಾಗ ಸಣ್ಣ ಸಣ್ಣ ಗ್ಯಾಪ್ಗಳಲ್ಲಿ ಉಳಿದಿರ್ತದೆ. ಆ ಜಾಗದಲ್ಲಿ ಮಣ್ಣೋಗಿ ಅದರಲ್ಲಿ ಫಂಗಸ್ ಏನಾದರೂ ಬಂದರೆ ಫ್ಯೂಚರ್ಗೆ ಮರ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಒಂದು ಎರಡು ವರ್ಷ ಕಳೆದ ಮೇಲೆ ಆ ಕಸಿ ಕಟ್ಟಿದ ಸಂಧಿ ಕರೆಕ್ಟಾಗಿ ಹೋಗ್ತದೆ, ಏನು ಗೊತ್ತೇ ಆಗದಾಗಿ ಒಂದೇ ವುಡ್ಡಾಗಿ ಹೋಗ್ತದೆ. ಆಮೇಲೆ ನೀವು ಎರಡು ಫೀಟ ಮೂರು ಫೀಟ ಮಣ್ಣಾಕಿ ಏನು ತೊಂದರೆ ಇಲ್ಲ. ಸಣ್ಣ ಗಿಡಗಳು ನೆಡುವಾಗ ಕಸಿ ಕಟ್ಟಿದ ಜಾಗ ಮಣ್ಣಿನ ಮೇಲೆ ಇರಬೇಕು. ಅದರಲ್ಲಿರುವ ಪ್ಲಾಸ್ಟಿಕ್ ಎಲ್ಲ ಬಿಚ್ಚಿದಂದೆಲ್ಲ ನೋಡಲಿಕ್ಕೆ ಆಗ್ತದೆ, ಏನೋ ಡ್ಯಾಮೇಜ್ ಆದರೆ ಗೊತ್ತಾಗ್ತದೆ. ಮತ್ತು ಫಸ್ಟಿಂದೆ ಗಾಳಿಗೆ ಆಡೋದಾಗೆ ಸಪೋರ್ಟ್ ಕೊಟ್ಟು ಕಟ್ಟಿಕೊಡಬೇಕು. ಬದುಕಲಿಕ್ಕೆ ಅಷ್ಟೇ ನೀರು ಕೊಡಿ, ತುಂಬ ನೀರನ್ನು ಕೊಡಬೇಡ. ಮತ್ತು ನಾವು ಮಕ್ಕಳಿಗೆ ಫುಡ್ ಕೊಡೋದಾಗೆ ಸಣ್ಣ ಪ್ರಮಾಣದಲ್ಲಿ ಜಾಸ್ತಿ ಟೈಮ್ ಗೊಬ್ಬರ ಕೊಡಿ. ಈಗ ಅಡಿಕೆ ತೆಂಗಿನ ಮರಕ್ಕೆ ವರ್ಷಕ್ಕೆ ಎರಡು ಸರ್ತಿ ಕೊಡುವಾಗ ಒಮ್ಮೆಲೆ ಕೊಡೋದಲ್ಲ, ಒಂದು 20 ದಿನವಾಗಲ್ಲ, ಒಂದು ತಿಂಗಳಿಗಾಗಲ್ಲ, ಒಂದು ಸಣ್ಣ ಪ್ರಮಾಣದಲ್ಲಿ ಜಾಸ್ತಿ ಟೈಮ್ ಗೊಬ್ಬರ ಹಾಕಿ ಬೆಳೆಸಿದ್ರೆ ನಿಮಗೆ ಅದು ಒಳ್ಳೆ ರಿಸಲ್ಟ್ ಬರ್ತದೆ. ಗಿಡಗಳ ವ್ಯಾಪಾರ ನಮಗೆ ನಮ್ಮ ಊರಿನ ನಮ್ಮ ದೇಶದಲ್ಲಿ ಒಳಗಡೆ ಮಾತ್ರ ಅಲ್ಲ, ಅಮೆರಿಕದಿಂದ ಕೆನ್ ಲವ್ ಅಂತ ಹೇಳಿ ಅವರದ ಫ್ರೂಟ್ ಸೈಂಟಿಸ್ಟ್ನವರು ನಾವು ಕಸಿಕಟ್ಟೆ ವಿಧಾನ ನೋಡಲಿಕ್ಕೆ ನಮ್ಮ ಗಿಡ ಕೊಂಡೋಗಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಮತ್ತು ನಮಗೆ ಕ್ವಾರಂಟೈನ್ ಸರ್ಟಿಫಿಕೇಟ್ ಯಾವುದು ಇಲ್ಲದ ಕಾರಣ ಅವರೇ ಎಲ್ಲ ರೆಡಿ ಮಾಡಿಕೊಂಡು ಹೋಗ್ತೇವೆ. ನಾವು ಪ್ಲಾಂಟ್ಸ್ ಲೋಕಲ್ ಕ್ವಾರಂಟೈನ್ ಎಕ್ಸ್ಪೋರ್ಟ್ ಮಾಡಿ ಲೈಸೆನ್ಸ್ ಹೆಸರಿಗೆ ಕೊಡ್ತೇವೆ, ಅವರೇ ಅದನ್ನು ಹೊರಗಿನ ದೇಶಕ್ಕೆ ಕಳಿಸ್ತಾರೆ. ನಮ್ಮ ಬಿಸ್ನೆಸ್ ಚೆನ್ನಾಗಿ ಬೂಸ್ಟ್ ಆಗಿ ಇನ್ನೂ ಈ ಸ್ಪೀಡ್ನಲ್ಲಿ ಗಟ್ಟಿಯಾಗಿ ನಿಲ್ಬೇಕಂತ ಒಂದು ಧೈರ್ಯ ಬಂದದ್ದು ಕೊರೋನಾ ಬಂದ ಕಾರಣ. ಅಷ್ಟು ತನಕ ನಮಗೆ ಇಷ್ಟು ಧೈರ್ಯ ಇರಲಿಲ್ಲ. ಕೊರೋನಾ ಟೈಮಲ್ಲಿ ಬೇರೆ ಬೇರೆ ಊರಿನೆಲ್ಲ ಜನ ಬಂದು ಗಿಡಗಳ ನಡುವ ಒಂದು ಇಂಟ್ರೆಸ್ಟ್ ತೋರಿಸಿದೆ. ಕೆಲಸಕ್ಕೆ ನನ್ನೊಟ್ಟಿಗೆ 10-20 ಜನ ಇದ್ದರೂ ಎಲ್ಲರೂ ಹಾರ್ಡ್ ವರ್ಕರ್ಸ್ ಅಲ್ಲ, ಅದರಲ್ಲಿ ಸ್ವಲ್ಪ ಅಶಕ್ತರು ಸುಮಾರು ಜನ ಇದ್ದಾರೆ. ಅದರಿಂದಾಗಿ ವರ್ಕರ್ಸ್ನ ಲೆಕ್ಕ ಕೇಳಿದ್ರೆ ತುಂಬ ಇರ್ತದೆ. ನಾನು ಸ್ಟಡಿ ಮಾಡಿದ ಹೋಗಿ 10ನೇ ಕ್ಲಾಸ್ ತನಕ ಹೋಗಲಿಲ್ಲ. ಇದು ಸಣ್ಣ ಪ್ರಾಯದಲ್ಲಿ ನಮ್ದು ನೆಸರಿ ಫ್ಯಾಮಿಲಿ, ಅದರಿಂದಾಗಿ ನಾವು ಅಷ್ಟೇ. ಮತ್ತು ನಾವು ಫೀಲ್ಡ್ ಬೇರೆ ಚೇಂಜ್ ಆಗಿಲ್ಲ, ಸಣ್ಣ ಪ್ರಾಯದಿಂದ ಒಂದೇ ಫೀಲ್ಡಲ್ಲಿದ್ದ ಕಾರಣ ನಮಗೆ ಅದರಲ್ಲಿ ಸ್ವಲ್ಪ ಅನುಭವ ಬರಲಿಕ್ಕೆ ಬಂದಿದೆ ಅಷ್ಟೇ. ಬಿಟ್ಟು ನಾವು ಈ ಫೀಲ್ಡ್ ಬಿಟ್ಟು ಬೇರೊಂದು ಫೀಲ್ಡಿಗೆ ಹೋದ್ರೆ ಪುನಃ ಇದಕ್ಕೆ ಬರುವಾಗ ನಾವು ಬೀನು ಇಲ್ಲ. ಅದರಿಂದಾಗಿ ಅಷ್ಟೇ
3: ಅನುಭವದಿಂದಲೇ ಎಲ್ಲನೂ ಕಲಿತಿದ್ದೀರಿ.
2: ಅಷ್ಟೇ ಅಷ್ಟೇ ಅಷ್ಟೇ ಅನುಭವದಿಂದ ಎಲ್ಲ ಶಾಲೆಯಿಂದಲೇ ಕಲಿತದಲ್ಲ.
3: ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಂದ ನೀವು ಪ್ರಶಸ್ತಿಯನ್ನು ಕೂಡ ಪಡೆದಿದ್ದೀರಿ, ಬೇರೆ ಬೇರೆ ಗೌರವ ನಿಮಗೆ ಸಿಕ್ಕಿದೆ. ಒಂದು ರೀತಿಯ ಪರಿಸರ ಪ್ರೇಮ, ಸಸ್ಯಗಳನ್ನು ಬೆಳೆಸೋದು, ಒಂದು ಆಮ್ಲಜನಕ ಈಗೆಲ್ಲ ಎಲ್ಲ ಸಸ್ಯಗಳೇ ಕಾಣೆಯಾಗ್ತಾ ಇರುವಾಗ, ಕಾಡುಗಳು ಮರೆಯಾಗ್ತಿರುವಾಗ ಈ ರೀತಿ ಒಂದು ಸಸ್ಯವನ್ನು ಬೆಳೆಸ್ಕೊಂಡು ಬೇರೆ ಬೇರೆ ಊರುಗಳಲ್ಲಿ ನಿಮ್ಮ ಒಂದು ಈ ಗಿಡಗಳನ್ನು ಬೆಳೆಸುವಂಥದ್ದು ಒಂದು ಈ ಕಾರ್ಯವನ್ನು ಮಾಡ್ತಾ ಇದ್ದೀರಿ, ಏನು ಹೇಳ್ತೀರಿ ಇದ್ರ ಬಗ್ಗೆ, ನಿಮಗೆ ಸಿಕ್ಕಿದ ಗೌರವ ಮತ್ತು ಈ ಕೆಲಸಗಳನ್ನು ತೊಡಗಿಸಿಕೊಳ್ಳೋದ್ರಿಂದ ನಿಮಗೆ ಆದಂಥ ಒಂದು ಖುಷಿ?
2: ನನಗೆ ಸಿಕ್ಕಿದ ಗೌರವ ಎಂದು ಹೇಳಿಕ್ಕಿಂತ ಹೆಚ್ಚಾಗಿ ಹಲಸಿಗೆ ಸಿಕ್ಕಿದ ಗೌರವವನ್ನು ಹೇಳ್ಬೋದು. ಇದೇ ಕೆಲಸ ನಾನು ತೆಂಗಿನ ಮರದಲ್ಲಿ ಅಡಿಕೆಯಲ್ಲಿ ಅಲ್ಲಾದ್ರೆ ಇನ್ನೊಂದರಲ್ಲಿ ಮಾಡಿದರೆ ನನಗೆ ದೃಷ್ಟಿಯಿಂದ ಗೌರವ ಬರ್ತಾ ಇರಲಿಲ್ಲ. ಆ ಟೈಮಲ್ಲಿ ಎಲ್ಲರೂ ರಬ್ಬರ್, ಕೇರಳದಿಂದ ಬಂದೆಲ್ಲ ರಬ್ಬರ್ ಕೃಷಿ ಮಾಡೋ ಟೈಮಲ್ಲಿ ನಮಗೆ ಒಂದು ಫುಡ್ ಕ್ರಾಪ್ ಆದ ಹಲಸನ್ನು ಇಷ್ಟವಿದೆ ನಮಗೆ, ಅದನ್ನು ಮೇಲೆ ತರಿಸಬೇಕಂತ ಹೇಳಿಕೊಂಡು ಪ್ರಯತ್ನ ಮಾಡಿದ ಕಾರಣ. ಮತ್ತು ಅದಕ್ಕೆ ಕಾರಣ ಅಡಿಕೆ ಪತ್ರಿಕೆ ಪುಸ್ತಕ, ಶ್ರೀಭಟ್ರಿ ಅವರು ಅವರೆಲ್ಲ ಪ್ರತಿ ಒಂದು ಪತ್ರಿಕೆಯಲ್ಲೂ ಹಲಸಿನ ಹೊಸ ಹೊಸ ವಿಷಯಗಳನ್ನು ನಮಗೆ ತರ್ತಾಯಿದ್ರು. ಅದನ್ನು ಬೆನ್ನಿಡ್ಕೊಂಡು ಹೋಗ ನಮಗೆ ಹೊಸ ಹೊಸ ತಲೆಗಳು ಸಿಗ್ತಾ ಇತ್ತು. ಮತ್ತು ಅದರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಈ ಫೀಲ್ಡಲ್ಲಿ ಬೇರೆ ನೂರಾರು ಜನ ಇಲ್ಲದ ಕಾರಣ ನಮಗೆ ಒಳ್ಳೆ ಇಂಕ ಬರ್ತಾ ಇತ್ತು. ಕಾಂಪಿಟೇಷನ್ ಇಲ್ಲದೆ ನಾವು ಮಾಡಿದ ಗಿಡಗಳಿಗೆ ನಮಗೆ ಚೆನ್ನಾಗಿ ದುಡ್ಡು ಕೊಟ್ಟು ತೆಕ್ಕೊಂಡು ಹೋಗುವಂಥ ಒಂದು ಅದರದ್ದು ವ್ಯಾಲ್ಯೂ ಕೊಟ್ಟು ತೆಗೆದುಕೊಂಡು ಹೋಗುವಂಥ ಇಂಟ್ರೆಸ್ಟ್ ಜನಗಳು ಕೂಡ ತೋರಿಸಿದ್ದೇವೆ. ಇದೇ ಫೀಲ್ಡಲ್ಲಿ ತುಂಬ ಜನ ಇಲ್ಲದ ಕಾರಣ ಹಾಗೆ ನಮಗೆ ಈ ಫೀಲ್ಡಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿ ನಿಲ್ಲಿಕ್ಕೆ ಧೈರ್ಯ ಆಯಿತು. ಇಷ್ಟಕ್ಕಿಂತ ಜಾಸ್ತಿ ನಮಗೆ ಫೈನಾನ್ಷಿಯಲಿ ನಮಗೆ ಇದರಲ್ಲಿ ಪ್ರಾಫಿಟ್ ಇದ್ದ ಕಾರಣ ನಾವು ಈ ಫೀಲ್ಡಲ್ಲಿ ತೊಡಗಿಕೊಂಡು ಸ್ಪಷ್ಟವಾಗಿ ಹೇಳ್ತೇನೆ.
3: ಏನು ನಿರುದ್ಯೋಗದಿಂದ ಇರುವವರಿಗೆ ಏನು ಯುವಕರಿಗೆ ಕೂಡ ಇದರಲ್ಲಿ ತೊಡಗಿಸಿಕೊಳ್ಬಹುದು?
2: ಯುವಕರಿಗಿಂತ ತೊಡಗಿಸಿಕೊಳ್ಬೋದಷ್ಟು ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹಾಕಿ ಶುರು ಮಾಡಲಿಕ್ಕಿಂತ ಹೆಚ್ಚಾಗಿ ನಿಮಗೆ ಕೃಷಿ ಇದೆ ಅಲ್ಲದೆ ನಿಮಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಏನಾದರೂ ಒಂದು ನೆಡ್ಸರಿ ಎಲ್ಲಿಯಾದರೂ ಹೋಗಿ ಸ್ವಲ್ಪ ಟೈಮ್ ಕೆಲಸ ಮಾಡಿಯ ಅಲ್ಲಾದರೆ ಉಳಿದ ಕೆಲಸ ಒಟ್ಟಿಗೆ ನಿಮ್ಮ ತೋಟದೊಟ್ಟಿಗೆ ಸಣ್ಣ ನೆಡ್ಸರಿ ಮಾಡಿ ಅನುಭವದಿಂದಾಗಿ ನೀವು ಮೇಲೆ ಬಂದರೆ ನಿಮಗೆ ನೆಡ್ಸರಿ ಸಕ್ಸಸ್ ಆಗ್ತದೆ. ಅದಲ್ಲದೆ ನಮ್ಮ ಹತ್ರ ಆವಾಗ ಒಂದು 50 ಲಕ್ಷ ದುಡ್ಡು ಹಾಕಿಕೊಂಡು ನೆಡ್ಸರಿ ಮಾಡಿ ಸೆಲ್ಲಿಂಗ್ ಮಾತ್ರ ಮಾಡಿದರೆ ನಿಮಗೆ ಸ್ವಲ್ಪ ಟೈಮ್ ಮಾತ್ರ ಅದರದ್ದು ಲಾಭ ತೆಗಬೋದಷ್ಟೇ ಬಿಟ್ಟು ಲಾಂಗ್ ಲೈಫ್ ಈ ಫೀಲ್ಡಲ್ಲಿ ನಿಲ್ಲಿಕ್ಕೆ ಆಗಲ್ಲ. ಫಸ್ಟ್ ಸ್ವಲ್ಪ ಸರ್ವಿಸ್ ಮಾಡುವಾಗ ನೆಡ್ಸರಿ ಇದರಲ್ಲಿ ಸ್ಟಡಿ ಮಾಡಿಕೊಂಡು ಸರ್ವಿಸ್ ಕಲ್ಚರ್ ನೇಚರ್ನಲ್ಲಿಯೇ ನೀವು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ ಮೇಲೆ ಬಂದರೆ ಮಾತ್ರ ನಿಮಗೆ ನೆಡ್ಸರಿಯಲ್ಲಿ ಒಳ್ಳೆಯ ಹೆಸರು ಮಲ್ಲಿ ಆಗ್ತದೆ.
3: ಸರ್, ಈಗ ನಾವು ಈ ಕಾರ್ಯಕ್ರಮವನ್ನು ಕೇಳುವಂಥ ಎಲ್ಲ ಕೇಳುಗರು ನಿಮ್ಮಲ್ಲಿಗೆ ಬರಬೇಕಂತ ಆಸೆ ಪಡ್ತಾ ಇದ್ರೆ ಅವರಿಗೆ ನಿಮ್ಮ ವಿಳಾಸ ಮತ್ತು ಫೋನ್ ನಂಬರ್ ಕೊಡಬಹುದು?
2: ವಿಳಾಸ ಮತ್ತು ಫೋನ್ ನಂಬರ್ ಹೆಚ್ಚಾಗಿ ಯಾರಿಗಾದರೂ 5 ಗಿಡಕ್ಕಿಂತ ಜಾಸ್ತಿ ಬೇಕಾದರೆ ನಾವು ನಮ್ಮ ಸ್ವಂತ ಗಾಡಿಯಲ್ಲಿ ಡೆಲಿವರಿ ಕೊಡ್ತೇವೆ. ಈ ನಮ್ದು ರಿಟೇಲ್ ರೇಟ್ 250 ರೂಪಾಯಿ ಆದರೆ 10% ಜಾಸ್ತಿ ಮಾಡ್ತೇವೆ, 25 ರೂಪಾಯಿ ಒಂದು ಗಿಡಕ್ಕೆ ಜಾಸ್ತಿ ಮಾಡಿ ನಮಗೆ ಅವರ ಪಕ್ಕದ ಹೈವೇಯಲ್ಲಿ ನಮಗೆ ಕೊಡೋದು ವ್ಯವಸ್ಥೆ. ಅದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ನಾವು ನಮ್ಮದು ಗಾಡಿ ಹೋಗುತ್ತೆ, ನಮ್ಮದೇ ಸ್ವಂತ ಡೆಲಿವರಿ ಸಿಸ್ಟಮ್ ಇದೆ. ಇಲ್ಲಿ ಬಂದು ತಗೊಂಡು ಹೋಗೋರಿಗೆ ಹಂಗೇನೆ ಬರ್ಬೋದು. ಈಗ ವಿಳಾಸಕ್ಕೆ ಗೂಗಲಲ್ಲಿ ಜಾಕ್ ಅನಿಲ್ ನರ್ಸರಿಯಿಂದ ಸರ್ಚ್ ಮಾಡಿದ ಕೂಡಲೇ ನಮಗೆ ಇಲ್ಲಿ ಬರುವವರಿಗೆ ಬರ್ಬೋದು. ಪುತ್ತೂರು ತಾಲೂಕು ಕಬಕ್ಕ ಮತ್ತು ವಿಟ್ಲ ಮಧ್ಯದಲ್ಲಿ ಅಳಕೆ ಮಂಜಲಿನಲ್ಲಿ ಊರಿದೆ, ಇಲ್ಲಿ ನಿನ್ನೆ ಕಲ್ಲಿ ನರ್ಸರಿ, ಜಾಕ್ ಅನಿಲ್ ನಿನ್ನೆ ಕಲ್ಲಿ ನರ್ಸರಿ ಅಂತ ಹೆಸರು. ಗೂಗಲ್ ಮ್ಯಾಪಲ್ಲಿ ಜಾಕ್ ಅನಿಲ್ ಸರ್ಚ್ ಮಾಡಿ ಸೀದಾ ಬರ್ಬೋದು. ಮೊಬೈಲ್ ನಂಬರ್ 9448778497 ಸಿಕ್ಕಾಪಟ್ಟೆ ಕಾಳು ಬರೋ ಕಾರಣ ಒಂದು ವೇಳೆ ಕಾಳು ನಾವು ರಿಸೀವ್ ಮಾಡಲಿ ಆಗೋದು ನಾವು ರಿಟರ್ನ್ ಕಾಲ್ ಮಾಡ್ತೇವೆ.
3: ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ. ಹಲಸಿನ ಬಗ್ಗೆ ಒಂದಷ್ಟು ಹಲಸಿನ ಮಹತ್ವದ ಬಗ್ಗೆ ತಿಳಿಸಿದ್ರಿ. ಸರ್, ಒಂದು ಕೊನೆಯ ಪ್ರಶ್ನೆ, ಹಲಸಿನಲ್ಲಿ ಈಗ ಹಲವಾರು ಕಬಾಬ್ ಮಾಡ್ತಾರೆ, ಬೇರೆ ಬೇರೆ ತಿಂಡಿಗಳನ್ನು ಮಾಡ್ತಾರೆ, ಹಾಗೆ ಚಿಪ್ಸ್ ಕೂಡ ಮಾಡ್ತಾರೆ, ಈ ಉದ್ಯಮದಲ್ಲಿ ಯಾಕೆ ನೀವು ತೊಡಗಿಸಿಕೊಂಡಿರಿ?
2: ಅಲ್ಲ, ನಾವು ಎಲ್ಲದನ್ನೂ ಮಾಡಿಕೊಂಡು ಹೋದರೆ ನಾವು ಈ ಫೀಲ್ಡಲ್ಲಿ ಇನ್ನೂ ಸ್ಟ್ರಾಂಗ್ ಆಗಲ್ಲ. ಎಲ್ಲದರಿಗೆ ಸ್ಪೆಷಲೈಸೇಷನ್ ಇದೆ. ಈಗ ಅದಕ್ಕೆ ಈ ಗಿಡ ಮಾಡೋ ಪ್ರೊಸೆಸ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ. ಇದನ್ನು ಮಾಡಿಕೊಂಡು ಹೋದರೆ ನಮಗೂ ಒಳ್ಳೆ ಗಿಡಗಳು ಕೊಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ, ನಮ್ಮ ಪ್ರಾಡಕ್ಟಿಗೆ ನಮಗೆ ಕ್ವಾಲಿಟಿ ಮಾಡಲಿ ಆಗ್ತದೆ. ಎಲ್ಲವನ್ನೂ ಕೈ ಹಾಕಿದರೆ ನಾವು ಎಲ್ಲದರಲ್ಲೂ ನಾವು ಒಂದೇ ಲೆಕ್ಕದಲ್ಲಿ ಬೆಳಿಲಿಕ್ಕೆ ಆಗಲ್ಲ. ಅದೇ ಫೀಲ್ಡ್ ಮಾಡುವವರು ಅದನ್ನೇ ಮಾಡಲಿ. ನಮ್ಮದು
3: ಹಲಸಿನಿಂದ ಹಲವಾರು ಉತ್ಪನ್ನಗಳು ಈಗ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ನಿಮಗೆ ತುಂಬ ಖುಷಿ ಇದೆ?
2: ಹಲವಾರು ಉತ್ಪನ್ನಗಳು ಇವಾಗಲ್ಲ, ಹಳೆ ಕಾಲದಿಂದ ಮಾಡ್ತಾ ಇದ್ದೇವೆ. ಇವಾಗ ಮಾತ್ರ ಸ್ವಲ್ಪ ಅದನ್ನ ಪ್ರಚಾರ ಸಿಕ್ಕಿದಷ್ಟೇ. ಹಲವಾರು ಪ್ರಾಡಕ್ಟ್ಗಳು ಈಗ ಲೇಟೆಸ್ಟ್ ಆಗಿ ಬರುವಂಥದ್ದು ನಮ್ಮ ಪಿಜ್ಜಾ ಬರ್ಗರ್ ಅದೆಲ್ಲ ಮಾತ್ರ ಬಿಟ್ಟು ಬಾಕಿ ಎಲ್ಲವೂ ಹಳೆ ಕಾಲದಿಂದ ಹಲಸಿನಲ್ಲಿ ಮಾಡ್ತಾ ಇರುವಂಥದ್ದು. ಈಗ ಅದನ್ನ ಸ್ವಲ್ಪ ಪ್ರಚಾರ ಜಾಸ್ತಿ ಆಗಿದೆ, ಹಳೆ ಕಾಲದ ಫುಡ್ಗೆ ಜನಗಳೆಲ್ಲ ತಿರುಗಿದೆ ಇವಾಗ ಅಷ್ಟೇ.
3: ಥ್ಯಾಂಕ್ ಯು. ಕೇಳುಗರೆ, ಜಾಕ್ ಅನಿಲ್ ಅವರ ಒಂದು ಈ ನರ್ಸರಿಗೆ ಬಂದು ಹಲಸಿನ ಗಿಡವನ್ನು ಖರೀದಿ ಮಾಡಲು ತಮ್ಮ ಊರಿಗೆ ಕೊಂಡೊಯ್ಯಲು ಇಲ್ಲಿ ಹಲವಾರು ಜನರು ಬಂದಿದ್ದಾರೆ. ಇಲ್ಲಿ ಒಬ್ಬರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಸೊ ಅವರು ಒಂದು ದೊಡ್ಡ ಹಲಸಿನ ಗಿಡವನ್ನು ಅವರ ಊರಿಗೆ ಕೊಂಡೋಗ್ತಾ ಇದ್ದಾರೆ. ಅವರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರು?
4: ಆರಿಫ್.
3: ಆರಿಫ್ ಅವರು ಹೇಳಿ, ಇಲ್ಲಿ ಹಲಸಿನ ಗಿಡಗಳು ಸಿಗ್ತದೆ ಅಂತ ಹೇಗೆ ನೀವು ತಿಳ್ಕೊಂಡು?
4: ಭಟ್ಕಳಿಂದ ನಮ್ಮ ಫ್ರೆಂಡ್ ಹೇಳಿದ್ರು, ಅವ್ರು ತಕೊಂಡು ಬಂದಿದ್ರಂತೆ, ಎಲ್ಲ ಮರ ಸಿಗತ್ತೆ ಹೋಗಿ ತಗೊಂಡು ಬನ್ನಿ ನೋಡಿ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೆ.
3: ಯಾವ ತಳಿಯನ್ನು ನೀವು ಈಗ ತೆಗೆದುಕೊಂಡ್ರಿ?
4: ಆಲ್ಸಿದ್ದೇನೆ, ಆಲ್ಸಿದ್ದೇನೆ, ಮತ್ತೆ ನೋಡಿ ಮತ್ತೆ ಮುಂದೆ ಹಾಕಿದ್ರೆ ಮತ್ತೆ ಮುಂದೆ ತಕೊಳ್ಳುವ.
3: ಭಟ್ಕಳದಲ್ಲಿ ಹಲಸಿನ ಹಣ್ಣು ಎಲ್ಲ ಸಿಗ್ತದೆ?
4: ಇದಿಲ್ಲ, ಆದ್ರೆ ಆಚೀಚೆ ಹೊರಗಡೆಯಿಂದೆಲ್ಲ ಬರುತ್ತಲ್ಲ, ಇಲ್ಲಾಂದ್ರೆ ಆಲ್ ಸೀಸನ್ ಅಂತ ಹೇಳ್ತಿದ್ರಲ್ಲ, ಅದ್ರ ಸಲ ನೋಡುವ ಅಂತ ಬಂದಿದ್ದೇವೆ. ಹೌದು, ನೋಡುವ, ಮತ್ತೆ ಮುಂದೆ ನೋಡುವ.
3: ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೆ,
5: ನಾವು ಇವಾಗ ಇಲ್ಲಿ ಕಿರಾಸ್ನಲ್ಲಿ ಬಂದಿದ್ರು, ಹುಡ್ಕೊಂಡು ಹುಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ, ಅಡ್ರೆಸ್ ಕೇಳ್ಕೊಂಡು ಕೇಳ್ಕೊಂಡು.
3: ಇಲ್ಲಿ ಈ ಗಿಡಗಳನ್ನು ನೋಡಿದಾಗ ಹೇಗೆ ಅನಿಸ್ತು?
5: ಒಳ್ಳೆ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ. ಮತ್ತೆ ನೋಡೋಣ, ಬೇರೆಯವ್ರಿಗೆ ಹೇಳ್ತೀವಿ ನಾವು ಇಲ್ಲಿ ಬಂದಿದ್ದೀವಿ ಅಂತ, ಎಲ್ಲರೂ ಕಳಿಸಿದ್ದೀವಿ ವಾಟ್ಸಪ್ನಲ್ಲಿ. ನಾವು ನಮ್ಮ ಫ್ರೆಂಡ್ ಹೇಳಿದ್ರು, ಅವರು ಇಲ್ಲಿ ಥರ ಒಂದು ವಾಟ್ಸಪ್ನಲ್ಲಿ ಕಳಿಸಿದ್ರು ನಮಗೆ 1 ತಿಂಗಳು ಮುಂಚೆ. ನನ್ನ ಮಡಗಿದೆ, ಅದು ಡಿಲೇಟ್ ಆಗಿಬಿಡ್ತು. ಇವ ಅಲ್ಲಿ ಬಂದು ಅಡ್ರೆಸ್ ಕೇಳ್ಕೊಳ್ಕೊಂಡು ಬಂದಿದ್ವಿ ನಾವು. ಒಂದು 8 ಕಿಲೋಮೀಟರ್ ಒಳಗಡೆ ಹೊಂಟೋಗ್ಬಿಟ್ಟಿದ್ರು ನಾವು. ಹಾಂ, ಅಲ್ಲಿಂದ ಕೇಳ್ಕೊಂಡು ಇಲ್ಲಿ ಬಂದಿದ್ವಿ ನಾವು.
3: ಹಾಂ, ಇಲ್ಲೆಲ್ಲ ಬಂದು ನೋಡಿ ಖುಷಿಯಾಗಿದೆ ನಿಮಗೆ?
5: ಆಯಿತು, ಅಲ್ಲಿ ಬಂದು ಖುಷಿ ಆಯಿತು ಫುಲ್ಲು. ಮತ್ತೆ ನೋಡಮ್ಮ ಹೆಂಗಾಗತ್ತೆ ಅಂತ.
3: ಬೇರೆ ಗಿಡಗಳನ್ನೆಲ್ಲ ಕೊಂಡೋಗ್ಬೇಕಂತ ಇದ್ದೀರಿ ಸದ್ಯಕ್ಕೆ? ಒಂದು ಎಷ್ಟು ಎಷ್ಟು
5: ಈಗ ಅಮ್ಮಮ್ಮ ಅಂದರೆ ಒಂದು 15 ಗಿಡ ತಗೊಂಡೋಗಿದ್ದೀವಿ. ಇರ್ಬೋದು, ಮಾವಿನ ಗಿಡ ಇದೆ, ಹಂಚಿನ ಗಿಡ ಇದೆ, ಮತ್ತೆ ನಿಮ್ಮೆಣ್ಣ ಗಿಡ ಇದೆ.
3: ಇಲ್ಲಿಂದ ಗಿಡಗಳು ನಿಮ್ಮ ಊರಲ್ಲಿ ಕೂಡ ಖ್ಯಾತಿ ಗಳಿಸಲಿ ನಮ್ಮ ಹಲಸಿನನ್ನು. ಹಾಗೆ ಇಲ್ಲಿಯ ಗಿಡಗಳು ಬೆಳೆಸ್ತಾ ಇನ್ನಷ್ಟು ಸಸ್ಯ ಪ್ರೇಮವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ.
5: ಆಯಿತು, ನೋಡವ ಬಿಡಿಸ್ಲವ ನೋಡವ ಹೆಂಗಾಗಿರುತ್ತೆ.
3: ಥ್ಯಾಂಕ್ ಯು, ಥ್ಯಾಂಕ್ ಯು. ಕೇಳುಗರೆ, ಇಲ್ಲಿ ಗಿಡಗಳನ್ನು ಬೆಳೆಸುವಂಥ ಮತ್ತು ಗಿಡಗಳ ಆರೈಕೆಯನ್ನು ಪೋಷಣೆಯನ್ನು ಮಾಡುವಂಥ ಇಲ್ಲಿ ಒಬ್ಬರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ, ಅವರ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ.
6: ನಮಸ್ತೆ.
3: ನಿಮ್ಮ ಹೆಸರು?
6: ಅಂಬಿಕಾ ಹೇಳಿ.
3: ಅಂಬಿಕಾ ಅವರು ಎಷ್ಟು ಸಮಯದಿಂದ ಕೆಲಸ ಮಾಡಿ?
6: 1 ವರ್ಷ ಆಯಿತು.
3: ಹೇಳಿ, ಹೇಗೆ ಎಲ್ಲ ಗಿಡಗಳನ್ನು, ಎಷ್ಟು ಗಿಡಗಳು ಇವೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ.
6: ಸರ್, ಈಗ ಹಲಸಲ್ಲಿ ಒಂದು 10 ವೆರೈಟಿ ಉಂಟು. ಅದರಲ್ಲಿ ನಿನ್ನೆ ತಾಯಿ ಮಾತ್ರ 1.5 ವರ್ಷದಲ್ಲಿ ಫಸಲು ಬಿಡುವಂಥದ್ದು, ಬೇರೆ ಎಲ್ಲ ಸೀಸನಲ್ಲೇ ಆಗೋದು. 3-4 ವರ್ಷ ಬೇಕು ಆಗಲಿಕ್ಕೆ.
3: ಎಷ್ಟು ಗಂಟೆಗೆ ಶುರು ಮಾಡ್ತೀರಿ ಕೆಲಸಕ್ಕೆ?
6: ಬೆಳಿಗ್ಗೆ 8 ವರೆಗೆ ಬರ್ತೇವೆ, ಸಂಜೆ 5 ವರೆ ತನಕ ಉಂಟು.
3: ಯಾವೆಲ್ಲ ಗಿಡಗಳಿವೆ ಇಲ್ಲಿ?
6: ಬೇರೆ ಮಾವು, ಸಪೋಟ, ಹೈಬ್ರಿಡ್ ತೆಂಗು, ಅಡಿಕೆ, ಎಲ್ಲ ಫ್ರೂಟಿದ ಗಿಡ ಎಲ್ಲ ಉಂಟು.
3: ಈಗ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ, ಯಾವೆಲ್ಲ ಕೆಲಸಗಳು ಇರುತ್ತವೆ ನಿಮಗೆ?
6: ನಮಗೆ ಹೆಚ್ಚಾಗಿ ಆಫೀಸ್ ಕೆಲಸ, ಫೋನ್ ತೆಗೆಯುವುದು, ಗಿಡ ಕೊಡುವಂಥದ್ದು, ಅದೇ ಕೆಲಸ.
3: ಗಿಡವನ್ನು ಕೊಡುವಂತ ಕೆಲಸ ಮಾಡ್ತೀರಿ, ಗಿಡವನ್ನು ಬೆಳೆಸುವಂತದ್ದು ಎಲ್ಲ
6: ಇದ್ದಾರೆ. ನಾವು ಕಾಲ್ ತೆಗೆಯುವುದು, ಕಸ್ಟಮರ್ ಇದು ಅಡ್ರೆಸ್ ಎಲ್ಲ ಬರೆದುಕೊಂಡು ಮತ್ತೆ ಗಿಡ ಕೊಡುವಂಥದ್ದು, ಅದೇ ಕೆಲಸ. ಈಗ ಫೋನ್ ಅಲ್ಲಿ ಮಾಡಿದ್ರೆ ನಾವು ಅವ್ರದ್ದು ಅಡ್ರೆಸ್ ಎಲ್ಲ ತಗೊಂಡಿರ್ತೇವೆ, ಮತ್ತೆ ಆ ಸೈಡ್ ಗಾಡಿ ಕಳಿಸುವಾಗ ರಿಟರ್ನ್ ಕಾಲ್ ಮಾಡಿ ಅವರಿಗೆ ಎಲ್ಲ ಗಿಡ ಎಲ್ಲ ಕಳಿಸುವಂತ ವ್ಯವಸ್ಥೆ ಮಾಡ್ತೇವೆ.
3: ಎಲ್ಲಿಲ್ಲ ಸಾಧಾರಣವಾಗಿ ಕಾಲ್ಸ್ ಬರ್ತದೆ?
6: ಫುಲ್ ಕರ್ನಾಟಕ ಫುಲ್ ಹೋಗ್ತದೆ ಗಾಡಿ. ಬ್ಯಾಂಗ್ಳೂರು, ಹಾಸನ, ತುಮಕೂರು, ದಾವಣಗೆರೆ, ರಾಮನಗರ ಹಾಗೆಲ್ಲ ಹೋಗ್ತದೆ, ಎಲ್ಲ ಕಡೆ ಹೋಗ್ತದೆ ಗಾಡಿ.
3: ಹೊರ ರಾಜ್ಯಗಳಲ್ಲಿ ಏನಾದರೂ ಹೋಗ್ತದೆ?
6: ರಾಜ್ಯಕ್ಕೆಲ್ಲ ಟ್ರೈನಲ್ಲಿ ಕಳಿಸುವ ವ್ಯವಸ್ಥೆ ಮಾಡ್ತಾರೆ, ಬಸ್ಸಿಗೆಲ್ಲ ಹಾಕ್ತಾರೆ. ಆಂಧ್ರ, ತಿರುಪತಿ ಆ ಸೈಡ್ಗೆಲ್ಲ ಹೋಗ್ತದೆ. ಮತ್ತೆ ಹೊರಗಡೆ ಫಾರಿನ್ಗೆ, ಅಮೆರಿಕಕ್ಕೆ ಎಲ್ಲ ಕಡೆ ಹೋಗ್ತದೆ ಗಿಡ. ಎಲ್ಲ ವ್ಯವಸ್ಥೆ ಉಂಟು ಗಿಡದ್ದು. ಲೈಟ್ ಪಿಂಕ್ ಕಲರ್, ತುಂಬ ಸ್ವೀಟ್, ವರ್ಷ ಪೂರ್ತಿ ಆಗ್ತಾ ಇರ್ತದೆ ಹೇಳಿ.
3: ಕೇಳುಗರೆ, ನಮ್ಮ ಜೊತೆ ಈಗ ಈ ಗಿಡಗಳಿಗೆ ನೀರು ಹಾಯಿಸುವಂತ ಕೆಲಸ ಮಾಡುವಂತ ಮತ್ತೆ ಹಾಗಾಗಿ ಕಾಲಕ್ಕೆ ತಕ್ಕಂತೆ ಬೇಕಾದಂತ ನೀರಿನ ಒಂದು ನೀರನ್ನು ನೀಡಿಕೊಂಡು ಪೋಷಣೆ ಮಾಡುವಂತ ಒಬ್ರು ಮಹಿಳೆ ನಮ್ಮ ಜೊತೆ ಇದ್ದಾರೆ, ಅವರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ.
7: ನಮಸ್ತೆ.
3: ನಿಮ್ಮ ಹೆಸರು?
7: ಅಶ್ವಿನಿ.
3: ಅಶ್ವಿನಿ ಅವರೇ, ಗಿಡಗಳನ್ನೆಲ್ಲ ನೀರು ಹಾಕಿ ಪೋಷಿಸ್ತಾ ಇದ್ದೀರಾ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಜೀವನೋಪಾಯಕ್ಕೆ ಈ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಎಷ್ಟು ವರ್ಷದಿಂದ ಇಲ್ಲಿದೆ?
7: ನಾನು 4 ವರ್ಷ ಆಯಿತು. ನೀರು ಬಿಡುವ ಕೆಲಸ ಮತ್ತೆ ಗಿಡ ಸೇಲ್ ಮಾಡುವ ಕೆಲಸ.
3: ಹೇಗೆ ಅನಿಸ್ತದೆ ಇಲ್ಲಿ ಕೆಲಸ ಮಾಡೋಕೆ?
7: ಖುಷಿ ಆಗ್ತದೆ.
3: ಗಿಡಗಳ ನಡುವೆನೆ ಇರ್ತೀರಿ, ಯಾವೆಲ್ಲ ಕೆಲಸಗಳು ಇರ್ತವೆ ನಿಮಗೆ?
7: ಕೆಲಸ ಎಲ್ಲ ಇರ್ತದೆ, ರೀಬ್ಯಾಗ್ ಮಾಡಲಿಕ್ಕೆ, ನೀರು ಬಿಡಲಿಕ್ಕೆ, ಮತ್ತೆ ಗಿಡ ಕೊಡಲಿಕ್ಕೆ ಎಲ್ಲ ಇರ್ತದೆ.
3: ಯಾವ ಹೊತ್ತು ಎಷ್ಟು ಹೊತ್ತು ನೀರೆಲ್ಲ ನೀಡ್ತೀರಿ ಗಿಡಗಳಿಗೆ?
7: ನೀರು ಬೆಳಿಗ್ಗೆ ಹೊತ್ತು, ಒಂದು ಹೊತ್ತು ಮಧ್ಯಾಹ್ನ ತನಕ ನೀರು ಬಿಡ್ತೇವೆ, ಮತ್ತೆ ಮಧ್ಯಾಹ್ನಂತರ ಕೂಡ ನೀರು ಬಿಡ್ತಾ ಇರ್ತೇವೆ.
3: ಯಾವಾಗ ಮಳೆಗಾಲದಲ್ಲಿ ಸ್ವಲ್ಪ ನೀರು ಬಿಡುವ ಕೆಲಸ ಇಲ್ಲ?
7: ಮಳೆಗಾಲದಲ್ಲಿ ಮಾತ್ರ ನೀರು ಬಿಡುವ ಕೆಲಸ ಇಲ್ಲ, ಮತ್ತೆ ಎಲ್ಲ
3: ಕಾಲದಲ್ಲಿ
7: ದಿವಸ ಎಲ್ಲ ನೀರು ಬಿಡಬೇಕು.
3: ಅಂತೂ ಈ ಕೆಲಸದಲ್ಲಿ ಖುಷಿ ಇದೆ ನಿಮಗೆ?
7: ಈ ಕೆಲಸ ಖುಷಿ ಅಂತದೆ.
1: ಜಾಕ್ ಅನಿಲ್ ಅವರ ಈ ನರ್ಸರಿಯಲ್ಲಿ 15ಕ್ಕೂ ಹೆಚ್ಚು ಕೆಲಸಗಾರರು ನಿತ್ಯ ದುಡಿಯುತ್ತಾರೆ. ಇದರಲ್ಲಿ ಕೆಲವರು ಅಶಕ್ತರು, ದಿವ್ಯಾಂಗರೂ ಇದ್ದಾರೆ. 6 ಎಕರೆಯ ಈ ಕೃಷಿ ಪ್ರದೇಶದಲ್ಲಿ ಹಲಸಿನ ಗಿಡಗಳಲ್ಲದೆ ಮಿಶ್ರ ಬೆಳೆಗಳನ್ನು ಸಹ ಇವರು ಬೆಳೆಸುತ್ತಾರೆ. ಇವರು ವಿಶಿಷ್ಟವಾದ ಗಿಡಗಳ ಕಣ್ಣು ಕಸಿ ಎಂಬ ವಿಧಾನವನ್ನು ಆವಿಷ್ಕರಿಸಿ ಪ್ರಯೋಗಿಸಿ ಯಶಸ್ಸನ್ನು ಕಂಡಿದ್ದಾರೆ. ಇವರಿಗೆ ಈ ಪ್ರಾತ್ಯಕ್ಷಿಕೆ ನೀಡಲು, ಕೃಷಿ ಪಾಠ ಕಲಿಸಲು ಹಲವು ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ಕರೆ ಬರುತ್ತದೆ. ಇದಲ್ಲದೆ ಹಲವಾರು ಗೌರವ ಸನ್ಮಾನ ಕೂಡ ಇವರಿಗೆ ಲಭಿಸಿದೆ. ಅಮೆರಿಕದ ಹಾಗೂ ಹಲವು ವಿದೇಶದ ಕೃಷಿ ವಿಶ್ವವಿದ್ಯಾನಿಲಯಗಳಿಂದಲೂ ಆಸಕ್ತರು ಇಲ್ಲಿಗೆ ಬಂದು ಇವರ ಕಸಿ ವಿಧಾನವನ್ನು ಅಳವಡಿಸಿ ಯಶಸ್ವಿಯಾಗಿದ್ದಾರೆ. 10ನೇ ಕ್ಲಾಸಿನವರೆಗೆ ಕಲಿತಿರುವ ಇವರು ಯೂನಿವರ್ಸಿಟಿಗೆ ತೆರಳಿ ಪಾಠ ಹೇಳ್ತಾರೆ ಎಂದರೆ ವಿಶ್ವ ಬೆರಗಾಗುವಂತೆ ಮಾಡಿದ ಇವರ ಸಾಧನೆ ಮೆಚ್ಚುವಂಥದ್ದೇ. ಇವರ ಈ ನಿರಂತರ ಸಾಧನೆಯೊಂದಿಗೆ ಮನೆ ಮಾತಾಗಿರುವ ಇವರು ಗಣಿತದಲ್ಲಿ ಗಳಿಸಿದ್ದು 3 ಅಂಕ. ಆದರೆ ಈಗ ಇವರು ಗಳಿಸ್ತಾ ಇರುವುದು ಕೋಟಿಗೂ ಹೆಚ್ಚು ಸಂಪತ್ತು. ಇಂಗ್ಲಿಷಲ್ಲಿ 1 ಮಾರ್ಕು ಪಡೆದರು. ಯೂನಿವರ್ಸಿಟಿಯವರು ಗೌರವ ಸಿಗುವಂತೆ ಇವರು ಬೆಳೆದಿದ್ದಾರೆ. ಹಲಸು ನಿಷ್ಪ್ರಯೋಜಕ ಎನ್ನುತ್ತಿದ್ದವರಿಗೆ ಜಾಕ್ ಅನಿಲ್ ಮಾದರಿಯಾಗಿದ್ದಾರೆ. ಈಗ ವಿಶ್ವದೆಲ್ಲೆಡೆ ಹಲಸಿಗೆ ಮನ್ನಣೆ ಇದೆ. ಹಲಸು ಹೊಲಸಲ್ಲ, ಅಪ್ಪಟ ಬಂಗಾರವೆಂದು ಹಲಸಿನ ಗಿಡಗಳನ್ನು ಬೆಳೆಸಿ ತಾನು ಬೆಳೆದು ಹಲಸಿನ ಗಿಡಗಳ ಮಾರಾಟದಿಂದ ಬದುಕು ಹಸನಾಗಿಸಿದ ಅನಿಲ್ ಅವರನ್ನು ನಾವು ಮೆಚ್ಚಲೇಬೇಕು. ಅವರ ಮುಗ್ಧ ಮನಸ್ಸು, ಸಸ್ಯಪ್ರೇಮ, ಪುತ್ತೂರಿನ ಅವರ ಮನೆಗೆ ತೆರಳಿ ಅವರ ತೋಟದ ದರ್ಶನದೊಂದಿಗೆ ಅವರನ್ನು ಮಾತನಾಡಿಸಿದ ನಮಗೆ ಬೆರಗು ನೀಡುವುದರ ಜೊತೆಗೆ ಆನಂದವನ್ನೂ ತಂದಿದೆ. ಕೇಳುಗರೆ, ನೀವು ಕೂಡ ಒಮ್ಮೆ ಪುತ್ತೂರಿನ ನಿನ್ನಿಕಲ್ಲಿಗೆ ಭೇಟಿ ನೀಡ್ತೀರಲ್ಲ, ಒಮ್ಮೆ ಹೋಗಿ ಮಾತನಾಡಿ. ಇದೇ ನಿನ್ನಿತಾಯಿ ಹಲಸಿನಿಂದ ಬದುಕು ಹಸನಾಗಿಸಿದ ಜಾಕ್ ಅನಿಲ್ ಅವರ ಜೊತೆ ನಮಸ್ಕಾರ.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
4: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
5: ಹಲೋ ಪುಟ್ಟ.
3: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
5: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
3: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
6: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ಹಾಯ್, ನಮಸ್ಕಾರ, ಯಾನ್ ನಿಕಲ್ನ ಅರ್ಜುನ್ ಕಾಪಿಕಾಡ್.
8: ನಮಸ್ಕಾರ, ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೇರೊಂದುಲ್ಲ.
9: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
10: ನಮಸ್ಕಾರ, ಯಾನ್ ನಿಕಲ್ ತೆಲಿಕದ ಬಳ್ಳಿಗೆ ದೇವದಾಸ್ ಕಾಪಿಕಾಡ್.
11: ನಮಸ್ಕಾರ, ಯಾನ್ ನಿಕಲ್ ದಿನ ಕುಸಲ್ದರ್ ಸಿನ್ನ ವಿಂಡಿ ಪಡೀಲ್ ನಿಖರ್ ಕಿನೊಂದು ಪ್ಲೇ 107.8 FM ರಂಗ ರಂಗದ ಬದುಕು.

0: ಪ್ರಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ಹಾಯ್, ಯಾನಿಗನ್ ರಕ್ಷ ಶೆಟ್ಟಿ, ನೀವು ಕೇಳೊಂದುಲರು ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು.

0: ಪ್ರಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.
3: ನಮಸ್ಕಾರ, ನಿಖಿಲೇಡ್ ದಾತಿನ ಕುಶಲ್ದರ ಸಿನ್ನ ವಿಂಡಿ ಪಟೇಲ್ ನಿಖಿಲ್ ಕೆಲೊಂದು ಪ್ಲೇ 107.8 FM ರಂಗರಂಗದ ಬದು.
0: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಹಲೋ, ಹಾಯ್, ನಮಸ್ಕಾರ. ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 107.8 FM, ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 10:02 ಆಗ್ತಾ ಇದೆ. ಸೊ ಇವತ್ತಿನ ಸಾರಂಗ್ ಸಂಗಮ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇವತ್ತಿನ ಸಾರಂಗ್ ಸಂಗಮ ವಿಶೇಷ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ, ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಈ ವಾರದಲ್ಲಿ ಪ್ರಸಾರಗೊಂಡಂತಹ ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಹೊತ್ತು ಕೂಡ ಹೌದು. ಈ ವಾರದಲ್ಲಿ ಪ್ರಸಾರಗೊಂಡಂತಹ ಒಂದಿಷ್ಟು ಕಾರ್ಯಕ್ರಮಗಳು ಖಂಡಿತವಾಗಿಯೂ ಕೂಡ ನಿಮ್ಮ ನೆನಪಿಗೆ ಬಂದಿರುತ್ತೆ, ಕೇಳಿರ್ತೀರಾ. ಸೊ ಒಂದು ಕಡೆ ಒಂದಿಷ್ಟು ಕಾರ್ಯಕ್ರಮಗಳು ನಿಮಗೆ ಇಷ್ಟ ಕೂಡ ಆಗಿರಬಹುದು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಅಭಿಪ್ರಾಯ ಅನಿಸಿಕೆಯನ್ನು ನೀವು ಕರೆ ಮಾಡಿ ತಿಳಿಸಬಹುದು. 6364204949 ಈ ಒಂದು ಸಂಖ್ಯೆಗೆ, ಅಥವಾ ಸಂದೇಶದ ಮೂಲಕವೂ ಕೂಡ ನಮಗೆ ತಿಳಿಸಬಹುದು. 6364204949 ಈ ಒಂದು ಸಂಖ್ಯೆಗೆ. ಪ್ರತಿನಿತ್ಯ ನಮ್ಮ ಸಾರಂಗ್ನಲ್ಲಿ ಮೂಡಿ ಬರುವಂತಹ ಒಂದಿಷ್ಟು ಕಾರ್ಯಕ್ರಮಗಳು ನಿಮಗೆ ಖಂಡಿತವಾಗಿಯೂ ಕೂಡ ಖುಷಿ ಕೊಟ್ಟಿರುವಂಥದ್ದೇ. ಸೊ ಬೆಳಗ್ಗಿನ ಭಕ್ತಿ ಸಾರಂಗ್ನಿಂದ ಹಿಡಿದು ಮಾರ್ನಿಂಗ್ ಮಂತ್ರ ಆಗಿರ್ಬೋದು, ಮಾಧ್ಯಮ ಸುದ್ದಿ ಆಗಿರ್ಬೋದು, ಆರೋಗ್ಯ ಸಾರಂಗ್ ಆಗಿರ್ಬೋದು, ಕೊಂಕಣಿ, ಬ್ಯಾರಿ, ತುಳು, ಯಕ್ಷಗಾನ, ಈ ರೀತಿ ಒಂದಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಲ್ಲಿ ಮೂಡಿ ಬರ್ತಾನೆ ಇರುತ್ತೆ. ಒಂದಿಷ್ಟು ಮಂದಿ ಕಾಲ ಕಳೆಯುವಂಥವರು, ಅಥವಾ ಮನೆಯಲ್ಲೇ ಕೂತಂಥವರು, ಅಥವಾ ಅಶಕ್ತರಾಗಿ ಮನೆಯಲ್ಲಿರುವಂಥವರು, ಒಂದು ಕಡೆ ಟೈಲರಾಗಿ ವೃತ್ತಿಯಲ್ಲಿರುವಂಥವರು, ತುಂಬ ಮಂದಿ ನಮ್ಮ ರೇಡಿಯೋ ಸಾರಂಗನ್ನು ಆಲಿಸ್ತಾನೆ ಇರ್ತಾರೆ. ಸೊ ಒಂದಿಷ್ಟು ಕಾರ್ಯಕ್ರಮದ ಬಗ್ಗೆ ಮೆಲುಕು ಹಾಕ್ತಾನೆ ಇರ್ತಾರೆ. ಸೊ ಮತ್ತೊಂದು ಕಡೆ ನಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಫೀಡ್ಬ್ಯಾಕನ್ನು ಕೊಡ್ತಾ ಇರ್ತಾರೆ. ಸೊ ಬೇರೆ ಬೇರೆ ಹೊತ್ತಲ್ಲಿ ನಿಮಗೆ ಫೀಡ್ಬ್ಯಾಕ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಕೊಂಡು ನಾವು ಸಾರಂಗ್ ಸಂಗಮವನ್ನು ವೀಕ್ಲಿ ಒಮ್ಮೆ ನಾವು ಇಟ್ಟು, ಅಂದರೆ ವಾರದಲ್ಲಿ ಒಮ್ಮೆ ನಾವು ಇಟ್ಟು, ನಿಮ್ಮ ಎಲ್ಲ ರೀತಿಯ ಅಭಿಪ್ರಾಯ, ನಿಮ್ಮ ಎಲ್ಲ ರೀತಿಯ ಅನಿಸಿಕೆಯನ್ನು ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಹೊತ್ತಲ್ಲಿ ಏನು ಹೇಳಬೇಕು ಅನ್ನೋದನ್ನು ಕೂಡ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂಥದ್ದು. ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕೂಡ ನಮ್ಮ ಜೊತೆಗೆ ನೀವು ಹಂಚಿಕೊಳ್ಬೋದು ಅನ್ನೋದನ್ನು ಕೂಡ ಹೇಳುತ್ತಾ ಮೊದಲ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ. ನಮಸ್ಕಾರ. ಹದ್ದೆಪಾಡಿಯಿಂದ ಸುಶೀಲ್ ರವರಿ, ಹೇಗಿದ್ದೀರಿ ಮೇಡಮ್? ಓಕೆ, ಪಾತ್ರ ಏನಿಗೆ ಫಲ ತಿಕ್ಕುತ್ತೆ ಮೇಡಮ್? ಇರ್ನ ವಾಯ್ಸ್ ಒಂಚೂರು ಬ್ರೇಕ್ ಆಗೊಂದುಂಡು.
1: ವಿಮಾನ
0: ಏರಿನ ಕೈತಲೆ ಬಂದು ದಾದಾ ಬನ್ನಿ. ಓಕೆ,
1: ಇರ್ಲಾಂಚನೆ ಈ ಮೈಕಲ್ದ ಫಲಕಾಡ ಮಾತ ಉಳ್ಳಾರು ಭಾರಿ ಖುಷಿ ಆಗ್ಬಿಡು ಸರ್. ಎಂಕಿ ರೇಡಿಯೋ ಸಾರಂಗಿ ಸಮ್ಯಂಜಿ ಮಂತಿದ ಎಂಕಲ್ನ ಪುಣ್ಯ ಮಾತಾಡಿ ಒಂಜಿ ಅನುಕೂಲ ಅದು ಇಪ್ಪಾಡು ಸರ್.
0: ನಿಖಿಲ್ನ ನಿಖಿಲ್ನ ಆಶೀರ್ವಾದ ಏತು ಮುಟ್ಟು ಪುಂಡ ಆತ ಮುಟ್ಟ ಎಂಕಲೆ ಸೌಖ್ಯಡಿ ಎಂಕಲ್ ಕಾರ್ಯಕ್ರಮ ಕೊರೋದು ಪುವ. ಓಕೆ,
1: ಅವು ಇದ್ದಿನ ಅಂತ ಒಂಜಿ ಕಾಲ್ಕೆ ಚೇಂಜ್ ನಂಕಿ ಎಂಕ ಅಂಕಿ ಅಂಕಿ ಹೋಗ್ಬಿಡ ಸರ್. ಎಂಕ ದಾಳ ಕೆಲಸ
0: ಅಂದ
1: ಯಾನಿ ನೆಕ್ ಮೊಬೈಲ್ ಗಳಕ್ಕೆ ರೇಡಿಯೋ ಕೇಂದ್ರ ಸರ್ ಯಾನಿ.
0: ಖಂಡಿತ ಖಂಡಿತ ಖಂಡಿತ. ಓಕೆ ಓಕೆ, ಥ್ಯಾಂಕ್ ಯು ಎಸ್. ನಮ್ಮ ಸುಶೀಲಾ ಅದ್ಯಪಾಡಿಯಿಂದ ಪ್ರೀತಿಯಿಂದ ಆಮಂತ್ರಣ ಕೊಡುತ್ತಿದ್ದಾರೆ, ಮನೆಗೆ ಬನ್ನಿ, ಸೊ ಅದ್ಯಪಾಡಿಯನ್ನು ನಮ್ಮ ಊರನ್ನು ಒಮ್ಮೆ ನೋಡಿ ಅಂತ ಹೇಳಿಕೊಂಡು ಖಂಡಿತವಾಗಿಯೂ ಕೂಡ ಆ ಭಾಗಕ್ಕೆ ಹೋದರೆ ಖಂಡಿತ ಭೇಟಿ ಕೊಡ್ತೀನಿ. ಆದರೆ ಸುಶೀಲಾ ಅವರು ಹೇಳುವಂತೆ ನಮಗೆ ರೇಡಿಯೋ ಸಾರಂಗ್ ಕೇಳದಿದ್ದರೆ ಏನೋ ಒಂದು ಕಳ್ಕೊಂಡ ಹಾಗೆ, ಸೊ ಹೊರಗಡೆ ಹೋಗುವಂತಾಗೆಲ್ಲ. ಸೊ ಮತ್ತೆ ಖಂಡಿತವಾಗಿಯೂ ಕೂಡ ಯಾವತ್ತೂ ಕೂಡ ನೀವು ಕಮ್ಮಿ ಮಾಡಬೇಡಿ, ಕಾರ್ಯಕ್ರಮವನ್ನು ಹೆಚ್ಚು ಮಾಡಿಕೊಡಿ. ಸೊ ನೀವು ಕಾರ್ಯಕ್ರಮಕ್ಕೆ ಬರ್ತಾ ಇರಬೇಕು ಅಂತ ಎಲ್ಲ ಆರ್ ಜೆಗಳಿಗೂ ಕೂಡ ಅವರು ವಿನಂತಿ ಮಾಡ್ತಾ ಇರುವಂಥದ್ದು. ಎನಿವೆ ಖಂಡಿತವಾಗಿಯೂ ಕೂಡ ನಮ್ಮಿಂದ ಸಾಧ್ಯವಾಗುವಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೀವಿ. ಈ ರೀತಿ ನೀವು ಫೀಡ್ಬ್ಯಾಕ್ ಕೊಟ್ಟರೆ ಅದು ಇನ್ನೂ ಕೂಡ ನಮಗೆ ಖುಷಿನೇ, ಇನ್ನೂ ಕೂಡ ನಮಗೆ ಪ್ರೋತ್ಸಾಹನೇ, ಇನ್ನೂ ಕೂಡ ನಮಗೆ ಏನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಂತೆ. ಸೊ ಹಾಗಾಗಿ ಖಂಡಿತವಾಗಿಯೂ ಕೂಡ ಈ ರೀತಿಯ ಫೀಡ್ಬ್ಯಾಕ್ಗಳನ್ನು ತಾವು ಕೂಡ ಕೊಡಿ ಅನ್ನೋದನ್ನು ಕೂಡ ಹೇಳುತ್ತಾನೆ ನಾವು ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರುವಂಥದ್ದು. ಸೊ ಹಾಗಾಗಿ ತಪ್ಪು ಒಪ್ಪುಗಳು ಕೂಡ ಬಂದು ಬಿಡುತ್ತೆ, ಕಾರ್ಯಕ್ರಮದಲ್ಲಿ ಒಂದಿಷ್ಟು ಲೋಪದೋಷಗಳು ಬಂದು ಬಿಡುತ್ತೆ, ತಾಂತ್ರಿಕ ಅಡಚಣೆಯಿಂದಾಗಿ ಒಂದಿಷ್ಟು ಅಡಚಣೆ ಉಂಟಾಗಿ ನಿಮಗೂ ಕೂಡ ಕಿರಿಕಿರಿ ಆಗಿರುವಂತಹ ಸಮಸ್ಯೆಗಳು ಕೂಡ ಆಗಿರುವಂಥದ್ದು ಕೂಡ ಇರುತ್ತೆ. ಸೊ ಅದನ್ನೆಲ್ಲವನ್ನು ತಾಳೆ ಮಾಡಿ ಅಥವಾ ಹಳೆದು ಎಲ್ಲ ತೂಗಿ ನೋಡಿದರೆ ಒಂದಿಷ್ಟು ಕಾರ್ಯಕ್ರಮಗಳು ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಮ್ಮ ಅನಿಸಿಕೆ. ಹಾಗೆಯೇ ನಿಮಗೂ ಕೂಡ ಒಂದಿಷ್ಟು ಅಭಿಪ್ರಾಯಗಳು ಅದರಲ್ಲೂ ಕೂಡ ಇರಬಹುದು. ಸೊ ಹಾಗಾಗಿ ಅಂತಹ ಅಭಿಪ್ರಾಯಗಳು ಅನಿಸಿಕೆ ಇದ್ದರೆ ಸೊ ಖಂಡಿತವಾಗಿಯೂ ಕೂಡ ಇಂತಹ ಕಾರ್ಯಕ್ರಮವೇ ವೇದಿಕೆ, ಮುಕ್ತವಾಗಿ ಹೇಳ್ಬೋದು, ಸಮಸ್ಯೆ ಇದ್ದರೂ ಕೂಡ ಮುಕ್ತವಾಗಿ ಹಂಚಿಕೊಳ್ಳುವಂತಹ ಒಂದು ವೇದಿಕೆ. ಸಾಧ್ಯವಾದಷ್ಟು ನೀವು ಕೊಟ್ಟಂತಹ ಸಲಹೆಯನ್ನು ನಾವು ಪಾಲಿಸಿಕೊಂಡು ಸೊ ಅದನ್ನು ಕಾರ್ಯಗತ ಮಾಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ. ಅದಕ್ಕೆ ಒಂದಿಷ್ಟು ಕೇಳುಗರಿಗೂ ಖುಷಿ ಕೂಡ ಕೊಟ್ಟಿದೆ. ಸೊ ಹಾಗಾಗಿ ಒಂದಿಷ್ಟು ಸಲಹೆಗಳನ್ನು ನಮಗೆ ಯಾವಾಗ ಆಗಲ್ಲ, ಯಾಕಂದರೆ ನಿಮ್ಮ ಎಲ್ಲ ಸಲಹೆಗಳನ್ನು ನಾವು ಬರೆದಿಟ್ಕೊಳ್ತೀವಿ, ಅದನ್ನು ಫೀಡ್ ಮಾಡ್ತೀವಿ. ಸೊ ಮತ್ತೊಂದು ಕಡೆ ನಮ್ಮ ಏನು ಮೀಟಿಂಗ್ ಅಂತ ನಡೆಯುತ್ತೆ, ಸೊ ಆ ಸಂದರ್ಭದಲ್ಲಿ ಕೂಡ ನಾವು ಆ ಸಲಹೆಯನ್ನು ಇಡ್ತೀವಿ. ಆವಾಗ ಎಲ್ಲರ ಒಮ್ಮತದಂತೆ ಅದು ಕಾರ್ಯಗತಗೊಂಡರೆ ನಾವು ಅದನ್ನು ಹೊಸದಾಗಿ ಏನು ಕಾರ್ಯಕ್ರಮದಲ್ಲಿ ನಾವು ಅನುಷ್ಠಾನ ಮಾಡ್ತೀವಿ. ಇಲ್ಲ ಅಂದರೆ ನಾವು ಆ ಸಲಹೆಯನ್ನು ಒಂದು ಕಡೆ ಇಟ್ಟು ನೋಡುವ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟು ಏನಾದ್ರಿಂದ ಆಗುತ್ತೆ ಅಂತ ಕೂಡ ನೋಡ್ತೀವಿ. ನಿಮ್ಮ ಎಲ್ಲ ಸಲಹೆಗಳಿಗೂ ಕೂಡ ನಾವು ಏನು ಗೌರವ ಕೊಡ್ತೀವಿ. ಸೊ ಗೌರವ ಕೊಟ್ಟಿಲ್ಲ, ನಮ್ಮ ಸಲಹೆಗಳನ್ನು ಪಾಲಿಸಿಲ್ಲ ಅಂತ ಕೂಡ ಹೇಳಬೇಡಿ. ನಾವು ಎಲ್ಲ ನಿಮ್ಮ ಸಲಹೆಗಳನ್ನು ನಾವು ಬರೆದಿಟ್ಕೊಳ್ತೀವಿ. ಸೊ ಅದನ್ನು ಅದಕ್ಕೆ ಸಂಬಂಧಪಟ್ಟವರ ಜೊತೆಗೂ ಕೂಡ ನಾವು ಮಾತುಕತೆ ಕೂಡ ಮಾಡ್ತೀವಿ. ಸೊ ಆದಮೇಲೆ ಯಾಕಂದರೆ ಒಬ್ಬೊಬ್ಬರ ಅಭಿಪ್ರಾಯದಂತೆ ಇಲ್ಲಿ ಕಾರ್ಯಕ್ರಮ ಯಾವುದು ಕೂಡ ನಡೆಯಲ್ಲ, ನಮಗೂ ಕೂಡ ನಿರ್ದೇಶಕರು ಅಂತ ಕೂಡ ಇರ್ತಾರೆ, ಸೊ ಒಂದು ಆಡಳಿತ ಮಂಡಳಿ ಅಂತ ಕೂಡ ಇರುತ್ತೆ. ಸೊ ಅದರೆಲ್ಲರ ಸಮ್ಮತಿ ಮೇರೆಗೆ ನಾವು ಕಾರ್ಯಕ್ರಮವನ್ನು ಮಾಡುವಂಥದ್ದು, ಒಬ್ಬೊಬ್ಬರಾಗಿಯೇ ನಾವು ಕಾರ್ಯಕ್ರಮವನ್ನು ಮಾಡುವ ಹಾಗೆ ಇಲ್ಲ. ಸೊ ಹಾಗಾಗಿ ಈ ವಾರದಲ್ಲೂ ಕೂಡ ನಾವು ನೋಡಲಿಕ್ಕೆ ಹೋದರೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಕೂಡ ಮೂಡಿ ಬಂದಿದೆ. ಅದು ಭಕ್ತಿ ಸಾರಂಗ ಆಗಿರ್ಬೋದು, ಮಾರ್ನಿಂಗ್ ಮಂತ್ರ ಆಗಿರ್ಬೋದು, ಮಾಧ್ಯಮ ಸುದ್ದಿ ಕಾರ್ಯಕ್ರಮ ಆಗಿರ್ಬೋದು, ಆರೋಗ್ಯ ಸಾರಂಗ್ನಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳು ಮೂಡಿ ಬಂದಿದೆ. ಸೊ ಅದರಲ್ಲೂ ಕೂಡ ಸ್ಪೆಷಲಾಗಿ ಈ ವಾರದಲ್ಲಿ ಮೂಡಿ ಬಂದಿರುವಂತಹ ಏನು ನೇರ ಪ್ರಸಾರ ಕಾರ್ಯಕ್ರಮ. ಸೊ ನಿನ್ನೆ ಹಲೋ ಡಾಕ್ಟರ್ ಕಾರ್ಯಕ್ರಮ ಇತ್ತು, ಡಾಕ್ಟರ್ ಕೆ ಎನ್ ಸಮ್ಮಾನ್ ಅವರು ಭಾಗವಹಿಸಿಕೊಂಡಿದ್ದರು. ಯುವಜನರಲ್ಲಿ ಹೆಚ್ಚುತ್ತಿರುವಂತಹ ಮೂತ್ರಪಿಂಡದ ಸಮಸ್ಯೆಗಳ ಬಗ್ಗೆ ಅವರು ಮಾತನಾಡಿದರು. ಇದಕ್ಕಿಂತ ಮುಂಚೆ ಯುವಜನರಲ್ಲಿ ಏನು ಹೆಚ್ಚುತ್ತಾ ಇರುವಂತಹ ಡಿಸ್ಕ್ ಪ್ರಾಬ್ಲಮ್, ಬೆನ್ನು ಸಮಸ್ಯೆಗಳು, ಬೆನ್ನು ನೋವಿನ ಸಮಸ್ಯೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದೀವಿ. ಯುವಕರಲ್ಲಿ ಹೆಚ್ಚುತ್ತಾ ಇರುವಂತಹ ಏನು ಹಾರ್ಟ್ ತೊಂದರೆ ಅಂದರೆ ಹೃದಯ ಸಂಬಂಧಿ ಕಾಯಿಲೆ, ಸೊ ಇದಕ್ಕೆ ಸಂಬಂಧಪಟ್ಟು ಕೂಡ ಮಾತಾಡ್ತಾ ಬಂದಿದ್ದೀವಿ. ಸೊ ಸ್ವಲ್ಪ ನಾವು ಯುವಕರನ್ನು ಕೂಡ ಫೋಕಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಹಿರಿಯರನ್ನು ಎಲ್ಲರನ್ನೂ ಕೂಡ ನಾವು ಫೋಕಸ್ ಮಾಡಿಕೊಂಡೆ ನಾವು ಏನು ಕಾರ್ಯಕ್ರಮದಲ್ಲಿ ಒಂದಿಷ್ಟು ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು, ಆರೋಗ್ಯ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಸೊ ಅದು ಒಂದು ಹಲೋ ಡಾಕ್ಟರ್ ತುಂಬ ಚೆನ್ನಾಗಿ, ಯಾಕಂದರೆ ನಿಮ್ಮ ಸಲಹೆಗಳು ಕೂಡ ಇದರಲ್ಲಿ ಬಹಳ ಪ್ರಮುಖವಾಗಿತ್ತು. ಯಾಕೆ ನೀವು ಕಾರ್ಯಕ್ರಮವನ್ನು ನಿಲ್ಲಿಸಿದ್ದೀರಾ, ಹಲೋ ಡಾಕ್ಟರ್ ಅಥವಾ ವೆನ್ಲಾಕ್ ಕಾರ್ಯಕ್ರಮವನ್ನು ಯಾಕೆ ನಿಲ್ಲಿಸಿದ್ದೀರಾ ಅಂತ ಕೂಡ ತಾವು ಕೇಳ್ತಾ ಇದ್ರಿ. ಇವಾಗ ಕೆ ಎಮ್ ಸಿ ಆಸ್ಪತ್ರೆಯಿಂದ ಕೂಡ ನಮಗೆ ಸಹಯೋಗದೊಂದಿಗೆ ತುಂಬ ಚೆನ್ನಾಗಿ ಈ ಒಂದು ಕೊಲಾಬ್ರೇಟ್ ಮಾಡಿಕೊಂಡು ನಮಗೆ ಕಾರ್ಯಕ್ರಮವನ್ನು ನೀಡಲಿಕ್ಕೆ ಒಂದು ರೀತಿಯ ವ್ಯವಸ್ಥೆಯಾಗಿದೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಕೆ ಎಮ್ ಸಿ ಆಸ್ಪತ್ರೆಯ ಅಧೀಕ್ಷಕರು ಅಥವಾ ಅಲ್ಲಿ ಯಾರು ಮ್ಯಾನೇಜ್ ಮಾಡ್ತಿದ್ರು ಅವರು ಎಲ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೂಡ ಸಾರಂಗ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆಯೇ ಕೇಳುಗರು ಸಲಹೆ ನೀಡ್ತಾ ಇದ್ದದ್ದಕ್ಕೆ ಅಂದರೆ ಇಂತಹ ಸಾರಂಗ್ ಸಂಗಮದಲ್ಲಿ ನಿಮ್ಮ ಸಲಹೆಗೆ ಪೂರಕವಾಗಿ ನಾವು ಈ ಕಾರ್ಯಕ್ರಮವನ್ನು ಕೂಡ ಮತ್ತೆ ನಾವು ರೀಸ್ಟಾರ್ಟ್ ಮಾಡಿರುವಂಥದ್ದು. ಒಂದು 5-6 ತಿಂಗಳು ಏನು ಕಾರ್ಯಕ್ರಮವೇ ನಡೆದಿರಲಿಲ್ಲ. ಸೊ ಹಾಗಾಗಿ ನಿಮ್ಮೆಲ್ಲರ ಸಲಹೆಗಳು ಕೂಡ ಪ್ರಮುಖವಾಗಿತ್ತು, ಯಾಕೆ ನಿಲ್ಲಿಸಿದ್ರಿ ಅಂತ ಹೇಳಿಕೊಂಡು ನೀವು ಅಭಿಪ್ರಾಯ ಅನಿಸಿಕೆಯನ್ನು ಬಹಳಷ್ಟು ಮಂದಿ ಕೂಡ ಕೊಟ್ಟಿದ್ದಕ್ಕೆ ಮತ್ತೆ ನಾವು ರೀಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಲೋ ಡಾಕ್ಟರ್, ಇವಾಗ ಯಾವುದೇ ಒಂದು ಎಪಿಸೋಡ್ ಮಿಸ್ ಆಗದಂತೆ ನಾವು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶುಕ್ರವಾರದಂದು 10 ಗಂಟೆಗೆ ಈ ಒಂದು ಕಾರ್ಯಕ್ರಮ ಕೂಡ ಮೂಡಿ ಬರ್ತಾ ಇದೆ. ನಿಮ್ಮ ಪ್ರೋತ್ಸಾಹಗಳು ಕೂಡ ಇದಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಸಿಗ್ತಾ ಇದೆ. ಇದೇ ರೀತಿ ಸಿಗ್ತಾ ಇರಲಿ, ಯಾಕಂದರೆ ನಮ್ಮ ಉದ್ದೇಶ ಒಂದೇ, ಜನರಲ್ಲಿ ಒಂದಿಷ್ಟು ಆರೋಗ್ಯ ಮಾಹಿತಿಯನ್ನು ಕೊಡಬೇಕು. ಯಾಕಂದರೆ ರೇಡಿಯೋ ಸಾರಂಗ್ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಜನರಲ್ಲಿ ಒಂದಿಷ್ಟು ಅವರಲ್ಲಿ ಶೈಕ್ಷಣಿಕವಾಗಿ ಮುಂದೆ ತರುವಂಥ ಪ್ರಯತ್ನ ಮಾಡುವಂಥದ್ದೇ ಒಂದು ರೇಡಿಯೋದ ಉದ್ದೇಶ, ರೇಡಿಯೋ ಸಾರಂಗ್ನ ಮೂಲ ಉದ್ದೇಶವೂ ಕೂಡ ಹೌದು. ಸೊ ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಡಾಕ್ಟರ್ ಹತ್ರ ನೇರವಾಗಿ ಮಾತನಾಡಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ನಿಮಗಾಗಿ ನಾವು ಇಟ್ಕೊಂಡಿರುವಂಥದ್ದು. ಆವಾಗ ಮುಕ್ತವಾಗಿ ನಿಮಗೆ ಎಲ್ಲ ಸಮಸ್ಯೆಗಳನ್ನು ಕೇಳ್ಬೋದು, ಮುಕ್ತವಾಗಿ ನಿಮ್ಮ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಅದೇ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೂ ಕೂಡ ಮುಕ್ತವಾಗಿ ಕೇಳ್ಬೋದು. ಅದಕ್ಕೋಸ್ಕರನೇ ಹಲೋ ಡಾಕ್ಟರ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇವಾಗ KMC ಆಸ್ಪತ್ರೆಯಿಂದ ಸಹಯೋಗದೊಂದಿಗೆ ನಮಗೆ ಎಲ್ಲ ರೀತಿಯ ತಜ್ಞರು ಬರ್ತಾ ಇದ್ದಾರೆ. ಸೊ ಒಂದಿಷ್ಟು ಆರೋಗ್ಯ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಕರೆಗಳು ಕೂಡ ಬರ್ತಾ ಇದೆ, ಡಾಕ್ಟರ್ಗಳು ಕೂಡ ಖುಷಿ ಪಡ್ತಾ ಇದ್ದಾರೆ, ನೀವು ಕೂಡ ಖುಷಿ ಪಡ್ತಾ ಇದ್ದೀರಿ. ಇದನ್ನು ಕಂಡು ನಮಗೂ ಕೂಡ ಖುಷಿಯಾಗ್ತಾ ಇದೆ. ರೇಡಿಯೋ ಸಾರಂಗ್ನ ಈ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ಸಾರ್ಥಕತೆ ಕೂಡ ಬಂದಿದೆ. ಸೊ ಇದೆಲ್ಲವೂ ನಿಮ್ಮ ಸಹಕಾರದಿಂದ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಮಿಸ್ ಮಾಡದೆ ಆರೋಗ್ಯ ಮಾಹಿತಿಯನ್ನು ಸಾಧ್ಯವಾದಷ್ಟು ಪಡೆಯುವಂಥ ಆಗೋಣ ಅನ್ನುವಂಥ ಒಂದು ಮಾತು. ಅದೇ ರೀತಿಯಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಂತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜೀನಾ ಫ್ಲಾವಿಯಾ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿದ್ದರು. ಗುರುವಾರ September 10th 9:30 ಅವರ ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿತ್ತು. ಏನು ಸುಸೈಡ್ಗಳು ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆಯೋ, ಸೊ ಅದನ್ನು ಯಾವ ರೀತಿಯಲ್ಲಿ ತಡೆಗಟ್ಟಬಹುದು, ಏನು ಡಿಪ್ರೆಷನ್ ಕಾಯಿಲೆ ಈ ರೀತಿಯೆಲ್ಲ ಬಂದಾಗ ಸೊ ಅದಕ್ಕೆ ಏನು ವ್ಯವಸ್ಥೆಗಳಿದೆ, ಸೊ ಅದರೆಲ್ಲದರ ಬಗ್ಗೆಯೂ ಕೂಡ ವಿಶೇಷ ಈ ಒಂದು ಸಂದರ್ಶನದಲ್ಲಿ ತುಂಬ ಚೆನ್ನಾಗಿ ಅವರು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಕೂಡ ಮೂಡಿ ಬಂದಿತ್ತು. ಆ ರೀತಿಯೇ ಇವರು ತಾಳು ಉಮಾಳು ಕಾರ್ಯಕ್ರಮದಲ್ಲಿ ಕೂಡ ಗೆಸ್ಟು ಕೂಡ ಬಂದಿದ್ದರು. ಸೊ ಹೀಗೆ ಒಂದಿಷ್ಟು ಕಾರ್ಯಕ್ರಮದಲ್ಲಿ ಜನಧನಿಯಲ್ಲಿ ಭಾರತೀಯ ಅಂಚೆ ಸೇವೆಗೆ ಸಂಬಂಧಪಟ್ಟ ಹಾಗೆ ಶ್ರೀ ಜೋಸೆಫ್ ರೋಡ್ರಿಗಸ್ ಮಂಗಳೂರು ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ಜನಧನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿದ್ದರು. ಭಾರತೀಯ ಅಂಚೆ ಸೇವೆಯಲ್ಲಿ ಏನೇನು ಸವಲತ್ತುಗಳಿದೆ, ಏನೇನು ಯೋಜನೆಗಳಿದೆ, ಯಾವ ರೀತಿಯ ಏನೇನು ಸವಲತ್ತುಗಳಿದೆ ಅದರೆಲ್ಲದರ ಬಗ್ಗೆಯೂ ಕೂಡ ಬಹಳ ವಿಸ್ತೃತವಾಗಿ ಅವರು ಆ ಒಂದು ಜನಧನಿ ಕಾರ್ಯಕ್ರಮದಲ್ಲಿ ಕೂಡ ಹಮ್ಮಿಕೊಂಡಿದ್ದರು. ಆರ್ಜೆ ರೋಷನ್ರವರು ಆ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದರು. ಒಟ್ಟಿನಲ್ಲಿ ಇಂತಹ ಒಂದಿಷ್ಟು ಕಾರ್ಯಕ್ರಮಗಳು ಅದೆಲ್ಲವೂ ಕೂಡ ನಿಮ್ಮ ಮಾಹಿತಿಗಾಗಿ ಆಗಿರುತ್ತೆ. ಸೊ ಎಲ್ಲ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ನೀವು ಕೇಳಿದ್ದೀರಿ ಅಂತ ಭಾವಿಸ್ತೀನಿ. ಈ ಕಾರ್ಯಕ್ರಮಗಳೆಲ್ಲವೂ ಕೂಡ ನಿಮಗೆ ಖುಷಿ ಕೊಟ್ಟಿದೆ ಎಂದು ಕೂಡ ಭಾವಿಸ್ತೀವಿ. ನಿಮ್ಮ ಅಭಿಪ್ರಾಯ ಅನಿಸಿಕೆ ಇದ್ದರೆ 6364249499 ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡಿ ತಿಳಿಸಿ ಅನ್ನೋದನ್ನು ಕೂಡ ಹೇಳುತ್ತಾ ಒಂದು ಸಣ್ಣ ವಿರಾಮವನ್ನು ಪಡೀತಾ ಇದ್ದೀನಿ. ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಶ್ರೋತೃಗಳು ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಹಾಗೆಯೇ ಕೇಳುಗ್ರೆ, ಸಾರಂಗ್ ಸಂಗಮದಲ್ಲಿದ್ದೀವಿ. ಒಂದಿಷ್ಟು ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಹಂಚಿಕೊಳ್ಬೋದು. 6364240499. ಈ ಒಂದು ಸಂಖ್ಯೆಗೆ ಅಂತ ಹೇಳುತ್ತಾ, ಈ ವಾರದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಅನೇಕ ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಕೂಡ ಪ್ರಸಾರಗೊಂಡಿತ್ತು. ಒಂದಷ್ಟು ಕಾರ್ಯಕ್ರಮಗಳು ಏನು, ಕೊಂಕಣಿ ಕಾರ್ಯಕ್ರಮ ಆಗಿರ್ಬೋದು, ಕನ್ನಡ ಕಾರ್ಯಕ್ರಮ ಆಗಿರ್ಬೋದು, ತಾಳು ಉಮಾಳು ಆಗಿರ್ಬೋದು, ಹಾಗಿನ ಬುಧವಾರದಂದು ಮೈಕಲ್ ತಬಲಕ ಕನ್ನಡ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಾಲಕೃಷ್ಣ ಶೆಟ್ಟಿ, ಹಾಗೆಯೇ ಆರೋಗ್ಯ ಸಾರಂಗ್ನಲ್ಲಿ ಡಾಕ್ಟರ್ ಹರ್ಷಿತಾ ಭಟ್ ಮಧುಮೇಹಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ, ಹೀಗೆ ಒಂದಿಷ್ಟು ಕಾರ್ಯಕ್ರಮಗಳು. ಹಾಗೆಯೇ ಗುರುವಾರ ಅಡುಗೆ ಮನೆಯಲ್ಲಿ ಡಾಕ್ಟರ್ ಫಜಲ್ ಅವರದ್ದು ಕಾರ್ಯಕ್ರಮ ಪ್ರಸಾರ. ಕನ್ನಡ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜೀನಾ ಫ್ಲಾವಿಯಾ ಡಿಸೋಜ ತುಳು ಚಾವಡಿ ನೇರ ಪ್ರಸಾರ. ಯಕ್ಷಗಾನ ಬಾಮುಲ್ಲಾ ಬಾಮಕುಮಾರೆ ಭಾಗ 3 ಪ್ರಸಾರ. ಮಧ್ಯಾಹ್ನ 3 ಗಂಟೆಗೆ ಒಲವಿನ ಹಾಡು ನೇರ ಪ್ರಸಾರ. 4 ಗಂಟೆಗೆ ಸಮಾಜ ಮುಖ್ಯ ಧ್ವನಿಮುದ್ರಿತ ಪ್ರಸಾರ. ಹೀಗೆ ಒಂದಿಷ್ಟು ಕಾರ್ಯಕ್ರಮಗಳು ಗುರುವಾರದಂದು ಪ್ರಸಾರಗೊಂಡರೆ, ಶುಕ್ರವಾರದಂದು ಬೆಳಿಗ್ಗೆ ಮಾಧ್ಯಮ ಸುದ್ದಿ ಕೊಂಕಣಿ ಕಾರ್ಯಕ್ರಮ, ಗಜಲ್ ಹಾಡುಗಳು, ಕನ್ನಡ ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾತುಗಳು ಪ್ರಸಾರಗೊಂಡಿದೆ. ಹಾಗೆಯೇ ಹಲೋ ಡಾಕ್ಟರ್ ಕೆ ಎನ್ ಸನ್ಮಾನ ಆಗತಾನೆ ಹೇಳಿದ್ದೆ, ಸೊ ಈ ಒಂದು ಕಾರ್ಯಕ್ರಮ ಕೂಡ ಪ್ರಸಾರಗೊಂಡಿತ್ತು. ಹಾಗೆಯೇ ಮಧ್ಯಾಹ್ನ 3 ಗಂಟೆಗೆ ಒಲವಿನ ಹಾಡು ಭಕ್ತಿಗೀತೆ ಕಾರ್ಯಕ್ರಮಗಳ ರಿಕ್ವೆಸ್ಟ್ ಕಾರ್ಯಕ್ರಮ ನೇರ ಪ್ರಸಾರ ಮೂಡಿ ಬಂದಿತ್ತು. 4 ಗಂಟೆಗೆ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೆ. ಇನ್ನು ಒಂದಿಷ್ಟು ಕಾರ್ಯಕ್ರಮಗಳು ನಿನ್ನೆಯ ದಿವಸವೂ ಕೂಡ ಮೂಡಿ ಬಂದಿತ್ತು. ಹಾಗೆಯೇ ಇವತ್ತು ನೋಡಲಿಕ್ಕೆ ಹೋದರೆ ಭಕ್ತಿ ಸಾರಂಗ್ ಮಾರ್ನಿಂಗ್ ಮಂತ್ರ, ಮಾಧ್ಯಮ ಸುದ್ದಿ ಕಾರ್ಯಕ್ರಮ, ನಮ್ಮ ಸಂವಿಧಾನ, ಕೊಂಕಣಿ ಕಾರ್ಯಕ್ರಮ, ಸುತ್ತಮುತ್ತ ಕಾರ್ಯಕ್ರಮ, ಇದೀಗ ಸಾರಂಗ್ ಸಂಗಮ, ಈ ಒಂದು ಕಾರ್ಯಕ್ರಮದಲ್ಲಿದ್ದೀವಿ. ಸೊ ಒಂದಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಕೂಡ ಮೂಡಿ ಬರ್ತಾ ಇರುವಂಥದ್ದು. ಸೊ ಹಾಗೆಯೇ ಇದೀಗ ನಮ್ಮ ಜೊತೆಗೆ ಒಂದು ಪತ್ರ ಕೂಡ ಬಂದಿದೆ. ಪೂರ್ಣಿಮಾ ಸಾಲತ್ತೂರ್ ಅವರು ಈ ಒಂದು ಪತ್ರವನ್ನು ಕೂಡ ಬರೆದಿರುವಂಥದ್ದು. ದಿನಾಂಕ 3/9/2026 ಮರುಪ್ರಸಾರವಾದ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ವಿನೀತಾ ಕೆ ರೈ ಅವರ ಸಂದರ್ಶನ ಮತ್ತೊಮ್ಮೆ ಕೇಳಿ ಖುಷಿಯಾಯಿತು. ನಗರ ಅಥವಾ ಪಟ್ಟಣದ ವಿದ್ಯಾರ್ಥಿಗಳನ್ನು ಗ್ರಾಮೀಣ ಪ್ರದೇಶಕ್ಕೆ ಕರೆದೊಯ್ದು ಅಲ್ಲಿನ ಜನರ ಕಷ್ಟ ಸುಖಗಳನ್ನು ಅರಿಯುವಂತೆ ಮಾಡುವುದರ ಜೊತೆಗೆ ಹಳ್ಳಿಗಳಲ್ಲಿ ಸ್ವಚ್ಛತೆಯಂತಹ ಕೆಲಸಕ್ಕೆ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ಅವರ ಮಾರ್ಗದರ್ಶನ ಮತ್ತು ತಾಳ್ಮೆ ಮೆಚ್ಚುವಂಥದ್ದು. ಪರಿಸರ ಸಂರಕ್ಷಣೆ ಮತ್ತು ರಕ್ತದಾನ ಶಿಬಿರಗಳು ಇವರ ಕ್ರಿಯಾಶೀಲತೆಗೆ ಸಾಕ್ಷಿ. ಅಪಘಾತಕ್ಕೊಳಗಾದವರನ್ನು ಸಕಾಲದಲ್ಲಿ ಆಸ್ಪತ್ರೆಗೆ ತಲುಪಿಸಿ ಜೀವ ಉಳಿಸಿದ ಇವರ ಧೈರ್ಯ ಸಹಾಯ ಮಾಡುವ ಗುಣ ಅಲ್ಲದೆ ಸ್ವತಃ ರಕ್ತದಾನ ಮಾಡಿ ಸಾಯಲಿರುವ ಎಷ್ಟೋ ಜೀವಕ್ಕೆ ರಕ್ತ ಸಂಜೀವಿನಿಯಾಗಿ ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ಕೇವಲ ಉಪದೇಶ ಮಾಡದೆ ಸ್ವತಃ ಕಾರ್ಯರೂಪದಲ್ಲಿ ತೋರಿಸುವ ಮೂಲಕ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದ್ದಾರೆ. ಅದೇ ರೀತಿ ಹಾಸ್ಟೆಲ್ನಲ್ಲಿ ಆದ ಘಟನೆಗೆ ಅವರ ಧೈರ್ಯ, ಮಹಿಳೆಯರು ಭಾವನಾತ್ಮಕವಾಗಿ ದುರ್ಬಲರು ಎಂಬ ಹಣೆಪಟ್ಟಿಯನ್ನು ದಾಟಿ ಮಾನಸಿಕವಾಗಿ ದೃಢರಾಗಬೇಕು ಎಂದು ಪ್ರೇರೇಪಿಸುತ್ತದೆ. ಸಮಾಜಕ್ಕೆ ಇಂಥವರ ಅಗತ್ಯ ತುಂಬ ಇದೆ. ಅವರ ಆರೋಗ್ಯ ಸದಾ ಉತ್ತಮವಾಗಿರಲಿ ಎಂದು ಆಶಿಸುತ್ತೇನೆ. ಪೂರ್ಣಿಮಾ ಸಾಲತ್ತೂರು ಇವರು ಈ ಒಂದು ಪತ್ರವನ್ನು ಕೂಡ ಬರೆದಿರುವಂಥದ್ದು. ಈ ಒಂದು ಪತ್ರ ಬರೆದಿರುವುದಕ್ಕೆ ಪೂರ್ಣಿಮಾ ಸಾಲತ್ತೂರ್ ಅವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆಯೇ ಕೇಳುಗ್ರೆ, ನೀವು ಕೂಡ ಪತ್ರವನ್ನು ಬರೆಯಬಹುದು. ಒಂದಿಷ್ಟು ಪತ್ರಗಳು ಯಾಕೆ ಬರೆಯುತ್ತೇವೆ ಅಂತ ಹೇಳಿದರೆ, ಸೊ ಅದನ್ನು ನಾವು ಕ್ರೋಢೀಕರಣ ಮಾಡಿಟ್ಟಿರ್ತೀವಿ. ಇವತ್ತಲ್ಲ, ನಾಳೆಲ್ಲ, ನಾಡಿದ್ದಲ್ಲ, 10 ವರ್ಷ ಬಿಟ್ಟರೂ ಕೂಡ ನಿಮ್ಮ ಪತ್ರಗಳು ಅದೇ ರೀತಿ ಇರುತ್ತೆ. ಅದನ್ನೇ ನಾವು ಓದ್ತಾ ಇರ್ಬೋದು. ಎನಿವೆ, ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ ಹಲೋ
1: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ, ಸೀನನ್ನ ಪುತ್ತೂರು.
1: ಹೌದು,
0: ಹೇಳಿ ಹೇಳಿ ಸರ್, ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೇನೆ. ನನಗೀಗ ಸುಮಾರು ಟೈಮ್ ಆಯ್ತು, ನೀವು ರೇಡಿಯೋನೇ ಚೂರ್ನು ಕೇಳಿಸ್ತಾ ಇಲ್ಲ.
0: ಸ್ವಲ್ಪ ಕೂಡ ಕೇಳಿಸ್ತಾ ಇಲ್ವಾ?
1: ಇಲ್ಲ, ಇವತ್ತೊಂಚೂರು ಕೇಳ್ತಾ ಅಷ್ಟೇ, ಈಗ ಕೇಳ್ತಾ ಇಲ್ಲ.
0: ಹೌದಾ? ಓಕೆ. ಎಷ್ಟು ಸಮಸ್ಯೆ ಆಯ್ತು, ಎಷ್ಟು ದಿನಗಳಿಂದ ಈ ಸಮಸ್ಯೆ?
1: ಎರಡು ಮೂರು ನಾಲ್ಕು ತಿಂಗಳಿಂದಲೇ ಕೇಳ್ತಾ ಇಲ್ಲ.
0: ಓಕೆ ಓಕೆ ಓಕೆ ಓಕೆ ಓಕೆ.
1: ಯಾಕೆ ಗೊತ್ತಿಲ್ಲ, ಅದೊಂದು ಅದ್ರಲ್ಲಿ ಸರಿಗೆ ಹಾಕಿದ್ದೆ, ಅದು ತುಂಡಾಗಿ ಹೋಯ್ತು.
0: ಹೌದಾ?
1: ಒಂದು ನಾಲ್ಕು ಪಟ್ಟಿ ತರ ಒಂದು ಪೈಪ್ ತರ ಸಿಕ್ತು, ಅದರ ಒಳಗೆ ಒಂದು ಸರಿಗೆ ಒಂದು ಇದು ಅಲ್ಮಿಣಿದ ಸರಿಗೆ ಹಾಕಿ ಅದಕ್ಕೆ ವೈರ್ ಕಟ್ಟಿದ್ದೆ.
0: ಹೌದಾ? ಆದ್ರೂ ಕೂಡ ಬರ್ತಾ ಇಲ್ಲ,
1: ಸರಿಗೆ ತುಂಡು ತುಂಡಾಗಿ ಎಲ್ಲ ಹೋಯ್ತು.
0: ಆದ್ರೂ ಕೂಡ ಬರ್ತಾ ಇಲ್ಲ, ಆದ್ರೂ ಕೂಡ ಬರ್ತಾ ಇಲ್ಲ,
1: ಈಗ ಸಿಗ್ತಾ ಇಲ್ಲ ಅದು. ಅದಲ್ಲೇ
0: ಓಹೋ, ಓಕೆ ಓಕೆ ಓಕೆ. ನೋಡುವ ನೋಡುವ, ಅದನ್ನ ಸರಿಪಡಿಸುವಂತ ವ್ಯವಸ್ಥೆ ಮಾಡುವ. ಥ್ಯಾಂಕ್ ಯು.
1: ಚೆನ್ನಾಗಿದ್ದೀರಲ್ಲ?
0: ಹಾ, ನಾವು ಚೆನ್ನಾಗಿದ್ದೀವಿ. ಓಕೆ ಓಕೆ, ಸರಿ ಸರಿ. ಥ್ಯಾಂಕ್ ಯು ಸೀನಣ್ಣ.
1: ಓಕೆ
0: ಓಕೆ. ಎಸ್, ನಮ್ಮ ಸೀನಣ್ಣ ಪುತ್ತೂರು ಯಾವತ್ತೂ ಕೂಡ ಪ್ರತಿನಿತ್ಯ ಕೇಳುಗರು, ಆದರೆ ರೀಸೆಂಟ್ಲಿ ಅವರು ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಾ ಇರಲಿಲ್ಲ. ಬಹುಶಃ ಯಾಕಿರ್ಬೋದು ಅಂತ ಕೂಡ ನಾನು ಕೂಡ ಆಲೋಚಿಸ್ತಾ ಇದ್ದೆ. ಬಹುಶಃ ಇವಾಗ ಗೊತ್ತಾಯಿತು ಅವರಿಗೆ ಕಾರ್ಯಕ್ರಮ ಕೇಳಿಸ್ತಾ ಇಲ್ಲ ಅಂತ, ಅಂದರೆ ರೇಡಿಯೋ ಅಲ್ಲಿ ಕೇಳಿಸ್ತಾ ಇಲ್ಲ ಅಂತ. ನೋಡುವ, ಖಂಡಿತ ಮುಂದಿನ ದಿನಗಳಲ್ಲಿ, ಮುಂದಿನ ದಿನ ಅಂತಲ್ಲ, ಆದಷ್ಟು ಬೇಗ ಅದನ್ನು ಸರಿಪಡಿಸುವ ಪ್ರಯತ್ನ ಮಾಡ್ತಿದ್ದೀವಿ. ಹಾಗೆ ಮುಂದಿನ ಕರೆಯುತ್ತಾ. ಹಲೋ
2: ಹಲೋ.
0: ಹಾ ಹಲೋ
2: ಹಲೋ, ನಾನು ಎಚ್ ಮೊಹಮ್ಮದ್ ವೇಣೂರ್.
0: ಎಚ್ ಮೊಹಮ್ಮದ್ ವೇಣೂರ್ ಅವರೇ, ಹೇಳಿ ಸರ್.
2: ನಿಮ್ಮ ನೆಲೆಯದವರಿಗೆಲ್ಲ ಗಣೇಶೋತ್ಸವದ ಶುಭಾಶಯಗಳು,
0: ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ ಹೇಳಿ ಸರ್.
2: ಮತ್ತೇನಂದ್ರೆ, ನಿಮ್ಮ ಸಮಾಜಮುಖಿ ಕಾರ್ಯಕ್ರಮ ನಿನ್ನೆ ಆಲಿಸಿದೆ, ಉತ್ತಮವಾಗಿತ್ತು, ಉತ್ತಮ ಮಾಹಿತಿ ಸಿಕ್ಕಿತ್ತು. ಅದೇ ರೀತಿ ನಿನ್ನೆ ಹಲೋ ಡಾಕ್ಟರ್,
0: ಹಲೋ ಡಾಕ್ಟರ್,
2: ಹಲೋ ಡಾಕ್ಟರ್ ಒಳ್ಳೆಯ ಕಾರ್ಯಕ್ರಮ, ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಅವರು ಕಿಡ್ನಿಯ ವಿಷಯದಲ್ಲಿ ಮಾತನಾಡಿದ್ದಾರೆ, ಇದಕ್ಕೂ ವಂದನೆಗಳು.
0: ಓಕೆ.
2: ಅದು ಅಲ್ಲದೆ ನಿಮ್ಮ ಈ ವಾರದ ಎಲ್ಲ ಕಾರ್ಯಕ್ರಮ, ತುಳು ಚಾವಡಿ ಆಗಲಿ, ಇನ್ನಿತರ ಕಾರ್ಯಕ್ರಮಗಳು ಸಹ ಉತ್ತಮವಾಗಿತ್ತು, ಎಲ್ಲಕ್ಕೂ ವಂದನೆಗಳು ಅಂತ ಹೇಳ್ತಾ ಇದ್ದೇನೆ.
0: ಓಕೆ, ಥ್ಯಾಂಕ್ ಯು ಸರ್. ಎಸ್, ನಮ್ಮ ಎಚ್ ಮೊಹಮ್ಮದ್ ವೇಣೂರ್ ಅವರು ಪ್ರತಿನಿತ್ಯ ಕೇಳುಗರು ಕೂಡ. ಹೌದು, ಸೊ ಎಲ್ಲ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇರ್ತಾರೆ ಆ್ಯಪ್ನ ಮೂಲಕ. ಸೊ ಹಾಗಾಗಿ ಕಾರ್ಯಕ್ರಮಗಳ ಬಗ್ಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ಕರೆಯ ತಯಾರು ಅಂತ ಕೇಳೋಣ. ಹಲೋ
3: ಹಲೋ
0: ಹಲೋ, ನಮಸ್ತೆ ರತ್ನ ಮೇಡಮ್.
3: ರತ್ನ
0: ಶೆಟ್ಟಿ ಮೇಡಮ್, ಹೇಳಿ ಮೇಡಮ್.
3: ನೋಡಿ, ನೇರ ಪ್ರಸಾರ ಎಲ್ಲ ಕೇಳಿದ್ದೇನೆ, ಭಾರತೀಯ ಅಂಚೆ ಕಚೇರಿಯಲ್ಲಿ ಏನೆಲ್ಲ ಸವಲತ್ತು ಉಂಟು ಅವ್ರು ಬಂದು ಹೇಳಿದ್ದಾರೆ, ಮತ್ತೆ ಏನೆಲ್ಲ ಕೇಳಿದ್ದೇನೆ.
0: ಹೌದೌದೌದು.
3: ಮತ್ತೆ ಏನೆಲ್ಲ ತಪ್ಪು ಒಪ್ಪು ಇದ್ರು ನಾವು ಸಾರಂಗ್ ಸಂಗಮ್ ಅಲ್ಲಿ ಹೇಳುದು.
0: ಹೌದು ಹೌದು ಹೌದು.
3: ಅದನ್ನು ಒಳಗೆ ಹೇಳುದಿಲ್ಲ ಫೋನ್ ಮಾಡಿ. ಅದು ಮೊನ್ನೆ ಬಿಂದೆ ಹೇಗೆ, ಬಿಂದೆದ ತಪ್ಪನ್ನು ನಾನು ಹೇಳಿದ್ದೇನೆ. ಹೀಗೆ ಒಳಗಿನ ಹಾಡಲ್ಲಿ ಫಸ್ಟ್ ಗೆ ಎಂದಿನಂತೆ ಒಂದು ಹಾಡು, ಎಂದಿನಂತೆ ಒಂದು ಹಾಡು, ಯಾರು ಮನೆಯವ್ರು ಹೇಳಿದ್ದು ನಮ್ಗೆ ಒಂದು ಹಾಡು ಕೇಳು ಅಂತ. ಅದನ್ನು ಮೊನ್ನೆ ಉಲ್ಟ ಪಲ್ಟ ಮಾಡಿ ಹೇಳ್ತಾರೆ. ನಾನು ತಪ್ಪಿದ್ರೆ ಮಾತ್ರ ಒಳಗೆ ಫೋನ್ ಮಾಡಿ ಹೇಳುದು ಆಫೀಸಿಗೆ. ಅಂದ್ರೆ ಏನ ಎಂತ ಗೊತ್ತಾ, ಇದರಲ್ಲಿ ಏನಾದ್ರು ಸ್ವಲ್ಪ ಚಾನಲ್ ಅಲ್ಲಿ ಪ್ರಾಬ್ಲಮ್ ಉಂಟು ಅದು ಮಾತ್ರ, ಬಾಕಿ ಏನಿದ್ರು ಸಾರಂಗ್ ಸಂಗಮ್ ಅಲ್ಲಿ ಹೇಳುದು. ಸಾರಂಗ್ ಸಂಗಮ್ ಇಡುವುದೆಂತದಕ್ಕೆ, ಏನಾದ್ರೂ ಇದ್ರೆ ಹೇಳಿಕ್ಕೆ. ಅದೇ ನಾನು ಮೊನ್ನೆ ಹೇಳ್ತಾರೆ, ಒಳಗೆ ಫೋನ್ ಮಾಡಿ ಹೇಳ್ತಾರೆ, ಹಾಗೆ ಸುಳ್ಳು ಹೇಳ್ಬಾರ್ದು. ನಾನು ರತ್ನ ಶೆಟ್ಟಿ ಅವರು ಹೇಳಿದ್ದಾರೆ, ಹೌದು ಇದೆ ಇದೆ, ನಾನಾಗಿಯೇ ಮಾಡ್ತೇನೆ ನನ್ನ ಕೆಲಸ ಅಂತ ಅಷ್ಟು ಹೇಳಿ ಮುಂದುವರಿಸುವುದು. ನಾನು ಹೇಳಿದ್ದನ್ನು ನಾನು ಹೇಳ್ತೇನಲ್ಲ, ನಾನು ಕೆ ಎಸ್ ಶೆಟ್ಟಿ ಅವರ ಮಗಳು, ನಾನು ಹೇಳಿದ್ದನ್ನು ಇಲ್ಲ ಅಂತ ಹೇಳಲ್ಲ. ಅವ್ರು ಮಾಡಿದ ತಪ್ಪನ್ನ ಅವ್ರು ಒಪ್ಪಿಕೊಳ್ಬೇಕು, ಉಲ್ಟ ಬಲ್ಟ ಮಾಡಿ ಸರ್ಕಸ್ ಮಾಡುದಲ್ಲ.
0: ಓಕೆ, ಧನ್ಯವಾದ. ನಮ್ಮ ರತ್ನ ಶೆಟ್ಟಿ ಅವರು ಕರೆ ಮಾಡಿದ್ರು. ಸೊ ಒಂದು ಕಡೆ ಏನೋ ಒಂದು ಲೋಪದೋಷಗಳು ಅದು ಇದಂತೆಲ್ಲ ಇದ್ರೆ ನೇರವಾಗಿ ಸಾರಂಗ್ ಸಂಗಮ ಅನ್ನುವಂಥದ್ದು ಕೂಡ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಏನೋ ಒಂದು ನಮಗೆ ಗೊತ್ತಿಲ್ಲದಂತಹ ಕೆಲವೊಂದಿಷ್ಟು ವಿಚಾರಗಳು ಕೂಡ ನಡೆಯುತ್ತೆ. ಸೊ ಅದನ್ನು ಒಂದಿಷ್ಟು ಸಮಸ್ಯೆಗಳು ಏನಾದರೂ ಒಂದು ಆಗಿದ್ರೆ, ಅಥವಾ ಇವಾಗ ತಾನೇ ನಮ್ಮ ಶೀನನ್ನ ಪುತ್ತೂರು ಹೇಳಿದ್ರು ನಮಗೂ ಕೂಡ ರೇಡಿಯೋ ಕೇಳ್ತಾ ಇಲ್ಲ ಅಂತ. ಸೊ ಹಾಗಾಗಿ ಅಂತಹ ಕೆಲವೊಂದಿಷ್ಟು ವಿಚಾರಗಳಿದ್ದರೆ ಖಂಡಿತವಾಗಿಯೂ ಕೂಡ ಹೇಳ್ಬೋದು, ಒಮ್ಮೊಮ್ಮೆ ನಮಗೂ ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು ಹೇಳಿದರೆ ಗೊತ್ತಾಗುತ್ತೆ. ನಾವು ಕೂಡ ಅಂದ್ಕೊಳ್ತೀವಿ ಒಮ್ಮೊಮ್ಮೆ, ಇವರು ಯಾಕೆ ಕರೆ ಮಾಡಿಲ್ಲ, ಇವರು ಯಾಕೆ ಏನೋ ಒಂದು ಪ್ರಾಬ್ಲಮ್ ಆಗಿರಬಹುದು ಅಂತ ಹೇಳಿಕೊಂಡು. ಸೊ ಅದೇ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇಲ್ಲ ಅಂತ ಸೀನನ್ನ ಅಂತವರು ಹೇಳಿದಾಗ ಗೊತ್ತಾಯಿತು ಇದು ಸರಿನೇ ಅಂತ. ಸೊ ಏನಿವೆ, ಒಂದಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಕೂಡ ಈ ವಾರದಲ್ಲಿ ಮೂಡಿ ಬಂದಿತ್ತು. ಸೊ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಖುಷಿ ಕೊಟ್ಟಿದೆ ಅಂತ ಕೂಡ ಭಾವಿಸ್ತೇನೆ. 10:30. ಸೊ ಕಾರ್ಯಕ್ರಮದಿಂದ ನಿರ್ಗಮಿಸುವ ಹೊತ್ತು ಕೂಡ ಆಗಿದೆ. ಎಲ್ಲ ಕಾರ್ಯಕ್ರಮಗಳು ನಿಮಗೆ ತುಂಬಾ ಖುಷಿ ಕೊಟ್ಟಿದೆ ಈ ವಾರದಲ್ಲಿ. ಸೊ ಮುಂದಿನ ವಾರದಲ್ಲಿ ಕೂಡ ಇನ್ನಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ನೀಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಹಾಗೆಯೇ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಯಾವತ್ತೂ ಕೂಡ ಇರಲಿ ಅನ್ನೋದನ್ನು ಮತ್ತೊಮ್ಮೆ ನಿಮ್ಮ ಜೊತೆಗೆ ವಿನಂತಿಸ್ತಾ ಸೊ ಇವತ್ತಿನ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಖಂಡಿತವಾಗಿ ಕೂಡ ಸಿಗೋಣ, ಅದುವರೆಗೂ ಕೇಳ್ತಾನೆ ಇರಿ. ಸೊ ಅದಕ್ಕಿಂತ ಮುಂಚೆ ನಾನು ಮತ್ತೊಂದು ವಿಷಯವನ್ನು ಪ್ರಸ್ತಾಪಿಸಬೇಕಾಗಿದೆ. ದಯವಿಟ್ಟು ಯಾರಾದರೂ ನಿಮ್ಮಲ್ಲಿ ವಿಕಲಚೇತನರು ಅಂದರೆ ಕಾಲು ಇಲ್ಲದೆ ಮನೆಯಲ್ಲೇ ಬಾಕಿಯಾದಂಥವರು ಅಥವಾ ಅವರಿಗೆ ಏನಾದರೂ ಒಂದು ಕೃತಕ ಜೋಡಣೆ ಮಾಡಬೇಕು ಅಂತ ಏನಾದರೂ ಒಂದು ಇದ್ದರೆ ಕಾಲಿಗೆ, ಅಂಥವ್ರು ಯಾರಾದರೂ ಅರ್ಹರಿದ್ದರೆ ಫಲಾನುಭವಿಗಳಿದ್ದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಒಂದು ನಂಬರನ್ನು ನೀವು ಕರೆ ಮಾಡಿದರೆ ಖಂಡಿತವಾಗಿಯೂ ಕೂಡ ಒಂದು ನಂಬರ್ ಕೊಟ್ಟರೆ ಅದಕ್ಕೆ ನೀವು ನೋಂದಾವಣೆ ಕೂಡ ಮಾಡಬಹುದು. ಯಾಕಂದರೆ ರೇಡಿಯೋ ಸಾರಂಗ್ನ ಒಂದಿಷ್ಟು ಕೇಳುಗರಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡುವಂತಹ ಪ್ರಯತ್ನದಲ್ಲಿ ನಾನು ಕೂಡ ಸಂಘಟಕರಲ್ಲಿ ಮಾತನಾಡಿದ್ದೀನಿ. ಯಾಕಂದರೆ ಅಲೋಶಿಯಸ್ ಕಾಲೇಜಿನಲ್ಲಿ ಅಕ್ಟೋಬರ್ 12-13 ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಅಂದರೆ ಉಚಿತವಾಗಿ ಕೃತಕ ಕಾಲು ಜೋಡಣೆ ಮತ್ತು ಯಾರು ಸ್ಟಿಕ್ ಬೇಕೋ ಈ ಅಂಧರಿಗೆ, ಸೊ ಅಂಥವರಿಗೆ ಕೊಡುವಂಥ ಒಂದು ಪ್ರಯತ್ನ ಒಂದು ವ್ಯವಸ್ಥೆ ಆಗ್ತಾ ಇದೆ. ಸೊ ಬಹಳಷ್ಟು ಲಕ್ಷ ಖರ್ಚು ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇರುವಂಥದ್ದು. ಡಾಕ್ಟರ್ಸ್ಗಳಿರ್ತಾರೆ, ನುರಿತ ತಜ್ಞರಿರ್ತಾರೆ, ಸೊ ಅಲ್ಲೇ ಅಳತೆ ತೆಗೀತಾರೆ, ಅಲ್ಲೇ ಏನು ಪರಿಶೀಲಿಸಿ ಅಲ್ಲೇ ನಿಮಗೆ ಕೃತಕ ಕೈಕಾಲು ಜೋಡಣೆಯನ್ನು ಮಾಡಿಕೊಡ್ತಾರೆ. ಸೊ ಈ ಒಂದು ಕಾರ್ಯಕ್ರಮ 12-13 ನಡೆಯುತ್ತೆ. ಸೊ ಯಾರಾದರೂ ಅರ್ಹರು ಇದ್ದರೆ ಸೊ ಖಂಡಿತವಾಗಿಯೂ ಕೂಡ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನನ್ನು. ಸೊ ಖಂಡಿತವಾಗಿಯೂ ಕೂಡ ಈ ಒಂದು ವಿಚಾರದಲ್ಲಿ ಯಾರಿಗಾದರೂ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡಿ ಅನ್ನೋದನ್ನು ಕೂಡ ಹೇಳುತ್ತಾ ಕೇಳುಗ್ರೆ ಮುಂದಿನ ಸಾರಂಗ್ ಸಂಗಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

107.8 FM. ಇದು ಬಣ್ಣ ಬಣ್ಣದ ಬದುಕು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀ ದುರ್ಗ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಈ ಕಾರ್ಯಕ್ರಮದ ಮೊದಲ ದಿನ ನಡೆದ ಯಕ್ಷಗಾನ ಪ್ರಸಂಗ ಬಾಮುಲ್ಲಾ ಬಾಮಕುಮಾರೆ, ಪ್ರಸಂಗ ರಚನೆ ಸದಾಶಿವ ಆಳ್ವ ತಲಪಾಡಿ, ಭಾಗವತರು ಸತೀಶ್ ಶೆಟ್ಟಿ ಬೋಂದೇಲ್, ದೇವಿಪ್ರಸಾದ್ ಆಳ್ವ ತಲಪಾಡಿ, ಚೆಂಡೆ ಹಾಗೂ ಮದ್ದಳೆ ಪ್ರಶಾಂತ್ ಶೆಟ್ಟಿ ವಗೆನಾಡು, ಸುದಾಸ್ ಕಾವೂರು, ಚಕ್ರತಾಳ ಕೇಶವ್ ಆಚಾರ್ಯ ಕಿನ್ಯ, ಪಾತ್ರವರ್ಗ ಮೈಸಗ ಸಂಜಯ್ ಕುಮಾರ್ ಗೋಣಿಬೀಡು, ಪಾರ್ವತಿ ಅಂಬಾಪ್ರಸಾದ್ ಪಾತಾಳ, ಈಶ್ವರ ಪುಷ್ಪರಾಜ್ ಕುಕ್ಕಾಜೆ, ಗೊಬ್ಬುದ ಜೋಕುಲು ಕಡಬ ದಿನೇಶ್ ರೈ, ಪ್ರಜ್ವಲ್ ಗುರುವಾಯನಕೆರೆ, ಬ್ರಾಹ್ಮಣ ಮಾನಿ ಅಶ್ವಥ್ ವಂಚನಾಡಿ, ಮೈಯಗ ರಾಮಚಂದ್ರ ಮುಕ್ಕ, ಬಾಮಕುಮಾರೆ ಸುನಿಲ್ ಕುಮಾರ್ ಪಲ್ಲಮಜಲು. ಈಗ ಬಾಮುಲ್ಲಾ ಬಾಮಕುಮಾರೆ ಈ ಯಕ್ಷಗಾನ ತಾಳಮದ್ದಳೆಯ 5ನೇ ಕಂತು.
1: ಬಾಲೆ, ನಿನ್ನ ಪಾತ್ರ ಕೆನ್ನಗೆ ಉರಗಿಂಜಿದ ಬತ್ತಿನ ಮಗ, ಪಿಸಿರಿನ ನೆರೆಯ ಎಂಕುಲು, ತಾದನಾದ ಅನ್ನ ಬಾಯಿಗೆ ಬತ್ತಿನಂಚೆ ನೆರೆಯ, ಈ ತಿನಿಟ್ಟ ಎಂಕುಲು ತತ್ತಿದ ಪಾತ್ರನ ಕುಳತ್ತೆ, ಈ ಪೊರ್ತುಗೇನಕನ ಬಾಲ ಈ ಕಜ್ಜದಾಯ ಮಂತೋಲು ಪಂಡ ಯೋಚನೆ ಮಂತಿನ ಕುಳು ಎಂಕುಲು ಅಂಡ ಲೋಕದ ದೇವಿರ ಈಶ್ವರ ದೇವಿರ್ ಅರ್ನೊಟ್ಟುಗು ಪೋರೆ ಪಿದ ನತ್ತಿನಿಕುಲು.

0: ಬಾಲೆ ಮಹಿಷಗ ನಿನ್ನ ಪಾತ್ರಕೇನಗ ಎಂಕಲೆಗ ಉಡಲ ತಿಂಜಿದ ಬತ್ತಿನ ಮಗ ಈತ ನೆಟ್ಟ ನೆತ್ತಿನ ಕುಳಿ ಎಂಕುಲತ್ ದಾಯಗಿಂಚಾಣ ಪಣ್ಣಾಂಡ ದೇವಿಯರ್ನ ಲೀಲಿನ ತಿರಿನ ಕುಳಿ ಈರುಳ್ಳಿರ ಪನಗೆ ಈಶ್ವರ ದೇವಿನ ಕೈತಲು ಉಂತೀರಿ ಅರೆ ಲೊಥುನ ಪೋರೆ ಬಾಳ ದಿನ ಬೈದೇರು ಪಣ್ಣಾಂಡ ಐತಾತ್ಮಲ ಭಾಗ್ಯ ಉಂಡ ನಿನ್ನ ದೆಸೆಟ್ಟು ಲೋಕದ ದೇವಿರಾಯನ ಈಶ್ವರ ದೇವಿರೇನು ತೂಪಿನ ಬಾಕಿಂಕಲ ಪಾಕಲ ಬತ್ತಂಡು ಬಾಲ ಮರಲು ಬುದ್ಧಿಡು ಈತಿನಿಟ್ಟೆಂಕಲುಟ್ಟು ಗಿತ್ತಿನಾಲಿ ಸರಿಯಾದ ಯೋಚನೆ ಮನ್ಪುಲ ಮರಲು ಬುದ್ಧಿನಿ ದೂರ ಮನ್ಪುಲ ಪೊರ್ಲ ಮನಸ್ಸಿಡು ಏಳೆ ಕರಿಯೊಡ ದುಂಬುಗು ಈಶ್ವರ ದೇವಿರು ಲೋಕದ ದೇವಿರಾಯನ ಈಶ್ವರ ದೇವಿರನೊಟ್ಟುಗು ಪೋಲ ಆಂಡ ಉಂಜಿ ಪಾತೇರ ಶಾಪ ಕೊರ್ರೆ ಈಶ್ವರ ದೇವಿರಿಗೆ ಸ್ವರೂಪಡು ನಾರಾಯಣ ದೇವಿರಿಗೆ ಆಂಡ ಅನೆಬರೆ ಬರೆ ಬರೆ ಬ್ರಹ್ಮ ದೇವಿರಿಗೆ ಹಣೆಟ ಬರೆತಿನ ಬರವು ಇರಟ ಒಚ್ಚಿನಲ ಪೋವಂದು ಮನೆಟಾಕನಲ ಪೋವಂದಿಗೆ ಬಾಲೆ ಆ ದೇವಿರ ಬರೆತಿನ ಬರವನು ಇರಲ ತಪ್ಪೋರೆ ಸಾಧ್ಯಜ್ಜಿ ನಿನ್ನ ಹಣೆಟ ದೇವಿರು ಇಂಚನೇ ಬರೆತಿರ ಬಣ್ಣಾಂಡ ಅಂಚನೇ ನಡಪೋಡಾಯಿನ ಧರ್ಮತ್ತ ಅಂಚಾದಿ ಆ ದೇವಿರನೊಟ್ಟುಗು ಪೋದು ಪೊರ್ಲ ರೀತಿದ ಸಂಸಾರ ಮನ್ಪುಲ ನಿಕ್ಕ ಎಡ್ಡಾವುಡು ಮಗ ಪಂಡದು ಆದಿ ಜನಲ ಎಂಕುಲು ನಿಕ್ಕ ಆಶೀರ್ವಾದ ಮಂತೊಂದುಲ್ಲ ನಿನ್ನ ಎಡ್ಡೆ ಪುಣ ಬೈಕೊಂದುಲ್ಲ ಬಾಲೆ ನಿಕ್ಕ ಎಡ್ಡಾವುಡು ಮಗ ಹೋದು ಬಲ
1: ಸಿರಿಕುಲೆ
0: ದೇವರೇ
1: ಸಿರಿಲೋಕೊಳ ಇನ್ನು ಮುಟ್ಟ ನಿಕ್ಕಲು ಎಲುವೆರು ಇನ್ನೇ ಮೋಕೆಡಿತ್ತು ನಕುಲು
0: ಅಂದ್ರೆ
1: ಅತ್ತ ವರ್ತಿನ ಬಿಡುದು ವರ್ತಿ
0: ಇಜ್ಜಾಣ
1: ಇನಿಕಾನಗ ಮಿತ್ತ ಮಿರಿಲೋಕಗೂ ಮೈಸಗಿಗೆ ಬರ್ಪು ನಂಚಿತ್ತನ ಯೋಗ ಭಾಗ್ಯ ಕೂಡುದು ಬರ್ತಂದ್ ಆಲಮಂತನ ಪುಣ್ಯದ ಫಲೋಡದ ಅವರ ನಿಖಿಲೆಗಳ ಏನನ್ನು ತೂಪಿ ಭಾಗ್ಯ ಅವೇ ತೋ ವರ್ಷ ಬಲಿಭಜನ ಮಲ್ತನಾಗಿ ತೋಜುನ ಎತ್ತಿ ಲೋಕಬಾರಿ ಈಶ್ವರಿ
0: ಸತ್ಯ
1: ನಿಖಿಲೆಗೆ ತೋಜಿದ್ದು ಬತ್ತೆ ಇನಿ ಸಿರಿಲೋಕಗಳು ಇತ್ತರ್ನ ಅಣ್ಣಲ ನಿಖಿಲೆ ಆದಿ ಜನಕ್ಕೆಲ್ಲ ಕೊರ್ಪಿ ಕಾಲುಡು ಈಶ್ವರಿ ಕುರುವಿ ಅಣ್ಣ ಇನಿಕ ಅನಗ ಮೈಸಗಿಗೆ ಅನುಗ್ರಹ ಮಲ್ತದೆ ಎಂಕುಲು ಎಂಕಲ ಬೊಲ್ಲಿಗುಡ್ಡೆ ಮಿರಿಲೋಕೋ ಪೋಪ
0: ಆವಡಿಲ್ಲದ
1: ಬತ್ತು ಬತ್ತದು ಬೊಲ್ಲಿಗುಡ್ಡದ ಬಡಿಬಾಕದ ಬತ್ತದು ಉಂತಿಯ ಭೂತಕೊಪ್ಪಲ ದಾಂಟಿಯ ಜಾಲಗ ಬತ್ತ ನಮ್ಮ ಎರಮನೆತ ಬಾಕಲು ಪಾಡ್ದನತ್ತ ಪಾರ್ವತಿ ಎರಮನೆತ ಉಲಾಯಿ ಉಲ್ಲಲು ಅಲೆನಲೆಪ್ಪ ಪಾರ್ವತಿ
2: ಬತ್ತೆ
1: ಬುಡ್ಪುನ ಕಣ್ಣು ಬುಡ್ದೇ ತೂ ಒಂದು ಏನಾನು
2: ಇಂದು ದಾದ ಆಚಿರೇ
1: ಅದೇ

0: ಅಲ್ಲದಿ
1: ಓ
0: ಸ್ವರ ಬಾರಿ ಉಂಟೆ ರಾಗೊಡುಂಡು ದನ್ನ
1: ಮದಿಮಯರೆ
0: ಇತ್ತೆ ಎರನ ರಡ್ಡರ್ಥ ಉಂಡೆ
1: ಅಂದಿ
0: ಶಬ್ದಾರ್ಥ ಬೇತೆ ಧ್ವನಿ ಅರ್ಥ ಬೇತೆ ಪಂಡ ಸ್ವರತ ಆ ಪರಿಪುಂಡ ದೈತ ಅರ್ಥ ಬೇತೆ
1: ಯಾನವ ಅರ್ಥಡು ಪಂಡದಿಪ್ಪ ಇರಿಗೆ ತೆರೆದಿಪ್ಪರಲ್ಲ ಯಾವ
0: ಪಂಡ್ರ ಪಂಡ್ರ ಆಪುಜಿ ದಯಂದು ಪಂಡ ಪಾರ್ವತಿ ಎನ್ನ ಎಡತ್ತ ಬಾಗುಡು ಫುಲ್ದುನಾಲ್ ಅಂದಣ್ಣಲ್ಲ ಪಾರ್ವತಿ ಏತು ಬೊಲೆತಲು ಏತು ಉಲ್ಲಾಲಂದು ಪಂಡದು ಪಕ್ಕೋಗು ಪೂರೆಲ್ಲ ತೆರೆಯುವ ಸಾಧ್ಯ
1: ಅಂದೇ ಸ್ವಾಮಿ ಮಲೆತ ಮಗಳು ಯಾನ
0: ಅಂದು
1: ಕಾಣದುಲ್ಲ ಏರು ಅಪಗಂಡ ನಮ ಇರುವರೆಲ್ಲ ಕಂಡನೆ ಬಿಡಿದ್ಯ ಅದು ಏತು ಸಮಯ ಕರಿದು ಪೋಯ್ಜಿ
0: ಅನ್ನ ಅಪಗಂಡ ಇತ್ತೆ ಬಿರೋರ ನೆನಪಾಣದೋ ಜೋಡ ಅಂಜನಿಕ್ ಒರ ದಾದನ ಮೇಯ್ ಕೈಟ್ ಮರ್ಲಿರ್ಲ ಕಾಂಡು ಒರ ಮದಿಮಾಯರೆ ಒಂಜಿ ಪೊರ್ಲುಡು ಕೊಂಡಾಟ ಉಡಲೆತ್ತಿನದು ಜೋಡ
1: ಎಂಕ್ ಅವುತ್ ಪಣ್ ಎಂಕ್ ಮೇಯ್ ಮರ್ಲದಿಂದ ಪಣ್ಣತ್
0: ಅತ್ ಕೊಂಡಾಟ ಉಡಲೆತ್ತ ಮದಿಮಾಯರ ದಾನೆ ಅಂದ್
1: ಈರೆಗೆ ಮೇಯ್ ಮರ್ಲದಿಂಡ ಅಂದ್ ಯಾನಕ್ಕೆ ನೆರೆಬೇದಾಡದನ್ನ ಪಂಡ ಈರೆ ಲೋಕದಂಚಿ ತಿರುಗಾಟ ಗುಂದು ಪೋಯಿನಾರೆ ಬನ್ನಗ ಇರ್ನ ನಿರೆಲಾದು ಬತ್ತಿನೆ ಇರ್ನ ಸರ್ರದ ನಿರಲಿಂದೇ ಯಾನ ತೂದುವರ ಆಚಿರಡು ತೂಯಿನಿ ಅಂದತ್ತು ಒಂದು ಬೇತೇನೆ ಒಂಜು ಪೊಣ್ಣು ಪೊರ್ಲ ಕಂಠದ ಪೊಣ್ಣ ನೊರ್ತಿನ ಪಾಸಾಡಿಗಲ್ಲೆ ತೊಂಬೈದರತ್ತ ಅವೇನು ತೂದಿ ಯಾನಿ ಎನ್ನಿದಿನಿ ವಿಷ ಕಂಠೆಲ ದಿಂಜಿನಂಚಿನ ಈರ್ ಈ ಪೊಣ್ಣನೊಂಜಿ ಕಟ್ಟೊಂದು ಬತ್ತಾರಂದ ಅಂಡ ಯಾನ್ ಪಾಸಾಡಿಗಿತ್ತನು ಯಾರಿಜ್ಜ ಅಂದ ಅಪಗಾಂಡ ನಿಂಕೊರ ಅಂಗಾಯಿ ನಾತೆ ಅವು ಪೊಣ್ಣಗಿತ್ತನವೇ ಅತ್ತೆ ಅಂಚಂದ್ ಯಾನ್ ಅಂಗಡಿ ಪಾತೇರ್ವೆ ರೇಪಡೆ
0: ನಂಜಿ ಮತ್ಸರಡು ಪಾತೇರ್ ನತ್ತು ನಿಂಗ್ ಗೊತ್ತಾಂಡ್
1: ಎಂಕ ನಂಜಿ ಚೂರುಲ ಇಜ್ಜಿ
0: ನಂಜಿ ಮಚ್ಚರ ಇಜ್ಜಿ
1: ತರೆಟೊಂಜಿ ಪೊಣ್ಣನು ತುಂಬುದಾರೆ ಓ ಬರಿಟೊಂಜಿ ಪೊಣ್ಣನು ಯಾನನು ದೀವೊಂದಾರೆ ನಾನೊಂಜಿ ಪೊಣ್ಣನು ಪತೊಂದು ಬತ್ತದಾರನ್ನ ಆಂಡಲ ಯಾನು ಬೋಡ್ಚಿಂದ ಪನಾಯ ದಾಯೆಗೆ ಒಂಜಿ ಊರ್ದ ಅರಸು ಆಯಿನ ಏತಲಾ ಮದಿಮೆ ಆವಲಿ ಇಂದು ಉಂಡು ಈರು ಲೋಕೋಗೇ ಅರಸು ಅಪಗಂಡ ಈರು ಏತಲಾ ಮದಿಮೆ ಆವೊಲಿ ಮದಿಮೆ ಅದೇ ಲತೊಂಬತ್ತರ ಅಂದಂಚ ಮದಿಮೆ ಆಯರೇ
0: ಓ ಅಂಚ ಮದಿಮೆ ಆಯರೇ
1: ಒಂಜಿ ಪ್ರಶ್ನೆ ಇರಡ
0: ಒಂಜಿ ಪ್ರಶ್ನೆ
1: ಅಂದೆ
0: ಇರು ಮದಿಮಾಯರು ಎಂದು ಪಂಡದು ಇದಲ್ಲಂಡ ಒಂಜಿ ಕುಚ್ಚನಿತ್ತದ ಪಾತ್ಯರ್ನೆ
1: ತಪ್ಪ ಯಾನ್ ಇರಡಕ್ಕೆ ಎಣ್ಣೆ ಈತೆ ಈ ಪುಣ್ಣು ಏರು ಈ ಪುಣ್ಣು ಓಲು ತಿಕ್ಕಾಲಿ ಇರೇಗು ಒಂಜಿ ಚೂರು ಕತೆ ಪಂಪರದಲ್ಲ
0: ಕಾರಣ ದಾಂತೆ ಲೋಕಬಾರಿ ಈಶ್ವರ ಹೆಂಚಿನ ಬೇಲೆ ಬೆನ್ಪೇನಾ
1: ಅವೇ ದಾದ ಬಿದೆ ಬೆಂದ್ಯಾರು ಎಂದು ಕೇಳಿ ಎತ್ತೆ ಪಲ್ಲೆ
0: ಕೇ

0: ಉಲ್ಲಯ
1: ಕೇಳ ಮಿರಿಲೋಕದರಸಿ.
0: ಹ,
1: ಮಿರಿಲೋಕದರಸಿ ಎಂದು ಬಂಡ ಈ ಲೋಕದರಸಿಲ ಅಂದಿ.
0: ಹ,
1: ಲೋಕದ ಅರಸೇರಿಂದು ಬಂಡ ಅವು ಲೋಕಬಾರೀಶ್ವರಿ
0: ಅಂದಿ.
1: ಲೋಕದ ಅರಸಿಯೇರಿಕೆಂಡ ಅವು ಈ ಪಾರ್ವತಿ
0: ಅಂದಿ.
1: ಯಾನೇ ನಿವೃತ್ತಿ ಪೊಣ್ಣನು ತೀರ್ಥ ಸಿರಿಲೋಕೊಡ್ದು ಮಿರಿಲೋಕವು ಪತ್ತೊಂದು ಬತ್ತೆ.
0: ಅವು ಏರಿಂದ ಗೊತ್ತಾಯಿ ಜಂಕಿತ್ತೆ
1: ಸೆಕ್ಕಿಡು ಕೇಂಡಿನ ಅತ್ತಿ ಹೆಂಗ ಅರ್ಥಾಂಡವು ಕುಚ್ಚನಡು ಪಾತಿರ್ನ ಅತ್ತು
0: ಖಂಡಿತ ಅತ್ತು.
1: ದಯನು ಬಂಡ ಈ ಆತು ಬುಳೆತ್ತ ನಿಕ್ಕ ಲೋಕದಾನೆ ಈಶ್ವರ ಬಂಡದಾನೆ ಎಂದು ಪೂರ ನಿಕ್ಕ ತಿರಿದುಂಡು
0: ಅಂದೆ.
1: ಜಗತ್ತದ ಪ್ರತಿಯೊಂದು ಜೀವಿಲೇನು ಉಂಡು ಮಲ್ತನೇ ಈಶ್ವರಿ ಲೋಕಬಾರಿ ಈಶ್ವರಿ ಅತ್ತ
0: ಅಂದೆ.
1: ಜಗತ್ತೆಂಚ ನಡತೊಂದು ಪೋವಡು ಜಗತ್ತೆಂಚ ಇಪ್ಪೊಡು ಪನ್ಪುನೇಕ ಶಾಪ ಕೊರ್ನೇ ಯಾನ ವರ ಕೊರ್ನಾಲಿ
0: ಯಾನ
1: ಅತ್ತ
0: ಅಂದೆ.
1: ಪಾರ್ವತಿ
0: ಓ
1: ಒಂಜಿ ಸುದೆ ಪರ್ತೋಂದು ಪೋದು ಕಡಲನ್ನು ಸೇರುಂಡು
0: ಸೇರುಂಡು
1: ಕಡಲನ್ನು ಸೇರಿ ಬೊಕ್ಕ ಐಟ್ ಒಂದು ಸುದೇವು ಅವು ಸುದೇವನು ನಾಡೇರ ತಿಕ್ಕುಂಡ
0: ಒಂಜೆ ಅತ್ತ
1: ಅತ್ತ ಈಶ್ವರ ಎಂದು ಪನ್ಪುನಾಯಿ ಆಯ ಕಡಲ್ ಇತ್ತು ಲೆಕ್ಕ ಈಶ್ವರನ ಸೇರೋಡು ಒಂದು ಪನ್ಪುನ ಅವೇ ತೋ ಸುದೇಕುಲು ಬತ್ತದ ಸೇರ್ನಲ್ಲ ಅವು ಈಶ್ವರನೊಟ್ಟಿಯಲ್ಲಿ ನಾತನಂದೇ ಇರ್ತ
0: ಅಪ್ಪಗಣಿಂದು
1: ಸೇರದು ಪೋತುನಂದ ಅರ್ಥ.
0: ಇಂದು ವಾಸುದೇನೆ
1: ಈಶ್ವರಿ ನೆಟ್ ಅರ್ಧ ಶರೀರನು ಪಾರ್ವತಿ ಕೊರ್ತನಾಯಿ ಅತ್ತ ಅಂಚಾದಾನ ಅರ್ಧ ನಾರಿ ಈಶ್ವರಿ ಎಂದ ಲೋಕದ ಕುಲು ಪನ್ಪೇರಿ
0: ಅಂದೆ.
1: ಅಪಗಾಂಧನ ಇಡಕ್ಕೆ ಸೇರ್ನ ಓ ಇತ್ತನಲ್ಲ ಅವು ಪಾರ್ವತಿ ಪರಮೇಶ್ವರನ ಸೇರಿನಿಂದ ಆಯ್ತ ಅರ್ಥ ಅತ್ತ
0: ಅಂದೆ.
1: ನಂದನ ಒನಟ್
0: ಅಂದೆ
1: ತೀರ್ಥ ಸಿರಿಲೋಕುಡು ಎಳುವೆರು ಸಿರಿನ ಕುಲಿತ್ತೇರಿ ಐಟಿ ಒಡಕದಾಲಿ ಈ ಮೈಸಗೆ ಪುಣ್ಣು
0: ಓ ಮಲ್ಲ ಪುದರ್ ಮೈಸಗೆ
1: ಅಡೇ ತಾಲ ಮಾಲ ಬಾರಿ ಅರ್ತಿ ಪಿರ್ತಿಡು ಮೆಲ್ಲ ತಂಗಡಿಯಲ್ಲೂ ಪಲ್ಯಲ್ಲೂ ಮಲಿನ ಸಾಂಕದೇರಿ
0: ಅಲ್ಲಿ ತೂನಗನೆ
1: ಗೊತ್ತಾಪುರ್ಲುಡು ಸಾಂಕದೇರಿ ತೂಲ ಮೋನೆಡು ನಲ್ಲ ಕೆಂಪು ಕೆಂಪು ತೋಜೊಂದು
0: ಅಂದಪ್ಪ
1: ತಾಮರದ ಪುರ್ಪದ ಲೆಕ್ಕ ಅಲ್ಲ ಕೆನ್ನೆ ತೋಜೊಂದು ನಾಚಿಕೇಡು ನಲ್ಲ ಬುದ್ಧಿ ಬಲತದ್ದು ಎಲ್ಲಿಯ ಪ್ರಾಯ ಅಂಚಿತ್ರ ಪೊಣ್ಣು ಒಂಜಿ ತಪ್ಪು ಮಲ್ತಲ್ಲಿ ನಮ್ಮ ಚಾಕ್ರದ ಬೆರಣಮಾಣಿ ಪೂ ಪೂಜನೆ ಕರಿಪೆರೆ ಪೂ ಪರಂದು ಕೊಯ್ಯೊಂದು ತೀರ್ಥ ಸಿರಿಲೋಕು ಪೋಯಿನಾಕಲು ಪೋಯಿನ ಪುರ್ತುಡು ಮೆಕ್ಲ ನಂದನವನಕು ಪೋದು ಪೂ ಕೊಯ್ಯನಾಗ ಆಯ್ನ ವಿಚಾರ್ತಲು ಎನ್ನ ಚಾಕ್ರದ ಎಂದು ಗೊತ್ತಾದನಗ ಒಂತೆ ಬುಡ್ಚಾಂದನ ಪಾತ್ರಲ್ಲ ಪಂಡಲ್ ಅನ ತತ್ತದು ಭಕ್ತರದು ಪೋದಿಪ್ಪು ಅಂಚ ಕುಚ್ಚನದ ಪಾತ್ರ ಬಂದ ಮೈಸಾಗೆ ಸರಿಯಾದ ಬುದ್ಧಿ ಕಲ್ಪಾವುಡನ್ನೇ ಯಾನು ಆ ಸಿರಿಲೋಕ ಗುಪ್ಪಾಯ
0: ಯಾನಂಜಿ ಪನೋಡ ಇಂದು ಇರ್ನ ಸಂಕಲ್ಪ ಆತಿ ಆರೇನೆ ಐತೆ ಆಳಿನಲ್ಲಿ ತೊಂಬತ್ತಾರಿಂದ ಅಂಡ ಆಳೊಂಜಿ ನೆರಿಯರ ಕಾರಣ ಆತೆವು ಈರಿಗ ಸಂಕಲ್ಪ ಇತ್ತನೇ ಅಂಚನೆ ಆಳಿನೊಂಜಿ ಲೆತೊಂಬಾರೋಡು ಈಡಿಗ ಆಳಿಡ್ದ ಹತ್ರ ದಾನೋ ಒಂಜಿ ದುಂಬ ಆರೆ ಇಪ್ಪೊಡು
1: ದುಂಬುಗ ಆಪುನೇಕ್ ಒಂದೊಂದು ಎಲ್ಲಿಯ ಮಟ್ಟದ ಒಂದು ಪಂಚಾಂಗ ಪಾಡ್ಲೆಕ್ಕ
0: ಅತ್ತ
1: ಅಂಚ ಅದು ಮಲೆ ನಿಡಲೆ ತೊಂಬ ಇದೆ
0: ಸರಿ
1: ಈ ನಿನ್ನ ತಂಗಡಿಯಿಂದ ಮಲಿನ ಸ್ವೀಕಾರ ಮಲ್ತೊಂದ ಮಲ್ತೊಂಡಂಡ ಇಂಕಲ ಮನಸ್ಸಿಗೆ ಬಾರಿ ಕೊಸಿ ಆಪುನು
0: ಅಯ್ಯೋ ಸ್ವಾಮಿ ಯಾನಂಚ ತಪ್ಪ ಅಭಿಪ್ರಾಯ ಮಲ್ಪುನಾಲೇ ಅತ್ತು ಆಳಡ ಯಾನು ಮೋಕೆಡು ಪಾತೆರು ವೆತ್ತೈತೆ
1: ಈ ಎರಡ ಪಾತೆರಡು ಕೊರ್ಲುಡು ಅಲ್ಲರಡ್ಡ ಪಾತೆರ ಮಾತೆರಿಗೆ
0: ಓ ಎನ್ನ ತಂಗಡಿ
2: ಜೋ

ಕೋತಂಗಡಿ ಮೈಸಗ ಈ ವರ್ತಿ ಬತ್ತದಾನಗ ಎನ್ನ ಉಡಲಡು ಪುಟ್ಟದನದಾದ ಗೊತ್ತ ನಮ್ಮ ಇನೆ ಪಕ್ಕಿಲೆ ಕೈ ಪೊಡಿತೆ ಒಂಜೇ ಗೂಡುಡು ಇನೆ ಪಕ್ಕಿಲ್ ಎಂಚ ಬುಲಿದ ರಾವೊಂದು ಪೋಪನ ಅಂಚನೆ ಈಸರ ದೇವೇರು ಪನ್ಪಿನ ಗೂಡುದ ಉಲೈಡು ನಮ್ಮ ಇರುವೆರ್ಲ ಇನೆ ಪಕ್ಕಿಲ ಲೆಕ್ಕ ಇಪ್ಪುಡು ಆರ್ನ ದತ್ತು ಬಲತಿಡು ರಡ್ಡು ಕಣ್ಣದ ಲೆಕ್ಕ ನಮ್ಮ ಇತ್ತೊಂದು ಆರ್ನ ಚಾಕ್ರಿ ಮಲ್ತೊಂದು ಪೋಯಂದಾಂಡ ಅರೆಗಲ ಸಂತೋಷ ನಂಕಲ ನೆಮ್ಮದಿ ಅಪಗಂಡ ನಮ್ಮ ಉಡಲ ದಿಂಜಿಡಿ ಇತ್ತೆ ಯಾನ್ ಪನ್ಪುನ ದಾದ ಪಂಡ ಇರುವೆರ್ಲ ಒಟ್ಟುಗ ಆರ್ನ ಚಾಕ್ರಿ ಮಲ್ಪುಗನ ನಮ ನಮ್ಮ ಇರುವೆರ್ಲ ಪಟ್ಟದ ತಿನ್ನೋಡು ಅಂದು

0: ಬತ್ತದೆ ಓಲೆ ಕೊರಿ ನಾಲೋ ಮುಖತ ಮೂಜಿ ಮಣಿಪುದ ಓಲೆ ಅಂಚಿತೂಯೆ ಇಂಚಿತೂಯೆ ಚಂದ್ರಿಕೆ ಬುಡುಪಾಯೆ ಉದ್ದಪ್ಪ ಪರಡು ನಂಚಿತ್ತನ ಓಲೆನಿ ನೆಂಪುಗು ಓದಿಯೆ ದಾನೆಗೆ ನಾಲು ಮುಖತ್ತ ಮೂಜಿ ಮಣಿಪುದ ಓಲೆಡಿಪ್ಪು ನೀತೆ ದಂಡ ಸಾಗರೆ ಬರುಡು ದುಷ್ಟರಾಯಿ ನಂಚಿತ್ತನ ರಕ್ಕಸೆರ್ನ ಬಿದೆ ಮುತ್ತಾವಡು ಇಂಚಿತ್ತನ ವಿಷಯ ಬೈದನು ನಾನಾಗ ನೆಕ್ಕು ಬೋಡಿತನ ತಯಾರು ಬುಡ್ಚ ನೀನು ಪಾರ್ವತಿಡ ಬನೋಡು ಪಾರ್ವತಿ
1: ಓ
2: ದಾನೆ ಕಜ್ಜೊಡು ಎಲ್ಲ ಎನ್ನರಸಿ ದಾನೆ ಕಜ್ಜೊಡು ಉಲ್ಲ ಎನ್ನರಸಿ ಕೇಣಿದ್ದ ಬೈತಿನ ಮಾ

0: ಕಾರಣ ಕಾಂಡೆ ಲಕ್ಕಿ ಬರ್ತು ನನದಾನೆ ಕಾಂಡದ ಒಂಜಿ ಎನ್ನ ನಿತ್ಯದ ಖಜ್ಜನು ಪೂರ ಕರಿಪುಗ ಅಂದು ಪಂಡಂದು ಕೂಲಿ ದೆಕ್ಕು ಒಂದಿತ್ತೆ ಆತ ಬರ್ತಾನಾಗ ಆ ನಾಲು ಮುಖತ ಮೂಜಿ ಮಣಿಪದ ಓಲೆ ಬತ್ತೊಂದು ಒರಿ ಬತ್ತೆ ಓಲೆ ಮಾಣಿ
1: ಅರೆ ಅಂಚಿ ಪೋಯಿನ ತೋಜು ನೆಂಕೋರಿ
0: ಅಂದಲೋ ಕೊಡದು ಬತ್ತಿನಿಗೆ
1: ಓಹೋ
0: ರಕ್ಕಸರೆ ಬಿದೆ ಮುತ್ತಾವಡು ರಕ್ಕಸೇರ್ ನಾವು ತೊಂದರೆ ಪೂರ ಜಾಸ್ತಿ ಆತಂದ್ರಿ ಮಾನೇಕೇರೊಂದುಲ್ಲೇರಿ ಎಂಕ್ಲೇನ ಪೂರ ಕಾಪುಡು ಕಾಪುಡು ಒಂದು ಪಂಡದ ವಿಷಯ ಪಂಡೆ ಅಂಚ ಅದು ಯಾನಿತ್ತೆ ಆಯ್ನಾತು ಬೇಗ ರಕ್ಕಸರೆ ಬಿದೆ ಮಿತ್ತಾರೆ ಲಡಾಯಿದ ಕಲಕು ಪೋಡಾತುಂಡು ನೆಕ್ಕು ಬೋಡಿತು ವ್ಯವಸ್ಥೆ ಪೂರ ಆವಚ್ಚಾಯ
1: ಅಂದೇ
0: ಎಂಕ್ ತರ ಬಲಿಪುಂಡ
1: ಅತ್ತೆ ಈರು ಲಡಾಯಿಗೆ ಪಿದಾಡು ಒಂದು ಈರೆನ್ನೊಂದು ಇಪ್ಪರು ಸರಿ ಅಂಡ ನಮ್ಮ ಇಲ್ಲದ ಸ್ಥಿತಿನೂ ಹೊರತು ಓಡಿ
2: ಹೋಗಿ.

ಇದುವರೆಗೆ ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀದುರ್ಗ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಇದರ ಮೊದಲ ದಿನ ನಡೆದ ಯಕ್ಷಗಾನ ತಾಳಮದ್ದಳೆ ಬಾಮುಲ್ಲ ಬಾಮಕುಮಾರಿ. ಇದರ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: निखिल के नंदुलर रेडियो सारंग 107.8 एफएम इंचिप कुदमुल रंगराव पुरभवन मुल्प तुणुकूट रजिस्टर कुडला उंदेत बंगार पर्पदा लेसिड बोलिके जनपद कला संघ मुकुलु तुणु वर्ल्ड फाउंडेशन कुडला मुकुलना प्रायोजकत्वड नडपायना पार्दन मेला ಈ ಲೇಸದ ಸುರೂತ ಎಗ್ಗೆನ ಕೇನೊಂದು ಬರ್ಕ
1: ತುಳುನಾಡಂದು ಮನ್ಪನವು ಅಪ್ಪೆಗೆ ಸಂಬಂಧಪಟ್ಟನಂಚಿನವೇ ಕಾರ್ಯಕ್ರಮಲು ತುಳುಂದು ಮನ್ಪನವು ಒಂಜಿ ಅಪ್ಪೆ ನಮ್ಮ ಆ ಅಪ್ಪೆಗೆ ಮಲ್ಲ ಪ್ರಾಶಸ್ತ್ಯನ ಕೊರಂದುಲ್ಲ ಈ ತುಳುನಾಡದ ಮಣ್ಣಡು ಅಂಚನೆ ಇನಿತ ಈ ಕಾರ್ಯಕ್ರಮದ ರೋವಾರಿ ಆದಿತ್ಯನಂಚಿನ ಆ ಅಪ್ಪೆನ ಪಾದಗಳ ಪುಡ್ಡೆಪಾಡೊಂದು ಆ ಬೆಮ್ಮೆರ್ನ ಪಾದಗಳ ಪುಡ್ಡೆಪಾಡೊಂದು ಎಂಕ್ಲು ತುಳು ವರ್ಲ್ಡ್ ಫೌಂಡೇಶನ್ದ ಪ್ರಾಯೋಜಕತ್ತಡು ಎಂಕ್ಲು ಈ ಬಳಿಕೆ ಜನಪದ ಕಲಾಸಂಘ ನಡಪಾವನಂಚಿನ ಈ ಪಾರ್ಥನ ಮೇಲೆಗೆ ನಮ್ಮ ತುಳುನಾಡದ ಪ್ರಚಲಿತವಾದಿತ್ತನಂಚಿನ ದೈವ ದೇವರೇ ಸುಗಿಪೂಂದು ನಮಕು ದೈವ ದುಂಬು ದೇವರೇ ಬೊಕ್ಕ ಅಪಗ ಇನಿತೆ ಆ ದೈವ ದೇವರೇ ಸುಗಿಪು ದೊಟ್ಟಿಗೆ ಎಂಕ್ಲು ಈ ಕಾರ್ಯಕ್ರಮನು ಪ್ರಾರಂಭವಾಗುತ್ತಲ್ಲ ಈ ಸುಗಿಪನು ಸುಗಿಪೆರಬಡಾದು ಎಂಕ್ಲನ ಪೆರ್ಮದ ಗಾಯಕೆ ಅಶೋಕ್ ಎಂ ಅರ್ಯಪಾಡಿನ ಎದುಕೊಂದುಲ್ಲೇ

0: ಸೋಲ್ಮೇನ್. ತುಳುನಾಡದ ಮೂಲದ ಬೇಲೆ ಅಂದ ಬಂಡ ಕೃಷಿ ಬೇಲೆ. ಆ ಕೃಷಿ ಬೇಲೆ ಬೆಂದದು ಕಾಂಡಿಡ್ದು ಬಯ್ಯ ಮುಟ್ಟ ಬೆಂದದು ಹಿಡಿದು ಬೊಕ್ಕ ಬಚ್ಚೆಲ ರಪ್ಪಿರ ಮನಸ್ಸಿಗೆ ಸಮಾಧಾನ ತಿಕ್ಕಿರ ಬಡಾದು ಎಂಕ್ಲಕ್ಲು ರಾತ್ರಿ ಕಾಲಡು ದುಡಿ ಬಿಟ್ಟದು ನಲಿತದು ಸಂತೋಷ ಪಡ ಹೊಂದುತ್ತೇರೆ. ಅಂಚಿನ ಒಂಜಿ ದುಡಿ ನಲಿಕೆದ ಪಾರ್ದನ ಭೈರಿ ಪಾರ್ದನ. ಈ ಪಾರ್ದನ ಪನಿರ ಬಡಾದು ಲೋಕ ಬಾಲ ಪ್ರತಿಭೆ ಜಾನಪದ ಬಾಲ ಪ್ರತಿಭೆ ಪ್ರಶಸ್ತಿ ತಿಕ್ಕಿನಂಚಿನ ಎಂಕ್ಲನ ಪೆರ್ಮದ ಕಿನ್ಯ ಗಾಯಕಿ ಕುಮಾರಿ ಯಜುಷಾ ಮೊರಿನ ಎದುಕೊಂದುಲ್ಲೆ
1: ತಾನದ

0: ನಂಬುದಾ ಪ್ರಾಚೀನ ಹಿರಿಯಾಕರ್ನಕ್ಲು ಈ ಪ್ರಕೃತಿ ದೇವರಂದು ಪಂದ ಆರಾಧನೆ ಮಲ್ತೊಂದಿತ್ತಿನಂಚಿನ ಸಂಸಾರಲು ಅಕ್ಕಲು ಈ ಭೂಮಿದ ಮಿತ್ತಿತ್ತಿನಂಚಿನ ಮಾತಾ ಚರಾಚರ ವಸ್ತುಲೆನ್ಲ ಮಿತ್ತು ಅಕ್ಕಲು ಭಯ ಭಕ್ತಿಡು ಆರಾಧನೆ ಮಲ್ತನಕ್ಲು ಕಲ್ಲಾವಡು ಮಣ್ಣಾವಡು ಮರಾವಡು ಪರಪುನಂಚಿನ ವಸ್ತುಲಾವಡು ನಡಪುನಂಚಿನ ವಸ್ತುಲಾವಡು ಮೃಗ ಪಕ್ಷಿಗಳಾವಡು ಅಯ್ಯನಕ್ಲು ಆರಾಧನೆ ಮಲ್ತೊಂದಿತ್ತೇರು ಐಟ್ ಅಕ್ಕಲು ಜೀವನನು ಬದುಕೇರ ಸಾಧಿ ಕಂಡು ಬತ್ತಿನಕ್ಲು ಆಪುಂಡು ಅಂಚನೆ ಇತ್ತೆ ನಿಕ್ಕಲ ದುಂಬುಗು ಅಕ್ಕಲು ಪಂಡದು ಬರೋಂದಿತ್ತಿನಂಚಿನ ಗಿಳಿರಾಯಂದು ಮಲ್ಪನಂಚಿನ ಒಂಜಿ ಪಾರ್ಧನ ಪನೆರಬಡಾದು ಎಂಕಲ ಪೆರ್ಮದ ಗಾಯಕೆ ಎಂಕಲ್ನ ಅರಿಷ್ಯಂ ಮೇರೇನು ಪ್ರೀತಿ ಪೂರ್ವಕವಾದ ಎದುಕೊಂದುಲ್ಲ
1: ಚಿಕ್ಕಿಲ್ಲಿ

ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಮುಂದತ ಬಂಗಾರ ಪರ್ಬದ ಲೇಸಿಡ್ ತುಳು ವರ್ಲ್ಡ್ ಫೌಂಡೇಶನ್ ಕುಡ್ಲ ಮೊಕುಲ್ನ ಪ್ರಾಯೋಜಕತ್ವಡ್ ಬೋಲಿಕೆ ಬೋಲಿಕೆ ಜಾನಪದ ಕಲಾ ಸಂಘ ಮೊಕುಲ್ ನಡಪಾದುಕೋರ್ನ ಪಾರ್ದನ ಮೇಳ ಈ ಲೇಸದ ಸುರುತೆಯಗ್ಗೆನೆ ಕೇಂಡರ್ ನನ್ನ ದುಂಬುದಯಗ್ಗೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ್ ರಂಗದ ಬದುಕು.

ನಮಸ್ಕಾರ, ನಿಖಿಲೇಡದಾತಿನ ಕುಶಲ್ದರಸಿನ ವಿಂಡಿ ಪಡೀಲ್ ನಿಖಿಲ್ ಕೇಳೊಂದು ಪ್ಲೇ 107.8 FM ರಂಗರಂಗದ ಬದುಕು.

ಈತನೇಟ ಕೆಲವೊಂಜಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮಡು ತಿಕ್ಕಗ ಆತನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: Radio Sarang 107.8 FM. ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ. ಸಣ್ಣ ಅತಿಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 18ನೇ ಬ್ರಿಕ್ಸ್ ಶೃಂಗಸಭೆ ಇಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಪ್ರಾರಂಭವಾಗಲಿದೆ. 2 ದಿನಗಳ ಭವ್ಯ ಕಾರ್ಯಕ್ರಮವು ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ಆರ್ಥಿಕತೆಗಳನ್ನು ಒಟ್ಟುಗೂಡಿಸುತ್ತದೆ. ಉನ್ನತ ಮಟ್ಟದ ಕಾರ್ಯಕ್ರಮದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಜಾಗತಿಕ ಆಡಳಿತ, ಬಹುಪಕ್ಷೀಯತೆ, ವ್ಯಾಪಾರ ಮತ್ತು ಹೂಡಿಕೆ, ತಂತ್ರಜ್ಞಾನ, ಆಹಾರ ಮತ್ತು ಇಂಧನ ಭದ್ರತೆ, ಆರೋಗ್ಯ, ವಿಪತ್ತು ಸ್ಥಿತಿಸ್ಥಾಪಕತ್ವ ಮತ್ತು ನಿರ್ಣಾಯಕ ಪೂರೈಕೆ ಸರಪಳಿಗಳು ಸೇರಿದಂತೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಶೃಂಗಸಭೆ ನಡೆಯುತ್ತಿದೆ. ಶೃಂಗಸಭೆಯಲ್ಲಿ ಹಲವು ಪ್ರಮುಖ ವಿಶ್ವ ನಾಯಕರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಯಲ್ ರಾಮಪೋಸಾ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಭಾಗಿಯಾಗಲಿದ್ದಾರೆ. ಎಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ ಮತ್ತು ಅಬುಧಾಬಿಯ ರಾಜಕುಮಾರ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಕೂಡ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬ್ರೆಜಿಲ್ ಅನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಮೌರೋ ವಿಯೇರಾ ಪ್ರತಿನಿಧಿಸಲಿದ್ದು, ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ ರಾಜಕುಮಾರ ಫೈಸಲ್ ಬಿನ್ ಫರ್ಹಾನ್ ಅಲ್ ಸೌದ್ ಕೂಡ ಭಾಗಿಯಾಗಲಿದ್ದಾರೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳಿಗೆ ಅಂತರ್ಗತ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಬಲಪಡಿಸುವುದು ಕುರಿತ ಮುಕ್ತಾಯದ ಅಧಿವೇಶನದೊಂದಿಗೆ ಶೃಂಗಸಭೆ ಪ್ರಾರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರು ಭಾರತ ಮಂಟಪದಲ್ಲಿ ಭಾರತ್ ಇನೋವೇಟಿವ್ಸ್ ಪ್ರದರ್ಶನಕ್ಕೂ ಭೇಟಿ ನೀಡಲಿದ್ದಾರೆ. ಇದರ ನಂತರ ಜಂಟಿ ಗಿಡ ನೆಡುವ ಸಮಾರಂಭ ಮತ್ತು ಪ್ರಧಾನಿ ಮೋದಿ ಅವರು ಆಯೋಜನೆ ಮಾಡಿರುವಂತಹ ಭೋಜನಕೂಟದಲ್ಲೂ ಕೂಡ ಎಲ್ಲರೂ ಪಾಲ್ಗೊಳ್ಳಲಿದ್ದಾರೆ. ಶೃಂಗದ ನೇಪಥ್ಯದಲ್ಲಿ ಬ್ರಿಕ್ಸ್ ನಾಯಕರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಸರಣಿ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಇವುಗಳಲ್ಲಿ ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್, ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್, ಇಥಿಯೋಪಿಯಾದ ಪ್ರಧಾನಿ ಅಬಿ ಅಹಮದ್ ಅಲಿ, ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಮತ್ತು ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ಹ್ ಹಂಗ್ ಅವರೊಂದಿಗಿನ ಸಭೆಗಳು ಸೇರಿವೆ. ಜಾಗತಿಕ ವ್ಯಾಪಾರವನ್ನು ಉಳಿಸಿಕೊಳ್ಳಲು ಸುರಕ್ಷಿತ ಸಮುದ್ರ ಮಾರ್ಗಗಳು, ಮುಕ್ತ ಪೂರೈಕೆ ಮಾರ್ಗ ಮತ್ತು ನಾವಿಕರ ಸುರಕ್ಷತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ವ್ಯಾಪಾರ ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ವ್ಯವಹಾರಗಳಿಗೆ ಅವಕಾಶಗಳನ್ನು ವಿಸ್ತರಿಸಲು ಕೆಲಸ ಮಾಡುವಂತೆ ಅವರು ಬ್ರಿಕ್ಸ್ ದೇಶಗಳನ್ನು ಒತ್ತಾಯಿಸಿದ್ದಾರೆ. ನಿನ್ನೆ ಸಂಜೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದಂತಹ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಭಾರತವು ನೌಕಾಯಾನ ಸ್ವಾತಂತ್ರ್ಯ ಮತ್ತು ನಾವಿಕರ ಸುರಕ್ಷತೆಯ ಬಲವಾದ ಪ್ರತಿಪಾದಕವಾಗಿದೆ ಎಂದು ಹೇಳಿದ ಅವರು, ಜಾಗತಿಕ ವ್ಯಾಪಾರದ ಸುಗಮ ಚಲನೆಗೆ ಸುರಕ್ಷಿತ ಕಡಲ ಮಾರ್ಗಗಳು ಅತ್ಯಗತ್ಯ ಎಂದು ಒತ್ತಿ ಹೇಳಿದ್ದಾರೆ. ಜಾಗತಿಕವಾಗಿ ಹೆಚ್ಚುತ್ತಿರುವಂತಹ ವ್ಯಾಪಾರ ಅಡೆತಡೆಗಳ ನಡುವೆ ಭಾರತವು ಆರ್ಥಿಕ ಸೇತುವೆಗಳನ್ನು ನಿರ್ಮಿಸಲು ಪ್ರಯತ್ನ ಮಾಡುತ್ತಿದೆ. ಭಾರತವು ಇಂದು ಬೆಳವಣಿಗೆ ಮತ್ತು ಸ್ಥಿರತೆಗೆ ವಿಶ್ವಾಸದ ಮೂಲವನ್ನು ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ. ಮೇಕ್ ಇನ್ ಇಂಡಿಯಾ, ಇನೋವೇಟ್ ವಿತ್ ಇಂಡಿಯಾ ಮತ್ತು ಸ್ಕೇಲ್ ಫಾರ್ ದಿ ಜಗತ್ತಿಗೆ ಅವರು ಕರೆ ನೀಡಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಗೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಮತ್ತು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗಿನ ಭೇಟಿಯ ವೇಳೆ ಉಭಯ ನಾಯಕರು ರಾಜಕೀಯ, ವ್ಯಾಪಾರ ಮತ್ತು ಆರ್ಥಿಕತೆ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಚಲನಶೀಲತೆ ಮತ್ತು ಜನರ ನಡುವಿನ ಸಂಬಂಧ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ರಷ್ಯಾ ಸಹಕಾರದ ಪ್ರಗತಿಯನ್ನು ಪರಿಶೀಲನೆ ನಡೆಸಿದರು. ಪಶ್ಚಿಮ ಏಷ್ಯಾ ಮತ್ತು ಕಪ್ಪು ಸಮುದ್ರ ಪ್ರದೇಶದಲ್ಲಿನ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ಎರಡೂ ಕಡೆಯವರು ದೃಷ್ಟಿಕೋನಗಳನ್ನು ಹಂಚಿಕೊಂಡರು. ಸಂಘರ್ಷಗಳನ್ನು ಪರಿಹರಿಸುವಲ್ಲಿ ಮಾತುಕತೆ ಮತ್ತು ರಾಜತಾಂತ್ರಿಕತೆಯು ಮುಂದಿನ ಮಾರ್ಗವಾಗಿದೆ ಮತ್ತು ಶಾಂತಿ ಪ್ರಯತ್ನಗಳಿಗೆ ಸಹಾಯ ಮಾಡಲು ಭಾರತ ಸಿದ್ದವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಉಭಯ ದೇಶಗಳ ನಡುವಿನ ವಿಶೇಷ ಮತ್ತು ಸವಲತ್ತು ಪಡೆದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ರಷ್ಯಾಕ್ಕೆ ಭೇಟಿ ನೀಡುವಂತೆ ಅಧ್ಯಕ್ಷ ಪುಟಿನ್ ಪ್ರಧಾನಮಂತ್ರಿಯವರಿಗೆ ಆಹ್ವಾನ ನೀಡಿದ್ದಾರೆ. ಪ್ರಧಾನಮಂತ್ರಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಅಸೋಚಾಮ್ ಬ್ರಿಕ್ಸ್ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಅಸೋಚಾಮ್ ಬ್ರಿಕ್ಸ್ ಅನ್ನು ಜಾಗತಿಕ ಸಹಕಾರಕ್ಕಾಗಿ ಪ್ರಬಲ ವೇದಿಕೆಯಾಗಿ ಮತ್ತು ಜಾಗತಿಕ ದಕ್ಷಿಣದ ಬಲವಾದ ಧ್ವನಿಯಾಗಿ ಬಲಪಡಿಸುವ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನವನ್ನು ಶ್ಲಾಘಿಸಿದೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕೆ ಮೀಂಡಾ ಮಾತನಾಡಿ, ಬ್ರಿಕ್ಸ್ ಸಹಕಾರವನ್ನು ದೃಢವಾದ ವ್ಯಾಪಾರ ಫಲಿತಾಂಶಗಳಾಗಿ ಪರಿವರ್ತಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೃಷ್ಟಿಕೋನವು ಹೆಚ್ಚು ಮಹತ್ವದ್ದಾಗಿದೆ. ಬ್ರಿಕ್ಸ್ ಆರ್ಥಿಕತೆಗಳ ನಡುವೆ ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನವೋದ್ಯಮ ಮತ್ತು ವ್ಯಾಪಾರ ಸಹಭಾಗಿತ್ವವನ್ನು ಆಳಗೊಳಿಸುವುದರಿಂದ ಅಗಾಧ ಅವಕಾಶಗಳನ್ನು ತೆರೆಯಬಹುದು ಮತ್ತು ಅಂತರ್ಗತ ಮತ್ತು ಸುಸ್ಥಿರ ಬೆಳವಣಿಗೆಗೆ ಹೊಸ ಮಾರ್ಗಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಮಾನ್ಧನ್ ಯೋಜನೆ PMKMY ಇಂದಿಗೆ 7 ವರ್ಷಗಳನ್ನು ಪೂರೈಸಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು 2019ರಲ್ಲಿ ಈ ದಿನದಂದು ಪ್ರಾರಂಭ ಮಾಡಲಾಯಿತು. ಈ ಯೋಜನೆಯಡಿ ಅರ್ಹ ಭೂ ಹಿಡುವಳಿದಾರ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ 60ನೇ ವಯಸ್ಸಿನಿಂದ ಕನಿಷ್ಠ 3,000 ರೂಪಾಯಿಗಳ ಮಾಸಿಕ ಪಿಂಚಣಿಯನ್ನು ಖಾತರಿಪಡಿಸಲಾಗುತ್ತದೆ. ರೈತರಿಗೆ ಅವರ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಆರ್ಥಿಕ ಸ್ಥಿರತೆ ಮತ್ತು ಘನತೆಯನ್ನು ಒದಗಿಸಲು ಪಿಂಚಣಿ ಯೋಜನೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಅವರ ನಂತರದ ವರ್ಷಗಳು ಹೆಚ್ಚಿನ ಭದ್ರತೆ ಮತ್ತು ಮನಸ್ಸಿನ ಶಾಂತಿಯಿಂದ ಗುರುತಿಸಲ್ಪಟ್ಟಿವೆ. ಕಳೆದ 7 ವರ್ಷಗಳಲ್ಲಿ PMKMY ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಪ್ರಮುಖ ಸಾಮಾಜಿಕ ಭದ್ರತಾ ಕ್ರಮವಾಗಿ ಹೊರಹೊಮ್ಮಿದೆ. ಇದು ಹೆಚ್ಚಿನ ಆರ್ಥಿಕ ವಿಶ್ವಾಸದೊಂದಿಗೆ ತಮ್ಮ ಭವಿಷ್ಯವನ್ನು ಯೋಜಿಸಲು ಸಹಾಯವನ್ನು ಒದಗಿಸಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಸರ್ಕಾರವು 18,87,000 ಮನೆಗಳನ್ನು ಅನುಮೋದಿಸಿದೆ. ಇದು ಯೋಜನೆಯ ಅನುಷ್ಠಾನಕ್ಕೆ ಮತ್ತಷ್ಟು ಉತ್ತೇಜನ ನೀಡುತ್ತದೆ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲರಿಗೂ ವಸತಿ ಗುರಿಯನ್ನು ಪೂರೈಸಲಿದೆ. ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದಂತಹ ಕೇಂದ್ರ ಮಂಜೂರಾತಿ ಮತ್ತು ಮೇಲ್ವಿಚಾರಣಾ ಸಮಿತಿಯ 9ನೆಯ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯ ಅಧ್ಯಕ್ಷತೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸತೇಂದ್ರ ಸಿಂಗ್ ವಹಿಸಿದ್ದರು. ಸಭೆಯಲ್ಲಿ PMAYU 2.0 ಪಾಲುದಾರಿಕೆಯಲ್ಲಿ ಫಲಾನುಭವಿ ನೇತೃತ್ವದ ನಿರ್ಮಾಣ ಮತ್ತು ಕೈಗೆಟುಕುವ ವಸತಿ ವಿಭಾಗದ ಅಡಿಯಲ್ಲಿ ಸುಮಾರು 29,000 ಹೆಚ್ಚುವರಿ ಮನೆಗಳನ್ನು ಅನುಮೋದಿಸಲಾಯಿತು. ಅನುಮೋದನೆಗಳು ಅಸ್ಸಾಂ, ಬಿಹಾರ, ಗುಜರಾತ್, ತೆಲಂಗಾಣ, ತ್ರಿಪುರಾ ಮತ್ತು ಉತ್ತರ ಪ್ರದೇಶ 6 ರಾಜ್ಯಗಳನ್ನು ಒಳಗೊಂಡಿವೆ. ರಾಜ್ಯಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಸಿಂಗ್, PMAYU 2.0 ಸಮಯೋಚಿತ ಮತ್ತು ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಸಂಘಟಿತ ಪ್ರಯತ್ನಗಳಿಗೆ ಕರೆ ನೀಡಿದರು. ಇದರಿಂದ ಯೋಜನೆಯ ಪ್ರಯೋಜನಗಳು ಎಲ್ಲ ಅರ್ಹ ಫಲಾನುಭವಿಗಳನ್ನು ತಲುಪುತ್ತವೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಮಹಿಳಾ ಹಾಕಿ ತಂಡ ಇಂದು ಬೆಳಗ್ಗೆ ಚೀನಾದ ಮೊಕಿಯಲ್ಲಿ ನಡೆಯಲಿರುವಂತಹ ಜೂನಿಯರ್ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ವಿರುದ್ಧ ಸೆಣಸಾಟ ನಡೆಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 9:15 ಆರಂಭವಾಗಲಿದೆ. ಹಾಲಿ ಚಾಂಪಿಯನ್ ಭಾರತ ತನ್ನ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ನಿರ್ದಯವಾಗಿ 19-0 ಅಂತರದಿಂದ ಸೋಲಿಸುವ ಮೂಲಕ ಅಂತಿಮ 4ಕ್ಕೆ ಪ್ರವೇಶವನ್ನು ಪಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 18ನೇ ಬ್ರಿಕ್ಸ್ ಶೃಂಗಸಭೆ ನವದೆಹಲಿಯ ಭಾರತ ಮಂಟಪದಲ್ಲಿಂದು ಆರಂಭ. 2 ದಿನಗಳ ಭವ್ಯ ಕಾರ್ಯಕ್ರಮದಲ್ಲಿ 11 ದೇಶಗಳ ನಾಯಕರು ಉಪಸ್ಥಿತಿ. ರಷ್ಯಾ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಉಭಯ ನಾಯಕರೊಂದಿಗೆ ರಕ್ಷಣೆ, ಇಂಧನ, ಬಾಹ್ಯಾಕಾಶ ಸೇರಿ ಹಲವು ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ 7 ವರ್ಷ. ಸಣ್ಣ ಅತಿಸಣ್ಣ ರೈತರ ಸಾಮಾಜಿಕ ಭದ್ರತೆಗೆ ಕೇಂದ್ರ ಒತ್ತು. ಮಹಿಳೆಯರ ಏಷ್ಯಾ ಕಪ್ ಹಾಕಿ ಮೊದಲ ಸೆಮಿಫೈನಲ್ನಲ್ಲಿ ಇಂದು ಭಾರತ ದಕ್ಷಿಣ ಕೊರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
3: ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
4: ಕೇಳುಗರಿಗೆ ನಮಸ್ಕಾರ. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 6 ವಿಧದ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡಿದ್ದು, ಮೊದಲನೆಯ ಹಕ್ಕು ಸಮಾನತೆಯ ಹಕ್ಕು. 14ರಿಂದ 18 ವಿಧಿಗಳನ್ನು ತಾವೆಲ್ಲ ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಿ. ಮೂಲಭೂತ ಹಕ್ಕಿನ 2ನೇ ಹಕ್ಕು ಸ್ವತಂತ್ರದ ಹಕ್ಕುಗಳಾಗಿದ್ದು, ಸಂವಿಧಾನದ ವಿಧಿ 19ರಿಂದ 22ರಲ್ಲಿ ಕಾಣಸಿಗುತ್ತದೆ. ಈ ಎಲ್ಲ ಹಕ್ಕುಗಳನ್ನು ನಾವಿಂದು ಅರಿತುಕೊಳ್ಳೋಣ. 19ನೆಯ ವಿಧಿಯು 6 ರೀತಿಯ ಹಕ್ಕುಗಳನ್ನು ಭಾರತೀಯ ಪ್ರಜೆಗಳಿಗೆ ನೀಡಿದ್ದು, ಅವುಗಳು ಯಾವುದೆಂದರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯವಹಾರವನ್ನು ಮಾಡುವ ಸ್ವಾತಂತ್ರ್ಯ. ಮೊದಲನೆಯದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಿಳಿಯುವುದಾದರೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಅತ್ಯಗತ್ಯವಾಗಿರುತ್ತದೆ. ನಮ್ಮ ಸಂವಿಧಾನವು ಪ್ರಜೆಗಳಿಗೆ ತಮ್ಮನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ನೀಡಿದ್ದು, ಯಾವುದೇ ವಿಷಯದ ಬಗ್ಗೆ ಅಭಿಪ್ರಾಯವನ್ನು ಹೊಂದಿಕೊಳ್ಳುವುದು ಹಾಗೂ ಅದನ್ನು ವ್ಯಕ್ತಪಡಿಸುವುದನ್ನು ಮಾಡಬಹುದು. ಆದರೆ ಸ್ವತಂತ್ರದ ಹಕ್ಕುಗಳು ಕೆಲವು ಮಿತಿಗಳಿಗೆ ಒಳಪಟ್ಟಿದ್ದು, ರಾಷ್ಟ್ರದ ಸಾರ್ವಭೌಮತ್ವ, ಸಮಗ್ರತೆ, ಭದ್ರತೆ, ವಿದೇಶಗಳೊಡನೆ ಮಧುರ ಬಾಂಧವ್ಯ, ಸಾರ್ವಜನಿಕ ಶಾಂತಿ ಪಾಲನೆ, ಶಿಸ್ತು ಪಾಲನೆ, ನ್ಯಾಯಾಲಯ ನಿಂದನೆ ಮತ್ತು ಮಾನನಷ್ಟ ತಡೆಯಲು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಕೆಲವು ಅಗತ್ಯವಾದವು ಮತ್ತು ನ್ಯಾಯಯುತವಾದ ನಿರ್ಬಂಧನೆಗಳನ್ನು ಹೇರಬಹುದು. 2ನೇದಾಗಿ ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ. ಸಾರ್ವಜನಿಕ ಅಭಿಪ್ರಾಯವನ್ನು ತಿಳಿಯುವ ದೃಷ್ಟಿಯಿಂದಲೇ ಸಭೆ ಸೇರುವ ಹಕ್ಕನ್ನು ನೀಡಲಾಗಿದೆ. ನಿಶಸ್ತ್ರಧಾರಿಯಾಗಿ ಶಾಂತಿಯುತವಾಗಿ ಸಭೆ ಸೇರಬೇಕು. ಸಾರ್ವಜನಿಕ ಶಾಂತಿ, ಶಿಸ್ತು ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತಗುಲದಂತೆ ಈ ಹಕ್ಕಿನ ಮೇಲೂ ಕೆಲವು ನಿರ್ಬಂಧಗಳನ್ನು ವಿಧಿಸಿದೆ. 3ನೇದಾಗಿ ಸಂಘವನ್ನು ಸ್ಥಾಪಿಸುವ ಸ್ವಾತಂತ್ರ್ಯ. ವಿವಿಧ ವರ್ಗದ ಜನರು ಹಿತಾಸಕ್ತಿಯನ್ನು ಕಾಪಾಡುವ ಸಂಘ ಸಂಸ್ಥೆಗಳೇ ಪ್ರಜಾಪ್ರಭುತ್ವದ ಪೋಷಕಗಳು. ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡು ಅಕ್ರಮವಾಗಿ ಮುಷ್ಕರ ಮಾಡದಂತೆ, ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಐಕ್ಯತೆಗೆ ಧಕ್ಕೆ ತಗುಲದಂತೆ ಸಂಘ ಸಂಸ್ಥೆಗಳು ನಡೆದುಕೊಳ್ಳಬೇಕಾಗಿದೆ. 4ನೇದಾಗಿ ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ. ಯಾವುದೇ ಪ್ರಾದೇಶಿಕ ನಿರ್ಬಂಧನವಿಲ್ಲದೆ ಭಾರತೀಯ ಪ್ರಜೆಯಾದವನು ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ. ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಹ ವ್ಯಕ್ತಿಗಳು, ರೋಗಗ್ರಸ್ತರು ಒಂದು ಪ್ರದೇಶದೊಳಗೆ ಪ್ರವೇಶಿಸುವುದನ್ನು ನಿರ್ಬಂಧಿಸಬಹುದು. ಉದಾಹರಣೆಗೆ, ಕೋವಿಡ್ ಸಂದರ್ಭದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚಾರವನ್ನು ನಿರ್ಬಂಧಿಸಲಾಗಿತ್ತು. 5ನೇದಾಗಿ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಹಾಗೂ ನೆಲೆಸುವ ಸ್ವಾತಂತ್ರ್ಯ. ಭಾರತೀಯ ಪ್ರಜೆಯಾದವನು ಯಾವುದೇ ರಾಜ್ಯದಲ್ಲಾದರೂ ತನ್ನಿಷ್ಟದಂತೆ ವಾಸಿಸುವ ಹಾಗೂ ಅಲ್ಲಿಯೇ ಶಾಶ್ವತವಾಗಿ ನೆಲೆಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಆದರೆ ಪ್ರಜೆಗಳ ಸಂರಕ್ಷಣೆಯ ದೃಷ್ಟಿಯಿಂದ ಕೆಲವು ಪ್ರದೇಶಗಳಿಗೆ ಪ್ರವೇಶವನ್ನು ನಿರಾಕರಿಸಬಹುದು. ಆರನೇದಾಗಿ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯಾಪಾರ ಮಾಡುವ ಸ್ವತಂತ್ರ. ಇದಿಷ್ಟು ವಿಧಿ 19 ಪ್ರಜೆಗಳಿಗೆ ದೊರೆತಿರುವ ಸ್ವತಂತ್ರವಾಗಿದ್ದರೆ, ಸಂವಿಧಾನದ 20 ವಿಧಿ ಅಪರಾಧಿಗೆ ನಿರಂಕುಶ ಮತ್ತು ಹೆಚ್ಚು ಶಿಕ್ಷೆ ವಿಧಿಸುವ ವಿರುದ್ಧ ರಕ್ಷಣೆಯನ್ನು ನೀಡಿರುತ್ತದೆ. 20 ವಿಧಿಯು 3 ಉಪವಿಧಿಗಳ ಮೂಲಕ ವ್ಯಕ್ತಿಗೆ ಸಂರಕ್ಷಣೆಯನ್ನು ನೀಡಿರುತ್ತದೆ. ಅದರಲ್ಲಿ 1 ಉಪವಿಧಿಯ ಪ್ರಕಾರ, ಒಂದು ಕೃತ್ಯವನ್ನು ಎಸಗುವ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಶಿಕ್ಷೆ ನೀಡಬೇಕು ಮತ್ತು ಆ ಅಪರಾಧವೆಸಗಿದ್ದ ಅವಧಿಯಲ್ಲಿ ಜಾರಿಯಲ್ಲಿರುವ ಕಾನೂನಿನನ್ವಯ ವಿಧಿಸಲ್ಪಬಹುದಾದ ದಂಡಕ್ಕಿಂತ ಹೆಚ್ಚಾಗಿ ವಿಧಿಸಬಾರದು. 2 ಉಪವಿಧಿಯ ಪ್ರಕಾರ, ಒಬ್ಬ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. 3 ಉಪವಿಧಿಯ ಪ್ರಕಾರ, ಒಬ್ಬ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿ ಹೇಳಿಕೊಳ್ಳುವಂತೆ ಒತ್ತಾಯಿಸುವಂತಿಲ್ಲ. ಸಂವಿಧಾನದ 21 ವಿಧಿ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. 21 ವಿಧಿ ಪ್ರಕಾರ, ಕಾನೂನಿನನ್ವಯ ರೂಪಿಸಲಾದ ನಿಯಮಗಳ ಹೊರತಾಗಿ ಬೇರ್ಯಾವ ರೀತಿಯಲ್ಲಿಯೋ ಯಾವುದೇ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಹೀಗೆ 21 ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿರುತ್ತದೆ. ಭಾರತೀಯ ಪೌರರಿಗಲ್ಲದೆ ವಿದೇಶಿಯರಿಗೂ ಕೂಡ ಈ ಹಕ್ಕನ್ನು ನೀಡಲಾಗಿದೆ. ಬದುಕುವ ಹಕ್ಕು ಎಂದರೆ ಕೇವಲ ಅಸ್ತಿತ್ವದಲ್ಲಿರುವುದಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕುವುದನ್ನು ಹೇಳುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ಖಾಸಗಿತನದ ಹಕ್ಕು, ರೈಟ್ ಟು ಪ್ರೈವಸಿ, ಭಾರತದ ಸಂವಿಧಾನದ 21 ವಿಧಿಯಡಿಯಲ್ಲಿ ಕಂಡುಬರುವ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಭಾಗವಾಗಿದೆ ಎಂದು ಸ್ಪಷ್ಟೀಕರಿಸಿದೆ. ಮುಂದಿನದ್ದಾಗಿ ಶೈಕ್ಷಣಿಕ ಹಕ್ಕು, ಸಂವಿಧಾನದ 21A ವಿಧಿಯಲ್ಲಿ ಕಾಣಸಿಗುತ್ತದೆ. 2002 86 ತಿದ್ದುಪಡಿ ಕಾಯ್ದೆ ಮೂಲಕ 21A ವಿಧಿಯಡಿಯಲ್ಲಿ 6-14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. 6-14 ವರ್ಷ ವಯಸ್ಸಿನ ಮಕ್ಕಳಿಗೆ ರಾಜ್ಯವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕೆಂದು ಸಂವಿಧಾನದ ವಿಧಿ 21A ಘೋಷಿಸುತ್ತದೆ. ಸಂವಿಧಾನದ 22 ವಿಧಿಯ ಅನ್ವಯ ಅಕ್ರಮ ಬಂಧನದ ವಿರುದ್ಧ ರಕ್ಷಣೆಯನ್ನು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ 3 ಹಕ್ಕುಗಳನ್ನು ನಾವು ಕಾಣಬಹುದು. ಮೊದಲನೆಯದಾಗಿ, ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು. ಇದರಿಂದ ಯಾವುದೇ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸಲು ಸಾಧ್ಯವಾಗುವುದಿಲ್ಲ. 2, ತನ್ನ ಆಯ್ಕೆಯ ವಕೀಲನ ಮೂಲಕ ತನ್ನನ್ನು ಸಮರ್ಥಿಸಿಕೊಳ್ಳುವ ಹಾಗೂ ರಕ್ಷಿಸಿಕೊಳ್ಳುವ ಹಕ್ಕು ಒಬ್ಬ ವ್ಯಕ್ತಿಗೆ ಸಂವಿಧಾನದ ಮೂಲಕ ದೊರಕಿರುತ್ತದೆ. ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ವಾದಿಸಿ ಬಂಧನದಿಂದ ಬಿಡುಗಡೆಗೊಳಿಸುವ ಸಲುವಾಗಿ ಬಂಧಿತನು ಒಬ್ಬ ವಕೀಲನನ್ನು ನೇಮಿಸಿಕೊಳ್ಳಬಹುದು. 3, ಬಂಧಿತನನ್ನು ಬಂಧಿಸಲ್ಪಟ್ಟ 24 ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಎದುರಿನಲ್ಲಿ ಹಾಜರುಪಡಿಸುವುದು. ಇವೆಲ್ಲ ಸಂರಕ್ಷಣೆಗಳನ್ನು ನಾವು ಸಂವಿಧಾನದ 22 ವಿಧಿಯಲ್ಲಿ ಕಾಣಬಹುದು. ಇವಿಷ್ಟು ಭಾರತದ ಸಂವಿಧಾನದ 3 ಭಾಗದ ಮೂಲಭೂತ ಹಕ್ಕುಗಳಾಗಿದ್ದು ಸ್ವತಂತ್ರದ ಹಕ್ಕಂತ ನಾವು ಗುರುತಿಸಬಹುದು. ಪ್ರಜೆಗಳಿಗೆ ಈ ಮೂಲಕ ಮುಕ್ತವಾಗಿ ಬದುಕನ್ನು ಸಾಗಿಸುವ ಅವಕಾಶವನ್ನು ದೊರಕಿಸಿಕೊಡಲಾಗಿದೆ. ಧನ್ಯವಾದಗಳು.
3: ಕೇಳುಗರೆ, ಇದುವರೆಗೆ ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ ಕಾರ್ಯಕ್ರಮವನ್ನು ಕೇಳ್ತಾ ಬಂದ್ರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಶಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.

0: ಕಲಾಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾಸಾರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಬೇರೆ ಬೇರೆ ರಂಗಗಳ ಬೇರೆ ಬೇರೆ ಸಾಧಕರನ್ನ

0: ಮಾತಾಡಿಸುವುದು, ಪರಿಚಯಿಸುವುದು ಈ ಒಂದು ವಿಭಾಗದ ಮುಖ್ಯವಾದಂತಹ ಲಕ್ಷ್ಯ. ಅಂತಹ ಮತ್ತೊಬ್ಬ ಅತಿಥಿ ಈ ವಾರ ನಮ್ಮ ಜೊತೆ ಇದ್ದಾರೆ. ಇದು ರಂಗ ಸಹೋದರ ಲಕ್ಷ್ಮಣ ರೇಖೆ. ಲಕ್ಷ್ಮಣ ರೇಖೆ ನೀವು ಕೇಳಿದ್ದೀರಿ, ಅದು ಬಹಳ ಪುರಾಣ ಪ್ರಸಿದ್ಧವಾದದ್ದು. ಆದರೆ ಈ ರಂಗ ಸಹೋದರ ಯಾರು, ಅವನ ಲಕ್ಷ್ಮಣ ರೇಖೆ ಯಾವುದು ಅಂತ ನಾವು ನೋಡಬೇಕು. ಸಹೋದರ ಅಂತ ಹೇಳಿದ್ರೆ ಅದಕ್ಕೆ ಒಂದು ಪರ್ಯಾಯವಾದ ಪದ ಅದು ಲಕ್ಷ್ಮಣನೇ. ಹಾಗಾಗಿ ಲಕ್ಷ್ಮಣ ನಾಮಕರಾದವರು ಬರಿದ್ದಾರೆ, ತಮ್ಮ ಲಕ್ಷ್ಮಣ. ಅವರು ಯಾರ ತಮ್ಮ ಅಂತ ನಮ್ಗೆ ಗೊತ್ತಿಲ್ಲ. ಹಾಗೆ ಅವರು ಈ ರಂಗಕ್ಕೆ ಬಂದದ್ದೇನು, ಈ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ಅವರನ್ನು ಮಾತಾಡಿಸಿಯೇ ನಾವು ತಿಳ್ಕೊಳ್ಬೇಕು. ತಮ್ಮ ಲಕ್ಷ್ಮಣ ಬಹುಶಃ ನಮ್ಮ ಕರಾವಳಿಯ ಈ ಒಂದು ತುಳುನಾಡಿಗರಿಗೆ ಚಿರಪರಿಚಿತವಾದಂತಹ ಹೆಸರು. ರಂಗಭೂಮಿ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಅಥವಾ ಬೇರೆ ಬೇರೆ ತುಳು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ವಿಭಾಗಗಳಿರ್ಬೋದು, ಅದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಲಕ್ಷ್ಮಣ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹೀಗೆ ಬೇರೆ ಬೇರೆ ಬಹುಮಾನಗಳು ಅಥವಾ ಪ್ರಶಸ್ತಿಗಳು ಕೂಡ ಸಿಕ್ಕಿವೆ. ಅವರ ಒಂದು ಕಾರ್ಯಕ್ಷೇತ್ರ ಬಹುಶಃ ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂತ ಹೇಳಿದ ಹಾಗೆ, ಅದು ಕರಾವಳಿಯಿಂದ ಕೋಸ್ಟಲ್ ವುಡ್ಡಿಂದ ಅದು ಬಾಲಿವುಡ್ ವರೆಗೆ ವಿಸ್ತರಿಸಿರುವಂಥದ್ದು. ತುಳು ಕನ್ನಡ ಚಿತ್ರರಂಗದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಅನೇಕ ಹಿರಿಯರ ಒಂದು ಸಂಸರ್ಗ ಕೂಡ ಅವರಿಗಿರುವಂಥದ್ದು. ಇದೆಲ್ಲವನ್ನು ಕೂಡ ಅವರಲ್ಲಿ ಮಾತುಕತೆಯ ಮೂಲಕ ನಾವು ತಿಳ್ಕೊಳ್ಬೇಕು. ಇತ್ತೀಚೆಗೆ ಅವರು ಮಾಡಿದ ದೊಡ್ಡ ಒಂದು ಸಾಧನೆ ಅಂತ ಹೇಳಿದರೆ ತುಳು ಚಿತ್ರರಂಗದ ಒಂದು ಸುವರ್ಣಯಾನ, ಒಂದು ಪುಸ್ತಕವನ್ನು ಅವರು ಹೊರಗೆ ತಂದಿದ್ದಾರೆ. ಆದರೆ ಹಿಂದೆ ಅವರು ಮಾಡಿದಂಥ ಕೆಲಸಗಳ ಬಗ್ಗೆ ಕೂಡ ನಾವು ಮಾತಾಡಬೇಕು. ಅದು ಮೊನ್ನೆ ಮತ್ತೊಮ್ಮೆ ಬಿಡುಗಡೆ ಆಗಿದೆ ಬೆಂಗಳೂರಿನಲ್ಲಿ. ಹಾಗಾಗಿ ಈ ಸಂದರ್ಭದಲ್ಲಿ ಅದನ್ನು ನೆನಪಿಸಿಕೊಳ್ಳುತ್ತಾ ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ ತಮ್ಮ ಲಕ್ಷ್ಮಣರೇ.
1: ನಮಸ್ಕಾರ.
0: ಈಗ ನಾವು ತೊಡಗುವುದಿಲ್ಲಿಂದ ಅಂತ ಹೇಳಿದ್ರೆ ತಮ್ಮ ಲಕ್ಷ್ಮಣನಿಂದಲೇ ತೊಡಗುವುದು. ರಾಮನ ತಮ್ಮ ಲಕ್ಷ್ಮಣ ಎಲ್ಲರಿಗೂ ಗೊತ್ತುಂಟು, ಬಹುಶಃ ಲಕ್ಷ್ಮಣ ನಿಮ್ಮ ಹೆಸರು ಇರಬೇಕು. ಈ ತಮ್ಮ ಎಲ್ಲಿಂದ ಬಂತು?
1: ಈಗ ನೀವು ಸೂಚಕ ಕೊಟ್ಟಾಗೆ ರಾಮನ ತಮ್ಮ ಲಕ್ಷ್ಮಣ ಅಂತ ಹೆಸರಿನಿಂದಲೇ ಇದು ಮೂಲ ಆಧಾರ ಬಂದದ್ದು. ಯಾಕೆ ಹೇಳಿದ್ರೆ ಯಕ್ಷಗಾನ ಕಲಾವಿದರೊಟ್ಟಿಗೆ ನಾನು ಆವಾಗ ಬಾಲ್ಯದಲ್ಲಿ ಎಲ್ಲರೂ ನನ್ನನ್ನು ನನ್ನ ಚಟುವಟಿಕೆ ಚುರುಕುತನ ಎಲ್ಲ ನೋಡಿ ಅಧ್ಯಾಪಕರು ಯಕ್ಷಗಾನ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ತಮ್ಮ ಲಕ್ಷ್ಮಣ ಇಲ್ಲಿ ಬಾ ಆ ರೀತಿಯ ಸಂಭಾಷಣೆಯಲ್ಲಿ ಕರೆದದ್ದು. ಇದು ಈ ತಮ್ಮ ಲಕ್ಷ್ಮಣ ಎಂಬ ಪದ ರಾಮಾಯಣದ ಸಂದರ್ಭದಲ್ಲಿ ಬರುವ ವಾಕ್ಯ. ಅದು ರಾಮ ತಮ್ಮ ಲಕ್ಷ್ಮಣ ಅಂತ ಕರೆಯುವಂತ ಆ ದೃಷ್ಟಿಕೋನದಲ್ಲಿ ನನ್ನನ್ನು ಆ ಹೆಸರಲ್ಲಿ ಕರೆದ್ರು.
0: ಅಂದ್ರೆ ನಿಮ್ಮ ಹೆಸರು ಲಕ್ಷ್ಮಣ ಇದ್ದರಿಂದ ಹೇಳಲಿಕ್ಕೆ ಸುಲಭ ಆಯ್ತು.
1: ಸುಲಭ ಆಯ್ತು. ಲಕ್ಷ್ಮಣ ಅಂತ ಹೇಳುವ ಬದಲು ತಮ್ಮ ಲಕ್ಷ್ಮಣ ಎಂದು ಒಂದು ಭಾವ ರೂಪದಲ್ಲಿ ಹೇಳಿದ್ರು.
0: ಅಂದ್ರೆ ಯಾರಿಗೆ ತಮ್ಮ ಅಂತಲ್ಲ, ರಂಗಭೂಮಿ ಎಲ್ಲ ಹಿರಿಯರಿಗೆ ನೀವು ತಮ್ಮ.
1: ಈಗ ನೀವು ಹೇಳಿದಾಗೆ ಯಾರಿಗೆ ತಮ್ಮ ಅಂತ ಕೇಳಿದರೆ ಈಗ ನಾನು ರಂಗಭೂಮಿ ಮತ್ತು ಸಿನಿಮಾ ರಂಗ ಮತ್ತು ತುಳುವರಿಗೆ ಎಲ್ಲರ ಸಹೋದರ, ಎಲ್ಲರ ತಮ್ಮ, ಎಲ್ಲರ ತಮ್ಮ ಲಕ್ಷ್ಮಣನಾಗಿದ್ದೇನೆ.
0: ಹಾಗಾಗಿ ರಂಗ ಸಹೋದರ ಅಂದ್ರೆ ಇಟ್ಟದ್ದು.
1: ಹೌದು. ಆದರೆ ಕೆಲವರು ಪ್ರೀತಿಯಿಂದ ಕರೆಯುವಾಗ ನೀವು ತಮ್ಮ ಲಕ್ಷ್ಮಣ ಅಲ್ಲ ಅಣ್ಣ ಲಕ್ಷ್ಮಣ ಅಂತ ಈಗದ್ದು ಕೆಲವರು ಹೇಳುವರಿದ್ದಾರೆ. ಆದರೂ ಕೂಡ ನಾನು ಇಂದಿಗೆ ಎಲ್ರಿಗೂ ಸಹೋದರನಂತೆ ನಿಮ್ಮೆಲ್ಲರ ತಮ್ಮ ಲಕ್ಷ್ಮಣ.
0: ಬಹಳ ಒಳ್ಳೆಯದು ಲಕ್ಷ್ಮಣರೇ. ಈ ಬಹುಶಃ ಈ ರಂಗಭೂಮಿಯ ಒಂದು ಹವ್ಯಾಸ ಅದು ಅಂಟಿಕೊಳ್ಬೇಕು ಅಂತ ಇದ್ರೆ ಅದಕ್ಕೆ ಏನಾದರೂ ಒಂದು ಹಿನ್ನೆಲೆ ಬೇಕಾಗ್ತದೆ. ಈಗ ನೀವು ಕಾಲೇಜಿನವರೆಗೆ ವಿದ್ಯಾಭ್ಯಾಸ ಮಾಡಿದ್ದೀರಿ ಅಲ್ವಾ?
1: ಹೌದು.
0: ನೀವು ಹುಟ್ಟಿ ಬೆಳೆದ ಪರಿಸರ ಇದಕ್ಕೆ ಹೇಗೆ ನಿಮಗೆ ಪೂರಕ ಆಗಿತ್ತು?
1: ಅಂದ್ರೆ ನನ್ನ ತಂದೆಯವರೇ ಭಜನಾ ಮಂಡಳಿ ನಾಟಕ ಅದರಲ್ಲಿ ಇದರಲ್ಲಿ ಎಲ್ಲ ಇರುವಾಗ ಅವರ ಜೊತೆ ಇದ್ದು ಅಲ್ಲದೆ ಅಲ್ಲಿಯ ರಂಗ ಚಟುವಟಿಕೆಯಲ್ಲಿ ನಾನು ಭಾಗಿಯಾಗಿದ್ದೆ, ಭಜನೆಯಲ್ಲಿಯೂ ಭಾಗಿಯಾಗಿದ್ದೆ. ಕಾಲೇಜು ಇದು ಶಾಲಾ ಸಮಯದಲ್ಲಿಯೂ ವೃತ್ತಿ ವಿಭಾಗಕ್ಕೆ ನಾನು ಡ್ರಾಮಾಟಿಕ್ ಸಬ್ಜೆಕ್ಟ್ ಅನ್ನೇ ತಗೊಂಡಿದ್ದೇನೆ. ಎಂ ಜಿ ರಯರ್ ಅಂತ ಮೊದಲಿನ ಒಬ್ಬರು ಹಿರಿಯ ಕಲಾವಿದರದ್ದು ಮಿಲಗ್ರಿಸ್ ಶಾಲೆಯಲ್ಲಿ, ಅಲ್ಲಿ ನಾನು 8ನೇ ತರಗತಿಯಲ್ಲಿಯೇ ಡ್ರಾಮಾಟಿಕ್ ಸಬ್ಜೆಕ್ಟ್ ಅನ್ನು ತಗೊಂಡಿದ್ದೆ. ರಂಗದ ಚಲನೆ ಹೇಗೆ, ಹಾವಭಾವ ಹೇಗೆ ಅಲ್ಲಿ ಕಲ್ತಿದ್ದೇನೆ. ಆವಾಗಲೇ ನನಗೆ ಒಂದು ಕಲೆಯ ಮೇಲೆ ಅಭಿರುಚಿ.
0: ನೀವು ಹುಟ್ಟಿದ್ದು ಮತ್ತೆ ಮೊದಲು ಶಾಲೆಗೆ ಹೋದದ್ದು
1: ಎಲ್ಲ ನಾನು ಮುಲ್ಕಿಯಲ್ಲಿ, ಆಮೇಲೆ ಇಲ್ಲಿಯ ಮಂಗಳೂರಲ್ಲಿ ಕದ್ರಿ ಮಿಲಗ್ರಿಸ್ ಗಣಪತಿ ಹೈಸ್ಕೂಲ್ನ ವಿದ್ಯಾರ್ಥಿ.
0: ನಿಮ್ಮ ಕುಟುಂಬದ ಬಗ್ಗೆ ನೆನಪು ಮಾಡಿಕೊಳ್ಳಿ. ತಂದೆ ತಾಯಿಗಳು?
1: ತಂದೆ ತಾಯಿ ಅವರೆಲ್ಲ ಮುಲ್ಕಿ ಎಲ್ಲ. ಅವರು ಬಾಲ್ಯದಲ್ಲಿ ನಾನು ಚಿಕ್ಕವನಾಗಿದ್ದಾಗಲೇ ಅಗಲಿ ಹೋದ್ದರಿಂದ
0: ಇಬ್ರು
1: ಅಲ್ಲಲ್ಲ ತಾಯಿ ನಂತರ ತಂದೆ ಅಗಲಿ ಹೋದ್ದರಿಂದ ನನ್ನ ವಿದ್ಯಾಭ್ಯಾಸ ಇಲ್ಲಿ ಮುಂದುವರಿಸಲಿಕ್ಕೂ ಆಯ್ತು.
0: ಅಣ್ಣ ತಮ್ಮಂದಿರು ಅಕ್ಕ ತಮ್ಮ
1: ಯಾರು ಯಾರಿಲ್ಲ, ಅಕ್ಕಂದಿರಿದ್ದಾರೆ ತಮ್ಮಂದಿರಿದ್ದಾರೆ. ಆಮೇಲೆ ಇಲ್ಲಿ ಬಂದ ಮೇಲೆ ನನಗೆ ಕೆಲವು ಹಿರಿಯರ, ಕೆಲವು ನಾಟಕಕರ್ತರ ಕೆಲವು ಅಭಿರುಚಿ ಹೆಚ್ಚಾಗಿ ಹುಟ್ಟಿತು.
0: ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಯ್ತು ನಿಮಗೆ?
1: ಪಿ ಯು ಸಿ. ಆ ವಿದ್ಯಾಭ್ಯಾಸದ ಸಮಯದಲ್ಲಿ ನಾನು ಕೆಲವೊಂದು ಸ್ಕಿಟ್ ಅದರಲ್ಲೆಲ್ಲ ಭಾಗವಹಿಸ್ತಿದ್ದೆ. ಕೆಲವರಿಂದ ಪ್ರಶಂಸೆ ಎಲ್ಲ ಆಗಿತ್ತು. ಆದರೂ ಕೂಡ ಒಲವು ನಾಟಕದಡೆ. ವಿದ್ಯಾಭ್ಯಾಸ ಮುಗಿಸಿ ನನ್ನ ಪಿ ಯು ಸಿ ಕಲಿತ ನಂತರ ಸಿನಿಮಾದಲ್ಲಿ ಮೊದಲು ಪೇಪರಲ್ಲಿ ಬರ್ತಿತ್ತು, ಅಭಿನಯ ಮಾಡಲಿಕ್ಕೆ ಕಲಾವಿದರು ಬೇಕಾಗಿದ್ದಾರೆ ಅಂತ ನಟನೆ ಬೆಂಗಳೂರಿನಲ್ಲಿ ಬಂದಾಗ ನಾನೊಂದು ಬಿಳಿ ಪ್ಯಾಂಟ್ ಶರ್ಟ್ ಎಲ್ಲ ಹಾಕಿ ಸುಂದರನಾಗಿದ್ದಾಗ ಅಲ್ಲಿ ಹೋಗಿ ಇಂಟರ್ವ್ಯೂ ಎಲ್ಲ ಆಗಿ
2: ಬೆಂಗಳೂರಿಗೆ ಹೋಗಿ
1: ಆ ಟೈಮ್ನಲ್ಲಿ 1969-70 ಸಮಯ ಅದು. ಆವಾಗ ಅದರಲ್ಲಿ ಆಸಕ್ತಿ ಇದ್ದು ಹೋಗಿದ್ದೆ. ಆದರೆ ಅಲ್ಲಿಯ ಉಳುವಿಕೆ, ಅಲ್ಲಿ ನಿಲ್ಲಿಕ್ಕೆ, ಅಲ್ಲಿಯ ವ್ಯವಸ್ಥೆಯನ್ನು ನೋಡಿದಾಗ ಸಾಧ್ಯ ಅಸಾಧ್ಯ ಅಂತ ಎಣಿಸಿ ಮತ್ತೆ ಬಂದು ಪುನಃ ನಮ್ಮ ಮರಡಿ ಮನೆಗೆ ಬಂದ ಹಾಗೆ ಬಂದಿದೆ.
2: ದೂರದ ಬೆಟ್ಟ
1: ಹಾಗೆ ಅದರ ವ್ಯವಸ್ಥೆಗಳು ಸರಿಕಟ್ಟಾದ ಮೇಲೆ ನಮಗೆ ಒಂದು ನಮ್ಮ ಕಾಲಲ್ಲಿ ನಿಂತ ಮೇಲೆ ನಮಗೆ ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ. ಆದರೆ ಆಗಿನ ಒಲವಿನ ಆ ಇದರಲ್ಲಿ ಸಿನಿಮಾದಲ್ಲಿ ನಟಿಸಲು ಅವಕಾಶ ಬಂದಾಗ ಕರ್ತವ್ಯವಾಗಿ ಹೋಗುವುದು ಸಹಜ.
2: ಹೌದು.
1: ಆದರೆ ಇಲ್ಲಿದ್ದು ಸಂಸಾರದ್ದು ಹೊಣೆಯೂ ನನ್ನ ಮೇಲಿತ್ತು. ಆದ್ದರಿಂದ ಮತ್ತೆ ಇಲ್ಲಿ ಬಂದು ಇಲ್ಲಿಯ ರಂಗ ಚಟುವಟಿಕೆಯಲ್ಲಿ ಮತ್ತೆ ನಾನು ಪುನಃ ರಂಗಭೂಮಿಯಲ್ಲಿ ನಾಟಕ ಬರೆದೆ, ಸತ್ಯಮುನ್ನೆಂಡ ಅಂತ.
2: ನೀವು ನಾಟಕ ಬರೆದಿ?
1: ಹೌದು. ಮತ್ತೆ ಅಮರ್ ಜೋಕುಲು, ನಿರೇಲು, ಈಗೆಲ್ಲ 2-3 ನಾಟಕಗಳು ಆಗ್ತಿತ್ತು. ನಾಟಕ ನನಗೆ ಅಭಿನಯಿಸಲು ಆವಾಗ ಅವಕಾಶಗಳು ಸಹ ಇತ್ತು, ಬೇರೆ ಬೇರೆ ಸಂದರ್ಭಗಳಲ್ಲಿ, ದಸರಾ ಉತ್ಸವ ಸಮಯದಲ್ಲೆಲ್ಲ. ಆದ್ದರಿಂದ ನನ್ನ ರಂಗ ಚಟುವಟಿಕೆ ನಾಟಕ ಲೇಖನದ ಬಗ್ಗೆ, ನಾಟಕ ನಿರ್ದೇಶನದ ಬಗ್ಗೆ, ನಾಟಕ ದೃಶ್ಯ ಜೋಡಣೆ ಬಗ್ಗೆ ಎಲ್ಲ ಅನುಭವ ದೊರೆಯಲಿಕ್ಕೂ ಆಯಿತು. ಕೆಲವು ನಾಟಕಗಳನ್ನು ನೋಡಿ ನಾನು ಅಪ್ಗ್ರೇಡ್ ಆದೆ.
2: ಈಗ ಯಾವ ನಾಟಕಗಳು ಅಥವಾ ಯಾವ ಕಲಾವಿದರನ್ನೆಲ್ಲ ನೀವು ಆ ಕಾಲದಲ್ಲಿ ಕಂಡಿದ್ದೀರಿ ನಿಮ್ಮ ಆರಂಭದಲ್ಲಿ?
1: ರೋಹಿದಾಸ್ ಕದ್ರಿ, ಬಾಲಕೃಷ್ಣ ಕದ್ರಿ, ದೊಡ್ಡ ಗಣೇಶ್ ಕುಮಾರ್, ಜೆ ರವೀಂದ್ರರು, ಆಗಿನ ಹಿರಿಯರು ಕೆ ಬಿ ಭಂಡಾರಿ ಅವರ ನಾಟಕ, ಸೀತಾರಾಮ್ ಕುಲ್ಲಾಲು, ರಾಮಕಿರೋಡಿಯನ್ರವರ ನಾಟಕ ಇಟ್ಕೊಂಡು ನಾವು ಅಭಿನಯಿಸಿದ್ದೇವೆ. ಹೀಗೆ ಮಚ್ಚನ್ನಾಥ್ ಪಾಂಡೇಶ್ವರ್, ಸಂಜೀವ್ ದಂಡಕೇರಿ ಅವರೆಲ್ಲ ನಾಟಕಗಳನ್ನು ನೋಡಿ, ಅವರೆಲ್ಲ ನಾಟಕಗಳಲ್ಲಿ ಅಭಿನಯ ಮಾಡಿ, ಅವರೆಲ್ಲ ನಾಟಕಗಳಲ್ಲಿ ನಾನು ದೃಶ್ಯ ಜೋಡಣೆ ರಂಗತಂತ್ರಜ್ಞನಾಗಿ ಮೂಡಿ ಹೆಸರು ಬಂದದ್ದು ಹಾಗೆ.
2: ಈ ರಂಗ ಜೋಡಣೆ ಅಥವಾ ಈ ರಂಗ ವಿನ್ಯಾಸದ ಒಂದು ತರಬೇತಿ ಏನಾದ್ರೂ ಆಗಿದೆ ನಿಮಗೆ?
1: ಇಲ್ಲ, ಅದೇನಂತ ಹೇಳಿದ್ರೆ ನಾಟಕದಲ್ಲಿ ಬರೇ ನಾಟಕ ಮಾಡುವುದಕ್ಕಿಂತ ದೃಶ್ಯ ರೂಪಕ ತೋರಿಸುವುದು ಒಳ್ಳೆಯದು ಅಂತ ಇದೆ ನನ್ನ ಭಾವನೆ.
2: 50-ರ ದಶಕದಲ್ಲಿ
1: ಹೌದು
2: ಕರ್ನಾಟಕ ಮೇಳದ ಯಕ್ಷಗಾನದಲ್ಲಿ ವಿಟ್ಲ ಬಾಬುರಾಯರ ಸೀನ್ ಸೀನರಲ್ಲಿ ಆಗ್ತಾ ಇತ್ತು.
1: ಅದೇ ರೀತಿ ನಾಟಕದಲ್ಲಿ ಸಹ ಕೇವಲ ಬಣ್ಣದ ಪರದಕ್ಕಿಂತ ಸ್ವಲ್ಪ ಸೆಟ್ಟಿಂಗ್ ನಾಟಕ ಮಾಡಿದ್ರೆ ಉತ್ತಮ ಅಂತ ಹೇಳಿ ನನ್ನ ನಾಟಕದಲ್ಲಿ ನಾನು ಮಾಡಿದ್ದೆ. ನನ್ನ ನಾಟಕಕ್ಕೆ ಗಾರ್ಡನ್ ಸೀನು, ಗುಹೆ ಸೀನು, ಬೇರೆ ಬೇರೆ ಸೆಟ್ಟಿಂಗ್ ಆಗ ಸಾಧಾರಣ 1974-75 ಈ ಟೌನ್ ಹಾಲ್ ಅಲ್ಲಿ ಅದು ಬಹಳ ಒಂದು ಪ್ರಸಿದ್ಧಿ ನಾಟಕವಾಯಿತು. ಕಾರಣ ಇದೇ ದೃಶ್ಯ ಜೋಡಣೆಯಲ್ಲಿ,
2: ಅಂದ್ರೆ ಪರದೆ ಇಲ್ಲದೆ,
1: ಪರದೆ ಇದ್ದು ಪರದೆ ಎದುರು 3D ಎಫೆಕ್ಟ್, ಗದ್ದೆ ಆದ್ರೆ ಗದ್ದೆ, ಮಂಟಪ ಆದ್ರೆ ಮಂಟಪ, ಗುಡಿ ಆದ್ರೆ ಗುಡಿ, ಆ ರೀತಿ ರಾಮಕಿರೋಡಿಯನ್ ನಾಟಕ, ನನ್ನ ನಾಟಕ ಇದರಲ್ಲೆಲ್ಲ ಸ್ವಲ್ಪ ರಂಗ ಚಟುವಟಿಕೆಯ ದೃಶ್ಯ ಜೋಡಣೆಯಲ್ಲಿ ತೊಡಗಿಸಿಕೊಂಡದ್ದರಿಂದ ನನಗೆ ನಿಜವಾಗಿ ನಟನ ಆಗ್ಬೇಕು, ಅಭಿನಯ ಮಾಡಬೇಕು ಅಂತ ಆಸಕ್ತಿ. ಎಲ್ಲರ ನನ್ನ ಬೇಡಿಕೆ ರಂಗಭೂಮಿಯ ದೃಶ್ಯ ಜೋಡಣೆಗೆ. ಅಲ್ಲಿಂದ ನನ್ನ ಪಯಣ ಕಲಾ ನಿರ್ದೇಶಕನಾಗಿ, ರಂಗತಂತ್ರಜ್ಞನಾಗಿ, ಬೇರೆ ಬೇರೆ ರೀತಿಯಲ್ಲಿ ಅದರ ಒಳಗಿನ ನಾಟಕದ ಹೊರಗೆ ನಟನೆ ಮಾಡುವವನ ಮಾತ್ರ ಭಾಗ ಗೊತ್ತಾಗುದು, ನಾಟಕದ ಒಳಗಿನ ಎಲ್ಲಾ ಭಾಗವನ್ನು ಅರಿತುಕೊಳ್ಳಲು ಅನುಭವ ಆಯಿತು.
2: ಅಂದ್ರೆ ಎಲ್ಲರೂ ಕೂಡ ತಮ್ಮ ಲಕ್ಷ್ಮಣ ಮಾಡಿಕೊಡಿ ಅಂತ ಹೇಳ್ತಿದ್ರು ನಿಮಗೆ?
1: ಹೌದು.
2: ಯಾವುದೇ ಒಂದು ನಾಟಕ ಹೊಸತಾಗಿ ಪ್ರದರ್ಶನ ಆಗುವುದಿದ್ರೆ ನಿಮ್ಮನ್ನು ಕರೆದು ಸಮಾಲೋಚನೆ ಆಗ್ತಾ ಇತ್ತು.
1: ಅದು ಎಲ್ಲಿಯವರೆಗೆ ಇತ್ತು ಅಂತೇಳಿ, ಮ್ಯೂಸಿಕಲ್ ನೈಟ್, ಯಕ್ಷಗಾನ, ನೃತ್ಯ, ಭರತನಾಟ್ಯ, ಯಾವುದೇ ಒಂದು ಸಭೆ ಸಮಾರಂಭ ಎಲ್ಲವೂ ಆಗಿ ಅದರ ಎಲ್ಲ ಅನುಭವ ಸಿಕ್ಕಿ ಈಗ ನಾನು ವೇದಿಕೆಗಳಿಗೆ, ಸಭಾಂಗಣಗಳಿಗೆ ವೇದಿಕೆ ನಿರ್ಮಾಣ ಮಾಡುವಷ್ಟು ಪರಿಣಿತನಾಗಿದ್ದೇನೆ. ಅದರ ಬೇಡಿಕೆಯೂ ಇದೆ. ಈಗ ನನ್ನನ್ನು ಅದೇ ಆಧಾರ ಮಾಡಿತ್ತು.
2: ಹೌದು ಹೌದು. ರಂಗ ಸಜ್ಜಿಕೆ ನಮ್ಮ ಲಕ್ಷ್ಮಣ ಅಂತ ಅಲ್ವಾ?
1: ಹೌದು.
2: ಈ ಒಂದು ಪರಿಕರಗಳನ್ನೆಲ್ಲ ತಯಾರು ಮಾಡಲಿಕ್ಕೆ ಇತ್ಯಾದಿಗಳಿಗೆ ನಿಮಗೆ ಸಹಕಾರ ಯಾರು ಕೊಡ್ತಾ ಇದ್ರು ಅಥವಾ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದವರು ಯಾರು?
1: ಅದು ನನಗೆ ಬೇರೆ ಬೇರೆ ಕಡೆಯವರಿಂದ ತಗೊಳ್ತಿದ್ದೆ. ಆವಾಗ ಕೆ ಬಿ ಭಂಡಾರಿಯವರ ಹತ್ರ ಅದರ ಸಲಕರಣೆ ಇತ್ತು. ಆಮೇಲೆ ಸುವರ್ಣ ಆರ್ಟ್ಸ್, ನಾನು ಮೂಲದಲ್ಲಿ ಬಂದದ್ದು ಅಲ್ಲಿಂದ ಸುವರ್ಣ ಆರ್ಟ್ಸಿನ ಇದಿತ್ತು. ಮತ್ತೆ ಕೆಲವೊಂದು ವಿಶೇಷತೆ ಏನಂತ ಹೇಳಿದ್ರೆ, ನನ್ನಲ್ಲಿ ಯಾವ ಪರಿಕರಗಳಿಲ್ಲದೆ ಅಲ್ಲಿಯ ಸಿಕ್ಕಿದ ಆ ಸಭಾಂಗಣದಲ್ಲಿ ಏನು ಸಿಕ್ಕಿದ ಆ ಪರಿಕರಗಳಲ್ಲೇ ನಾನು ಕೆಲವೊಂದು ದೃಶ್ಯ ಜೋಡಣೆ ಮಾಡಿದ್ದು ನನ್ನ ಚಮತ್ಕಾರಗಳು.
2: ಈಗ ಅಲ್ಲಿಗ ನಾಟಕ ಸಮಯದಲ್ಲಿ ಅಲ್ಲ, ಬಯಲು ರಂಗ ಮಟ್ಟದಲ್ಲಿ ಆಗ್ತಾ ಇತ್ತಲ್ಲ, ಆಗ ಅದಕ್ಕೆ ವಿಶೇಷವಾದ ಏನಾದರೂ ರಚನೆಗಳು ಬೇಕಾಗ್ತಿತ್ತ?
1: ಹೌದು. ನಾನು ಬಯಲುರಂಗ ಮಂಟಪದಲ್ಲಿ ಎಷ್ಟೋ ನಾಟಕಗಳಲ್ಲಿ ಹಾಕಿ ಬಹುಮಾನ ಪಡೆದಿದ್ದೇನೆ. ನಾಟಕದ ಮೂಲಕನೇ ಬಹುಮಾನ ಪಡೆದಿದ್ದೇನೆ.
2: ಈಗ ಆಗಿನ ನಾಟಕಗಳೆಲ್ಲ ಹೆಚ್ಚು ಪೌರಾಣಿಕ ಆಗ್ತಾ ಇತ್ತ ಅಥವಾ ಸಾಮಾಜಿಕ ನಾಟಕಗಳಾಗ್ತಾ ಇತ್ತ?
1: ಪೌರಾಣಿಕ ನಾಟಕಗಳು ಇತ್ತು, ಆದರೆ ಸಾಮಾಜಿಕ ನಾಟಕಗಳಲ್ಲೇ ನನಗೆ ಹೆಚ್ಚಿನ ಇದು ಸಿಕ್ಕಿದೆ, ಅದು ಪ್ರದರ್ಶನದಲ್ಲಿ ಬಹುಮಾನಗಳು.
2: ಈಗ ನೀವು ನಿಮ್ಮದೇ ನಾಟಕವನ್ನು ಎಲ್ಲ ಪ್ರದರ್ಶನ ಮಾಡಿದಿರಲ್ಲ?
1: ಹೌದು.
2: ಆಗ ನಿಮ್ಮದೇ ಆದಂತಹ ಕಲಾತಂಡ, ಕಲಾವಿದರ ತಂಡ ಏನಾದ್ರಿತ್ತ?
1: ಇಲ್ಲ ಇಲ್ಲ ಇಲ್ಲ, ಎಲ್ಲ ಅಭ್ಯಾಸಿ ಕಲಾವಿದರನ್ನು ಒಟ್ಟು ಮಾಡಿ, ಆಗಿನ ಪ್ರಸಿದ್ಧ ಕಲಾವಿದರನ್ನೆಲ್ಲ ಒಟ್ಟು ಮಾಡಿ ಆವಾಗ ಎಲ್ಲ ಮಾಡಿದ್ದರು. ಆದ್ದರಿಂದ ನಾಟಕ ನಿರ್ಮಾಣ ಮಾಡುವುದೇಗೆ, ನಾಟಕ ನಿರ್ದೇಶನ ಮಾಡುವುದೇಗೆ, ನಾಟಕದ ರಂಗ ಜೋಡಣೆ ಹೇಗೆ ಮಾಡುದು, ಇದರೆಲ್ಲ ಅನುಭವ ಅಲ್ಲಿಂದ ಸಿಕ್ಕಿತು. ಅದೇ ರೀತಿ ನನಗೆ ಸಿನಿಮಾದ್ದು ಸಹ ಬಂದದ್ದು.
2: ಅದೇ ನಾಟಕದ ಹಿಂದೆ ಮುಂದೆ ಎಲ್ಲ ನಿಮ್ಗೆ ಗೊತ್ತಾಯ್ತು,
1: ಗೊತ್ತಾಯ್ತು
2: ಅಲ್ವಾ?
1: ಹೌದು.
2: ಹಾಗಾಗಿ ಎಲ್ಲಿ
1: ನಿಜವಾಗಿ ಕಲಾವಿದನಿಗೆ ರಂಗದ ಎಲ್ಲಾ ವಿಭಾಗಗಳ ಒಂದು ಅನುಭವ ಪಡಿಬೇಕು. ಕೇವಲ ನಟನೆ ಮಾಡುದು ಹೋಗುವುದಕ್ಕಿಂತ ರಂಗಭೂಮಿಯ ಎಲ್ಲಾ ವಿಭಾಗಗಳ ಮೇಕಪ್ ಆಗ್ಲಿ, ಡ್ರೆಸ್ ಮಾಡುದಾಗ್ಲಿ, ವೇಷಭೂಷಣ ಹಾಕುದಾಗ್ಲಿ, ಅಥವಾ ದೃಶ್ಯಗಳಲ್ಲಿ ಆಗ್ಲಿ, ಪರಿಕರಗಳಲ್ಲಿ ಆಗ್ಲಿ, ಸಂಗೀತದಲ್ಲಿ ಆಗ್ಲಿ, ಎಲ್ಲ ಸ್ವಲ್ಪ ಅನುಭವ ಇದ್ರೆ ನಟ ಸಾಮರ್ಥ್ಯನಾಗುವನು.
2: ಈಗಾಗ ಈ ಹಿನ್ನೆಲೆ ಸಂಗೀತ ಎಲ್ಲ ಉಂಟಲ್ಲ, ಲೈವ್ ಆಗಿ ಮಾಡ್ತಾ ಇದ್ರು.
1: ಹೌದು
2: ಅಲ್ವಾ?
1: ಹೌದು.
2: ಕಲಾವಿದರು ಹಾಡುಗಾರರೆಲ್ಲ ಇದ್ರು. ಈಗ ಎಲ್ಲ ಕ್ಯಾಸೆಟ್ ಬಂದಿದೆ,
1: ಡಿಜಿಟಲ್ ಬಂದಿದೆ.
2: ಹಾಗಾಗಿ ಆ ಒಂದು ಇದು ಸುಲಭ ಆಗಿದೆ ಈಗ.
1: ಹೌದು.
2: ಅಂತ ಸಂದರ್ಭದಲ್ಲಿ ಈಗ ನೀವು ರಂಗ ಪರಿಕರಗಳನ್ನು ಸಿದ್ಧಪಡಿಸುವಾಗ ಈ ಹಿನ್ನೆಲೆ ಗಾಯಕರೆಲ್ಲ ಎಲ್ಲಿ ಇರ್ತಿದ್ರು?
1: ಅದು ವೇದಿಕೆ ಎದುರು ಬದಿ.
2: ಎದುರು ಬದಿ.
1: ಹೌದು. ಹಾ ಹಾ. ಹೆಚ್ಚಿನ ನನ್ನ ನಾಟಕಕ್ಕೆ ಸ್ಫೂರ್ತಿ ಮಲಯಾಳಿ ನಾಟಕಗಳಿಂದ. ಮಲಯಾಳಿ ನಾಟಕದ ದೃಶ್ಯ ಜೋಡಣೆ, ಸಂಗೀತ ಎಲ್ಲ ವಿಶೇಷತೆ, ಅದರ ಒಂದು ಅನುಕರಣೆ, ಅದರ ಸ್ಫೂರ್ತಿಯಿಂದ ನನ್ನ ನಾಟಕದಲ್ಲಿ ಕೆಲವು ಅದನ್ನು ತೋರಿಸ್ತಿದ್ದೆ. ಆದ್ದರಿಂದ ಸಂಗೀತಗಾರರು ಹೇಗೆ ಅಲ್ಲಿ ಕೆಲಸ ಮಾಡ್ತಾರೆ, ಎಲ್ಲಿವರೆಗೆ ಅಂತೇಳಿದರೆ, ಆವಾಗಲೇ ಟೇಪ್ ರೆಕಾರ್ಡಲ್ಲಿ ನಾಟಕ ಮಾಡುವ ಆ ಇದನ್ನು ಸಹ ನಾನು ಮಾಡಿದ್ದೆ.
2: ಟೇಪ್ ರೆಕಾರ್ಡ್ ಇಟ್ಟು
1: ಧ್ವನಿ ಮುದ್ರಣ ಮಾಡಿ ನಾಟಕ ಮಾಡುವ, ಅದು ಮಲಯಾಳಿ ನಾಟಕದಲ್ಲಿ ಇದೆ.
2: ಅಂದ್ರೆ ಇದು ಎಂತ ವಾಯ್ಸ್ ಎಲ್ಲ ಅದರಲ್ಲಿ ಬರುತ್ತೆ?
1: ಹೌದು ಅಲ್ವಾ?
2: ಹೌದೌದು. ಖಾಲಿ
1: ಹಿನ್ನೆಲೆ ಧ್ವನಿ, ಅಭಿನಯ ಮಾತ್ರ ವೇದಿಕೆಯಲ್ಲಿ ಬೇರೆ. ಅದು ಮಲಯಾಳಿ ನಾಟಕಗಳು ಮತ್ತೆ ಪ್ರಭಾತ್ ಕಲಾವಿದರು ಈಗೆಲ್ಲ ಮಾಡ್ತಿದ್ರು. ಸಂಗೀತ ಎಲ್ಲವೂ ರೆಕಾರ್ಡಿಂಗ್ ಆಗಿ ಬರುವಾಗ ಅದನ್ನು ನೋಡುವಾಗಲೇ ನಮಗೆ ರಂಜನೆ ಬರುತ್ತದೆ.
2: ರಂಗದಲ್ಲಿ ಸ್ಟ್ಯಾಂಡಿಂಗ್ ಮೈಕ್ ಎಲ್ಲ ಇಡುವ
1: ಅಂತದ ಯಾವ್ದಿಲ್ಲ.
2: ಇದೆಲ್ಲ ಮಾಡ್ತಾ ಇದ್ದೀರಿ?
1: ಹೌದೌದು.
2: ಈಗ ನೀವು ರಂಗಭೂಮಿಗೆ ಬರುವುದಕ್ಕೆ ಮೊದಲೇ ಕೆಲವರು ಆ ಪ್ರಯೋಗಗಳನ್ನು ಮಾಡಿದ್ದುಂಟು.
1: ಹೌದು.
2: ರಂಗ ಸಜ್ಜಿಕೆ, ರಂಗವಿಕಾರ ವ್ಯವಸ್ಥೆಗಳನ್ನ ಮಾಡಿದ್ದುಂಟು. ಅದಕ್ಕೂ ನಿಮಗೂ ಏನು ವ್ಯತ್ಯಾಸ? ನೀವು ನಿಮ್ದು ಕೊಡುಗೆ ಅಂತದ್ದು.
1: ನಾನು ಮಾಡುವಾಗ ನನ್ನ ಕೆಲವೊಂದು ನಾಟಕದಲ್ಲಿ ನಾಟಕ ಬರೆಯುವ ಮೊದಲೇ ಈ ಸಮಯ ಬದಲಾವಣೆ, ಒಂದು ದೃಶ್ಯ ಆದ್ಮೇಲೆ ಸ್ವಲ್ಪ ಪರದೆ ಹಾಕಿ ಟೈಮ್ ತೆಗೆಯುವಂತ ಅವಕಾಶಕ್ಕೆ ನಾನು ಕೊಡ್ತಿರ್ಲಿಲ್ಲ. ಅದಕ್ಕೆ ಬೇಕಾಗಿ ಯಾವುದೇ ನಾಟಕ ಇರಲಿ ಅಥವಾ ನಾಟಕ ಬರ್ದದ್ದು ಅಂತ ನಾಟಕಗಳಲ್ಲಿದ್ದರೆ ನನ್ನ ಕೆಲವೊಂದು ಅದಕ್ಕೆ ಬದಲಾವಣೆ ಕೊಟ್ಟು ದೃಶ್ಯ ಬದಲಾವಣೆ ವೇಳೆ ಒಂದು ಚೂರು ಸಮಯ ವ್ಯರ್ಥವಾಗದೆ ನೋಡುವ ಪ್ರೇಕ್ಷಕನಿಗೆ ಒಂದು ಮೈ ಜುಮ್ಮ ಅನಿಸುವಂತೆ ಪ್ರತಿಯೊಂದು ದೃಶ್ಯಗೂ ನಿಮಿಷಾರ್ಧದಲ್ಲಿ ಬದಲಾವಣೆಯನ್ನು ನಾನು ಅಳವಡಿಸಿದ್ದೆ.
2: ಅದೇ ಸಾಮಾನ್ಯವಾಗಿ ಈ ರಂಗ ವ್ಯವಸ್ಥೆ ಮಾಡುವಂತ ಸಂದರ್ಭದಲ್ಲಿ ಪರದ ನಾಟಕಗಳಲ್ಲಿ
1: ಸಮಯ
2: ಹೋಗ್ತದೆ, ಬೀದಿಸಿ ಇನ್ನೊಂದು ಹಾಕುವುದು.
1: ಹೌದು.
2: ಅದರ ಹಿಂದೆ ವ್ಯವಸ್ಥೆ ಮಾಡುವಲ್ಲಿವರೆಗೆ ಇದನ್ನು ಇಳಿಯುವುದು.
1: ಹೌದು
2: ಅಲ್ವಾ?
1: ಹೌದು.
2: ಸ್ವಲ್ಪ ಬೋರ್ ಅಂತ ಆಗುವಂತಹ ಸನ್ನಿವೇಶ ಕೂಡ ಇತ್ತು.
1: ಅಂತದಕ್ಕೆ ಅವಕಾಶ ಇಲ್ಲದಂತ ನಾಟಕಗಳನ್ನು ಮಾಡಿ ನನಗೆ ಹೆಸರು ಬಂದಿತ್ತು. ಈಗ ಬೊಂಬೈಯಲ್ಲಿ ಆಗಲಿ ಅಥವಾ ಬೇರೆ ಬ್ಯಾಂಗ್ಳೂರಲ್ಲಿ ಆಗಲಿ ಹೊರಗಡೆಗೆ ಹೋಗುವಾಗಲೂ ಅಂತ ನಾಟಕಗಳಕ್ಕೆ ನನಗೆ ಬೇಡಿಕೆಗಳು ಇತ್ತು, ನನ್ನನ್ನು ಕರೀತಿದ್ರು. ಆಗ ನಾನು ನಾಟಕದಲ್ಲೇ ಸ್ವಲ್ಪ ಬದಲಾವಣೆ ಮಾಡ್ತಿದ್ದೆ, ನನ್ನ ದೃಶ್ಯ ಜೋಡಣೆಗೆ ಸರಿ ಕಟ್ ಆಗುವಂತೆ. ಉದಾಹರಣೆಗೆ ರಾಮಕಿರೋಡವನ್ನು ಬರೆಯುವಾಗ ದೃಶ್ಯ ಜೋಡಣೆಗೆ ಅವಕಾಶವಿರುವಂತೆ ನಾಟಕ ರಚನೆ ಮಾಡ್ತಿದ್ರು.
2: ಈಗ ಕೆಲವು ನಾಟಕಗಳ ಉದಾಹರಣೆ ಕೊಡಬಹುದು ನಿಮಗೆ?
1: ದಿಕ್ಕಿ ತತ್ತಿ ಬೊಕ್ಕ, ಕಾನುಂದ ಕಣ್ಣು, ಮತ್ತೆ ಕಾಂತಾಬಾರೆ ಬುಧಬಾರೆ, ಇದೆಲ್ಲ ನಾಟಕದಲ್ಲಿ ಅವರ ಒಡನಾಟದಲ್ಲಿ ಇದ್ದು ಅವರು ರಚನೆ ಮಾಡುವಾಗ ಇದಕ್ಕೆಲ್ಲ ಬೇಕಾಗುವಂತ ಎಂತ ಟೈಮಿಂಗ್ಸ್, ಯಾವುದು ಸಮಯದಲ್ಲಿ ಹೇಗೆ ಮಾಡ್ಬೋದು, ಯಾವುದು ಮಾಡ್ಬೋದು ಎಲ್ಲವನ್ನು ಅವರೊಟ್ಟಿಗೆ ಕೂತು ಮಾಡಿದ್ದರಿಂದ ಅದು ಪರಿಣಾಮಕಾರಿಯಾಗಿ ಪ್ರೇಕ್ಷಕರಿಗೆ ನೋಡ್ಲಿಕ್ಕೆ ಸಿಕ್ಕಿತ್ತು.
2: ಈಗ ಒಂದೇ ನಾಟಕವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಪ್ರದರ್ಶನ ಮಾಡುವಾಗ ನೀವು ಮಾಡಿದ ರಂಗ ವಿನ್ಯಾಸದಲ್ಲಿ ಏನಾದರೂ ವ್ಯತ್ಯಾಸ ಮಾಡಿದ್ದುಂಟಾ? ಮಾಡಬೇಕಾಗ್ತದ?
1: ಅದು ರಂಗ ವೇದಿಕೆಗೆ ಅನುಗುಣವಾಗಿ ಅಲ್ಲಿಯ ಪರಿಸರಕ್ಕೆ ಮತ್ತೆ ಅಲ್ಲಿಯ ಸಮಯದ ಇದಕ್ಕೆ ನಿಗದಿಯಾಗಿ ಅದನ್ನು ಮಾಡುವುದು ಒಂದೇ ರೀತಿ ಆಗುವುದಿಲ್ಲ, ಬೇರೆ ಬೇರೆ ವ್ಯತ್ಯಾಸ ಆಗ್ತದೆ. ಅಂತಿಂತೂ ನೋಡುಗರಿಗೆ ಒಂದು ಸೆಟ್ಟಿಂಗ್ನಲ್ಲಿ ದರ್ಶ ರಂಜನೆ ಕೊಡುವಷ್ಟು ಮಾಡಿದ್ದೇನೆ.
2: ಈ ರಂಗವೇದಿಕೆ ಬೇಕಾದಂತಹ ಸಾಮಾನುಗಳೆಲ್ಲ ತರಬೇಕು, ಅದಕ್ಕೊಂದು ಮೂಲ ಬಂಡವಾಳ ಅಂತ ಬೇಕು. ಹಾಗೆ ನಿಮ್ಮದೇ ಏನಾದರೂ ಅಂತ ವ್ಯವಸ್ಥೆ ಮಾಡಿ.
1: ನಾನು ಆಗ ಇತರರಂತೆ ನಾನು ಯಾವುದೇ ಒಂದು ಸಂಸ್ಥೆಯನ್ನು ನಡೆಸಲಿಲ್ಲ. ನಾನು ಗುಲ್ವಾಡಿ ಆರ್ಟ್ಸಿನವರೊಟ್ಟು ಕೆಲಸ ಮಾಡಿದ್ದೇನೆ, ಕೆ ಬಿ ಭಂಡಾರಿ ಅವರೊಟ್ಟಿಗೂ ಮಾಡಿದ್ದೇನೆ, ಪೊರ್ಲು ಆರ್ಟ್ಸ್ ಇವರದು ಮಂಗಳ ಆರ್ಟ್ಸಿನವ್ರಿಗೂ ಮಾಡಿದ್ದೇನೆ, ಎಲ್ಲರ ಲಲಿತ ಕಲ್ಲಾರ್ಟ್ಸ್ ಎಲ್ಲರಿಂದ ಸಂಗ್ರಹಿಸಿ ಮಾಡುದು ಇದೆ.
2: ಅಂದ್ರೆ ಮೈಂಡ್ ವರ್ಕ್ ನಿಮ್ದು.
1: ಹೌದು,
2: ಸ್ವತ್ತುಗಳನ್ನೆಲ್ಲ ಬೇರೆ ಬೇರೆ ಕಡೆ ತರ್ತಾ ಇದ್ರಿ ಅಲ್ವಾ?
1: ಹೌದು.
2: ಅದು ಅದರ ಜವಾಬ್ದಾರಿ ಯಾರಿಗೆ?
1: ಅದೆಲ್ಲ ನಾನೇ ವಹಿಸಿದ್ದೆ. ನನ್ನೊಟ್ಟಿಗೆ ಕೆಲವರನ್ನು ಸಹಕಾರಿಯಾಗಿ ಕೆಲಸಕ್ಕೆ ಸೇರಿಸ್ಕೊಳ್ತಿದ್ದೆ. ನನ್ನ ಒಟ್ಟಿಗೆ ಈಗ ಲೈಟಿಂಗ್ ನಲ್ಲಿ ಆಗಲಿ, ಸೌಂಡ್ ನಲ್ಲಿ ಆಗಲಿ, ಅಥವಾ ರಂಗತಂತ್ರಜ್ಞರಾಗಿ ಕೆಲಸ ಮಾಡಿದವರು ಈಗ ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಹೆಸರು ಕೆಲಸದಲ್ಲಿದ್ದಾರೆ, ಕೆಲಸ ಮಾಡ್ತಾರೆ.
2: ಅದೇ ಈಗ ನೀವು ರಂಗ ಸಜ್ಜಿಕೆಯ ಒಬ್ಬರು ಕಲಾಕಾರರಾಗಿ, ಒಬ್ಬರು ನಟರಾಗಿ, ನಾಟಕಕಾರರಾಗಿ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀರಿ. ಅದು ತುಳು ನಾಟಕ ಮತ್ತು ಕನ್ನಡ ನಾಟಕ ಮಾಡಿದುಂಟ?
1: ಹೌದು, ರೊಟ್ಟಿ ಋಣ ತುಂಬ ಕೆಲವು ಕನ್ನಡ ನಾಟಕ ಮಾಡಿದ್ದೇನೆ.
2: ಸರಿ, ಆಗ ಈಗಿನ ಹಾಗೆ ಈ ಹೊಸ ಅಲೆಯ ನಾಟಕಗಳೆಲ್ಲ ಇರ್ತಾ ಇತ್ತಲ್ಲ, ಅದಕ್ಕೇನಾದರೂ
1: ಅದರಲ್ಲಿಲ್ಲ? ಅದರಲ್ಲಿ
2: ಬೇಡ.
1: ಆಧುನಿಕ, ಸಾಮಾಜಿಕ, ನವ್ಯ ಈ ವಿಭಾಗಗಳಲ್ಲಿತ್ತು. ಸಾಮಾಜಿಕ ಆಧುನಿಕ ಅಂತ ಅದರಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಮಾಡಿದ್ದೇನೆ.
2: ಕಲಾತ್ಮಕವಾದಂತಹ ಪ್ರದರ್ಶನಗಳಲ್ಲಿ ಅದು ವಿಶೇಷ ಬೇಕಾಗುವುದಿಲ್ಲ.
1: ಇಲ್ಲ,
2: ಎಲ್ಲ ಸಾಂಕೇತಿಕವಾಗಿ
1: ಸಾಂಕೇತಿಕ
2: ಅಲ್ವಾ?
1: ಹೌದು.
2: ಇದು ಈಗ ರಂಗಭೂಮಿಯ ವಿಚಾರ ಆಯ್ತು. ಸಾಮಾನ್ಯವಾಗಿ ತುಳು ಕನ್ನಡ ನಾಟಕಗಳಿಗೆ ಬೇಕಾದ ಹಾಗೆ ಅದರಲ್ಲಿ ಅದರ ಒಳಹೊರುಗಳನ್ನು ನೀವು ತಿಳ್ಕೊಂಡದ್ರಿಂದ ಅದರ ಸೂಕ್ಷ್ಮಗಳನ್ನು ತಿಳ್ಕೊಂಡು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ನೀವು ಚಲನಚಿತ್ರಕ್ಕೆ ಹೇಗೆ ಬಂದ್ರಿ ಲಕ್ಷ್ಮಣ್ರೆ?
1: ಇದೇ ಆಧಾರ ರಂಗಭೂಮಿಯ ನನ್ನ ದೃಶ್ಯ ಜೋಡಣೆಯನ್ನು ನೋಡಿ ಸಿನಿಮಾಕ್ಕೆ ಮಾಡುವಾಗ ನನ್ನೊಟ್ಟಿಗೆ ನಾನು ಮಾಡಿದ ನಾಟಕಗಳಿಗ ನಿರ್ಮಾಣ ಮಾಡಿದವರೇ ನನಗೆ ಸಿನಿಮಾದಲ್ಲಿ ಅವಕಾಶ ಕೊಟ್ಟರು. ನಾನು ಮೊದಲು ಈ ದೃಶ್ಯ ಜೋಡಣೆ ಮಾಡಿದ ಹಾಗೂ ನಾನು ವೃತ್ತಿಯಲ್ಲಿ ಇದ್ದೆ, ಸಿನಿಮಾದಲ್ಲಿಯೂ ಮಾಡ್ತಿದ್ದೆ.
2: ನೀವು ಕೆಲಸ ಮಾಡ್ತಿದ್ರ
1: ವೃತ್ತಿಯಲ್ಲಿ?
2: ಯಾವ ವೃತ್ತಿ?
1: ಕನ್ಸೋಲಿಡೇಟ್ ಕಾಫಿ ಲಿಮಿಟೆಡ್, ಟಾಟಾ ಕಾಫಿ ಲಿಮಿಟೆಡ್.
2: ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ?
1: ಒಂದು 23 ವರ್ಷ
2: ಮಂಗಳೂರಿನಲ್ಲಿ.
1: ಹೌದು, ಮಂಗಳೂರಿನಲ್ಲಿ. ಆದರೂ ಕೂಡ ಅದರೊಟ್ಟಿಗೆ ನಾನು ರಂಗ ಚಟುವಟಿಕೆ ಇದ್ದದ್ದರಿಂದ ಸಿನಿಮಾದಲ್ಲೂ ಮಾಡಿದ್ದೇನೆ, ನಾಟಕದಲ್ಲೂ ಮಾಡಿದ್ದೇನೆ. ಆವಾಗ ನಾನು ಸುರಿಗೆ 1979 ನ್ಯಾಯಗಾದಿ ಅನ್ನ ಬದುಕಂತ ಒಂದು ರಿಚರ್ಡ್ ಕ್ಯಾಸ್ಲನ ಸಿನಿಮಾ ಬಂತು, ಅದಕ್ಕೆ ನಾನೇ ಕಲಾ ನಿರ್ದೇಶಕನಾಗಿದ್ದೆ.
2: ಫಸ್ಟ್ ಫಿಲ್ಮ್
1: ಅದು, ನನ್ನದು ಫಸ್ಟ್ ಫಿಲ್ಮ್.
2: ಅದಕ್ಕಿಂತ
1: ಹೌದು. ಆಮೇಲೆ ಬುಳ್ಳಿ ತೋಟದಲ್ಲಿದ್ದೆ. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ನನಗೆ ಕಲಾ ನಿರ್ದೇಶಕ ಅಂತ ಪಟ್ಟ ಕೊಟ್ಟದ್ದು ಬಂಗಾರಪಟ್ಲಿರ್ ಸಿನಿಮಾದಲ್ಲಿ. ಅದು ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ತುಳುವಿನ ರಾಷ್ಟ್ರ ಪ್ರಶಸ್ತಿ ಪಡೆದ ಚಿತ್ರ. ಇದಕ್ಕೆ ನನಗೆ ಒಳ್ಳೆ ಎಲ್ಲ ನಿದರ್ಶನ ಮತ್ತು ನಿರ್ದೇಶನಕ್ಕೆ ನನಗೆ ಸುಂದರ್ನಾಥ್ ಸುವರ್ಣರು ಕ್ಯಾಮರಾಮ್ಯಾನ್ ಇದ್ದರು. ಅವರ ಮೂಲಕ ಅದರದ್ದೆಲ್ಲ ಅನುಭವಗಳನ್ನು ಸಿನಿಮಾದ ಮೂಲಕ ಪಡೆದುಕೊಂಡೆ. ಅಂದಿಂದ ನನ್ನ ಜರ್ನಿ ಸಿನಿಮಾದ್ದು ಸ್ಟಾರ್ಟ್ ಆಯಿತು.

0: ಈಗ ಈ ಸಿನಿಮಾಗಳಿಗೆ ಆಗುವಾಗ ಒಳಾಂಗಣ ಚಿತ್ರೀಕರಣ ಹೊರಾಂಗಣ ಚಿತ್ರೀಕರಣ ಅಂತ ಇರ್ತದೆ.
1: ಈಗ
0: ದೊಡ್ಡ ದೊಡ್ಡ ಸ್ಟುಡಿಯೋಗಳೆಲ್ಲ ಇರ್ತಿತ್ತು ಅಲ್ವಾ, ಈಗ ಬೆಂಗಳೂರಿಗೆ ಮೈಸೂರಿಗೆಲ್ಲ ಹೋದ್ರೆ ದೊಡ್ಡ ಮಟ್ಟದ ಸ್ಟುಡಿಯೋಗಳೆಲ್ಲ ಉಂಟು. ಈಗ ನಮ್ಮ ಕರಾವಳಿಯಲ್ಲಿ ಅಂತ ಸ್ಟುಡಿಯೋಗಳ ವ್ಯವಸ್ಥೆ ಇಲ್ಲ.
1: ಇಲ್ಲ
0: ಅಂತ ಸಂದರ್ಭದಲ್ಲಿ ಈ ಒಳಾಂಗಣ ಚಿತ್ರೀಕರಣಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆ ನಿಮಗೆ ಮಾಡ್ಲಿಕ್ಕೆ ಆಗ್ತಿತ್ತ?
1: ಮಾಡಿದ್ದೇನೆ, ಎಷ್ಟೋ ಸಿನಿಮಾಗಳಿಗೆ ಒಳಾಂಗಣ. ಈಗ ಹೆಚ್ಚಿನ ನನ್ನ ಸಿನಿಮಾಗಳಲ್ಲಿ ಪೊಲೀಸ್ ಸ್ಟೇಷನ್ ಇದ್ದೇ ಇರ್ತದೆ.
0: ಹೌದು,
1: ಅದರಲ್ಲಿ ನಾನು ಸ್ವಲ್ಪ ಹೆಸರು ಮಾಡಿದ್ದೇನೆ ಸಿನಿಮಾದಲ್ಲಿ. ನನ್ನ ಪೊಲೀಸ್ ಸ್ಟೇಷನ್ ಅಂದ್ರೆ ಅದು ಪಕ್ಕಾ ನ್ಯಾಚುರಲ್ ಆಗಿ ಕಾಣಬೇಕು
0: ನೋಡೋ ಪೊಲೀಸ್ ಸ್ಟೇಷನ್.
1: ಹೌದು, ಅದಕ್ಕೆ ಅದು ಒಳಾಂಗಣವೇ ಮಾಡ್ಲಿಕ್ಕೆ ಆಗ್ತದೆ. ಹೊರಾಂಗಣ ದೃಶ್ಯಗಳಲ್ಲಿ ಕೆಲವು ಸಲ ಹೊರಾಂಗಣದಲ್ಲಿ ಮನೆಗಳನ್ನು ಕಟ್ಟಿ ಬೇರೆ ಬೇರೆ ಸೆಟ್ ಆಗಿ ಹಾಕಿದ್ದು ಸಹ ಮಾಡಿದ್ದೇನೆ. ಎಲ್ಲಿ ಇಲ್ಲಿ
0: ಕಲ್ಲು ಹಾಸಿದ ಬೆಂಚು ಬೇಕಾಗ್ತದೆ.
1: ಹೌದು, ಯಾವುದೇ ಸ್ಟುಡಿಯೋದಲ್ಲಿ ಬೆಂಗಳೂರಲ್ಲಿ ಅಬ್ಬಯ್ಯನಾಡು ಸ್ಟುಡಿಯೋ, ಚಾಮುಂಡೇಶ್ವರ ಸ್ಟುಡಿಯೋ, ಅಲ್ಲಿಯೂ ವರ್ಕ್ ಮಾಡಿದ್ದೇನೆ. ಅಲ್ಲಿಯೂ ಕೂಡ ಬರೇ ಹಾಲ್ ಮಾತ್ರ ಅದೊಂದು.
0: ಹೌದು,
1: ಅದರ ಒಳಗೆ ನಾವೇ ಸೆಟ್ ಮಾಡಬೇಕು, ನಾವೇ ಪರಿಕರ ತರಬೇಕು. ಹಾಗೆ ಇಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಅದರನ್ನು ಸ್ಟುಡಿಯೋ ಸೆಟ್ ಆಗಲಿ ಒಳಾಂಗಣ ಆಗಲಿ ಹೊರಾಂಗಣ ಆಗಲಿ
0: ಕಾಡು ಪರ್ವತ
1: ಎಲ್ಲ
0: ಮಾಡಬೇಕು. ಈಗ ಸಾಮಾನ್ಯವಾಗಿ ಒಂದು ಸಿನಿಮಾದ ಚಿತ್ರೀಕರಣ ಆಗುವಾಗ ಪ್ರತಿಯೊಂದು ಚಿತ್ರೀಕರಣದ ಹಂತದಲ್ಲಿಯೂ ನೀವು ಬೇಕಾಗ್ತದ?
1: ಹೌದು, ಯಾಕೆ ಹೇಳಿದ್ರೆ ಒಂದು ಕಲಾ ನಿರ್ದೇಶಕ ಮತ್ತು ಛಾಯಾಗ್ರಾಹಕ ನಿರ್ದೇಶಕ ಈ ಮೂರರೊಳಗೆ ಸಿನಿಮಾದ ಮೂಲ ಆರಂಭವಾಗದು. ಯಾಕಂದ್ರೆ ಚಿತ್ರೀಕರಣಕ್ಕೆ ಏನೆಲ್ಲ ಬೇಕು ಅಲ್ಲಿ ಕಲಾವಿದನಲ್ಲದೆ ಒಂದು ಫ್ರೇಮಲ್ಲಿ ಏನೆಲ್ಲ ಕಾಣ್ತದೆ ಅದೆಲ್ಲ ಕಲಾ ನಿರ್ದೇಶಕನ ಜವಾಬ್ದಾರಿ. ಅಭಿನಯ ಮಾಡುವ ನಟರಲ್ಲದೆ ಬೇರೆ ವಿಷಯ ಏನು ದೃಶ್ಯದಲ್ಲಿ ಕಾಣ್ತದೆ, ಇವನು ಗೋಡೆಯ ಬಣ್ಣ, ಅಲ್ಲಿಯ ಕರ್ಟನ್ ಬಟ್ಟೆ ಅಥವಾ ಕೃಷಿ ಮೇಜು ಪೆನ್ನು ಇಂಥ ಸೂಕ್ಷ್ಮ ವಿಷಯ, ಕಲಾವಿದನಲ್ಲದೆ ಏನೆಲ್ಲ ದೃಶ್ಯದಲ್ಲಿ ಕಾಣ್ತದೆ ಅದು ಪೂರ್ಣ ಕಲಾ ನಿರ್ದೇಶನಕ ಜವಾಬ್ದಾರಿ. ಅದನ್ನು ತನ್ನ ದೃಶ್ಯ ಮೋಡಿಯಲ್ಲಿ ತೆಗೆಯೋ ಛಾಯಾಗ್ರಾಹಕ, ಅದಕ್ಕೆ ಬೇಕಾಗುವ ಸನ್ನಿವೇಶವನ್ನು ನಿರ್ದೇಶಕ ಮಾಡುವ ನಿರ್ದೇಶಕ. ಅಂತೂ ನಿರ್ದೇಶಕನ ಅನುಗುಣವಾಗಿ ಅವನ ಇಚ್ಛೆಗೆ ಅಥವಾ ದೃಶ್ಯಕ್ಕೆ ಏನು ಬೇಕಾ ಅದೆಲ್ಲವನ್ನು ಛಾಯಾಗ್ರಾಹಕ ಕೇಳಿದ್ದನ್ನು ಕಲಾ ನಿರ್ದೇಶಕ ಮಾಡಿಕೊಡ್ಬೇಕು.
0: ಈಗ ಲೊಕೇಶನ್ ಬದಲಾವಣೆ ಆಗುವ ಸಂದರ್ಭದಲ್ಲಿ ಇಲ್ಲಿ ಅದನ್ನೇ ಅಲ್ಲಿ ಕೊಂಡೋಗುದು, ಅಲ್ಲಿ ಬೇರೆ ಮಾಡಬೇಕಾಗ್ತದೆ.
1: ಈಗ ಕಂಟಿನ್ಯೂಟಿ ಅದರಲ್ಲಿ ಚಿತ್ರಿ ದೃಶ್ಯದ ನೆನಪು ಇಡಬೇಕು. ಅದಕ್ಕೆ ಸಹ ನಿರ್ದೇಶಕರು ಇರ್ತಾರೆ, ಬೇರೆ ಬೇರೆ ಅಸಿಸ್ಟೆಂಟ್ಗಳು ಇರ್ತಾರೆ. ಮುಖ್ಯವಾಗಿ ಕಂಟಿನ್ಯೂಟಿ ಸಿನಿಮಾದಲ್ಲಿ ಇದೇ ದೃಶ್ಯದ ಸನ್ನಿವೇಶವನ್ನು ಬೇರೆ ಜಾಗದಲ್ಲಿ ಮಾಡುವ ಇರುತ್ತದೆ. ಯಾವುದೋ ಸಿಚುವೇಶನ್ ಅಲ್ಲಿ ಇದೆ, ಇಲ್ಲಿದ್ದ ಮನೆ ಸೇಮ್ ಮತ್ತೊಂದು ಜಾಗದಲ್ಲಿ ತೆಗಿಲಿಕ್ಕೆ, ಯಾಕಂದ್ರೆ ಸೂರ್ಯನ ಬೆಳಕು ಅದಕ್ಕೆ ಮ್ಯಾಚ್ ಆಗಬೇಕಾದ್ರೆ ದೃಶ್ಯಕ್ಕೆ ಬೇಕಾಗುವ ಹಾಗೆ ಮಾಡುವಂಥದ್ದು ಇದೆ. ಅಂಥದ್ದು ಮಾಡಿದ್ದು ಇದೆ ನಾನು ಸಿನಿಮಾದಲ್ಲಿ.
0: ಎಷ್ಟೋ ಸೆಟ್ಟಿಂಗ್ಸ್ ನೀವು ಮಾಡಿದ್ದು ಕೊನೆಯ ಕ್ಷಣದಲ್ಲಿ ಅದು ಬೇಡ ಅಂತ ಆಗಿ ಅದನ್ನು ನಾಶ ಮಾಡುವಂತ ಪರಿಸ್ಥಿತಿ ಬರಲಿಲ್ಲ?
1: ಅದು ಸಿನಿಮಾದಲ್ಲಿ ಯಾವಾಗಲೂ ಸೆಟ್ ಹಾಕಿದ್ದನ್ನು ಲಾಸ್ಟ್ಗೆ ಅದನ್ನು ನಾಶ ಮಾಡುವುದಕ್ಕೆ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ದೃಶ್ಯಗಳಿರ್ತದೆ. ಅದಕ್ಕಾಗಿಯೇ ಕೊನೆಯದಾಗಿ ಅದನ್ನು ಸುಡುವುದು ಅಥವಾ ಹೊಡೆದಾಡುವುದು. ಈಗ ಸ್ಟುಡಿಯೋ ಕಾಲಮಿ ಮಾಡುವಾಗಲೂ ಒಂದ ಅದನ್ನು ಆಗಲೇ ತೆಗೆದು ಹಾಕಬೇಕು, ಇಲ್ಲವೇ ಮತ್ತೊಂದು ಬರುವ ಸಿನಿಮಾದವರಿಗೆ ಅದನ್ನು ಒರಿಸಬೇಕು. ಇದು ಸ್ಟುಡಿಯೋದ ಕ್ರಮ, ಇದೆಲ್ಲ ಖಾಲಿ ಮಾಡಬೇಕು. ಅಂಥದಕ್ಕೆ ಸಿನಿಮಾದಲ್ಲಿ ಯಾವಾಗಲೂ ಸೆಟ್ ಹಾಕಿದ್ದನ್ನು ಕ್ಲೈಮ್ಯಾಕ್ಸಲ್ಲಿ ಸಾಧಾರಣವಾಗಿ ನೀವು ನೋಡಿರ್ಬೋದು, ಅದು ಸುಡುವುದು ಅಥವಾ ಇದು ನೆರೆ ಬಂದು ಹೋಗುದು ಅಥವಾ ಜರಿದು ಬೀಳುದು ಇಂಥದ್ದೆಲ್ಲ ಸನ್ನಿವೇಶಗಳು ಇರ್ತದೆ. ಅದಕ್ಕಾಗಿ ಸೆಟ್ ಹಾಕ್ತಾರೆ, ಯಾಕಂದ್ರೆ ನಮಗೆ ಬೇಕಾದಾಗೆ ಮಾಡಲಿಕ್ಕೆ ಅಂಥದ್ದು ಮಾಡಿದ್ದಾರೆ. ನಾನು ಅದು ಬಿರ್ಸೆ ಸಿನಿಮಾದಲ್ಲಿ ಮಾಡಿದ್ದೇನೆ, ತುಳು ಸಿನಿಮಾದಲ್ಲಿ.
0: ಈಗ ನೀವು ಮಾಡಿದ ಸೆಟ್ಟು ಇತರ ಸಿನಿಮಾಗಳಿಗೆ ಹೆಚ್ಚು ಬಳಕೆ ಆದದ್ದು ಕೂಡ ಉಂಟಲ್ಲ?
1: ಹಾಗೇನಿಲ್ಲ, ಅಂಥದ್ದು ಏನಿಲ್ಲ. ನಮ್ಮ ಬಜೆಟ್ಟಿನ ಸೆಟ್ಟು ಮತ್ತೆ ಅದು ದೊಡ್ಡ ಸಿನಿಮಾಕ್ಕೆ ಹೋಲನೆ ಆಗ್ತಿರ್ಲಿಲ್ಲ.
0: ಈಗ ಸಾಮಾನ್ಯ ಎಷ್ಟು ತುಳು ಚಿತ್ರಗಳಲ್ಲಿ ನೀವು ಕೆಲಸ ಮಾಡಿರ್ಬೋದು?
1: ಸಾಧಾರಣ ಒಂದು 25-30.
0: ಕನ್ನಡದಲ್ಲಿ?
1: ಕನ್ನಡ ಸಹ ಒಂದು 5-6-7-8 ಸಿನಿಮಾ ಮಾಡಿದ್ದೇನೆ. ಹಿಂದಿ ಸಿನಿಮಾ ಒಂದು ಮಾಡಿದ್ದೇನೆ. ಹಾಗೆ ಬೇರೆ ಬೇರೆ ಭಾಷೆಯಲ್ಲಿ ದುಡಿದು ಅನುಭವ ಇದೆ.
0: ಈಗ ನೀವು ಬೆಂಗಳೂರಿನಲ್ಲಿ ಕೂಡ ಕನ್ನಡ ಚಿತ್ರರಂಗದಲ್ಲಿ ಕೂಡ ಕೆಲಸ ಮಾಡಿದ್ದೀರಿ. ಆಗ ದೊಡ್ಡ ದೊಡ್ಡ ಕಲಾವಿದರದೆಲ್ಲ ನಿಮಗೆ ಪರಿಚಯ, ಒಡನಾಟ ಎಲ್ಲ ಆಗಿದೆ. ಯಾರನ್ನೆಲ್ಲ?
1: ಈಗ ಲೀಲಾವತಿ ಅವರ ಸಿನಿಮಾದಲ್ಲಿ ಮಾಡಿದ್ದೇನೆ, ಮತ್ತೆ ಸಾಧು ಕೋಕಿಲ, ಶೋಭರಾಜ್, ಪ್ರಜ್ವಲ್, ತುಂಬಾ ಎಲ್ಲಿವರೆಗೆ ಹೇಳಿ ರಾಜ್ಕುಮಾರ್ ಒಟ್ಟಿಗಿದ್ದೆ.
0: ಹೌದಾ?
1: ಅವರ ಹಾಡಿನ ಒಂದು ಇಲ್ಲಿಯ ಕಾರ್ಯಕ್ರಮದಲ್ಲಿ ನಾನು ಅವರೊಟ್ಟಿಗಿದ್ದೆ. ಬೇರೆ ಬೇರೆ ಸಂದರ್ಭದಲ್ಲಿ ಅವರೊಟ್ಟಿಗೆ ಅಲ್ಲಿ ಒಡನಾಟ ಮಾಡುವ ಸಂದರ್ಭಗಳು ಇತ್ತು. ಸಿನಿಮಾ ರಂಗ ಅಲ್ಲಿದ್ದು ಗಾಂಧಿನಗರ ಮತ್ತು ನಮ್ದು ಸ್ಟುಡಿಯೋದಲ್ಲಿ ಬೇರೆ ಬೇರೆ ಸಿನಿಮಾಗಳು ಶೂಟಿಂಗ್ ಆಗ್ತದೆ. ಆ ಸಂದರ್ಭದಲ್ಲೆಲ್ಲ ಬಾಲಕೃಷ್ಣ ಆಗ್ಲಿ, ದ್ವಾರಕೀಶ ಆಗ್ಲಿ, ವಿಷ್ಣುವರ್ಧನ್ ಆಗ್ಲಿ, ಇವರನ್ನೆಲ್ಲ ಆವಾಗ ಆ ಕಾಲದಲ್ಲಿ ನಾನು ನೋಡಿದವ, ಅವರೊಟ್ಟಿಗೆ ಇದ್ದು ಮಾತಾಡಿದವ.
0: ಹಾಗೆ ಇದ್ರೆ ನಿಮಗೆ ತಿಂಗಳುಗಟ್ಟಲೆ ಅಲ್ಲೆಲ್ಲ ಹೋಗುವಾಗ ಇಲ್ಲಿ ವೃತ್ತಿಯಲ್ಲಿ ವ್ಯವಸ್ಥೆ
1: ಇಲ್ಲ, ಅದನ್ನೆಲ್ಲ ನಾನು ಎಲ್ಲ ಹೋಲನೆ ಮಾಡ್ತಿದ್ದೆ. ನನಗೆ ಬೇಕಾದ ಹಾಗೆ ಅಂದರೆ ರಜೆಯಲ್ಲಿ ಹೋಗುದು, ಆ ಸಂದರ್ಭದಲ್ಲಿ ಎಲ್ಲ ಹೋಗ್ತದೆ. ಈಗ ಕನ್ನಡ ಸಿನಿಮಾಕ್ಕಾದ್ರೆ ಒಂದು 10-15 ದಿನ ಔಟ್ಡೋರ್ ರಜೆ, ಹಾಗೆ ಮತ್ತೆ ಅಸ್ಟೆಂಟ್ನವರು ಇರ್ತಾರೆ ಬೇರೆ ಬೇರೆ. ಅದಕ್ಕೆ ಇಂಡೋರು ಸೆಟ್ಅಪ್ ಆದರೆ ನಾನು ಬೇಕಂತ ಇರುವುದಿಲ್ಲ, ಹಾಗೆಲ್ಲ ಇರ್ತದೆ.
0: ಈಗ ವಸ್ತುಗಳೆಲ್ಲ ಇಲ್ಲಿಂದಲೇ ಕೊಂಡೋಗಬೇಕಾಗ್ತದೆ ಅಲ್ಲಿ?
1: ಇಲ್ಲ ಇಲ್ಲ, ಎಲ್ಲ ಹೊಸದಾಗಿ ತಯಾರು ಮಾಡಬೇಕು
0: ಅಲ್ಲಿ. ಅಲ್ಲ,
1: ಎಲ್ಲವೂ ಹೊಸದಾಗಿ ತಯಾರು ಮಾಡಬೇಕು ಪ್ರತಿಯೊಂದು ಸಿನಿಮಾಕ್ಕೂ. ಮತ್ತೆ ಕೆಲವೆಲ್ಲ ಸಿಗ್ತದೆ ರೆಡಿಮೇಡ್ ಸ್ಟುಡಿಯೋದಲ್ಲಿ ಬೇಕಿರೋದು, ಅದು ಮಾಡಬೇಕು.
0: ಅಲ್ಲ ಈಗ ಇಲ್ಲಿ ಈಗ ನೀವು ಮತ್ತೆ ನಿಮ್ಮಿಂದ ಮೊದಲು ಕೆಲವರೆಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ತಾ ಇದ್ರು, ಅದನ್ನು ನೀವು ಸ್ವಲ್ಪ ಇಂಪ್ರೂವ್ ಎಲ್ಲ ಮಾಡಿದ್ದು. ಹೌದು, ಈಗ ಬೆಂಗಳೂರಿಗೆ ಹೋಗುವಾಗ ಅಲ್ಲಿ ಕೂಡ ಒಳ್ಳೆ ಪ್ರಸಿದ್ಧರಾದಂತಹ ರಂಗ ವಿನ್ಯಾಸಕಾರರು ಇದ್ರಲ್ಲ?
1: ಹೌದೌದು, ಅವರೊಟ್ಟಿಗೆ ಕೆಲಸ ಮಾಡಿದ್ದೆ. ಯಾಕಂದ್ರೆ ಅಲ್ಲಿ ಸಿನಿಮಾಕ್ಕೆ ಏನು ಬೇಕು ಅದೆಲ್ಲ ಸಿದ್ಧತೆಯಲ್ಲಿ ಸಿಗ್ತದೆ. ಇಲ್ಲಿ ಬಹಳ ಕಷ್ಟ, ಕೆಲವು ವಸ್ತುಗಳನ್ನು ನಾವು ಅಲ್ಲಿಂದಲೇ ತರಬೇಕಾಗ್ತದೆ. ಇಲ್ಲಿ ನಾವು ಇಲ್ಲಿ ತುಳು ಸಿನಿಮಾ ಆಗಲಿ ಕನ್ನಡ ಸಿನಿಮಾ ಆಗಲಿ ಯೂಶುವಲ್ ಆಗಿ ಅಲ್ಲಿಂದಲೇ ತರ್ತದೆ. ಅಲ್ಲಿ ಅದಕ್ಕಾಗಿಯೇ ಕೆಲವೊಂದು ಕಡೆಗಳಲ್ಲಿ ಲಭ್ಯವಾಗ್ತದೆ, ಅದರ ತಯಾರಿಕರು ಇದ್ದಾರೆ.
0: ಅಂತ ಸೆಟ್ಟಿಂಗ್ಸ್ ನ ಒಬ್ಬ ಪ್ರಸಿದ್ಧರಾದವರೆಲ್ಲ ಯಾರು ಇದ್ರು ಆಗ ಬೆಂಗಳೂರಿನಲ್ಲಿ?
1: ಹೌದು, ತುಂಬಾ ಜನ ಇದ್ರು.
0: ನಮ್ಮ ಶಶಿಧರಡಪ್ಪರು ಇದ್ರು,
1: ಶಶಿಧರಡಪ್ಪ, ದಿನೇಶ್ ಮಂಗಳೂರಿಗೆ, ಮಂಗಳೂರಿನವರು ನಮ್ಮವರು, ಇಸ್ಮಾಯಿಲ್ ಈ ಕಡೆಯವರು ಹೆಚ್ಚಾಗಿ, ಆ ಕಡೆಯವರು ಸಹ ಇದ್ರು. ತಮಿಳಿನವರು ಇದ್ರು, ದೊಡ್ಡ ದೊಡ್ಡ ಕಲಾ ನಿರ್ದೇಶಕರೊಟ್ಟಿಗೆ ಮಾಡಿಸ ಅನುಭವ ಇದೆ. ಈಗ ಶಶಿಧರಡಪ್ಪರೊಟ್ಟಿಗೂ ನಾನು ಇಲ್ಲಿ ಕೆಲಸ ಮಾಡಿದೆ,
0: ಇಲ್ಲಿ ಮಾಡಿದ್ರಿ, ಬೆಂಗಳೂರಿಗೆ ಹೋಗುವಲ್ಲಿ ಇದ್ರಿ?
1: ಹೌದು, ಇಲ್ಲಿದ್ದು ಶೂಟಿಂಗಿಗೆ ಇನ್ಚಾರ್ಜ್ ನಾನಾಗಿದ್ದೆ, ಶಶಿಧರಡಪ್ಪರದ್ದು.
0: ಈಗ ಇದರ ಜೊತೆಯಲ್ಲಿಯೇ ಈಗ ಸಿನಿಮಾಗಳಲ್ಲಿ ಕೂಡ ನಟನೆ ಮಾಡಿದಿರಲ್ಲ?
1: ಹೌದು,
0: ಈಗ ತುಳು ಸಿನಿಮಾಗಳಲ್ಲಿ ಎಷ್ಟು ನಟನೆ ಮಾಡಿರ್ಬೋದು?
1: ಒಂದು ಹೆಚ್ಚಿನ ಸಿನಿಮಾದಲ್ಲಿ ಮಾಡಿದ್ದೇನೆ, ಕಡಲ ಮಗೆ, ಬಂಗಾರ ಪಟ್ಲೇರ್, ಬಿರ್ಸೆ, ಬದಿ, ದೇವೇರು, ಹೀಗೆ. ಆದರೆ ಕಲಾ ನಿರ್ದೇಶಕನ ಹೊಣೆಗಾರಿಕೆ ಇರುವಾಗ ಅಭಿನಯಕ್ಕೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಆಗುದಿಲ್ಲ. ಅದು ಫ್ರೀ ಆಗಿದ್ರೆ ಮಾತ್ರ ಅಭಿನಯದಲ್ಲಿ ಅಂತ ಸಣ್ಣ ಪುಟ್ಟ ಕೆಲವು ಪಾತ್ರಗಳನ್ನು ಮಾಡಿದ್ದೇನೆ.
0: ಈಗ ನಿಮಗೆ ಲಭಿಸಿದಂತಹ ಪಾತ್ರಗಳಲ್ಲಿ ಸ್ವಲ್ಪ ಗಮನಾರ್ಹ ಎನಿಸಿದ್ದು ಯಾವ್ದು ನೆನಪಾಗ್ತದೆ?
1: ಬಂಗಾರ ಪಟ್ಲೇರ್ ಸಿನಿಮಾ.
0: ಅದ್ರಲ್ಲಿ ಎಂತ ಮಾಡಿದ್ದು?
1: ಅದು ರಾಮಣ್ಣ ರೈ ಮತ್ತು ನಾನು ಹಾಸ್ಯ ಪಾತ್ರ, ಅವರು ನಮ್ಮಿಬ್ಬರ ಹಾಸ್ಯ ಸನ್ನಿವೇಶ. ಹೌದು, ಒಳ್ಳೇದಿತ್ತು.
0: ಹೌದಾ?
1: ಅದರಲ್ಲಿ ಹೆಸರು ಬಂದಿತ್ತು.
0: ಎಷ್ಟು ಸೀನ್ ಎಲ್ಲ?
1: ತುಂಬಾ ಅದರಲ್ಲಿ ಒಂದು ಕಾಮಿಡಿ ಸೆಕ್ಷನ್ನೇ ನಮ್ಮದಿತ್ತು, ಅದರಲ್ಲಿ ಜಾಸ್ತಿ ನನ್ನ ಪಾತ್ರ ಎದ್ದು ಕಾಣ್ತಿತ್ತು.
0: ಈ ಸಂಭಾಷಣೆ ಎಲ್ಲ ಈಗ ಸಂಭಾಷಣೆ ಬರೆದು ಕೊಡ್ತಾರೆ, ಈಗ ಅದನ್ನು ಉರು ಹೊಡೆದು ಹೇಳಬೇಕೋ ಅಥವಾ ಮತ್ತೆ ಎಡಿಟಿಂಗ್ಲಿ ಸರಿ ಮಾಡುವುದ ಹೇಗೆ?
1: ಈ ಸಂಭಾಷಣೆಯನ್ನು ಈ ಅಭಿನಯಕ್ಕೆ ತಕ್ಕಂತೆ ಅದನ್ನು ನಾವು ಹೇಳಬೇಕಾಗ್ತದೆ. ಕೆಲವೆಲ್ಲ ಸನ್ನಿವೇಶಗಳು ಬೇರೆ ಬೇರೆ ರೀತಿಯಲ್ಲಿ ತೆಗೆಯುವಾಗ ಎಲ್ಲರ ಮಿಲನದಲ್ಲಿ ಆಗುವಾಗ ಸಂಭಾಷಣೆ ಬಹಳ ಮುಖ್ಯ ಅಭಿನಯ ಜೊತೆ. ಆವಾಗ ಲೆಂತಿ ಡಯಲಾಗ್ಸ್ ಸ್ವಲ್ಪ ಕಷ್ಟ. ಈ ಕ್ಯಾಮರಾ, ಲೈಟ್, ಎಲ್ಲ ಟೆಕ್ನಿಕ್ ಹೇಳಿದ್ರೆ ಸಿನಿಮಾ ಅಂದರೆ ಎಲ್ಲರ ಸಮೂಹದಲ್ಲಿ ಆಗುವ ಭಾಗ. ಲೈಟಿಂಗ್ನ ಸೌಂಡ್ ಮತ್ತು ಕಲಾ ನಿರ್ದೇಶನ, ಡ್ರೆಸ್ಸಿನವ್ರದ್ದು, ಮೇಕಪ್ನವ್ರದ್ದು ಎಲ್ಲವೂ ಅದಕ್ಕೆ ಸಮ್ಮಿಲನವಾಗಿ ಅವರ ಸಮಷ್ಟಿ ಇದರಲ್ಲಿ ಆಗುವಂಥ ಕ್ರಿಯೆ ಅದು. ಆದ್ದರಿಂದ ಒಂದು ವೇಳೆ ಎಲ್ಲ ಆಗಿ ಸಂಭಾಷಣೆಗಾರದಲ್ಲಿ ತೊಡಕಾದರೆ ಅಲ್ಲಿ ನಮ್ಮ ಶೆಡ್ಯೂಲು ಸ್ಥಿತಿ ಅಂತರಾಗ್ತದೆ. ಅದಕ್ಕಾಗಿ ಅಭಿನಯ ಮಾಡುವವರು ಆಗ ರೀಲಿನ ಸಮಯ, ಈಗ ಡಿಜಿಟಲ್ ಎಷ್ಟು ತಪ್ಪಿ ಹೋದರೂ ಸರಿ ಮಾಡ್ಬೋದು. ರೀಲಿನಲ್ಲಿ ಎಷ್ಟು ಸುತ್ತಿದ್ರು ರೀಲು ಅಷ್ಟು ನಷ್ಟ. ಅದಕ್ಕಾಗಿ ನಿರ್ಮಾಪಕರು ಒಳ್ಳೆ ಅನುಭವಿಸಿದ ಕಲಾವಿದರನ್ನೇ ಆವಾಗ ಹಾಕ್ತಿದ್ರು.
0: ಆದಷ್ಟು ರೀಟೇಕ್ ಇಲ್ಲದೆ
1: ಆಗುವಂತದ್ದು
0: ಅಲ್ವಾ?
1: ಹೌದು, ಅದು ಎಷ್ಟು ಟೇಕ್ ಆಯ್ತು ಅಷ್ಟು ರೀಲು ಹೋಯ್ತು.
0: ಹೋಯ್ತು,
1: ರೀಲಿಗೂ ಆಗ ಪರ್ಮಿಟ್ ಇತ್ತು ಆಗಿನ ಕಾಲದ್ದು, ಇಷ್ಟೇ ರೀಲು ಒಂದು ಚಿತ್ರಕ್ಕೆ ಅಂತ ಕೊಡುದಿತ್ತು. ಅದಕ್ಕಾಗಿ ಆಗಿನ ಸಿನಿಮಾಗಳು ಕಷ್ಟಕರವಾದದ್ದು. ಈಗ ಡಿಜಿಟಲ್ ವಿಧದಲ್ಲಿ ಆದ್ದರಿಂದ ನಮಗೆ ಈಗ ಟೆಕ್ನಿಕ್ನಲ್ಲಿ ಏನು ಬೇಕಾದರೂ ಹೇಗೂ ಬೇಕಾದರೂ ಮಾಡ್ಬೋದು.
0: ಈಗ ಆಗ ದೀರ್ಘವಾದ ಸಂಭಾಷಣೆ ಎಲ್ಲ ಇದ್ದಾಗ ಮಧ್ಯದಲ್ಲಿ ಕಟ್ ಮಾಡಿ ನಿಲ್ಲಿಸಿ ಹೇಳ್ತಾ ಇದ್ರ?
1: ಹೌದು, ಅದಕ್ಕೆ ಫ್ರೇಮ್ ಇಡುತ್ತಾರೆ ಹೇಳ್ತಾರೆ, ಅಥವಾ ಟ್ರಾಲಿ ಶಾಟ್, ಬೇರೆ ಬೇರೆ ವಿಧಾನ ಇದೆ. ಅದು ಅಂತ ಸಂದರ್ಭದಲ್ಲಿ ಕಟ್ ಮಾಡಿ ತೆಗಿತಾರೆ, ಫ್ರೇಮ್ ಅನ್ನು ಅಲ್ಲಾಡಿಸದೆ ನಿಂತಲ್ಲೇ ತೆಗಿತಾರೆ. ಇದೆಲ್ಲ ಜಾಣ್ಮೆ ನಿರ್ದೇಶಕ ಮತ್ತು ಕ್ಯಾಮರಾಮನ್
0: ಅದರೊಟ್ಟಿಗೆ ಪೂರಕವಾಗಿ.
1: ಯಾಕಂದ್ರೆ ಸಿನಿಮಾ ರಂಜನೆ ಜನಗಳದ್ದು, ಅದು ಉದ್ಯಮ ಒಂದು. ಸಿನಿಮಾ ಎನ್ನುವುದು ಕಲೆ ಮತ್ತು ಉದ್ಯಮದ ಸಮ್ಮಿಲನ. ಆದ್ದರಿಂದ ವ್ಯಾಪಾರ ದೃಷ್ಟಿಯಲ್ಲಿ ಸಹ, ರಂಜನೆಯ ದೃಷ್ಟಿಯಲ್ಲಿ ಸಹ ಅದಕ್ಕೆ ಸೂಕ್ಷ್ಮ ಗಮನ ಬಹಳ ಅಗತ್ಯ.
0: ಅದೇ ಈಗ ನೀವು ರಂಗಭೂಮಿಯ ಅನುಭವ ಮತ್ತು ಸಿನಿಮಾ ರಂಗದ ಅನುಭವ ಇದೆಲ್ಲ ಪಡೆದದ್ದರಿಂದ ಸ್ವಲ್ಪ ಹೊಕ್ಕು ಬಳಕೆ ನಿಮಗೆ ಜಾಸ್ತಿ ಈ ಇಂಡಸ್ಟ್ರಿಯವರ ಮೇಲೆ. ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಈ ಒಂದು ಪರಿಚಯವನ್ನು ಬೇರೆಯವರನ್ನು ಪರಿಚಯಿಸುವ ಮೂಲಕ ಏನಾದರೂ ಕಲಾವಿದರನ್ನು ಅದಕ್ಕೆ ನೀವು ಸೂಚಿಸುವ ಮೂಲಕ ಏನಾದರೂ ಅವಕಾಶ ಮಾಡಿಕೊಟ್ಟಿದ್ದೀರಾ?
1: ಹೌದು, ಈಗ ನನಗೆ ಇಲ್ಲಿ ತುಳು ಸಿನಿಮಾಗಳು ಆಗುವಾಗ ಕೆಲವು ನಟರು ನಟ ನಟಿಯರು ಬೇಕಾಗ್ತಿತ್ತು. ಆದ್ದರಿಂದ ನನಗೆ ಗೊತ್ತಿದ್ದ ಸಹಪಾಠಿಯ ನನಗೆ ಅನುಭವಿದ ಅಂದರೆ ಸಿನಿಮಾದಲ್ಲಿ ಮಾಡೋದಂದರೆ ಏಕಾಏಕಿ ಮಾಡಿದರೆ ಆಗೋದಿಲ್ಲ, ಅವನಿಗೆ ರಂಗಭೂಮಿಯ ಸ್ವಲ್ಪ ಅನುಭವ ಬೇಕೇ ಬೇಕು. ಹಾಗಾಗಿ ರಂಗಭೂಮಿಯ ನನ್ನ ಕೆಲವು ಕಲಾವಿದರನ್ನು ಸಿನಿಮಾಕ್ಕೆ ಪಾತ್ರಕ್ಕೆ ಹೋಲನೆ ಆಗುವಂತೆ
0: ನೀವು ನೋಡಿರ್ತೀರಿ ಇಲ್ಲಿ.
1: ಹೌದು, ಅದಕ್ಕೆ ಬೇಕಾದವರನ್ನು ತುಂಬಾ ಜನ ಮಾಡಿದ್ದೀನಿ, ತುಂಬಾ ಕಲಾವಿದರು.
0: ನೀವು ಪರಿಚಯಿಸಿದ್ರಲ್ಲಿ ನಿಮಗೆ ಒಂದು ಸಮಾಧಾನ ತಂದ ಒಂದು ಅಭಿನಯ ಅಂತ ಹೇಳಿ ಆದವರು ಕೂಡ ಇದ್ದಾರಾ?
1: ಇದ್ದಾರೆ, ತುಂಬಾ ಜನ ಇದ್ದಾರೆ. ಈಗ ಅರವಿಂದ್ ಬೋಳಾರ್ ಉದಾಹರಣೆಗೆ, ಪ್ರದೀಪ್ ಆಳ್ವ, ಮೋಹನ್ ಕೊಪ್ಪಲ, ತುಂಬಾ ಜನ. ಈಗ ಹರಿಪ್ರಿಯ ಅಂತ ಒಂದು ಕನ್ನಡದಲ್ಲಿ ಹೆಸರುವಾಸಿಯಾಗಿದ್ದಾಳೆ, ಅವಳು ಬದಿ ಸಿನಿಮಾದಲ್ಲಿ ಇದ್ಲು. ಆವಾಗ ಸಹ ನಾನಿದ್ದೆ ಅವರ ಮುಂದೆ.
0: ಬಹುಶಃ ಇಷ್ಟೊಂದು ದೀರ್ಘವಾದ ಅನುಭವ ಇದ್ದವರಲ್ಲಿ ಈ ಅನುಭವವನ್ನು ಮುಂದಿನವರಿಗೆ ದಾಟಿಸಬೇಕು ಎನ್ನುವಂತ ಒಂದು ಮನಸ್ಸು ಕೂಡ ಉಂಟು ಇರ್ತದೆ ಅಲ್ವಾ?
1: ಹೌದು,
0: ಹಾಗೆ ನೀವು ಬರವಣಿಗೆ ಕೂಡ ತೊಡಗಿದ್ದೀರಿ. ಬಹುಶಃ ನಿಮ್ಮ ರಂಗಭೂಮಿಯ ಅನುಭವ ಮತ್ತು ಸಿನಿಮಾ ರಂಗದ ಅನುಭವವನ್ನು ಬರಹಕ್ಕಿಳಿಸುವಂತಹ ಪ್ರಯತ್ನವನ್ನು ಕೂಡ ನೀವು ಮಾಡಿದ್ದೀರಿ. ಯಾಕಂದ್ರೆ ಅವರು ನಾಟಕಾರರಾದ್ದರಿಂದ ಬರೆಯುವಂತಹ ಒಂದು ಹವ್ಯಾಸ ನಿಮಗೆ ಮೊದಲಿನೂ ಇತ್ತು. ಅದು ಯಾವ ರೀತಿಯಲ್ಲಿ ಪ್ರಕಟ ಆಯಿತು
1: ಅಂದರೆ, ನಾನು ನನ್ನ ಕಂಪನಿಯಲ್ಲಿ ಇರುವಾಗ ನಮಗೊಂದು ಜರ್ನಲಿಸಂ ಬರ್ತಿತ್ತು ಕಂಪನಿಯಲ್ಲಿ, ಆವಾಗ ಅವಕಾಶ ಇತ್ತು. ಆವಾಗ ನಾನು ಬೇರೆ ಬೇರೆ ಇದರ ಬಗ್ಗೆ ಅದರಲ್ಲಿ ಲೇಖನಗಳನ್ನು ಕೊಡ್ತಿದ್ದೆ. ಅದೇ ನನಗೆ ಒಂದು ಅಭಿರುಚಿ ಹುಟ್ಟಿ, ಮತ್ತೆ ನಾಟಕ ರಚನೆ ಮಾಡಿದ್ದರಿಂದ ನನಗೆ ಹೊಳೆದದ್ದು ತುಳು ಭಾಷೆಯ ಸಿನಿಮಾಗಳ ವಿಷಯವನ್ನು ಮುಂದಿನ ಜನಾಂಗಕ್ಕೆ ತಿಳಿಸಬೇಕು ಎನ್ನುವ ಉದ್ದೇಶದಲ್ಲಿ ಅದರ ಆಳವಾದ ಅಧ್ಯಯನ ಮಾಡಿ ಈ 50 ವರ್ಷಗಳು ಆಯ್ದ ಸಂದರ್ಭದಲ್ಲಿ ತುಳು ಬೆಳ್ಳಿತೆರೆ ಸುವರ್ಣಯಾನ ಅಂತ ಕೃತಿ ಇತ್ತೀಚೆಗೆ ನಾನು ಬಿಡುಗಡೆ ಮಾಡಿದೆ.
0: ಅಂದ್ರೆ ಬರಿಲಿಕ್ಕೆ ಯಾವಾಗ ಶುರು ಮಾಡಿದೆ?
1: ಅದು ಸಾಧಾರಣ ಒಂದು 5-6 ವರ್ಷ ಆಯ್ತು.
0: ಅದು ಬಿಡಿಯಾಗಿ ಪ್ರಕಟ ಆಗಿದೆಯಾ?
1: ಅದು ಬಿಡಿಯಾಗಿ ಆಗಲಿಲ್ಲ. ಮೊದಲು ನಾನು ಅದಕ್ಕೆ ಒಂದು ಟ್ರಯಲ್ ಆಗಿ ಹೇಗೆ ಈ ಪುಸ್ತಕದ ಒಂದು ನನಗೆ ಹೇಗೆ ಹೊರತರೋದು, ಅದರ ಒಂದು ಚೌಕಟ್ಟು ಹೇಗೆ ಮಾಡುವುದಂತ ಶುರುವಿಗಾಗಿ ನಾನು 50 ತುಳು ಸಿನಿಮಾಗಳು ಬಂದ ಸಂದರ್ಭದಲ್ಲಿ ತುಳು ಭಾಷೆಯ ಸುವರ್ಣ ಚಲನಚಿತ್ರಗಳು ಎಂಬ ಪುಸ್ತಕ ಬರೆದಿದ್ದೆ. ಅದು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಮೂಲಕ ಪ್ರಕಟವಾಯಿತು. ಅದೇ ಆಧಾರ ಇಟ್ಕೊಂಡು ಅದರ ಮುಂದುವರಿದ ಭಾಗವಾಗಿ ಇಡೀ ತುಳು ಚಿತ್ರರಂಗದ ಇತಿಹಾಸ, ಅಲ್ಲದೆ ರಂಗಭೂಮಿಯ ಬಗ್ಗೆ ಲೇಖನಗಳನ್ನು ಪತ್ರಿಕೆಗಳಿಗೆ ಕೊಡ್ತಿದ್ದೆ. ಅದೇ ಇದರಲ್ಲಿ ಇಡೀ ತುಳು ಸಿನಿಮಾದ ಮೂಲ ಎಲ್ಲಿಂದ ಆರಂಭವಾಯಿತು, ಹೇಗಾಯಿತು, ಸಮಗ್ರ ಮಾಹಿತಿ ಮತ್ತು ದಾಖಲೆ ಇದಕ್ಕೆ ಒತ್ತು ಕೊಟ್ಟು ಒಂದು 435 ಪೇಜಿನ ತುಳು ಬೆಳ್ಳಿತೆರೆ ಸುವರ್ಣಯಾನವನ್ನು ಪುಸ್ತಕ ಬಿಡುಗಡೆ ಮಾಡಿದೆ.
0: ಒಂದು ದೊಡ್ಡ ಮಟ್ಟದ
1: ಸಾಧನೆ.
0: ಸಾಧನೆ
1: ಅದು ಒಂದು 5-6 ವರ್ಷಗಳ ಅದಕ್ಕೆ ಶ್ರಮ ಬಿದ್ದಿದೆ.
0: ಈಗ ಅಷ್ಟೀಗ ಬೆಳ್ಳಿತೆರೆಯ ಒಂದು ಸುವರ್ಣಯಾನ ಅಂತ ಹೇಳಿದ್ರೆ ಒಂದು 50 ಸಿನಿಮಾಗಳು,
1: 50 ವರ್ಷಗಳ
0: 50 ವರ್ಷಗಳ
1: ಇತಿಹಾಸ.
0: ಸಿನಿಮಾಗಳ ಸಂಖ್ಯೆ ತುಂಬಾ ಇದೆ.
1: ಹೌದು
0: ಅಲ್ವಾ?
1: ಹೌದು,
0: ನೀವು ನೋಡಿದ
1: ಮಿತ್ತು ಮಿಕ್ಕಿ
0: ನೀವು ನೋಡಿದ ಸಿನಿಮಾಗಳು ಇರ್ಬೋದು, ನೋಡಿದ ಇದ್ದದ್ದು ಇರ್ಬೋದು.
1: ಸಾಧಾರಣವಾಗಿ ನಾನು ಎಲ್ಲಾ ತುಳು ಸಿನಿಮಾಗಳನ್ನು ನೋಡಿದ್ದೇನೆ.
0: ಈಗ ನಿಮ್ಮ ಈ ಪುಸ್ತಕದಲ್ಲಿ ಬರುವಂತ ಎಲ್ಲ ನೋಡಿದ್ದೇನೆ.
1: ಆದ್ದರಿಂದ ಅದರ ವಿಷಯ ಬರೆಯಲಿಕ್ಕೂ ಅದರ ಕತೆ ವಿವರವಾಗಿ ನೀಡಲು ಸಾಧ್ಯವಾಯಿತು.
0: ಈಗ ಎಲ್ಲಿಂದ ತೊಡಗಿದ್ದೀರಿ ನೀವು, ಯಾವ ಸಿನಿಮಾದಿಂದ ತೊಡಗಿದ್ದೀರಿ?
1: ಎನ್ನ ತಂಗಡಿಯಿಂದ. ಅದು ತುಳು ಸಿನಿಮಾದು. ನಾನು ಇದರ ಚರಿತ್ರೆ ಬರೆಯುವಾಗ ತುಳುನಾಡಿನ ಸಿನಿಮಾ ಚರಿತ್ರೆಯನ್ನೇ ತೆಗೆದಿದ್ದೇನೆ. ಯಾಕಂದ್ರೆ ಭಾರತೀಯ ಸಿನಿಮಾ ರಂಗದಲ್ಲಿ ನಮ್ಮ ತುಳುವರ ಪ್ರಭಾವ ಹೆಚ್ಚಿದೆ. ಯಾವ ಭಾಷೆಯಲ್ಲಿ ತೆಗೆದ್ರು ಕೂಡ ತುಳುವರು ಹಿಂದಿ ಆಗಲಿ ಅಥವಾ ಭೋಜಪುರಿ ಆಗಲಿ ಅಥವಾ ತಮಿಳಾಗಲಿ ತೆಲುಗಾಗಲಿ ದೊಡ್ಡ ದೊಡ್ಡ ಹೆಸರುಗಳು ನಮ್ಮ ತುಳುವವರದ್ದು ಇದೆ. ತುಳುವವರು ತಂತ್ರಜ್ಞರು ಇದ್ದಾರೆ, ಕಲಾವಿದರು ಇದ್ದಾರೆ ಭಾರತೀಯ ಚಿತ್ರರಂಗದಲ್ಲಿ. ಈಗ ತುಳುನಾಡ ಚಿತ್ರರಂಗದಲ್ಲಿ ಅವರದೇ ಎಲ್ಲ ಹೆಸರನ್ನು ಅದಕ್ಕೆ ಸೇರಿಸಿ ಈವನ್ ಮುಖಿ ಚಿತ್ರಕಾಲದಿಂದ ಶಿವರಾಮ್ ಕಾರಂತರಿಂದ ಹಿಡಿದು ಇಲ್ಲಿಯ ತುಳುನಾಡಿನಲ್ಲಿ ಸಿನಿಮಾ ಟಾಕೀಸ್ ಯಾವಾಗದಿಂದ ಆರಂಭವಾಗಿಂದ ಹಿಡಿದು ತುಳು ಸಿನಿಮಾಗಳ ಆರಂಭ ಹೇಗಾಯಿತು, ಹೀಗೆ ವಿಭಾಗವಾಗಿ ಹಂತ ಹಂತವಾಗಿ ಈ ಪುಸ್ತಕ ರಚನೆ ಆಗಿದೆ.
0: ಅಂದ್ರೆ ಒಂದು ಸಿನಿಮಾದ ಬಗ್ಗೆ ಬರೆಯುವಾಗ ಸಿನಿಮಾದ ಕಥಾವಸ್ತು ಅದರ ತಂತ್ರಜ್ಞರು ನಟರು ಬೇರೆ ಬೇರೆ ತಾಂತ್ರಿಕ ವರ್ಗ ಇತ್ಯಾದಿಗಳೆಲ್ಲ ಉಲ್ಲೇಖ ಉಂಟು ಅದರಲ್ಲಿ.
1: ಅದರಲ್ಲೆಲ್ಲವಿದೆ, ಕಲಾವಿದರ ಬಗ್ಗೆ, ನಿರ್ದೇಶಕರ ಬಗ್ಗೆ, ಸಿನಿಮಾದ ಬಗ್ಗೆ, ಸಿನಿಮಾ ಇಲ್ಲಿಯ ಪರಿಸರದ ಬಗ್ಗೆ, ತುಳುನಾಡಿನ ಬಗ್ಗೆ, ತುಳುನಾಡಿನಿಂದ ಉಗಮವಾದ ಚಿತ್ರದ ಬಗ್ಗೆ, ಅಂದರೆ ಇಲ್ಲಿ ಕೆಲವು ಚಿತ್ರೀಕರಣವಾಗಿದೆ, ಇಲ್ಲಿ ಕೆಲವು ಇಲ್ಲಿ ಅವರು ಚಿತ್ರ ನಿರ್ಮಾಣ ಮಾಡಿದ್ದಾರೆ ಕನ್ನಡ ಸಿನಿಮಾ, ಮತ್ತೆ ಇಲ್ಲಿ ಈ ನೆಲದಲ್ಲಿ ಇದ್ದವರು ದೊಡ್ಡ ದೊಡ್ಡ ಹೆಸರುಗಳು ಹಿಂದಿ ಚಿತ್ರರಂಗದಲ್ಲಿ, ಐಶ್ವರ್ಯ ಶೆಟ್ಟಿ, ಅನುಷ್ಕಾ ಶೆಟ್ಟಿ, ರಾಮ್ ಶೆಟ್ಟಿ, ಫೈಟರ್ ಶೆಟ್ಟಿ, ಮನಮೋಹನ್ ಶೆಟ್ಟಿ, ಶಾರುಖ್ ಖಾನ್ ಎಲ್ಲ ಅಂಥದ್ದೆಲ್ಲ, ಗುರುದತ್ ಶ್ಯಾಮ್ ಬೆನಗಲ್ ಇವರೆಲ್ಲ ಇಲ್ಲಿಯ ಒಂದು ಮಣ್ಣಿನ ವಾಸನೆ ಇದ್ದವರು, ಅವರೆಲ್ಲ ಚಿತ್ರರಂಗದಲ್ಲಿ ಇದ್ದಾರೆ. ಅದರೆಲ್ಲ ಸ್ವಚ್ಛ ಅದರಲ್ಲಿ ಆಗಿದೆ.
0: ಈಗ ನೀವು ಗಮನಿಸಿದ ಹಾಗೆ ಆರಂಭದಲ್ಲಿ ನಾಟಕ ರಂಗದಿಂದಲೇ ಕಲಾವಿದರು ಸಿನಿಮಾ ರಂಗಕ್ಕೆ ಹೋದದ್ದು, ನಾಟಕ ರಂಗದಲ್ಲಿ ಕೆಲಸ ಮಾಡಿದವರೇ ಸಿನಿಮಾ ತೆಗೆದದ್ದು, ಈಗ ಕೆ ಎನ್ ಟೈಲರ್ ಅಂತವರೆಲ್ಲ ಅಲ್ವಾ.
1: ಹೌದೌದು.
0: ಅಂತ ಸಂದರ್ಭದಲ್ಲಿ ಈಗ ನೀವು ಗಮನಿಸಿದ ಹಾಗೆ ಸುಮಾರು ಕಪ್ಪು ಬಿಳುಪು ಚಿತ್ರಗಳು ಎಷ್ಟು ಆಗಿರ್ಬೋದು ತುಳುವಿನಲ್ಲಿ?
1: ಒಂದು ಆವಾಗ ಒಂದು 10-20 ಆಗಿದೆ.
0: ಅದು 20 ಆಗಿದೆ.
1: ಆಮೇಲೆ ನಾವು ಕಲ್ಲರ್ ಬಂತು, ತುಳುವಿನಲ್ಲಿ ಸಹ ಕಲ್ಲರ್ ಬಂತು.
0: ಈಗ ಮೊದಲ ವರ್ಣಚಿತ್ರ ಯಾವುದು ತುಳುವಿನಲ್ಲಿ ಬಂದದ್ದು?
1: ಕರ್ಯಾಣಿ ಕಟ್ಟಂದಿ ಕಂಡನಿ.
0: ಕಂಡನಿ.
1: ಅಲ್ಲಿಂದ
0: ಇಲ್ಲಿವರೆಗೆ ಸಾಮಾನ್ಯ ಎಷ್ಟು ಸಿನಿಮಾಗಳಾಗಿರ್ಬೋದು?
1: ಈಗ ಒಟ್ಟು ಈಗದ ಹಂತಕ್ಕೆ ಬರುವಾಗ 100-135 ಹಂತಕ್ಕೆ ಬಂದಿದ್ದೇವೆ. 50 ವರ್ಷಗಳಾಗುವಾಗ 115 ಸಿನಿಮಾಗಳಾಯಿತು. ಅದರಲ್ಲೊಂದು 20 ಸಿನಿಮಾಗಳನ್ನು ತೆಗೆದ್ರೆ ಉಳಿದೆಲ್ಲ ವರ್ಣಚಿತ್ರಗಳು.
0: ಈಗ ಕಥಾವಸ್ತುವನ್ನು ನಾವು ನೋಡಿದ್ರೆ ಈಗ ಹಿಂದೆ ಎಲ್ಲ ನಾಟಕಗಳನ್ನೇ ಸಿನಿಮಾ ಮಾಡ್ತಾ ಇದ್ರು.
1: ಹೌದು
0: ಅಲ್ವಾ?
1: ಹೌದು.
0: ಈಗ ಈಗಲೂ ಮಾಡ್ತಾರೆ.
1: ಹೌದು.
0: ಅಂತ ಸಂದರ್ಭದಲ್ಲಿ ಸಿನಿಮಾಗಳಿಗಾಗಿಯೇ ಕತೆ ಬರೆದು ಬಂದದ್ದು ಕಪ್ಪು ಬಿಳುಪಿನ ಸಿನಿಮಾಗಳು ಎಷ್ಟಿರ್ಬೋದು?
1: ತುಂಬ ಇದೆ. ಆಗಿನ ಹೆಚ್ಚಿನ ಆರಂಭದ ಸಿನಿಮಾಗಳು ನಾಟಕದ ಕಥಾವಸ್ತುಗಳನ್ನೇ ಆಯ್ಕೆ ಮಾಡಿದ್ದು. ಯಾಕಂದ್ರೆ ಸಿನಿಮಾದಲ್ಲಿ ಕಥಾವಸ್ತು ಬಹಳ ಮುಖ್ಯ. ಯಾಕೆ ಹೇಳಿದರೆ ನಮಗೆ ಒಂದು ಖಚಿತವಾಗಿ ಇದರಲ್ಲಿ ಈ ಕತೆ ಸಿನಿಮಾಕ್ಕಾಗ್ಬೋದು ಅಂತ ಅನುಭವ ಆದರೆ ಅದಕ್ಕಾಗಿ ಧೈರ್ಯಕ್ಕೆ ನಾವು ಮಾಡಿದ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು, ಕೆ ಎನ್ ಟೈಲರ್ನ ಹೆಚ್ಚಿನ ಸಿನಿಮಾಗಳು ನಾಟಕದ್ದೇ, ನಾಟಕ ಕಥಾವಸ್ತು.
0: ಈಗ ಈ ಬಂಡವಾಳ ಹೂಡಿಕೆ, ಈಗ ಹಿಂದೆ ಎಲ್ಲ ಅಷ್ಟು ದೊಡ್ಡ ಮೊತ್ತದ ಬಂಡವಾಳ ಬೇಕಾಗ್ತಿರ್ಲಿಲ್ಲ, ಆದರೂ ಕೂಡ ನಾ ಈಗಿನ ಹಾಗೆ ಸ್ಟುಡಿಯೋಗಳೆಲ್ಲ ಇಲ್ಲಿ ಮಂಗಳೂರಿನಲ್ಲೆಲ್ಲ ಇರಲಿಲ್ಲ ಅಲ್ವಾ. ಈಗ ಸಂಕಲನ ಎಲ್ಲ ಮಾಡಬೇಕಾಗಿದೆ, ಮೆಟ್ರಾಸಿಗೋ ಬೆಂಗಳೂರಿಗೆ ಹೋಗಬೇಕಾಗ್ತದೆ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಹೇಗೆ ನಿಭಾಯಿಸ್ತಿದ್ರು
1: ಅಂದರೆ ಮೊದಲಾಗಿ ಇಲ್ಲಿಯ ಪರಿಧಿ, ಯಾಕಂದರೆ ತುಳು ಭಾಷೆಯ ಸೀಮಿತ ಪ್ರದೇಶ, ಅದಕ್ಕೆ ತಕ್ಕಂತೆ ಸಿನಿಮಾ ನಿರ್ಮಾಣ ಮಾಡಬೇಕು. ಆ ಸಿನಿಮಾ ಹೆಚ್ಚು ಪ್ರದರ್ಶನವಾಗುವ ಏರಿಯಾಗಳನ್ನು, ಟಾಕೀಸ್ಗಳನ್ನು ನೋಡಿಕೊಂಡು ಸಿನಿಮಾದ, ನಾವು ಭಾಷೆಯನ್ನು ನೋಡಿಕೊಂಡು ಸಿನಿಮಾದಕ್ಕೆ ಬಜೆಟ್ ಹಾಕಬೇಕು. ಅದಕ್ಕಾಗಿ ಆದಷ್ಟು ಸಣ್ಣ ಬಜೆಟಲ್ಲಿ ಸಣ್ಣ ವೆಚ್ಚವಾಗುವ ಹಾಗೆ ಎಲ್ಲರ ಸಹಕಾರದೊಂದಿಗೆ, ಅಂದರೆ ಎಲ್ಲಕ್ಕೂ ನಾವು ದುಡ್ಡು ಕೊಟ್ಟು ಮಾಡಿದ್ರೆ ತುಳು ಸಿನಿಮಾಗಳು ಆಗ್ಲಿಕ್ಕಿಲ್ಲ. ಆದಷ್ಟು ಕೆಲವರ ಸಹಕಾರ, ಸಹಾಯ ಎಲ್ಲವನ್ನು ಸಂಗ್ರಹಣೆ ಮಾಡಿಕೊಂಡು ಭಾಷೆಯ ಮೇಲೆ ಅಭಿಮಾನವಿಟ್ಟು ತುಳು ಸಿನಿಮಾಗಳನ್ನು ಮಾಡ್ತಿದ್ರು.
0: ಈಗ ನೀವು ಹೇಳಿದ ಹಾಗೆ ತುಂಬಾ ಕೈ ಸಿಟ್ಟುಕೊಂಡವರು ಕೂಡ ಇದ್ದಾರೆ ಅಲ್ವಾ.
1: ಹೌದು.
0: ಹಾಕಿದ ಬಂಡವಾಳ ಬಾರದೇ ಕಷ್ಟಪಟ್ಟವರು ತುಂಬಾ ಇದ್ದಾರೆ.
1: ಹೌದು.
0: ಮತ್ತೆ ಅದು ಇವತ್ತಿನವರೆಗೂ ಕೂಡ ಹಾಕಿದ ಬಂಡವಾಳ ಪೂರ್ತಿ ಬರ್ತದೆ ಎನ್ನುವ ನಂಬಿಕೆ ಖಂಡಿತ ಇಲ್ಲ ಅಲ್ವಾ.
1: ಹೌದೌದು.
0: ಹಾಗಾಗಿ ಸಿನಿಮಾ ಎನ್ನುವಂಥದ್ದನ್ನು ವಾಣಿಜ್ಯ ಉದ್ದೇಶದಿಂದ ಮಾಡಲಿಕ್ಕೆ ಹೊರಟ್ರೆ ಅದರಿಂದ ಸೋಲೆ.
1: ಅದಕ್ಕೆ ಹೇಳುದು ಸಿನಿಮಾ ರಂಗದ ಅನುಭವ ಬಹು ಮುಖ್ಯ. ಸಿನಿಮಾ ರಂಗದ ವ್ಯವಹಾರ ಜ್ಞಾನ, ತಂತ್ರಜ್ಞಾನ ಮತ್ತು ಅವೇ ವ್ಯಾಪಾರೀಕರಣದ ಎಲ್ಲ, ಯಾಕಂದರೆ ಸಿನಿಮಾ ಮಾಡೋದು ಮುಖ್ಯವಲ್ಲ, ಸಿನಿಮಾ ಮಾಡಿದ ಮೇಲೆ ಬಿಡುಗಡೆ ಮಾಡೋದು ದೊಡ್ಡ ಸಾಹಸ.
0: ಖಂಡಿತ ಖಂಡಿತ.

0: ಈಗ ಸಿನಿಮಾ ಆಗಲಿ ನಾಟಕ ಆಗಲಿ ಒಂದು ಕಾಲಕ್ಕೆ ಜನಪ್ರಿಯ ಆಗ್ತದೆ, ಅಲ್ಲಿಗೆ ಮುಗಿದು ಹೋಗ್ತದೆ. ಈಗೀಗ ಹಳೆಯ ಕೆಲವು ಸಿನಿಮಾಗಳು ಈಗ ಸಿಗುವುದೇ ಇಲ್ಲ ನಮಗೆ ಅಲ್ವಾ. ಆದ್ರೆ ಶಾಶ್ವತ ಆಗಿ ಉಳಿದು ಯಾವ್ದು ಅಂತ ಹೇಳಿದ್ರೆ ಅಕ್ಷರ ಇಲ್ಲದ ಅಕ್ಷರ ಅಲ್ವಾ. ಹಾಗಾಗಿ ನೀವು ಮನಸ್ಸು ಮಾಡಿ ಒಂದು ತಪಸ್ಸಿನ ಹಾಗೆ ಇದೊಂದು ಪುಸ್ತಕವನ್ನು ನೀವು ಹೊರಗೆ ತಂದಿದ್ದೀರಿ. ಈಗ ಅದನ್ನು ಮಾಡಬೇಕು ಅಂತಿದ್ರೆ ತುಂಬಾ ಖರ್ಚು ವೆಚ್ಚಗಳು ಆಗ್ತವೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡೇ ನೀವು ಅದಕ್ಕೆ ಮುಂದುವರೆದುಕೊಂಡು ಬಂದ್ರ?
1: ಹೌದು, ಯಾಕಂದ್ರೆ
0: ಮೂಲಗಳು ಸಂಪನ್ಮೂಲಗಳು ಎಲ್ಲಿಂದ ಬರುತ್ತೆ?
1: ಈಗ ತುಳು ಭಾಷೆಯ ಮೂಲ ಯಾರಿಗೂ ಏನು ಗೊತ್ತಿರಲಿಲ್ಲ. ನನಗೆ ಮೊದಲಿಂದಲೂ ಅದರ ಒಡನಾಟ ಇದ್ದು ಅದರ ಒಳ ನೋಟ ಎಲ್ಲ ಗೊತ್ತಿದ್ದು. ಯಾಕಂದ್ರೆ ನಟನೆ ಮಾಡಿದವನಿಗೆ ನಟನೆ ಮಾತ್ರ ಗೊತ್ತಿರುವುದು. ನಾನು ಅದರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೆ, ಅಭಿನಯದಲ್ಲಿ ತೊಡಗಿಸಿಕೊಂಡಿದ್ದೆ, ಅಥವಾ ಅಲ್ಲಿ ಕಲಾ ನಿರ್ದೇಶನ ಅಲ್ಲದೆ ಲೊಕೇಶನ್ ಕಥಾವಸ್ತು ಆರಂಭವಾಗುವುದು ಅಂದ್ರೆ ಚಿತ್ರಕಥೆ ಆರಂಭವಾಗುವಲ್ಲಿಂದ ತೊಡಗಿಸಿಕೊಂಡವ ನಾನು, ರಾಮ್ ಶೆಟ್ಟಿಯವರೊಟ್ಟಿಗೆ, ಮಚನ್ನಾಥ್ ಪಾಂಡೇಶ್ವರೊಟ್ಟಿಗೆ. ಆದ್ದರಿಂದ ಸಿನಿಮಾ ನಿರ್ಮಾಣದ ಮೂಲ ಹರಿಯೋದು ಅಲ್ಲಿಂದ, ಸಿನಿಮಾ ಬಿಡುಗಡೆ ಆಗುವವರೆಗೆ ನಾನು ಅದು ಅವರೊಟ್ಟಿಗಿದ್ದು ಕೆಲಸ ಮಾಡಿದವ. ಆ ಅನುಭವದಿಂದ ನನಗೆಲ್ಲ ಸಿನಿಮಾದ ಗೊತ್ತಿದ್ದರಿಂದ ಈ ಪುಸ್ತಕ ಬರೆಯಲು ನನ್ನಿಂದ ಸಾಧ್ಯವಾಯಿತು ಒಂದು. ಮತ್ತೆ ಯಾರಿಗೂ ಇದು ಮುಂದಿನ ಜನಾಂಗಕ್ಕೆ ತಿಳಿಯದೆ ಹೋಗುವುದು ಬಾರದು, ತುಳು ಭಾಷೆ ಅಭಿಮಾನ ಇಟ್ಟು ಇದನ್ನು ಕಷ್ಟಪಟ್ಟು ಸಂಗ್ರಹಿಸಿ ಮಾಡಿದ್ದು ನಾನು.
0: ಈಗ ಈ ಪುಸ್ತಕ ಬಿಡುಗಡೆ ಆಗಿತ್ತು, ಹೇಗೆ ಪ್ರತಿಕ್ರಿಯೆ ಉಂಟು ಜನಗಳದ್ದು?
1: ಈ ಪುಸ್ತಕ ಒಳ್ಳೆ, ನಾನು ಮಂಗಳೂರಲ್ಲಿ ಬಿಡುಗಡೆ ಆಯ್ತು, ಮಂಗಳೂರು ಪುರಭವನದಲ್ಲಿ ಪ್ರದರ್ಶನ ಬಿಡುಗಡೆಯ ದಿವಸವೇ 100 ಮಿಕ್ಕಿ ಪುಸ್ತಕಗಳು ಹೋಗಿದೆ.
0: ಎಷ್ಟು ಪ್ರತಿ ಮಾಡಿದಿರಿ?
1: 1,000. ಆಮೇಲೆ ನಾನು ಮತ್ತೆ
0: ಮುಖಬೆಲೆ ಎಷ್ಟು ಇಟ್ಟಿದ್ರಿ?
1: 750. ಈಗ ಅದನ್ನು ರಿಯಾಯಿತಿ ದರದಲ್ಲಿ ಸಹ ಸಮಾರಂಭಗಳಲ್ಲಿ ಕೊಡುತ್ತಿದ್ದೇನೆ. ಈಗ ನನ್ನ ಮಂಗಳೂರಲ್ಲಿ ಆದಮೇಲೆ ನಾನು ಮತ್ತೆ ಅದನ್ನು ದುಬೈಯಲ್ಲಿ ರಿಲೀಸ್ ಮಾಡಿದೆ ಏಪ್ರಿಲಲ್ಲಿ. ಆಮೇಲೆ ನಾನು ಈಗ ಮೊನ್ನೆ ಇತ್ತೀಚೆಗೆ ಸೆಪ್ಟೆಂಬರಲ್ಲಿ ಬ್ಯಾಂಗ್ಳೂರಿನಲ್ಲಿ ಮಾಡಿದೆ.
0: ಈಗ ಬ್ಯಾಂಗ್ಳೂರಲ್ಲಿ ಮಾಡುವಂತ ಒಂದು ಅಗತ್ಯ ಹೇಗೆ ಕಂಡಿತ್ತು ನಿಮಗೆ?
1: ಯಾಕೆಂತ ಹೇಳಿ
0: ಸಂದರ್ಭ ಹೇಗೆ ಬಂತು?
1: ಸಂದರ್ಭ ಹೇಳಿದ್ರೆ ತುಳು ಸಿನಿಮಾಗಳಿಗೆ ಹೆಚ್ಚಿನವರು ಬ್ಯಾಂಗ್ಳೂರಿನವರು, ತುಳು ಸಿನಿಮಾದ ನಟ ನಟಿಯರು ಆಗಲಿ ಹೆಚ್ಚಿನವರು ಅಲ್ಲಿದ್ರು. ಲೀಲಾವತಿ, ಜಯಮಾಲಾ, ಉಷಾ ಭಂಡಾರಿ, ವಿನಯ ಪ್ರಸಾದ್, ಕನ್ನಡದ ಕೆಲವರು ನಟರು ತುಳು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದು ಅಲ್ಲದೆ ಹೆಚ್ಚಿನ ನಮ್ಮ ತಂತ್ರಜ್ಞರು ನಟ ನಟಿಯರು ಬ್ಯಾಂಗ್ಳೂರಿನಲ್ಲಿದ್ದಾರೆ. ಆದ್ದರಿಂದ ತುಳು ಭಾಷೆಗೆ ಅಲ್ಲಿ ಸಂಘಟನೆಗಳು ದೊಡ್ಡದಿದೆ. ಆ ಭಾಷೆಗೋಸ್ಕರ ಅಲ್ಲಿ ಕೆಲವು ಸಂಘಟನೆಗಳು ಇರುವುದರಿಂದಲೂ, ತುಳು ಭಾಷೆ ಸಿನಿಮಾದ ಕೆಲವು ನಟ ನಟಿಯರು ಅಲ್ಲಿರುವುದರಿಂದಲೂ ನನಗೆ ಬ್ಯಾಂಗ್ಳೂರಲ್ಲಿ ಇದನ್ನು ಬಿಡುಗಡೆ ಮಾಡಲೇಬೇಕು ಅಂತ ಮೊದಲಿಂದಲೂ ಆಸೆ ಇತ್ತು. ಅಲ್ಲದೆ ಜಯಮಾಲಾ, ಲೀಲಾವತಿ ಅವರನ್ನೆಲ್ಲ ಇದರೊಟ್ಟಿಗೆ ಒಟ್ಟು ಕೂಡಿಸಬೇಕು ಅಂತ ದೊಡ್ಡ ಮನಸ್ಸಿತ್ತು. ಅದು ಮೊನ್ನೆ ನಾನು ಸೆಪ್ಟೆಂಬರ್ ಅಲ್ಲಿ ಮಾಡಿದಾಗ ಅದು ಪರಿಪೂರ್ಣ ಆಯ್ತು.
0: ಅವರೆಲ್ಲ ಬಂದಿದ್ರ?
1: ಅವರೆಲ್ಲರ ಸಂಪರ್ಕದಲ್ಲಿ ಅದು ಆಯ್ತು. ಲೀಲಾವತಿಯವರ ನಿವಾಸಕ್ಕೆ ತೆರಳಿ ಅವರನ್ನು ಗೌರವಿಸಿದೆ. ಜಯಮಾಲರು ಈ ಕಾರ್ಯಕ್ರಮಕ್ಕೆ ಬೆಂಬಲ ನಿಂತರು. ಅಲ್ಲಿಯ ಕೆಲವು ನಿರ್ಮಾಪಕರು, ನಿರ್ದೇಶಕರು, ನಟ ನಟಿಯರು ಎಲ್ಲರೂ ನನಗೆ ಸಹಾಯ ಮಾಡಿದರು.
0: ಈಗ ಬಿಡುಗಡೆ ಮಾಡಿದ ಯಾರು?
1: ಗಿರೀಶ್ ಕಾಸರವಳ್ಳಿ.
0: ಗಿರೀಶ್ ಕಾಸರವಳ್ಳಿ. ಮಂಗಳೂರಲ್ಲಿ ಯಾರು?
1: ಮಂಗಳೂರಲ್ಲಿ ವಿವೇಕ್ ರೈ.
0: ದುಬೈಯಲ್ಲಿ?
1: ದುಬೈಯಲ್ಲಿ ಅಲ್ಲಿ ಒಂದು ವಿಕ್ಯಾನಂದ ಸ್ವಾಮೀಜಿ ಅಂತ ಕಾರ್ಕಳದವರು.
0: ಹಾಗೆ
1: ಹಾಗೆ
0: ಬಿಡುಗಡೆ ಸಮಾರಂಭಗಳಲ್ಲಿ ಸ್ವಲ್ಪ ಪುಸ್ತಕಗಳು ಜನಗಳಿಗೆ ಮುಟ್ಟುವುದಕ್ಕೂ ಕೂಡ ಅವಕಾಶ ಆಯಿತು. ಈಗ ಸದ್ಯಕ್ಕೆ ನಿಮ್ಮ ಪುಸ್ತಕ ಬೇಕಿದ್ರೆ ಹೇಗೆ ಸಂಪರ್ಕ ಮಾಡಬಹುದು?
1: ಅದು ನವ ಕರ್ನಾಟಕದಲ್ಲಿ ಲಭ್ಯವಾಗ್ತದೆ. ಅಲ್ಲದೆ ಹೆಚ್ಚಿನ ಅವರು ನನ್ನ ಅಲ್ಲಿ ಸಂಪರ್ಕ ಮಾಡಿ ಕೇಳಿದ್ರು ಸಿಗ್ತದೆ.
0: ಈಗ ಎರಡನೇ ಆವೃತ್ತಿ ಅನ್ನೋದು ಸರ್ವ ಯೋಚನೆ ಉಂಟಾ?
1: ಇದರ ಮುಂದಿನ ಭಾಗವನ್ನು ಮಾಡುದು ಇದು ಇನ್ನು ಯಾರಾದರೂ ಬರೆಯುವವರಿಗೆ ಇದು ಆಧಾರ. ಅಲ್ಲದೆ ಇದರ ಮೂಲಕ ಯಾರಾದರೂ PhD ಮಾಡುವುದಾದ್ರೆ ದಾಖಲೆ ಮಾಹಿತಿ ಇದಕ್ಕೆಲ್ಲವೂ ಮೂಲ ಈ ಪುಸ್ತಕ. ಹಾಗೆ ನಾನು ಇದನ್ನೊಂದು ನನ್ನ ನೆನಪಿಗೆ ಮುಂದಿನ ಜನಾಂಗಕ್ಕೆ. ಮೊನ್ನೆ ಲೀಲಾವತಿಯವರು ಅದನ್ನು ಹೇಳುವಾಗ ಇದು ತಿಳಿಯಲಿ ಮುಂದಿನ ಜನಾಂಗಕ್ಕೆ ಹೇಳಿದಾಗ ಅವರೊಂದು ಮಾತು ಹೇಳಿದರು, ಅದೊಂದು ಬಹಳ ಖುಷಿಯ ವಿಷಯ. ಲೀಲಾವತಿ ಹೇಳಿದ್ರು ಮುಂದಿನ ಇದು ತಿಳಿಯಲಿ ಅಲ್ಲ ಮುಂದಿನವರೆಗೆ ಇದು ಉಳಿಯಲಿ ಅಂತ ಒತ್ತು ಮಾತಿನಲ್ಲಿ ಹೇಳಿದ್ದು ನನಗೂ ಖುಷಿ ಆಯಿತು. ಅದು ಮುಂದಿನವರೆಗೆ ಉಳಿಯಲಿ ಅನ್ನುವ ಭಾವನೆಯಲ್ಲಿ ಈ ಪುಸ್ತಕ ಆಯಿತು.
0: ಬಹಳ ಒಳ್ಳೆಯದು ತಮ್ಮಲಕ್ಷ್ಮಣರೇ. ಬಹುಶಃ ಬಹಳ ದೀರ್ಘವಾದಂಥ ರಂಗಭೂಮಿ ಅನುಭವ.
1: ಹೌದು,
0: ಅದನ್ನು ದಾಖಲಿಸುವಂತ ಒಂದು ಪ್ರಯತ್ನ.
1: ಹೌದು,
0: ಅದರಲ್ಲಿ ನೀವು ಸಕ್ಸೆಸ್ ಆದದ್ದು ಕೂಡ ದೊಡ್ಡ ಸಂಗತಿ.
1: ಹೌದು,
0: ಆದ್ರಿಂದ ಬಹುಶಃ ಮುಂದಿನವರೆಗೆ ನೀವು ಹೇಳಿದಾಗೆ PhDಗೂ ಅಥವಾ ಇನ್ನಿತರ ರೆಫರೆನ್ಸ್ಗಳಿಗೆ.
1: ಹೌದು,
0: ಇವತ್ತೊಂದು ಆಕರ ಗ್ರಂಥ ಅಂತ ಹೇಳಿದ್ರೆ ನಿಮ್ಮ ಬೆಳ್ಳಿತೆರೆಯ ಸುವರ್ಣಯಾನ.
1: ಹೌದು,
0: ಖಂಡಿತ. ಮತ್ತೆ ಅದರ ಮುಂದುವರಿದ ಭಾಗವನ್ನು ಇನ್ಯಾರಾದ್ರೂ ಮಾಡಬಹುದು ಅಲ್ವಾ?
1: ಹೌದು,
0: ನಮ್ಮ ಕಾಲದವರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೊಂದು ಪ್ರೇರಣೆಯನ್ನ ನೀವು ಕೊಟ್ಟಿದ್ದೀರಿ, ಬಹಳ ಒಳ್ಳೆಯ ಸಂಗತಿ ಇದು. ಬಹುಶಃ ಈಗಾಗಲೇ ಹಲವು ಕಾಪಿಗಳು ಕೂಡ ಹೋಗಿರಬಹುದು ಅಲ್ವಾ?
1: ಹೌದು,
0: ಹಾಗಾಗಿ ಮತ್ತೊಂದು ಮರುಮುದ್ರಣ ಮಾಡುವಂತ ಅವಕಾಶ ಬಂದರೂ ಬರ್ಬೋದು. ಈಗ ಕೊನೆಯಲ್ಲಿ ನಾವೀಗ ಈ ಮಾತಿನ ಕೊನೆಯಲ್ಲಿ ನಾನು ಕೇಳುವಂತದ್ದು, ಈಗ ಇಷ್ಟು ಕೆಲಸಗಳನ್ನ ನೀವು ಮಾಡಿಕೊಂಡು ಬಂದು ಒಂದ್ಸಲ ಸಿಂಹಾವಲೋಕನ ಮಾಡಿದಾಗ ಮನಸ್ಸಿಗೆ ಒಂದು ಸಮಾಧಾನ ಅಂತ ಅನಿಸ್ತದೆ ಹೇಗೆ ನಿಮಗೆ?
1: ಹೌದು, ಯಾಕೇಳಿದ್ರೆ ನಾನು ರಂಗಭೂಮಿಯಿಂದ ಸಿನಿಮಾ ರಂಗದಿಂದ ದುಡಿದಿದ್ದೇನೆ, ಅದರಿಂದ ನನಗೆ ಹೆಸರು ಬಂತು. ಆ ಹೆಸರು ಬಂತು, ಅದಕ್ಕೋಸ್ಕರ ರಂಗಭೂಮಿಗೆ ಮತ್ತು ಸಿನಿಮಾ ರಂಗಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋದಕ್ಕೆ ಈ ಪುಸ್ತಕವನ್ನು ನಾನು ಮಾಡಿಟ್ಟು, ಅದರಿಂದ ನಾನು ಮಾಡಿದ ಕ್ಷೇತ್ರದ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ ಕೊಟ್ಟಿದ್ದೇನೆ. ಅಲ್ಲದೆ ಒಳ್ಳೊಳ್ಳೆ ನಟಿಯರ, ತಂತ್ರಜ್ಞರ, ದೊಡ್ಡ ದೊಡ್ಡವರ ಎಲ್ಲರ ಒಂದು ಜರ್ನಿ ಅದರಲ್ಲಿ ಇದೆ. ಹಾಡುಗಾರರಾಗಲಿ, ಸಂಗೀತಗಾರರಾಗಲಿ, ಯಾರ ನಿರ್ದೇಶಕರಾಗಲಿ, ಎಲ್ಲ ವಿಷಯ ಅದರಲ್ಲಿ ಇರುವುದರಿಂದ ನನಗೂ ಮತ್ತು ಓದುಗರಿಗೂ ತಗೊಂಡು ಓದಿದವರಿಗೂ ತೃಪ್ತಿ ಇದೆ. ನನ್ನ ಪುಸ್ತಕ ಒಳ್ಳೆ ನನಗೆ ಹೊಗಳಿಕೆಯೂ ಬಂದಿದೆ. ಆದ್ದರಿಂದ ನನಗೆ ಈ ಕೆಲಸ ಮಾಡಿದ್ದರಿಂದ 5-6 ವರ್ಷ ಕಷ್ಟಪಟ್ಟು ಮಾಡಿದ್ರು ಕೂಡ ಸಂತೃಪ್ತಿ ಇದೆ.
0: ಬಹಳ ಸಂತೋಷ ತಮ್ಮ ಲಕ್ಷ್ಮಣರೇ. ಬಹುಶಃ ದೀರ್ಘವಾದಂತಹ ರಂಗಾನುಭವದ ಮೂಲಕವಾಗಿ ಅನೇಕ ನೋವು ನಲಿವುಗಳನ್ನು ಕಂಡವರು ನೀವು. ಒಬ್ಬ ರಂಗಭೂಮಿಗೆ ಬರ್ತಾನೆ ಅಂತ ಹೇಳಿದ್ರೆ ಅವ ಅದರಲ್ಲಿ ಹಣ ಮಾಡಲಿಕ್ಕೆ ಬರುವುದೇನಲ್ಲ, ಸಹಜವಾದ ಒಂದು ಹವ್ಯಾಸ ಆಸಕ್ತಿ ಇದ್ದದರಿಂದ ಅವ ಬರ್ತಾನೆ. ಅದೊಂದು ಆತ್ಮತೃಪ್ತಿಯನ್ನು ಕೊಟ್ಟಾಗ ಮತ್ತು 4 ಜನರ ಪರಿಚಯ ಆಗುವಾಗ ಸಾಮಾಜಿಕವಾದಂತಹ ಒಂದು ನೆಲೆ ಬೆಲೆ ಒಬ್ಬ ವ್ಯಕ್ತಿಗೆ ಬರುತ್ತದೆ. ಬಹುಶಃ ನಿಮ್ಮ ಮಟ್ಟದಲ್ಲಿ ಅದನ್ನು ನೀವು ಗಳಿಸಿಕೊಂಡಿದ್ದೀರಿ, ಅದನ್ನು ದಾಖಲಿಸುವಂತಹ ಪ್ರಯತ್ನ ಕೂಡ ಮಾಡಿದ್ದೀರಿ. ಮುಂದಿನ ಜನಾಂಗಕ್ಕೆ ಅದು ಪ್ರಯೋಜನಕರ ಆಗಲಿ. ಇನ್ನು ಮುಂದೆಯೂ ಕೂಡ ನಿಮ್ಮ ಅನುಭವಗಳನ್ನ ಜನಗಳಿಗೆ ಕೊಡುವಂತಹ ಒಂದು ಅವಕಾಶಗಳು ಕೂಡ ಬರಲಿ. ಮತ್ತು ನಿಮ್ಮ ಈ ಒಂದು ಕಾರ್ಯಕ್ಷಮತೆ ಏನುಂಟು ಅದನ್ನು ಬಹುಶಃ ಗ್ರಹಿಸಿಕೊಂಡು ಬೆಳೆಯುವಂತಹ ಎಳೆಯರು ಕೂಡ ಮುಂದೆ ಬರಲಿ ಎನ್ನುವಂತಹ ಆಶಯದೊಂದಿಗೆ ಬಹಳಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಸಾರಂಗ ಬಳಗದ ಜೊತೆಯಲ್ಲಿ ನೀವು ಹಂಚಿಕೊಂಡಿದ್ದೀರಿ. ಸಾರಂಗ ಶ್ರೋತೃಗಳಿಗೆ ನಿಮ್ಮ ಅನುಭವಗಳನ್ನು ಹೇಳಿದ್ದೀರಿ. ಕಲಾ ಸಾರಂಗದ ಪರವಾಗಿ, ಸಮಸ್ತ ಸಾರಂಗ ಬಳಗದ ಪರವಾಗಿ ನಿಮಗೆ ಧನ್ಯವಾದಗಳು. ಇದು ಶ್ರೋತೃಗಳೇ ಇವತ್ತಿನ ಕಲಾ ಸಾರಂಗ. ತಮ್ಮ ಲಕ್ಷ್ಮಣರ ರಂಗಭೂಮಿಯ ಮತ್ತು ಸಿನಿಮಾ ರಂಗದ ತಮ್ಮ ಅನುಭವಗಳನ್ನು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ. ಹೀಗೆ ಇನ್ನಷ್ಟು ಸಾಧಕರನ್ನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಕಲಾ ಸಾರಂಗ್ ಮಾಡ್ತದೆ. ಈ ಸಂದರ್ಭದಲ್ಲಿ ಸಾರಂಗ್ ಬಳಗದ ಬಿಂದ್ಯಾ ಕುಲಾಲ್ ಮತ್ತು ಉಳಿದ ಎಲ್ಲ ಆತ್ಮೀಯರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಸಾರಂಗ್ ಬಳಗದ ನಿರ್ದೇಶಕರಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ, ತಮಗೆಲ್ಲ ಮತ್ತೆ ವಂದಿಸ್ತಾ ಕಲಾ ಸಾರಂಗ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಾನು ಭಾಸ್ಕರ್ ರೈ ಕುಕ್ಕೋಳಿ, ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರು ಖೇರಿ.
2: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಊರು ಕೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳೇ, ಬೇರೆ ಬೇರೆ ಪ್ರದೇಶಗಳನ್ನು ಸುತ್ತಿ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿ ತಮ್ಮ ಜೊತೆ ಹಂಚಿಕೊಳ್ಳುವಂತಹ ಕಾರ್ಯಕ್ರಮ ನಮ್ಮದಿದು ಊರು ಕೇರಿ. ಹಾಗೆ ಈ ದಿವಸ ಒಂದು ಊರಿಗೆ ಹೋಗಬೇಕು ಅಂತ ನಮಗೆ ಮನಸ್ಸಾಗಿದೆ. ಆರ್ ಜಿ ಬಿಂದ್ಯಾಕುಲಾಲ್ ಅವರು ನಮ್ಮ ಜೊತೆ ಇದ್ದಾರೆ, ಹಾಗೆ ರೋಷನ್ ಇದ್ದಾರೆ, ಎಡ್ವರ್ಡ್ ಲೋಬೋ ಇದ್ದಾರೆ. ನಾವೆಲ್ಲ ಸೇರಿಕೊಂಡು ಬುಂದೇಲ್ ಕಡೆಗೆ ಬಂದಿದ್ದೇವೆ. ಬುಂದೇಲ್ನ ಆಸುಪಾಸಿನ ಪರಿಚಯವನ್ನು ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ. ಹಾಗಾಗಿ ಈಗ ನಾವು ವಿಮಾನ ನಿಲ್ದಾಣ ರಸ್ತೆ ಏರ್ಪೋರ್ಟ್ ರೋಡ್ನಲ್ಲಿ ಮುಂದೆ ಸಂಚರಿಸಬೇಕು. ಬುಂದೇಲ್ನಿಂದ ಎಡಗಡೆಗೆ ತಿರುಗಿಕೊಂಡಾಗ ವಿಶಾಲವಾದ ಮತ್ತು ಬಹಳ ಸುಸಜ್ಜಿತವಾದಂತಹ ಏರ್ಪೋರ್ಟ್ ಮಾರ್ಗ ನಮಗೆ ಕಾಣಿಸ್ತದೆ. ಹಾಗೆ ನಾವು ಅದರಲ್ಲಿ ಮುಂದುವರಿದು ನಾವು ಬಂದಾಗ ಇಲ್ಲಿ ಬಲಗಡೆಗೆ ವಿಶಾಲವಾದಂತಹ ಒಂದು ವಿದ್ಯುತ್ ತಂತಿಗಳು ಕಂಬಗಳು ಇರತಕ್ಕಂತಹ ಒಂದು ಪ್ರದೇಶ ಕಾಣ್ತಾ ಇದೆ. ಹೌದು, ಇದು ನಮ್ಮ ಮಂಗಳೂರಿನಲ್ಲಿ ಬಹಳ ಹಿಂದಿನಿಂದಲೇ ಇರತಕ್ಕಂತಹ ಒಂದು ವಿದ್ಯುತ್ ಕೇಂದ್ರ. ಇದು ಇಡೀ ಮಂಗಳೂರು ಸಿಟಿಗೆ ವಿದ್ಯುತ್ ವಿತರಣೆ ಮಾಡುವಂತಹ ಕೇಂದ್ರ ಆಗಿತ್ತು ಈ ಕಾವೂರು ಒಂದು ಕಾಲದಲ್ಲಿ. ಈಗಲೂ ಕೂಡ ಅಷ್ಟೇ ಮಹತ್ವವನ್ನು ಇದು ಪಡ್ಕೊಂಡಿರುವಂಥದ್ದು. ವಿಶಾಲವಾದಂತಹ ಸ್ಥಳದಲ್ಲಿ ವಿದ್ಯುತ್ ವಿತರಣೆಗೆ ಸಂಬಂಧಪಟ್ಟಂತಹ ಎಲ್ಲ ಯೂನಿಟ್ಗಳನ್ನು ಕೂಡ ಇಲ್ಲಿ ಮಾಡಿದ್ದಾರೆ, ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಆಡಳಿತ ಕಚೇರಿ ಕೂಡ ಇದೆ. ಒಂದು ಬಹಳ ಸುಸಜ್ಜಿತವಾದಂತಹ ಸಭಾಂಗಣವನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರಚಿಸಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಸಾರ್ವಜನಿಕ ಕಾರ್ಯಕ್ರಮಗಳು ಕೂಡ ಆಗ್ತವೆ. ಮೆಸ್ಕಾಂ ಸಂಸ್ಥೆ ಎನ್ನುವಂಥದ್ದು ಬಹುಶಃ ನಮ್ಮ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿರುವಂಥದ್ದು. ಹಾಗಾಗಿ ಇಡೀ ಮಂಗಳೂರು ನಗರದ ಒಂದು ನಾಡಿ ಮಿಡಿತವೇ ಈ ಪ್ರದೇಶಕ್ಕೆ ಹೊಂದಿಕೊಂಡಿದೆ ಅಂತ ನಾವು ಹೇಳಿದರೆ ತಪ್ಪಲ್ಲ. ಅಂತಹ ವಿಶಾಲವಾದಂಥ ವಿದ್ಯುತ್ ವಿತರಣಾ ಕೇಂದ್ರವನ್ನು ನಾವು ನೋಡಿದ್ದೇವೆ. ಅದರ ಒಳಗೆ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ತಾವೆಲ್ಲ ನೋಡಿದಂತಹ ಪ್ರದೇಶ, ಅದರ ಉಲ್ಲೇಖವನ್ನಷ್ಟೇ ನಾವಿಲ್ಲಿ ಮಾಡಲಿಕ್ಕೆ ಬಯಸ್ತೇವೆ. ಶ್ರೋತೃಗಳೇ, ನಾವು ಈ ಒಂದು ವಿದ್ಯುತ್ ವಿತರಣಾ ಕೇಂದ್ರದ ಹತ್ತಿರದಲ್ಲಿ ಅದಕ್ಕೆ ಎದುರು ಭಾಗದಲ್ಲಿ ಒಂದು ಬೋರ್ಡ್ ನೋಡ್ತಾ ಇದ್ದೇವೆ ನೋಡಿ, ಇಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಅಂತ ಹೇಳಿ. ಇದು ಕೂಡ ಈ ಸರಕಾರಿ ಮತ್ತು ಅರೆ ಸರಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ SC ಮತ್ತು ST ಪಂಗಡಕ್ಕೆ ಸೇರಿದಂತಹ ನೌಕರರ ಒಂದು ಕ್ಷೇಮಕ್ಕಾಗಿ ಅವರೇ ಮಾಡಿಕೊಂಡಿರತಕ್ಕಂತಹ ಒಂದು ಸಂಘ. ಅದರ ಕಚೇರಿ ಇದರ ಹತ್ತಿರದಲ್ಲೇ ಇದೆ, ನಾವಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಒಂದು ಪ್ರದೇಶದ ಉಲ್ಲೇಖವನ್ನಷ್ಟೇ ನಿಮಗೆ ನಾವು ಮಾಡಬಹುದಷ್ಟೇ. ಈಗ ನಾವು ಅಲ್ಲಿಂದ ಹೊರಗೆ ಬಂದಿದ್ದೇವೆ. ನಾವು ಮುಂದುವರಿದು ಇದೇ ಒಂದು ಪ್ರಧಾನ ರಸ್ತೆಯಲ್ಲಿ ಮುಂದೆ ಹೋದಾಗ ಪೆಟ್ರೋಲ್ ಬಂಕ್ ಕಾಣಿಸ್ತಾ ಇದೆ, ಹಾಗೆ ಕೆಲವು ಅಂಗಡಿ ಮುಂಗಟ್ಟುಗಳು ಕೂಡ ಇದೆ. ಅದನ್ನು ದಾಟಿ ಬಂದರೆ ಇಲ್ಲಿ ಎಡಗಡೆಗೆ ಒಂದು ವಸತಿ ಸಂಕೀರ್ಣ ಅಥವಾ ವಸತಿ ಸಮುಚ್ಚಯ ಕಾಣಿಸ್ತದೆ. ಬಹುಶಃ ಇದರ ಒಂದು ಸ್ವರೂಪವನ್ನು ನಮಗೆ ನಾವು ನೋಡಿದರೆ ಇದು ಖಾಸಗಿ ಅಲ್ಲ, ಇದು ಸಾರ್ವಜನಿಕ ಮತ್ತು ಸರಕಾರಿಗೆ ಸಂಬಂಧಪಟ್ಟಂತಹ ವಸತಿ ಸಂಕೀರ್ಣ ಎನ್ನುವುದು ಸ್ಪಷ್ಟ. ಹಾಗೆ ನಾವು ಅದರ ಒಳಗೆ ಹೋದಾಗ ನಮ್ಮ ಊಹೆ ಸರಿ ಅಂತ ಅನ್ನಿಸ್ತು. KIOCL ಅಂದರೆ ಕುದುರೆಮುಖ ಐರನ್ ಓರ್ ಕಂಪನಿಗೆ ಸಂಬಂಧಪಟ್ಟಂತಹ ಒಂದು ಉದ್ಯೋಗಿಗಳ ವಸತಿ ಸಮುಚ್ಚಯ ಇದು. ಸುಮಾರು 4 ದಶಕಗಳಿಂದ ಕುದುರೆಮುಖ ಕಂಪನಿಯ ಆಡಳಿತ ವರ್ಗದವರು, ಉದ್ಯೋಗಿಗಳು ಇವರು ವಾಸ ಮಾಡಿರತಕ್ಕಂತಹ ಒಂದು ಪ್ರದೇಶ ಇದು. ತುಂಬ ಮನೆಗಳು

0: ಇದೆ, ವಸತಿ ಗ್ರಹಗಳು ಇಲ್ಲಿ ಇದ್ದಾವೆ. ಇದಕ್ಕೆ ನೋಡಿಕೊಳ್ಳುವುದಕ್ಕೆ ಕೂಡ ಒಬ್ಬರು ಅಸಿಸ್ಟೆಂಟ್ ಮ್ಯಾನೇಜರ್ ಕೂಡ ಇದ್ದಾರೆ, ಅಶೋಕ್ ಅಂತ ಹೇಳಿ. ಈ ಬಗ್ಗೆ ಅವರಿಂದಲೇ ನಾವು ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ.
1: ಕೇಳುಗರೆ, ಊರು ಕೇರಿ ಕಾರ್ಯಕ್ರಮದಲ್ಲಿ ಕಾವೂರು ಪರಿಸರವನ್ನು ಪರಿಚಯಿಸುವಾಗ ಬೊಂದಲ್ ಕಡೆಯಿಂದ ಏರ್ಪೋರ್ಟ್ ಮಾರ್ಗವಾಗಿ ಸಾಗುವಾಗ ಪ್ರಥಮವಾಗಿ ಸಿಗುವುದು ನಮಗೆ KIOCL ಅಂದರೆ ಕುದುರೆಮುಖ ಕಬ್ಬಿಣದ ಅದಿರು ಘಟಕದಲ್ಲಿ ಕೆಲಸ ಮಾಡುವಂತಹ ಒಂದು ನೌಕರರು, ಕೆಲಸಗಾರರು, ಅಧಿಕಾರಿ ವರ್ಗದವರು, ಆಡಳಿತ ವರ್ಗದವರು ಇರುವಂತಹ ಒಂದು ವಸತಿ ಸ್ಥಳ. ನಮ್ಮ ಜೊತೆಗೆ ಈಗ ಇಲ್ಲಿನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರುವಂತಹ ಶ್ರೀಯುತ ಅಶೋಕ್ ಕುಮಾರ್ ಅವರು ಮಾತಿಗೆ ಸಿಕ್ಕಿದ್ದಾರೆ. ಈ ಒಂದು ಕಾವೂರು ಪರಿಸರದಲ್ಲಿ KIOCL ಪಾತ್ರ, ಅದೇ ರೀತಿ ಇಲ್ಲಿರುವಂತಹ ವಿಶೇಷತೆಗಳ ಬಗ್ಗೆ ಅವರು ಮಾತಾಡ್ತಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ನಮಸ್ತೆ. ನಮ್ಮಲ್ಲಿ KIOCL ಕಂಪನಿಯ ಸಿಬ್ಬಂದಿ, ಆಡಳಿತ ವರ್ಗ ಇವರೆಲ್ಲರೂ ಇರುವಂತಹ ಈ ವಸತಿ ಸಮುಚ್ಚಯ ಅಂತ ಹೇಳ್ತೇವೆ, KIOCL ಉಪನಗರ ಕಾವೂರು ಮಂಗಳೂರು. ಇಲ್ಲಿ ನಮ್ಮದು ಸಾಧಾರಣವಾಗಿ 40 ವರ್ಷಗಳಿಂದ ಈ ಒಂದು ಉಪನಗರವು ನಡೀತಾ ಇದ್ದು, ಇಲ್ಲಿ ನಮ್ಮ ಕಂಪನಿಯ ಆಡಳಿತ ವರ್ಗ ಹಾಗೂ ಸಿಬ್ಬಂದಿ ಇವರಿಗೆಲ್ಲ ಬೇಕಾಗುವಂತಹ ಫೆಸಿಲಿಟೀಸ್ಗಳನ್ನು ಇಲ್ಲಿ ನಾವು ಕಲ್ಪಿಸಿಕೊಂಡಿರುತ್ತೇವೆ. ವಸತಿಯಿಂದ ಹಿಡಿದು ಕ್ಲಬ್, ಲೈಬ್ರರಿ ಹಾಗೂ ಕಂಪನಿಯ ಸಿಬ್ಬಂದಿಗಳಿಗೆ ಮತ್ತು ಆಡಳಿತ ವರ್ಗಕ್ಕೆ ಬೇಕಾಗುವಂತಹ ಹಾಸ್ಪಿಟಲ್, ಹೆಲ್ತ್ ಸೆಂಟರ್ ಇಂಥವುಗಳು ಹಾಗೂ ಜನೌಷಧಿ ಕೇಂದ್ರವು ಕೂಡ ನಮ್ಮ ಸಮುಚ್ಚಯದ ಅಂದರೆ ನಮ್ಮ ಆವರಣದ ಒಳಗೆ ಇದೆ. ಹಾಗೆ ನಮಗೆ ಬೇಕಾಗುವಂತಹ ನೀರಿನ ವ್ಯವಸ್ಥೆ, ಅಲ್ಲದೆ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ ವಿವಿಧ ಶಾಪ್ಗಳು ಅಂದರೆ ಅಂಗಡಿಗಳು ಕೂಡ ಇಲ್ಲಿ ಇರುತ್ತವೆ. ಅಂದರೆ ನಮ್ಮ ಸಿಬ್ಬಂದಿಗಳಿಗೆ ಉಪಯೋಗವಾಗುವಂತಹ, ನಮ್ಮ ಎಂಪ್ಲಾಯಿಗಳಿಗೆ ಉಪಯೋಗವಂತಹ ವಸ್ತುಗಳನ್ನು ಇಡುವಂತಹ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ. ಸಮಾಜಕ್ಕೆ ಬೇಕಾಗುವಂತಹ ಅಂದರೆ ನಾವು CSR ಆಕ್ಟಿವಿಟೀಸ್ ಕಂಪನಿ, ನಮ್ಮ ಮ್ಯಾನೇಜ್ಮೆಂಟ್ KIOCL ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಜಾಗಗಳನ್ನು ಗುರುತಿಸಿ CSR ಆಕ್ಟಿವಿಟೀಸ್, ಸೋಷಿಯಲ್ ಸಾಮಾಜಿಕವಾಗಿ ಏನು ಬೇಕು ಅಂಥದ್ದುಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ನಮ್ಮ ಕಂಪನಿಯ ಹಿರಿಯ ಅಧಿಕಾರಿಗಳು ಪ್ರತಿಯೊಂದು ಕಾವೂರು ಅಥವಾ ಇತರೆ ಸರ್ಕಾರಿ ಶಾಲೆಗಳು ಇಂತಹ ಸ್ಥಳಗಳಲ್ಲಿ ಕೂಡ ಮಾಸ್ಕ್ ವಿತರಣೆ, ಸ್ಯಾನಿಟೈಸ್ ವಿತರಣೆ ಇಂತಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರ್ತೇವೆ. ಶಾಲಾ ಮಕ್ಕಳಿಗೆ ಅಲ್ಲಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಇಂಥವುಗಳನ್ನು ಕೂಡ ನಾವು ಹಮ್ಮಿಕೊಂಡಿರ್ತೇವೆ. ಅಂದಾಜು 1,000 ಮಟ್ಟಿಗೆ ನಮ್ಮಲ್ಲಿ ಒಳಗೆ ಜನಗಳು ಇದ್ದಾರೆ. ಅದು ಸ್ವಲ್ಪ ಚೇಂಜ್ ಆಗ್ತಾ ಇರ್ತದೆ, ಅಂದರೆ ಜನಗಳು ಟ್ರಾನ್ಸ್ಫರ್ ಆಗಿ ಹೋಗಿ ಬರ್ತಾರೆ. ಇಂತಹ ಟೈಮಲ್ಲಿ ಕೂಡ ಏರುಪೇರು ಆಗಿರ್ತದೆ ಜನಗಳ ಸಂಖ್ಯೆ.
1: ಶ್ರೀಯುತ ಅಶೋಕ್ ಕುಮಾರ್ ಅವರೇ, ಇವತ್ತಿನ ಒಂದು ಊರುಕೇರಿ ಕಾರ್ಯಕ್ರಮದಲ್ಲಿ ಈ KIOCL ಬಗ್ಗೆ ನೀವು ಮಾಹಿತಿಯನ್ನು ನೀಡಿದ್ದೀರಾ. ಧನ್ಯವಾದಗಳು ಸರ್.
0: ಶ್ರೋತೃಗಳೇ, ನಮಗೆ ಅಶೋಕ್ ಅವರು ಈ ಒಂದು ವಸತಿ ಸಮುಚ್ಚಯಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ನಮಗೆ ಹೇಳಿದರು. ಹಾಗೆ ನಾವು ಕುತೂಹಲದಿಂದ ಈ ಒಂದು ಕುದುರೆಮುಖ ಐರನ್ ಓರ್ ಕಂಪೆನಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇದೆ, ಅದರ ಸ್ವಂತ ಕೆಲಸಗಳನ್ನು ಬಿಟ್ಟು ಎನ್ನುವುದನ್ನು ತಿಳಿಯುವಂಥ ಕುತೂಹಲ ನಮಗಾಯಿತು. ಅದನ್ನು ತಿಳ್ಕೊಳ್ಬೇಕು ಅಂತ ಇದ್ದರೆ ಅವರ ಮುಖ್ಯವಾದಂತಹ ಕಂಪೆನಿಯ ಒಂದು ಪ್ರದೇಶ ಇರುವಂಥದ್ದು ಕೂಳೂರಿನ ಹತ್ರ ಬಣಂಬೂರಿನಲ್ಲಿ KIOCL ಕಂಪೆನಿಯ ವಿಶಾಲವಾದಂಥ ಪ್ರಾಂಗಣ ಇದೆ. ನಾವು ಅಲ್ಲಿಗೆ ಬಂದಿದ್ದೇವೆ. ಅಲ್ಲಿ ನಮಗೆ ಸೀನಿಯರ್ ಮ್ಯಾನೇಜರ್ HR ಮುರುಗೇಶ್ ಅವರು ಸಿಕ್ಕಿದ್ದಾರೆ. ಈ ನಮ್ಮ ಕುದುರೆಮುಖ ಕಂಪೆನಿ ಅವರಿಗೆ ಸಂಬಂಧಪಟ್ಟಂಥ ಕೆಲಸಗಳನ್ನಲ್ಲದೆ ಒಂದು ಸಾಮಾಜಿಕ ಕಾಳಜಿಯಿಂದ ಏನೆಲ್ಲ ಮಾಡ್ತಾರೆ ಎನ್ನುವುದನ್ನು ತಿಳ್ಕೊಳ್ಳುವಂಥ ಕುತೂಹಲದಿಂದ ನಾವು ಅವರನ್ನು ಮಾತಾಡಿಸಿದ್ದೇವೆ. ಇತ್ತೀಚೆಗೆ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿಯೂ ಕೂಡ ಅವರು ಸಾಮಾಜಿಕ ಸ್ಪಂದನೆಯ ಕೆಲಸಗಳನ್ನು ಮಾಡಿದ್ದಾರೆ, ಮತ್ತು ಪರಿಸರ ಸಂರಕ್ಷಣೆಗೆ ಬೇಕಾಗುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಮೇಲೆ ಬೇರೆ ಬೇರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ನೆರವನ್ನು ಕೊಟ್ಟಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳಿಗೆ ಕಟ್ಟಡಗಳನ್ನು ಕೂಡ ಕಟ್ಟಿಕೊಟ್ಟದ್ದ ಉದಾಹರಣೆಗಳು ಕೂಡ ಉಂಟು. ಈ ಎಲ್ಲದರ ಕುರಿತಾಗಿ ವಿವರಗಳನ್ನು ನಾವು ಮುರುಗೇಶ್ ಅವರಲ್ಲಿ ಕೇಳ್ಕೊಳ್ಳೋಣ.
3: KIOCL 1976 April 2 ಸ್ಟಾರ್ಟ್ ಆಗಿದೆ ಕುದುರೆಮುಖ ಕಂಪನಿ. ಅಲ್ಲಿಂದ ನಮ್ಮದು ಪ್ಲಾಂಟ್ ಬಂದು ಮಂಗಳೂರಲ್ಲಿ ಇದೆ. ಸೊ ಹಾಗಾಗಿ ನಮ್ಮದು ಟೋಟಲ್ 45 ವರ್ಷದಿಂದ ನಮ್ಮದು ಟೌನ್ಶಿಪ್ ಬೆಳೆದಿದೆ. ಸೊ ಅಲ್ಲಿಂದ ನಾವು ಈ ಸೋಷಿಯಲ್ ಆ್ಯಕ್ಟಿವಿಟೀಸ್ ಥ್ರೂ CSR ಆಗ್ಬೋದು, ಮತ್ತು ಈಗ ರೀಸೆಂಟ್ಲಿ ಈಗ ಸ್ವಚ್ಛ ಭಾರತ್ ಅಭಿಯಾನಿಂದ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ನಾವು ಮಾಡಿದ್ದೇವೆ. ಸಪೋರ್ಟ್ ಆಫ್ KIOCL ಎಲ್ಲ ಮತ್ತು ಮ್ಯಾನೇಜ್ಮೆಂಟ್ ಎಲ್ಲ ಸಪೋರ್ಟ್ ಮಾಡಿದರೆ ನಮ್ಮ ಸುತ್ತಮುತ್ತ ಕಾವೂರು ಇದರಲ್ಲಿ, ದೆನ್ ಮತ್ತು ಸುತ್ತಮುತ್ತ ನಮ್ಮ ಮಂಗಳೂರು ಇದರಲ್ಲಿ ಕೂಡ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಈ ಕಾರ್ಪೊರೇಟ್ ಕಮ್ಯುನಿಕೇಷನ್ ಇದರಲ್ಲಿ ನಾವು ಈ ಕನ್ಸ್ಟ್ರಕ್ಷನ್ ಆಫ್ ಸ್ಕೂಲ್ಸ್ ಆಗಲಿ, ಮತ್ತು ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಮಾಡಿದ್ದೇವೆ. ಮತ್ತು ಕೋವಿಡ್ ಟೈಮಲ್ಲಿ ನಾವು ಲಾಟ್ ಆಫ್ ಹೈಜಿನ್ ಕಿಟ್ಸ್, ಮತ್ತು ಅವೇರ್ನೆಸ್ ಪ್ರೋಗ್ರಾಮ್ ಭಾಳ ಕೊಟ್ಟಿದ್ದೆ ನಾವು ಇದರಲ್ಲಿ ಕಾವೂರಲ್ಲಿ, ಮತ್ತು ನಮ್ಮ ಎಂಪ್ಲಾಯೀಸ್ ಟೌನ್ಶಿಪ್ ಆಗಲಿ ಎಲ್ಲ ಇದರಲ್ಲಿ ಪ್ರಕಾರ ನಾವೆಲ್ಲ ಇದು ಮಾಡಿದ್ದೆವು ನಾವು. ತಣ್ಣೀರ್ ಬಾವಲ್ಲಿ ಸ್ಕೂಲ್ ಕನ್ಸ್ಟ್ರಕ್ಷನ್ ಮಾಡಿದ್ದೆವು ನಾವು, ತಣ್ಣೀರ್ ಬಾವಲ್ಲಿ ಗೌರ್ಮೆಂಟ್ ಸ್ಕೂಲ್ದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ. ಮತ್ತು ಈ ಬೈಕಂಪಾಡೆಯಲ್ಲಿ ನಾವು ನೀರು ಫೆಸಿಲಿಟೀಸ್, ಕುಡಿಯೋ ನೀರಿನ ಫೆಸಿಲಿಟೀಸ್ ಅಲ್ಲಿ ಅರೇಂಜ್ ಮಾಡಿದ್ದೆವು ನಾವು. ಮತ್ತು ಆಮೇಲೆ ಈ ಕಾವೂರು ಗಾಂಧಿನಗರದಲ್ಲಿ ಹೈಸ್ಕೂಲ್ದಲ್ಲಿ ಒಂದು ಕೊಠಡಿ ಒಂದು ನಾವು ಇದು ಮಾಡಿಕೊಟ್ಟಿದ್ದೇವೆ, ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ದೀವಿ ಮೇಲೆ ಹಾಲ್ದು. ನಮ್ಮ ಟೌನ್ಶಿಪ್ ಲ್ಯಾಂಡ್ ಎಸ್ಟೇಟ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಇದು ಮಾಡ್ತಾಯಿದ್ದಾರೆ. 496 ಮನೆಗಳಿದ್ದಾವೆ ಅಲ್ಲಿ, 496 400 ಮನೆ, 420 630 ಮನೆ ಆಕ್ಯುಪೈ ಆಗಿದೆ ಈಗ ಆ್ಯಸ್ ಆಫ್.
1: ಮುಂದಿನ ದಿನಗಳಲ್ಲಿ ಕೆ ಐ ಒ ಸಿ ಎಲ್ಲಿಂದ ನಾವು ಕಾವೂರಿನಲ್ಲಿ ಆಗಿರ್ಬೋದು, ಮಂಗಳೂರಲ್ಲಿ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಪ್ರಗತಿ ಕಾರ್ಯಗಳನ್ನು ನಿರೀಕ್ಷಿಸಬಹುದು?
3: ನಾವು ಈಗ ಆಲ್ರೆಡಿ ಮಾಡ್ತಾ ಇದ್ದೀವಿ, ಇನ್ನೂ ಜಾಸ್ತಿ ಎಕ್ಸ್ಟೆಂಡ್ ಮಾಡೋ ಅಂತ ಅಂಡರ್ ಸಿ ಎಸ್ ಆರಲ್ಲಿ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ. ಕೆ ಒ ಸಿಲಿಂದ ಇದು ನಮ್ಮದು ಮಂಗಳೂರೇ ಪ್ಲಾಂಟ್ ಆಗಿರೋದ್ರಿಂದ ನಾವು ಆಲ್ ಮಂಗಳೂರು ದಕ್ಷಿಣ ಕನ್ನಡ ಫುಲ್ ನಮ್ಮ ಸಪೋರ್ಟ್ ಇರ್ತದೆ.
1: ಓಕೆ,
3: ಸಹಾಯ ಎಲ್ಲ ನಾವು ಎಲ್ಲ ಕುದುರೆಮುಖದಿಂದ ಎಲ್ಲ ಸಹಾಯ ನಾವು ಮಾಡ್ತೀವಿ, ಎಷ್ಟು ಸಹಾಯ ಆಗ್ತದೆ ಅಷ್ಟೊಂದು ಸಹಾಯ ನಾವು ಮಾಡ್ತೇವೆ ದಕ್ಷಿಣ ಕನ್ನಡ ಜಿಲ್ಲೆಗೆ.
1: ಮುರುಗೇಶ್ ಅವರೇ, ಸಾಕಷ್ಟು ವಿಷಯಗಳನ್ನು ನೀವು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ ಈ ಊರು ಕೇರಿ ಕಾರ್ಯಕ್ರಮದಲ್ಲಿ. ನಿಮ್ಮ ಕೆ ಐ ಒ ಸಿ ಎಲ್ ಸಂಸ್ಥೆಗೋಸ್ಕರ, ಇಲ್ಲಿನ ಎಲ್ಲ ಆಡಳಿತ ವರ್ಗದ ಸಿಬ್ಬಂದಿಗೋಸ್ಕರ ಒಂದು ಹಾಡು ನೀವು ರಿಕ್ವೆಸ್ಟ್ ಮಾಡುವುದಾದರೆ ರೇಡಿಯೋ ಸಾರಂಗಲ್ಲಿ, ಯಾವ ಹಾಡನ್ನು ಎಲ್ಲ ಸಿಬ್ಬಂದಿಗೋಸ್ಕರ ಡೆಡಿಕೇಟೆಡ್ ಮಾಡಲಿಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಇಷ್ಟದ ಹಾಡು?
3: ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು.
1: ಓಕೆ, ಖಂಡಿತವಾಗಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಈ ಒಂದು ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತೇವೆ ಸರ್. ಧನ್ಯವಾದಗಳು.

0: ಕೇಳುಗರೆ, ನಾವು ಕುದುರೆಮುಖ ವಸತಿ ಸಂಕೀರ್ಣದಿಂದ ಹೊರಗೆ ಬಂದು ಪಣಂಬೂರಿಗೆ ಹೋಗಿ ಅಲ್ಲಿಂದ ಈಗ ವಾಪಸ್ ಬಂದು ಕಾವೂರು ಜಂಕ್ಷನ್ಗೆ ನಾವು ಬಂದಿದ್ದೇವೆ ನೋಡಿ. ಈ ಕಾವೂರು ಜಂಕ್ಷನ್ಗೆ ಬಂದಾಗ ಇಲ್ಲಿ ಎಡಭಾಗದಲ್ಲಿ ವಿಶಾಲವಾದಂತಹ ಒಂದು ಮೈದಾನ ಇದೆ. ಈ ಮೈದಾನವನ್ನು ಮೊಸರು ಕುಡಿಕೆ ಮೈದಾನ ಅಂತಲೇ ಕರೆಯುವಂಥದ್ದು. ಯಾಕಂದ್ರೆ ಕಾವೂರಿನಲ್ಲಿ ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿ ಇದೆ. ಕಳೆದ ಹಲವಾರು ವರ್ಷಗಳಿಂದ ಕೃಷ್ಣಾಷ್ಟಮಿಯ ಸಮಯದಲ್ಲಿ ಇಲ್ಲಿ ಮೊಸರು ಕುಡಿಕೆ ಉತ್ಸವವನ್ನು ಮಾಡ್ತಾರೆ. ಕಾವೂರಿನ ಮೊಸರು ಕುಡಿಕೆ ಉತ್ಸವ ಅಂತ ಹೇಳಿದರೆ ಅತ್ತ ಅವರ ಕದ್ರಿ ಈ ಕಡೆ ಆಗುವಂತಹ ಮೊಸರು ಕುಡಿಕೆಗಳಷ್ಟೇ ಬಹಳ ಪ್ರಸಿದ್ಧವಾಗಿರತಕ್ಕಂಥದ್ದು. ಮತ್ತು ಇಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆ ಸಂದರ್ಭದಲ್ಲಿ ಮಾಡ್ತಾರೆ. ಮತ್ತು ಬೇರೆ ಸಂದರ್ಭಗಳಲ್ಲಿ ಕೂಡ ಈ ಮೈದಾನ ಬೇರೆ ಬೇರೆ ಕಾರ್ಯಕಲಾಪಗಳಿಗೆ ಉಪಯೋಗ ಆಗುವಂತಹ ಮೈದಾನ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತದೆ, ಕ್ರೀಡಾ ಚಟುವಟಿಕೆಗಳ ಒಂದು ಸ್ಪರ್ಧೆಗಳು ಕೂಡ ನಡೆಯುತ್ತವೆ. ಆಮೇಲೆ ಬೇರೆ ಬೇರೆ ಯಕ್ಷಗಾನ ಮೇಳಗಳ ಬಯಲಾಟದ ಟೆಂಟ್ಗಳನ್ನು ಕೂಡ ಇಲ್ಲಿ ಹಾಕಿ ಆಟ ಆಡುವಂಥದ್ದು ಕೂಡ ಉಂಟು. ವಿಶಾಲವಾದಂತಹ ಒಂದು ಪ್ರದೇಶ ಮತ್ತು ಕಾವೂರಿನ ಹೃದಯ ಭಾಗದಲ್ಲಿ ಇರತಕ್ಕಂಥ ಪ್ರದೇಶ ಅಂತ ನಾವು ಹೇಳ್ಬೋದು. ಇಲ್ಲಿ ನಾವು ಈ ಗ್ರೌಂಡನ್ನು ದಾಟಿ ಮುಂದೆ ಬಂದರೆ ಈ ಕಾವೂರಿನ ಜಂಕ್ಷನ್ ನಮಗೆ ಕಾಣುವಂಥದ್ದು. ಈ ಕಾವೂರು ಜಂಕ್ಷನ್ನಲ್ಲಿ ಮುಖ್ಯವಾದದ್ದು ಆಕರ್ಷಣೆ ಏನು ಅಂತ ಕೇಳಿದರೆ ಹೋಟೆಲ್ ಸಪ್ತಗಿರಿ. ಸಪ್ತಗಿರಿ ಅಂತ ಹೇಳಿದರೆ ಅಷ್ಟೇ ಎತ್ತರದ ಒಂದು ಹೋಟೆಲ್ ಇದು. ಬಹಳ ಹಳೆಯ ಹೋಟೆಲು, ಈಗ ನವೀಕರಣಗೊಂಡು ಹೊಸ ಒಂದು ವ್ಯವಸ್ಥೆಯಿಂದ ಕಂಗೊಳಿಸ್ತಾ ಇದೆ. ಇದು ಮುಖ್ಯವಾಗಿ ವಸತಿ ಸಂಕೀರ್ಣ ಇದೆ, ಆಮೇಲೆ ರೆಸ್ಟೋರೆಂಟ್ ಇದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂಡ ಇದೆ. ಈ ಒಂದು ಸಪ್ತಗಿರಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇರೋರು ಈಗ ಮ್ಯಾನೇಜರಾಗಿ ರಮೇಶ್ ಆಳ್ವ ದೇವಿಪುರ ಅವರು. ನಾವು ಮಾತಾಡಿಸಿ ಇಲ್ಲಿಯ ಒಂದಷ್ಟು ವಿವರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ.
1: ಕೇಳುಗರೆ, ಈ ಕಾವೂರು ಒಂದು ಜಂಕ್ಷನ್ನಲ್ಲಿ ತುಂಬ ಹೆಸರುವಾಸಿಯಾದಂಥ, ಒಂದು ರೀತಿಯಲ್ಲಿ ವಿಶ್ವಖ್ಯಾತಿಯನ್ನೇ ಪಡೆದಂಥ ಒಂದು ಹೋಟೆಲ್ ಇದೆ ಅಂದರೆ ಅದು ಹೋಟೆಲ್ ಸಪ್ತಗಿರಿ ಲಿಮಿಟೆಡ್ ಅಂತ. ಬಹಳ ಒಂದು ಉತ್ಕೃಷ್ಟ ಮಟ್ಟದ ಇಲ್ಲಿಯ ವ್ಯವಸ್ಥೆ ಇರ್ಬೋದು, ಎಲ್ಲ ಒಂದು ಈ ಗ್ರಾಹಕರಿಗೆ ಬೇಕಾದಂಥ ಒಂದು ಒಳ್ಳೆಯ ವ್ಯವಸ್ಥೆ. ಹಾಗೆ ಇಲ್ಲಿರುವ ಕೆಲವೊಂದು ವೈಶಿಷ್ಟ್ಯಗಳು, ಇಲ್ಲಿ ಬೇರೆ ಬೇರೆ ರೀತಿಯ ಒಂದು ಖಾದ್ಯಗಳು ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಮನರಂಜಿಸುವಂಥ ಕೆಲವೊಂದು ವೈಶಿಷ್ಟ್ಯಗಳು ಕೂಡ ಈ ಹೋಟೆಲ್ನಲ್ಲಿವೆ. ಇದರ ಮ್ಯಾನೇಜರ್ ಆದಂಥ ರಮೇಶ್ ಆಳುವ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಈ ಹೋಟೆಲ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಸರ್.
2: ನಮಸ್ಕಾರ, ನಾನು ರಮೇಶ್ ಆಳುವ ಅಂತೇಳಿ ಸಪ್ತಗಿರಿ ಹೋಟೆಲ್ಸ್ ಈ ಸಂಸ್ಥೆಯ ಮ್ಯಾನೇಜರ್ ಆಗಿ ದುಡಿತಾ ಇದ್ದೇನೆ. ಭಾರಿ ಹೆಮ್ಮೆ ನೀವು ಬಂದು ಈ ಕಾವೂರಿನ ಈ ಪರಿಸರದಲ್ಲಿ, ಯಾಕಂತೇಳಿದ್ರೆ ಈ ಕಾವೂರು ಎಂಬ ಹೆಸರಿಗೆ ನಾಮಾಂಕಿತ ಕಾವೂರು ಇದ್ದರೂ ಅದು ಮಹಾಲಿಂಗೇಶ್ವರ ದೇವರ ಒಂದು ಸನ್ನಿಧಾನದಿಂದ ಬಂದಂಥ ಹೆಸರು. ಆದರೆ ಎರಡನೇ ಅನ್ವರ್ಥ ನಾಮ ಅಂತ ಹೇಳಿದರೆ ಸಪ್ತಗಿರಿ. ಯಾಕಂತೇಳಿದ್ರೆ ಮೊತ್ತ ಮೊದಲಾಗಿ ಸಪ್ತಗಿರಿ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಈ ಸಂಸ್ಥೆ ಇಲ್ಲಿ ಸ್ಥಾಪನೆ ಆದ ಮೇಲೆ ಇಲ್ಲಿ ಎಲ್ಲ ಇಡೀ ಕಾವೂರು ಜಂಕ್ಷನ್ ಆ ನಂತರ ಅಭಿವೃದ್ಧಿ ಹೊಂದಿದೆ. ಅದಕ್ಕಿಂತ ಮುಂಚೆ ಇಲ್ಲಿ ಏನು ಇರಲಿಲ್ಲ, ಕೇವಲ ಗುಡ್ಡಗಾಡು ಪ್ರದೇಶ. ಡಾಕ್ಟರ್ ಬಿ ಎನ್ ನರಸಿಂಹ ಸೋಮಯ್ಯಜಿ ಇದರ ನಮ್ಮ ಸಪ್ತಗಿರಿ ಸಂಸ್ಥೆಯ ಮಾಲಕರು. ಅವರು ಪ್ರಥಮವಾಗಿ ಇಲ್ಲಿ ಈ ಸಂಸ್ಥೆಯನ್ನು ಕಟ್ಟಿ ಸುಮಾರು ಈಗ 1986 ಸ್ಥಾಪನೆಗೊಂಡ ಈ ಸಂಸ್ಥೆ ಈಗ ಸುಮಾರು 32 ಕಾರ್ಯ ಆರಂಭಗೊಂಡು ಸಂಸ್ಥೆಯಾಗಿ ಹುಟ್ಟಿ ಹೆಮ್ಮರವಾಗಿ ಬೆಳೆದಿರುವುದು ಸಂತೋಷದ ಸಂಗತಿ. ಅದು ಅಲ್ಲದೆ ನಮ್ಮ ಈ ಸಪ್ತಗಿರಿ ಸಂಸ್ಥೆಯಲ್ಲಿ ಹೋಟೆಲ್ ಇಂಡಸ್ಟ್ರಿ ಕೂಡ ಇದೆ. ವೆಜಿಟೇರಿಯನ್ ಹೋಟೆಲ್ ಇಂಡಸ್ಟ್ರಿ ಹಾಗೂ ನಾನ್ ವೆಜಿಟೇರಿಯನ್ ಹೋಟೆಲ್ ಹಾಗೂ ವಸತಿಗೃಹ, ಅದು ಅಲ್ಲದೆ ಇತರ ಅಂಗಡಿ ಮುಗ್ಗಟ್ಟುಗಳು ಎಲ್ಲ ಸಂಸ್ಥೆ ಹೊಂದಿಕೊಂಡೇ ಇರುವಂಥ ನಮ್ಮ ಈ ಸಪ್ತಗಿರಿ ಸಂಸ್ಥೆಗೆ ಒಳಪಟ್ಟಂತಹ ಸಂಸ್ಥೆ. ಅದೇ ರೀತಿ ಕಂಪ್ಯೂಟರ್ ಸೆಂಟರ್, ಅದೇ ರೀತಿ ಒಂದು ಪಾರ್ಟಿ ಹಾಲ್, ಹಾಗೆ ಎಲ್ಲ ವ್ಯವಸ್ಥೆಯನ್ನು ಹೊಂದಿರುವಂಥ ಈ ಕಾವೂರು ಪರಿಸರದಲ್ಲಿ ಇರುವಂಥ ಸಪ್ತಗಿರಿ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಕಾವೂರು ಸಂಸ್ಥೆ ಎಲ್ಲರಿಗೂ ಚಿರಪರಿಚಿತವಾದಂಥದ್ದು. ಯಾಕಂತೇಳಿದ್ರೆ ಅದೇ ರೀತಿಯಲ್ಲಿ ಉತ್ತಮವಾದ ಒಂದು ವಾತಾವರಣ ಇರುವಂತಹ ಊರು, ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗುವಂತಹ ರಹದಾರಿ ಇದು. ಇದರ ಸನಿಹದಲ್ಲಿ ಮೊತ್ತ ಮೊದಲಿಗೆ ವಿಮಾನ ನಿಲ್ದಾಣದ ಎಲ್ಲ ನಮ್ಮ ಬರುವಂತಹ ಯಾತ್ರಾರ್ಥಿಗಳು ಯಾರೇ ಇರಲಿ ಅವರು ಎಲ್ಲ ಇಲ್ಲಿಗೆ ಬಂದು ತಂಗಿ ಹೋಗುವಂತಹ ಒಂದು ವ್ಯವಸ್ಥೆ ಇದ್ದಂತಹ ಹೋಟೆಲ್. ಈಗ ಹಲವಾರು ಆಗಿರಬಹುದು, ಆದರೆ ಎಲ್ಲರೂ ಈಗಲೂ ಹುಡುಕಿಕೊಂಡು ಬರುವಂತಹ ಸಂಸ್ಥೆ ಅಂತ ಹೇಳಿದರೆ ಸಪ್ತಗಿರಿ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ. ಹಿಂದೂ ಮುಸ್ಲಿಮಾನ್ ಕ್ರೈಸ್ತರು ಎಲ್ಲ ಒಟ್ಟಿಗೆ ಇರುವಂತಹ ಈ ಪ್ರದೇಶ. ಹಾಗೆ ಯಾವುದೇ ಇನ್ನೂ ಒಬ್ಬರಿಗೆ ಇನ್ನೊಬ್ಬರು ಏನು ತೊಂದರೆ ಮಾಡದಂತಹ ವ್ಯವಸ್ಥೆಯಲ್ಲಿ ನಡೆಯುವಂಥ, ಯಾಕಂತಂದರೆ ಹೆಚ್ಚು ಕಡಿಮೆ ನಾನೊಂದು 26 ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನಾನೇ. ಹಾಗಾಗಿ ಪರಿಸರದಲ್ಲಿ ಉತ್ತಮವಾದ ವಾತಾವರಣವಿದ್ದು, ಯಾಕಂತ ಹೇಳಿದ್ರೆ ಎಲ್ಲರಿಗೂ ಯಾವ ರೀತಿಯ ವ್ಯವಸ್ಥೆ ಬೇಕಾದರೂ, ಯಾಕಂದ್ರೆ ಎಲ್ಲ ಕಡೆಯಿಂದ ಬರುವಂಥ ಬಸ್ಸುಗಳು ಕೂಡ ಈ ಸಪ್ತಗಿರಿ ಎದುರುಗಡೆಯಲ್ಲಿರುವಂತಹ ಕಾವೂರು ಜಂಕ್ಷನ್ನಲ್ಲಿ ಪ್ರತಿಯೊಂದು ಕಡೆಯಿಂದಲೂ ಬರುವಂತಹ ಈ ಜಾಗ ಉಂಟು. ಹಾಗಾಗಿ ಇದು ಪ್ರಮುಖ ಜಂಕ್ಷನ್, ಎಲ್ಲದಕ್ಕೂ ಒಂದು ಕೊಂಡಿ. ಯಾಕಂದರೆ ಸುರತ್ಕಲ್ಗೆ ಹೋಗೋದಿದ್ರು, ಇಲ್ಲ ಮಂಗಳೂರಿಗೆ ಹೋಗೋದಿದ್ರು, ಇಲ್ಲ ಕೆ ಪಿ ಟಿಗೆ ಹೋಗೋದಿದ್ರು, ಇಲ್ಲ ಇಲ್ಲಿ ಸೀದಾ ನಮ್ಮ ಕುಂಟಿಕಾನ್ ಎ ಜಿ ಹಾಸ್ಪಿಟಲ್ ಇರ್ಬೋದು, ಎಲ್ಲರಿಗೂ ಹೋಗುವಂಥ ವ್ಯವಸ್ಥೆ ಇರುವಂತಹ ಜಾಗ ಅಂತ ಹೇಳಿದರೆ ಇದು ಕಾವೂರು. ಆ ರೀತಿಯಲ್ಲಿ ಕಾವೂರು ಎಂಬುದು ಎಲ್ಲರಿಗೂ ಪರಿಚಿತವಾದಂತಹದ್ದು. ಹಾಗೂ ಕಾವೇರಿನ ಬಗ್ಗೆ ಹೇಳುವುದಿದ್ರೆ ಮಹಾಲಿಂಗೇಶ್ವರ ದೇವರದೊಂದು ಅನುಗ್ರಹ ಹಾಗೂ ಬೊಬ್ಬುಸ್ವಾಮಿಯದ್ದು ಒಂದು ಕೊಂಡಿಯಂತೆ ಇರುವಂತಹ ಊರು ಅಂತ ಹೇಳಿದರೆ ಅದು ಕಾವೂರು. ಫಸ್ಟಿಗೆ ಹೆಲಿಕಾಪ್ಟರ್ ಬಂದು ಶೂಟಿಂಗ್ ಆದಂಥ ಸ್ಥಳ ಅಂತ ಹೇಳಿದರೆ ಈ ಊರಲ್ಲಿ ಸಪ್ತಗಿರಿ. ಆ ಹೊತ್ತಲ್ಲಿ ಇಲ್ಲಿ ಎಲ್ಲಿಗೂ ಹೆಲಿಕಾಪ್ಟರ್ ಬರ್ತಿರಲಿಲ್ಲ. ಆಗ ನಮ್ಮ ಸಂಸ್ಥೆ ನಡೆಸಿದಂಥ ರಾಮ್ ಸೋಮಾಜಿ ಅಂತ ಅವರು ಹೆಲಿಕಾಪ್ಟರನ್ನು ಇದರ ಮೇಲಿನ ಟ್ಯಾರಸಲ್ಲಿ ಬಂದು ಇಳಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸುಮಾರು 20-25 ವರ್ಷದ ಹಿಂದೆ. ಆಮೇಲೆ ಬಿಲ್ಡಿಂಗ್ ಡೆವಲಪ್ ಆಯಿತು, ಮತ್ತು ಅದು ಕಷ್ಟಕರವಾಯಿತು. ಹಾಗೆ ಎಲ್ಲ ರೀತಿಯ ಸೆಲೆಬ್ರಿಟೀಸ್ ಅಲ್ಲ, ಯಾವುದೇ ಇಲ್ಲ, ದೊಡ್ಡ ದೊಡ್ಡ ಯಾತ್ರಾರ್ಥಿಗಳು ಸ್ವಾಮೀಜಿಗಳು ಬಂದು ತಂಗುವಂತಹ ಸ್ಥಾನ. ಸಮಸ್ಯೆ ಒಂದು ಯಾಕಂತ ಹೇಳಿದ್ರೆ ಎಲ್ಲ ಕಡೆಯಿಂದ ಒಂದು ಬರುವಂತಹ ಕೊಂಡಿ ರಸ್ತೆ ಅಂತ ನಾನು ಹೇಳಿದೆ. ಯಾಕಂತ ಹೇಳಿದ್ರೆ ಆಚೆಯಿಂದ ಏರ್ಪೋರ್ಟಿಗೆ ಹೋಗುವಂಥ ಇಜ್ಜೆ ಕಟೀಲಿಗೆ ಹೋಗುವಂಥದ್ದು, ಅದೇ ರೀತಿ ಇಲ್ಲಿಂದ ಕೂಲೂರಿಗೆ ಹೋಗುವಂಥದ್ದು, ಕೆ ಪಿ ಟಿಗೆ ಹೋಗುವಂಥದ್ದು, ಅದೇ ರೀತಿ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವಂಥ ಇದು. ಆದರೆ ಇಲ್ಲಿಯ ಸರ್ಕಲ್ ತುಂಬ ತೊಂದರೆ ಕೊಟ್ಟು ಹಲವಾರು ಅನಾಹುತಗಳು, ಆಕ್ಸಿಡೆಂಟ್ಸ್ಗಳು ಇಲ್ಲಿ ನಡೀತದೆ. ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆಯನ್ನು ಕೂಡಲೇ ಮಾಡಬೇಕು ಅಂತೇಳಿ. ಯಾಕಂತೇಳಿದ್ರೆ ಅದು ತುಂಬ ವರ್ಷ ಆಯಿತು, ಹಲವಾರು ರಾತ್ರಿ ಹಗಲು. ಯಾಕಂತೇಳಿದ್ರೆ ಅಷ್ಟು ಜನಸಂದಣಿ, ಅಷ್ಟು ವಾಹನ ಸಂಚಾರ ಇರುವಂಥ ಈ ಜಾಗ ಆಗಿದ್ದರಿಂದ ಅಲ್ಲಿ ವ್ಯವಸ್ಥಿತವಾದ ಸರ್ಕಲ್ ಇಲ್ಲದ ಕಾರಣ ತುಂಬ ಅವಘಡಗಳಾಗ್ತಾ ಇರ್ತವೆ. ಇದನ್ನೊಂದು ಸರಿಪಡಿಸಿದರೂ ತುಂಬ ಉತ್ತಮ ಅಂತೇಳಿ. ಅದೊಂದು ದೊಡ್ಡ ಸಮಸ್ಯೆ ಇಲ್ಲಿಯದ್ದು. ಮತ್ತೆ ಬೇರೆ ಮಟ್ಟಿಗೆ ಹೇಳುವುದಿದ್ರೆ ಮತ್ತೆ ಎಲ್ಲವೂ ಕಾಣುವಂಥದ್ದು ಸಮಸ್ಯೆನೇ, ಆದರೆ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಕೂಡ ಉಂಟು. ಹಾಗೂ ಹತ್ತಿರದಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಕೂಡ ಉಂಟು, ಕಾವೂರು ಪೊಲೀಸ್ ಸ್ಟೇಷನ್ ಕೂಡ ವ್ಯವಸ್ಥಿತವಾಗಿ ಅವರು ಯಾವುದೇ ಇದಕ್ಕೆ ಕರೆದರೆ ಬಂದು ಸ್ಪಂದಿಸುವಂಥ ಒಂದು ಇದುಂಟು. ಹಾಗಾಗಿ ಬೇರೆ ಏನು ತೊಂದರೆ ಇಲ್ಲ.
1: ರಮೇಶ್ ಆಳ್ವರವರೇ, ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಹಾಡನ್ನು ನಾವು ಪ್ರಸಾರ ಮಾಡ್ತೇವೆ, ಯಾವ ಹಾಡನ್ನು ಬಯಸ್ತೀರಿ?
2: ಯಾವ ರೀತಿಯಲ್ಲಿ ಹೇಳಿದರೂ ನಾವು ಕರ್ನಾಟಕದ ಸುಪುತ್ರರೇ, ಹಾಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿದ ಯಾವುದೇ ಕನ್ನಡ ಪದ್ಯ ಆದರೂ ನಮಗೆ ಇಷ್ಟನೇ. ಯಾಕಂತ ಹೇಳಿದ್ರೆ ಅವರು ಈಗಾಗಲೇ ದೇವರ ಪಾದ ಸೇರಿದ್ದಾರೆ, ನಮಗೆ ಕನ್ನಡಕ್ಕೆ ದೊಡ್ಡ ಒಂದು ಕೊಡುಗೆ ಕೊಟ್ಟಂತಹ ಮಹಾನ್ ಪುಣ್ಯಾತ್ಮ. ಅವರ ಯಾವುದೇ ಹಾಡಾದರೂ ನಮಗೆ ಇಷ್ಟನೇ.
1: ನಿಮ್ಮ ಇಷ್ಟದ ಹಾಡನ್ನು ನಾವೀಗ ಪ್ರಸಾರ ಮಾಡ್ತೇವೆ. ಧನ್ಯವಾದಗಳು.

0: ಶ್ರೋತೃಗಳೇ, ನಾವು ಸಪ್ತಗರಿ ಹೋಟೆಲ್ನ ಹತ್ತಿರದಿಂದಲೇ ನಾವು ಮುಂದೆ ಬಂದಿದ್ದೇವೆ. ಮುಂದೆ ಬಂದಾಗ ಇಲ್ಲಿ ಜನತಾ ಕ್ಲಿನಿಕ್ ಒಂದು ಕಾಣ್ತಾ ಇದೆ, ಆಮೇಲೆ ಕರ್ನಾಟಕ ಬ್ಯಾಂಕಿನ ಒಂದು ಶಾಖೆ ಕೂಡ ಇದೆ. ಅದು ಈ ಸಪ್ತಗಿರಿ ಹೋಟೆಲ್ನ ದಾಟಿ ನಾವು ಮುಂದೆ ಬಂದರೆ ಸಿಗುವಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಮೊಗಿರೋಡಿ ಕನ್ಸ್ಟ್ರಕ್ಷನ್ಸ್ ಅವರಿಗೆ ಸಂಬಂಧಪಟ್ಟಂತಹ ಬಿಲ್ಡಿಂಗ್ ಕೂಡ ಇದೆ. ಹಾಗೆ ಮುಂದೆ ಹೋದರೆ ಇಲ್ಲಿ ಅಖಿಲ ಭಾರತ ತುಳು ಒಕ್ಕೂಟದ ಒಂದು ಕಚೇರಿ ಕೂಡ ಇದೆ. ಅದು ಈ ಮೊಗಿರೋಡಿ ಕನ್ಸ್ಟ್ರಕ್ಷನ್ಸ್ ಅವರ ಸಂಕೀರ್ಣದಲ್ಲೇ ಇರುವಂಥದ್ದು. ಇಲ್ಲಿ ಅವರು ಅಡ್ಯಾರ್ನಲ್ಲಿ ನಡೆದಂತಹ ವಿಶ್ವ ತುಳು ಸಮ್ಮೇಳನದ ಸಂದರ್ಭದಲ್ಲಿ ಆ ನಂತರ ಒಕ್ಕೂಟದ ಒಂದು ಕಚೇರಿಯನ್ನ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಇಲ್ಲಿ ಒಕ್ಕೂಟದ ಕಾರ್ಯಕ್ರಮಗಳು ಕೂಡ ಆಗ್ತವೆ. ಇನ್ನು ಈ ಕಾವೂರಿನ ಬಹಳ ಪ್ರಸಿದ್ಧವಾದಂತಹ ಬಲಭಾಗದಲ್ಲಿ ಒಂದು ವಿಶಾಲವಾದಂತಹ ಪ್ರಾಂಗಣ ಇದೆ, ಆವರಣ. ಅದರಲ್ಲೊಂದು ದೊಡ್ಡ ಶಿಕ್ಷಣ ಸಂಸ್ಥೆ ಇದೆ. ತಮಗೆ ಗೊತ್ತಿದೆ, ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ಹೆಸರಿನಲ್ಲಿ ನಡೆಯುತ್ತಾ ಇರುವಂತಹ ಒಂದು ಕೇಂದ್ರೀಯ ವಿದ್ಯಾಲಯ ಇದು, BGS ಶಿಕ್ಷಣ ಸಂಸ್ಥೆ ಅಂತ ನಾವು ಹೇಳ್ತೇವೆ. ಆದಿಚುಂಚನಗಿರಿಯ ಬಾಲಗಂಗಾಧರನಾಥ ಸ್ವಾಮಿಯವರ ಹೆಸರಿನ ಒಂದು ಶಾಲೆ. ಈ ಸಂಸ್ಥೆಯಲ್ಲಿ ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಶಿಕ್ಷಣಗಳನ್ನು ನೀಡುವಂಥ ವ್ಯವಸ್ಥೆ ಇದೆ. ಕೆಲವು ವರ್ಷಗಳ ಹಿಂದಿನಿಂದಲೇ ಒಂದು ಗುಣಮಟ್ಟದ ಶಿಕ್ಷಣವನ್ನು, ಅದು ಕೂಡ ಕೇಂದ್ರೀಯ ಮಾದರಿಯ ಶಿಕ್ಷಣವನ್ನು ನೀಡ್ತಾ ಬಂದಿರತಕ್ಕಂಥ ಒಂದು ಸಂಸ್ಥೆ ಇದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ವಸತಿ ನಿಲಯ ಕೂಡ ಇದೆ. ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ಇರತಕ್ಕಂಥ ಒಂದು ಸಂಸ್ಥೆ, ಆಧುನಿಕ ರೀತಿಯ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು. ಇಲ್ಲಿ ಇದನ್ನೆಲ್ಲ ನೋಡಿಕೊಳ್ತಾ ಇರುವಂಥವರು ಸ್ವರ್ಗೀಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪಟ್ಟ ಶಿಷ್ಯರಾದಂತಹ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರು. ಇಲ್ಲಿಯ ಅಭಿವೃದ್ಧಿಯ ಒಂದು ದೃಷ್ಟಿಯಿಂದ ಅವರ ಕೆಲಸ ಬಹಳ ದೊಡ್ಡದು. ಹಾಗಾಗಿ ಧರ್ಮಪಾಲನಾಥ ಸ್ವಾಮೀಜಿಯವರಲ್ಲಿ ಒಂದಷ್ಟು ವಿವರಗಳನ್ನು ನಾವು ಕೇಳಬೇಕು, ಅವರನ್ನು ಮಾತಾಡಿಸೋಣ.
1: ಕೇಳುಗರೆ, ನಾವೀಗ ಬಂದಿರುವಂತದ್ದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠ ಕಾವೂರು, ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿಯ ಮಠಾಧಿಪತಿಯಾದಂತಹ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಈ ಒಂದು BGS ಸ್ಕೂಲ್ ಅಂತ ನೀವು ಕೇಳಿರ್ಬೋದು, ಈ BGS ಸ್ಕೂಲ್ನ ಬಗ್ಗೆ ಒಂದಿಷ್ಟು ಮಾಹಿತಿ, ಅದೇ ರೀತಿ ಒಂದು ಪರಿಸರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕಿದ್ದಾರೆ. ಅವರ ಹತ್ರನೇ ಕೇಳೋಣ, ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ, ಎಷ್ಟು ವರ್ಷದಿಂದ ಈ ಒಂದು ಸಂಸ್ಥೆ ಇಲ್ಲಿ ಇದೆ ಅನ್ನುವಂಥನ್ನು. ಸ್ವಾಮೀಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಜಯ ಶ್ರೀ ಗುರುದೇವ್. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟಿನಿಂದ ನಡೆಸ್ತಾ ಇರತಕ್ಕಂಥ ಈ ಒಂದು BGS ವಿದ್ಯಾಸಂಸ್ಥೆ, ಯಾವತ್ತು ಈ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯಲ್ಲಿ 480 ಹೆಚ್ಚು ವಿದ್ಯಾಸಂಸ್ಥೆಗಳು ರಾಜ್ಯಾದ್ಯಂತ ಇರತಕ್ಕಂಥದ್ದು, ಅದರ ಜೊತೆಯಲ್ಲಿ 138,000 ಜನ ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಶಾಖಾ ಮಠಗಳನ್ನು ಹೊಂದಿವೆ. ಅದೇ ರೀತಿಯಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ಹೊಂದಿದೆ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಇದಕ್ಕೆಲ್ಲ ಹಿನ್ನೆಲೆಯನ್ನು, ಶಕ್ತಿಯನ್ನು ತುಂಬಿರ್ತಕ್ಕಂಥವರು 71ನೇ ಪೀಠ ಪರಂಪರೆಯ ನಾಥ ಪರಂಪರೆಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರು. 71ನೇ ಪೀಠಾಧ್ಯಕ್ಷರಾದ ತರುವಾಯ ಈ ಒಂದು ವಿದ್ಯಾಕ್ಷೇತ್ರ ಬಹಳ ಅತ್ಯುನ್ನತವಾಗಿರ್ತಕ್ಕಂತಹ ಪ್ರಗತಿಯನ್ನು ಸಾಧಿಸಿದೆ. ಈ ಮಂಗಳೂರು ಅಂತಕ್ಕಂಥ ಈ ನಗರದಲ್ಲಿ, ಕಾವೂರು ಪರಿಸರದಲ್ಲಿ 1996 ಇಲ್ಲಿ ಜಾಗವನ್ನು ಸರ್ಕಾರದಿಂದ ಪಡೆದುಕೊಂಡು, ಅದರ ನಂತರ 1999 ಆದಿಚುಂಚನಗಿರಿ ಶಾಖಾ ಮಠವನ್ನು ಇಲ್ಲಿ ಪ್ರಾರಂಭಿಸಿದ್ರು. ಆನಂತರ 2000 BGS ಎಜುಕೇಷನ್ ಸೆಂಟರ್ ಅಂತ ಹೇಳಿ CBSE ಶಾಲೆಯನ್ನು ಪ್ರಾರಂಭ ಮಾಡಿದೆವು. ಆ ಒಂದು ಸಂದರ್ಭದಲ್ಲಿ 54 ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾಯಿದ್ರು. ಇವತ್ತು 1,500 ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ BGS ಎಜುಕೇಷನ್ ಸೆಂಟರ್, ಒಂದು CBSE ಶಾಲೆ, ಆನಂತರ ಹೈಸ್ಕೂಲ್ ಇದೆ, ರಾಜ್ಯ ಪಠ್ಯಕ್ರಮ ಪ್ರಾಥಮಿಕ ಶಾಲೆ ಇದೆ, ಅದರ ಜೊತೆಯಲ್ಲಿ ಒಂದು PU ಕಾಲೇಜ್ ಇದೆ, ಸೈನ್ಸ್ ಆ್ಯಂಡ್ ಕಾಮರ್ಸ್ ಅದು ನಡೀತಾ ಇದೆ, ಅದರ ಜೊತೆಯಲ್ಲಿ ಡಿಗ್ರಿ ಕಾಲೇಜನ್ನು ಸಹ ಇಲ್ಲಿ ಮಾಡ್ತಾ ಇದ್ದೇವೆ. ಒಟ್ಟು 12 ವಿಸ್ತೀರ್ಣದಲ್ಲಿ ಕಾವೂರು ಪರಿಸರದಲ್ಲಿ ಈ ಒಂದು ವಿದ್ಯಾಸಂಸ್ಥೆ ಗರಿಗೆದರಿವೆ. ಇಲ್ಲಿ ಓದಂತಹ ವಿದ್ಯಾರ್ಥಿಗಳು ಅನೇಕರು ರಾಜಕೀಯವಾಗಿ ಬೆಳೆದಿದ್ದಾರೆ, ಸಾಮಾಜಿಕವಾಗಿ ಬೆಳೆದಿದ್ದಾರೆ, ಶೈಕ್ಷಣಿಕವಾಗಿ ಬೆಳೆದಿದ್ದಾರೆ, ಅದರ ಜೊತೆಯಲ್ಲಿ ಡಾಕ್ಟರ್ಸ್ಗಳು, ಇಂಜಿನಿಯರ್ಸ್ಗಳು, ಸೈಂಟಿಸ್ಟ್ಗಳೆಲ್ಲ ಆಗ್ತಾ ಹೋಗ್ತಾ ಇದ್ದಾರೆ. ಈಗ ಅನೇಕ ಜನ ಬೇರೆ ಬೇರೆ ದೇಶಗಳಲ್ಲೂ ಸಹ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಅದು ಮಹಾಸ್ವಾಮೀಜಿಯವರ ಒಂದು ಕನಸು ಈ ವಿದ್ಯಾಕಾಶಿಯಾಗಿರ್ತಕ್ಕಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನೋ ಒಂದು ಉದ್ದೇಶಗಳನ್ನು ಇಟ್ಟುಕೊಂಡು ಗ್ರಾಮೀಣ ಪ್ರದೇಶದಿಂದ ಬರತಕ್ಕಂತಹ ಮಕ್ಕಳಿಗೆ, ಅದರಲ್ಲೂ ಮಧ್ಯಮ ವರ್ಗದ ಮಕ್ಕಳಿಗೆ ಒಳ್ಳೆ ಅತ್ಯುನ್ನತವಾಗಿರ್ತಕ್ಕಂತಹ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ದೊರೀಬೇಕು ಅಂತೇಳಿ ಕಾರಣದಿಂದಾಗಿ ರಾಜ್ಯ ಮತ್ತು ಹೊರರಾಜ್ಯದಿಂದ ಬರತಕ್ಕಂತಹ ವಿದ್ಯಾರ್ಥಿಗಳಿಗೆ, ಸುಮಾರು 300 ಜನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯವನ್ನು ಸಹ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈಗ ನಾವೇನು ಮಾಡ್ತಾ ಇದ್ದೇವೆ ಅಂದರೆ 100 ಜನರಿಗೆ ನಾವು ಅದೊಂದು ಚೌಕಟ್ಟನ್ನು ಹಾಕ್ಕೊಂಡು 100 ಜನ ಮಕ್ಕಳನ್ನು ಮಾತ್ರ ನಾವಿಲ್ಲಿ ಹಾಸ್ಟೆಲ್ನಲ್ಲಿ ಇಟ್ಟುಕೊಳ್ತೇವೆ. ಉಳಿದ ಎಲ್ಲರೂ ಸಹ ಹೊರಗಡೆಯಿಂದ ಬರತಕ್ಕಂತಹ ವಿದ್ಯಾರ್ಥಿಗಳಾಗಿದ್ದಾರೆ. ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಧಾರ್ಮಿಕವಾಗಿ ಮತ್ತು ಅವರನ್ನು ಒಂದು ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ಆದರ್ಶ ವ್ಯಕ್ತಿಯನ್ನು ರೂಪಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಯಾವ್ಯಾವ ಮೌಲ್ಯಾಧಾರಿತ ಸಂಸ್ಕಾರಗಳನ್ನು ಬೇಕೋ ಆ ಸಂಸ್ಕಾರಗಳನ್ನು ನಾವು ಪ್ರಾಥಮಿಕದಿಂದಲೇ ಅಂದರೆ LKGಯಿಂದಲೇ ಅದನ್ನು ಕೊಡ್ತಾ ಬರ್ತಾ ಇರ್ತೇವೆ. ಅದರಿಂದ ಅವರಿಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಹೆಚ್ಚು ಆದ್ಯತೆಗಳನ್ನು ಕೊಟ್ಟು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರೂಪಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಸಂಸ್ಕಾರ ಶಿಕ್ಷಣವನ್ನು ಕಾವೂರು ಪರಿಸರದಲ್ಲಿ ನಾವು ಕೊಡ್ತಾ ಇದ್ದೇವೆ. ವಸ್ತುತಃ ಮೊದಲು ಈ ಒಂದು ಪರಿಸರದಲ್ಲಿ ಏನೂ ಇರಲಿಲ್ಲ. ಇಲ್ಲಿ ನಾವು ಬಂದಂಥ ಸಂದರ್ಭಗಳಲ್ಲಿ ಕೇವಲ ಅಲ್ಲಿ ಇಲ್ಲಿ ಕೆಲವೊಂದು ಮನೆಗಳಿದ್ದೇವೆ ಅಷ್ಟೇ. ಒಂದು ಕಾಡಿನ ಪದಿಯಾಗಿದ್ದಕ್ಕಂತಹ ಈ ಒಂದು ಜಾಗದಲ್ಲಿ ಶೈಕ್ಷಣಿಕ ಒಂದು ಪ್ರಗತಿ ಯಾವಾಗ ಇಲ್ಲಿ ಸ್ಥಾಪನೆ ಆಯಿತೋ ಅದರ ತರುವಾಯ ಇವತ್ತು ಕಾವೂರು ಅಂತಕ್ಕಂತಹ ಮತ್ತು ಗಾಂಧಿನಗರ ಅಂತಕ್ಕಂತಹ ಒಂದು ಹೆಸರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಗುರುತಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಕಳೆದ 17 ವರ್ಷಗಳಿಂದ ಸತತ ಶೇಕಡ 100 ಫಲಿತಾಂಶವನ್ನು ದಾಖಲಿಸ್ತಿರ್ತಕ್ಕಂಥದ್ದು BGS ವಿದ್ಯಾಸಂಸ್ಥೆಯ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರ ಜೊತೆಯಲ್ಲಿ ಹೈಸ್ಕೂಲು ಸಹ ಒಳ್ಳೆಯ ಫಲಿತಾಂಶವನ್ನು ದಾಖಲಿಸ್ತಾ ಇದೆ. ಅದರ ಜೊತೆಯಲ್ಲಿ ವಿಶೇಷವಾಗಿ ಗಮನಿಸಬೇಕು ಅಂತ ಹೇಳಿದ ವಿಷಯ ಏನಂದರೆ ಈಗ ಈ 90% 85% ಮಕ್ಕಳನ್ನು ತೆಗೆದುಕೊಂಡು ಅವರನ್ನು ವಿದ್ಯಾವಂತರನ್ನಾಗಿ ಮಾಡೋದಿಲ್ಲ. ಈಗ ನಮ್ಮ ಸಂಸ್ಥೆಗೆ ಬರ್ತಾ ಇರತಕ್ಕಂಥದ್ದು ಮಧ್ಯಮದವರು, ಕೇವಲ 45% ಬಂದವರನ್ನು ತಗೊಳ್ತೇವೆ, 50% ಬಂದವರನ್ನು ತಗೊಳ್ತೇವೆ, 60% ಅವ್ರನ್ನು ಬಂದವರನ್ನು ತೆಗೆದುಕೊಳ್ತೇವೆ. ಇವರನ್ನು ತೆಗೆದುಕೊಂಡು ಇವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟು ಆ ಮಗುವನ್ನು ಸಹ ಒಂದು ಒಳ್ಳೆಯ ಮಾರ್ಗದಲ್ಲಿ ಬೆಳೆಯುವುದರ ಜೊತೆಗೆ ಅಂದರೆ ಫಲಿತಾಂಶದಲ್ಲೂ ಸಹ ಒಳ್ಳೆಯ ಗುಣಮಟ್ಟವನ್ನು ತರಿಸಲಿಕ್ಕೆ ಅನ್ನೋ ಪ್ರಯತ್ನ ನಾವು ಪ್ರತಿ ವರ್ಷವೂ ನಾವು ಮಾಡ್ತಾ ಇದ್ದೇವಲ್ಲ, ಇದು ನಮಗೆ ಒಂದು ಸಂತೃಪ್ತಿಯನ್ನು ತಂದಿರತಕ್ಕಂಥ ವಿಚಾರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ.
1: ಈ ವಿದ್ಯಾಸಂಸ್ಥೆಗೋಸ್ಕರ ನೀವು ಹಾಡನ್ನೊಂದು ಕೇಳೋದಕ್ಕೆ ಬಯಸ್ತೀರಿ ಅಂತಿದ್ರೆ ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ?
2: ಈಗಾಗಲೇ ನಮ್ಮಲ್ಲಿ ಒಂದು ಶಾಲೆಯ ಗೀತೆ ಅಂತ ಹೇಳಿ ನಾವು ಮಾಡಿದ್ದೇವೆ. ಇಡೀ ನಮ್ಮ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನಲ್ಲಿ ಒಂದು ಸಾಮೂಹಿಕ ಒಂದು ಪ್ರಾರ್ಥನಾ ಗೀತೆಯನ್ನು ನಾವು ಮಾಡಿದ್ದೇವೆ. ಸರ್ವ ಜನಾಂಗಕ್ಕೂ ಹೊಂದುವಂತಹ ಅದನ್ನು ನಿಮಗೆ ಈಗ ಪ್ರಸ್ತುತಪಡಿಸ್ತೇವೆ.
1: ಸ್ವಾಮೀಜಿಯವರು ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.

0: ಸ್ತೋತ್ರಗಳೇ. ಆದಿಚುಂಚನಗಿರಿ BGS ಸ್ಕೂಲಿನಿಂದ ಹೊರಗೆ ಬಂದು ಈಗ ಬಂದ ದಾರಿಯಲ್ಲಿ ನಾವು ಹಿಂದೆ ಹೋಗಿ ಕಾವೂರು ಜಂಕ್ಷನನ್ನು ಸೇರಿಕೊಂಡಿದ್ದೇವೆ. ಈ ಕಾವೂರು ಜಂಕ್ಷನ್ನಿಂದ ಬಜಪೆಗೆ ಹೋಗುವಂಥ ಮಾರ್ಗ ಇದೆ, ಅದು ಏರ್ಪೋರ್ಟ್ ರೋಡ್ ಕೂಡ. ಇದರ ಇಕ್ಕೆಲಗಳಲ್ಲಿ ತುಂಬ ಅಂಗಡಿ ಮುಂಗಟ್ಟುಗಳು, ಕಟ್ಟಡಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಪಂಚಾಯತ್ ಕಚೇರಿ ಇದೆ ಕಾವೂರಿಗೆ, ಗ್ರಾಮಕ್ಕೆ ಸಂಬಂಧಪಟ್ಟಂಥದ್ದು. ಹಾಗೆ ಒಂದು ಪೊಲೀಸ್ ಸ್ಟೇಷನ್ ಕೂಡ ಇದೆ. ಈ ಪೊಲೀಸ್ ಸ್ಟೇಷನ್, ಕಾವೂರು ಪೊಲೀಸ್ ಸ್ಟೇಷನ್ ಇಡೀ ಕಾವೂರಿನ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಶಿಸ್ತುಬದ್ಧತೆಗೆ ಇರತಕ್ಕಂಥದ್ದು. ಇಲ್ಲಿ ಅಪರಾಧ ನಿಯಂತ್ರಣ ಸಪ್ತಾಹಗಳನ್ನು ಕೂಡ ಆಚರಣೆ ಮಾಡ್ತಾರೆ. ಮತ್ತು ಇಲ್ಲಿ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ರೀತಿ ರಕ್ಷಣೆಯನ್ನು ಕೊಡುವಂಥ ಒಂದು ಸರ್ಕಾರಿ ಪೊಲೀಸ್ ಇಲಾಖೆ ಅಂತ ನಾವು ಹೇಳ್ಬೋದು. ಇದರ ಹತ್ತಿರದಲ್ಲಿ ನಮಗೆ ಮುಂದೆ ಹೋದರೆ ಇಲ್ಲಿ ಒಂದು ಕೋರ್ದಬ್ಬು ದೇವಸ್ಥಾನ ಕೂಡ ಸಿಗ್ತದೆ. ಈ ಕೋರ್ದಬ್ಬು ದೇವಸ್ಥಾನ ಭಕ್ತರ ಒಂದು ಕೇಂದ್ರ ಸ್ಥಳ ಇದು. ಇಲ್ಲಿ ಒಂದು ಸಭಾಂಗಣ ಕೂಡ ಇದೆ. ಇನ್ನು ಇಲ್ಲಿ ಬೇರೆ ಬೇರೆ ಅಂಗಡಿಗಳು ಇದ್ದಾವೆ, ಪೀಠೋಪಕರಣಗಳ ಅಂಗಡಿ ಕೂಡ ಇಲ್ಲಿ ಇದೆ. ಇದನ್ನೆಲ್ಲ ನಾವು ನೋಡ್ತಾ ಮುಂದೆ ಸಾಗಿದರೆ ಕಾವೂರಿನ ಸರಕಾರಿ ಶಾಲೆ ಇದೆ. ಸರಕಾರಿ ಶಾಲೆ ಇಲ್ಲಿ 7ನೇ ತರಗತಿವರೆಗೆ ಶಿಕ್ಷಣ ಕೊಡುವಂಥ ಸಂಸ್ಥೆ ಇದು. ಆದರೆ ಈಗ ಕೋವಿಡ್ನ ಕಾರಣದಿಂದಾಗಿ ಇನ್ನೂ ಕೂಡ ಇಲ್ಲಿ ತರಗತಿಗಳು ಆರಂಭ ಆಗಲಿಲ್ಲ. ಹಾಗಾಗಿ ಹೊರಗಿನಿಂದಲೇ ಶಾಲೆಯ ದರ್ಶನವನ್ನು ನಾವು ಮಾಡಿಕೊಂಡು ಹೊರಗೆ ಬಂದಿದ್ದೇವೆ. ಹಾಗೆ ನಾವು ವಾಪಸ್ಸು ಜಂಕ್ಷನ್ಗೆ ಬಂದು ಈ ರಸ್ತೆಯಲ್ಲಿ ಬಳಗಡೆಗೆ ನಾವು ನೋಡಿದರೆ ಈ ಬಳಗಡೆಯಲ್ಲಿ ಮಾರುಕಟ್ಟೆಯ ಒಂದು ಪ್ರಾಂಗಣ ಇದೆ. ತರಕಾರಿಗಳು, ಮೀನು, ಮಾಂಸ ಇತ್ಯಾದಿಗಳನ್ನು ಮಾರುವಂತಹ ಒಂದು ಸಣ್ಣ ಮಾರ್ಕೆಟ್ ಕೂಡ ಇದೆ. ಈಗ ಇಷ್ಟನ್ನು ನಾವು ನೋಡಿಕೊಂಡು ಇನ್ನೂ ನಾವು ಮುಂದೆ ಹೋಗಲಿಕ್ಕಿಲ್ಲ. ಮುಂದೆ ಹೋದರೆ ನಮಗೆ ಕುಂಜತ್ತ ಬಯಲು, ಮರಕಡ, ಮರವೂರು ಎಲ್ಲ ಸಿಗ್ತದೆ. ಆ ಭಾಗಕ್ಕೆ ಇನ್ನೊಂದು ದಿನ ನಾವು ಪ್ರಯಾಣ ಮಾಡೋಣ. ಈಗ ನಾವು ವಾಪಸ್ ತಿರುಗಿ ಬಂದಿದ್ದೇವೆ ನೋಡಿ. ಇಲ್ಲಿ ಕಾವೂರು ಜಂಕ್ಷನ್ಗೆ ನಾವು ಬಂದು ಇನ್ನು ಕಾವೂರು ಜಂಕ್ಷನ್ನಿಂದ ನಾವು ಮುಲಕಾಡು ಮಾರ್ಗವಾಗಿ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಹಾಗೆ ಮಾಡುವಾಗ ಇದು ಕಾವೂರು ದೇವಸ್ಥಾನದ ರಸ್ತೆ ಅಂತ ನಮಗೆ ಗೊತ್ತಾಯಿತು. ಇದರಲ್ಲಿ ನಾವು ಮುಂದುವರೆದು ಬಂದರೆ ಈ ಸಪ್ತಗಿರಿಯನ್ನು ದಾಟಿ ಅದೇ ಒಂದು ದಿಕ್ಕಿನಲ್ಲಿ ನಾವು ಮುಂದುವರೆದ್ರೆ ಇಲ್ಲಿ ಅನೇಕ ಕಟ್ಟಡಗಳು ಇದ್ದಾವೆ. ದಿವಂಗತ ಲಕ್ಷ್ಮಣ ಶೆಟ್ಟರ ಕಾವೂರು ಗ್ರೂಪ್ ಆಫ್ ಹೋಟೆಲ್ಸ್, ಅದರ ಪ್ರಮುಖವಾದಂಥ ಹೋಟೆಲ್ ಕೂಡ ಇದೆ. ಅವರ ಮಗ ಪ್ರೀತಮ್ ಶೆಟ್ಟಿ ಈಗ ಅದನ್ನು ನಡೆಸ್ತಾ ಇರುವಂಥದ್ದು. ಅದರ ಆಚೆ ನಮಗೆ ನೋಡಿದರೆ ಭಂಡಾರಿ ಬಿಲ್ಡರ್ಸ್ ಅವರ ವಸತಿ ಸಂಕೀರ್ಣ ಕಾಣಿಸ್ತದೆ.
1: You're listening to Radio Sarang, 107.8 FM.
0: ಶ್ರೋತೃಗಳೇ, ಕಾವೂರಿನ ಒಂದು ಹೃದಯ ಭಾಗ. ಅದರಿಂದ ಇಲ್ಲಿ ಏನಿಲ್ಲ ಏನುಂಟು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿಶಾಲವಾದಂತಹ ಅಂಗಡಿ ಮುಂಗಟ್ಟುಗಳು ಇರತಕ್ಕಂತಹ ಪ್ರದೇಶ ಇದು. ಮತ್ತು ಎಡ ಬಲ ಎರಡೂ ಭಾಗಗಳಲ್ಲಿ ಕೂಡ ವಸತಿ ಸಂಕೀರ್ಣಗಳು ಕೂಡ ಇದ್ದಾವೆ. ಹಾಗೆ ನಾವು ಮುಂದುವರೆದುಕೊಂಡು ಬಂದರೆ ಇಲ್ಲಿ ಬಹಳ ವಿಶಾಲವಾದಂತಹ ಒಂದು ಫಾರ್ಮ್ ಕಾಣಿಸ್ತದೆ. ಇದು ಮುಲ್ಲರ್ ಫಾರ್ಮ್ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ. ಇದು ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗೆ ಸೇರಿರುವಂತಹ ಸುಮಾರು 28 ಎಕರೆಗಳಷ್ಟು ಇರತಕ್ಕಂಥ ಒಂದು ಸ್ಥಳ ಇದು. ಇಲ್ಲಿ ಕೃಷಿ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇತ್ಯಾದಿಗಳನ್ನು ಮಾಡ್ತಾರೆ. ಮತ್ತು ಇಲ್ಲಿ ತೆಂಗು ತೋಟ ಇದೆ. ಆಮೇಲೆ ಬೇರೆ ಬೇರೆ ತರಕಾರಿಗಳನ್ನು ಬೆಳೆಯುವಂಥ ವ್ಯವಸ್ಥೆ ಕೂಡ ಇದೆ. ಈ ಒಂದು ಪ್ರಾಂಗಣದ ಒಂದು ಭೇಟಿಯನ್ನು ಕೂಡ ನಾವು ಮಾಡಿದ್ದೇವೆ. ಹೊರಗಿನಿಂದಲೇ ಇದನ್ನು ನೋಡಲಿಕ್ಕೆ ಸಾಧ್ಯ ಆಗಿದೆ. ತಾವು ಗಮನಿಸಿದಂತಹ ಒಂದು ಪ್ರದೇಶ ಅಂತ ಅಂದುಕೊಳ್ತೇವೆ. ಹಾಗೆ ನಾವು ಈಗ ಅದನ್ನು ದಾಟಿ ನಾವು ಮುಂದೆ ಬಂದಿದ್ದೇವೆ ಶ್ರೋತೃಗಳೇ. ಇಲ್ಲಿ ಕಾವೂರಿನ ದೇವರ ಕೆರೆ ಇದೆ. ನಾವು ಹೆಚ್ಚು ಕಮ್ಮಿ ಕಾವೂರು ದೇವಸ್ಥಾನದ ಹತ್ತಿರ ಬಂದಿದ್ದೇವೆ. ಈ ದೇವರ ಕೆರೆ ಭಾಳ ಪ್ರಸಿದ್ಧವಾದದ್ದು. ನಮಗೆ ಪದಂಗಡಿಯಲ್ಲಿ ಶ್ರೀ ಗಣೇಶೋತ್ಸವ ನಡೀತಾರೆ ನೋಡಿ. ಆ ಗಣೇಶನ ಮೆರವಣಿಗೆ ಕೂಡ ಈ ಕಾವೂರುವರೆಗೆ ಆಗಿ ಇಲ್ಲಿ ವಿಸರ್ಜನೆ ಆಗ್ತಾ ಇರುವಂಥದ್ದು. ಹಾಗೆ ಅಂಥ ಧಾರ್ಮಿಕ ಕಾರ್ಯಕ್ರಮಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತದೆ. ಈಗ ಈ ಕೆರೆಯನ್ನು ಸ್ಮಾರ್ಟ್ ಸಿಟಿಯ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿ ಪಡಿಸುವಂಥ ಕೆಲಸ ಕಾರ್ಯಗಳು ಕೂಡ ಮಹಾನಗರ ಪಾಲಿಕೆಯ ವತಿಯಿಂದ ಆಗ್ತಾ ಇದೆ. ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಇಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಸುಮಂಗಲ ಅವರನ್ನು ಭೇಟಿಯಾಗಿದ್ದೇವೆ. ಅವರಿಂದ ಕೆಲವು ವಿವರಗಳನ್ನು ನಾವು ತಿಳ್ಕೊಳ್ಳೋಣ.
2: ಕೇಳುಗರೆ, ನಾವೀಗ ಕಾವೂರು ಪರಿಸರದಲ್ಲಿದ್ದೇವೆ. ಇಲ್ಲಿನ ಕಾರ್ಪೊರೇಟರ್ ಸುಮಂಗಲ ಅವರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಅವರು ಈ ಪರಿಸರದ ಬಗ್ಗೆ, ಇಲ್ಲಿನ ಕೆರೆಯ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಬರೋಣ.
3: ಕಾವೂರು ಕೆರೆ ತುಂಬ ಪುರಾತನವಾದದ್ದು. ಈಗ ಹೆಚ್ಚಿನ ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಕೆರೆಗಳು ಅಳಿವಿನಂಚಿನಲ್ಲಿದೆ. ಆದರೆ ಈ ಕಾವೂರು ಕೆರೆ ದೇವಸ್ಥಾನ ಸಂಬಂಧಪಟ್ಟದ್ದು ಮಾತ್ರ ಅಲ್ಲ, ಇಲ್ಲಿನ ಸುತ್ತಮುತ್ತಲಿನ ಈ ಹಿಂದೆ ಸುಮಾರು ಗದ್ದೆಗಳಿಗೆ ಇಲ್ಲಿಂದಲೇ ನೀರು ಸರಬರಾಗ್ತಿತ್ತು. ಪಂಜಿಮೊಗರಿನವರೆಗಿನ ಗದ್ದೆಗಳಿಗೆ ಇಲ್ಲಿಂದಲೇ ನೀರು ಹೋಗ್ತಾ ಇತ್ತು ಅಂತ ಹೇಳ್ಕೊಂಡು ನಮಗೆ ತಿಳಿದು ಬಂದಿದೆ. ಆದರೆ ಇತ್ತೀಚೆಗೆ ಸುಮಾರು ಇದು ಪಾಳು ಬೀಳಲಿಕ್ಕೆ ಶುರು ಆಗಿತ್ತು. ಸ್ಮಾರ್ಟ್ ಸಿಟಿಯಿಂದ ಎಚ್ಚೆತ್ತುಕೊಂಡು ನಮ್ಮ ಶಾಸಕರು ಹಾಗೆ ಎಲ್ಲರ ಒಂದು ಪ್ರಯತ್ನದಿಂದ ಇದು ಮತ್ತೆ ತುಂಬ ಅಭಿವೃದ್ಧಿ ಹತ್ರ ಹೋಗ್ತಾ ಇದೆ. ಇದು ಒಂದು ಸುಂದರ ಒಂದು ಕೆರೆ ಆಗಬೇಕು, ನಮ್ಮ ಒಂದು ಪರಿಸರದಲ್ಲಿ ಎಲ್ಲರೂ ನೋಡುವಂತೆ ಇದನ್ನು ಹುಡುಕಿಕೊಂಡು ಬರುವಂತೆ ಆಗಬೇಕು ಅಂತ ನಮ್ಮೆಲ್ಲರ ಕನಸು. ಆದರೆ ಈ ಹಿಂದೆ ತುಂಬ ಈ ಜಾಗ ಬಹುಶಃ ತುಂಬ ಹಿಂದೆ ಹೋಗೋದಾದರೆ ತುಂಬ ಅಭಿವೃದ್ಧಿ ಆಗಲಿಕ್ಕೆ ತುಂಬ ಇತ್ತು, ಕಾಡಿನ ಥರನೇ ಇತ್ತು. ಆದರೆ ಈಗ ಕಾಡು ತುಂಬ ನಮ್ಮ ಕಾವೂರು ಪರಿಸರ ತುಂಬ ಅಭಿವೃದ್ಧಿ ಹತ್ತಿರ ಹೋಗ್ತಾ ಇದೆ. ಇಲ್ಲಿ ಒಂದು ಹೊಸ ಸುಸಜ್ಜಿತವಾದ ಮಾರ್ಕೆಟ್ ಆಗಿದೆ, ಹತ್ತಿರದಲ್ಲಿ ಕುದುರುಮುಖ ಕ್ವಾರ್ಟರ್ಸಲ್ಲಿ ಮಕ್ಕಳಿಗೆ ಬೇಕಾಗುವ ಒಂದು ಸಣ್ಣ ಉದ್ಯಾನವನ ಇದೆ. ಮುಂದೆ ಈ ಪರಿಸರದಲ್ಲಿ ನಾವು ಬೇರೆ ಚಂದ ಒಂದು ಗಾರ್ಡನ್ ಅಥವಾ ಒಂದು ಉದ್ಯಾನವನವನ್ನು ಮಾಡಬೇಕಂತ ಎಲ್ಲ ಕನಸು ಹೊತ್ತುಕೊಂಡು ಬಂದಿದ್ದೇವೆ. ಎಷ್ಟರ ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ, ಆದರೆ ನಮ್ಮ ಪ್ರಯತ್ನ ಎಲ್ಲ ಪಡ್ತಾ ಇದ್ದೇವೆ. ಈ ಕಾವೂರು ಪರಿಸರ ಇಡೀ ನಮ್ಮ ಒಂದು ದಕ್ಷಿಣ ಕನ್ನಡದಲ್ಲಿ ಒಂದು ಮಾದರಿ ಒಂದು ಪರಿಸರ ಆಗಬೇಕು, ಎಲ್ಲರ ಚಿತ್ತ ನಮ್ಮ ವಾರ್ಡ್ನ ಹತ್ರ ಬರಬೇಕು ಅಂತೇಳಿ ನಾವೊಂದು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಸಫಲ ಆಗಲಿ ಅಂತ ನಾವೆಲ್ಲರ ಹತ್ರ ಬೇಡ್ತಾ ಇದ್ದೇವೆ. ಇಂದು ಈ ದೇವರ ಹತ್ರ ನಮ್ಮ ಹತ್ತಿರದಲ್ಲಿರುವ ಒಂದು ಮಾಲಿಕೇಶ್ವರ ದೇವರ ಹತ್ರ ಸಹ ಪ್ರಾರ್ಥನೆ ಅಷ್ಟೇ, ಈ ಕಾವೂರಿನ ಒಡೆಯ ನಮಗೆಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ, ಈ ನಮ್ಮ ಒಂದು ಕಾವೂರು ಪರಿಸರ ಎಲ್ಲರಿಗೂ ಒಂದು ಮಾದರಿಯ ಒಂದು ವಾರ್ಡ್ ಆಗಲಿ ಅಂತ ಈ ನನ್ನ ಒಂದು ವಾರ್ಡಿನ ನಮ್ಮ ಚಿಂತನೆ. ಹಿಂದೆ ಇಲ್ಲಿ ಎಲ್ಲರೂ ಹೇಳ್ತಾಯಿದ್ರು, ನನ್ನ ಹಿರಿಯರು ಇಲ್ಲೆಲ್ಲ ನಮಗೆ ಪರಿಚಯದವರೆಲ್ಲ ಹೇಳ್ತಾ ಇದ್ರು, ಇಲ್ಲಿ ತುಂಬ ಈ ಕಾವೂರು ಪರಿಸರ ಇದ್ದರೆ ಒಂದು ಕಾಡು ಥರ, ಇಲ್ಲಿ ಒಂದು ಇಷ್ಟು ಆಗ್ತದೆ ಮನೆಗಳಾಗ್ತದೆ ಅಥವಾ ಇಷ್ಟು ಜನರು ಅಭಿವೃದ್ಧಿ ಆಗ್ತಾರಂತ ಯಾರು ಎಣಿಸಲಿಲ್ಲ ಅಂತ. ಇಲ್ಲಿ ಒಂದು ಪುರಾತನ ದೇವಸ್ಥಾನ ಬಿಟ್ಟರೆ ಈ ಕೆರೆ ಬಿಟ್ಟರೆ ಇಲ್ಲಿ ಯಾರು ಇಲ್ಲಿ ಬರ್ತಾ ಇರಲಿಲ್ಲ. ಆದರೆ ಈ ನೀರು ತನ್ನಷ್ಟೇ ಹರಿದುಕೊಂಡು ಆ ಎಲ್ಲರಿಗೊಂದು ತುಂಬ ವ್ಯವಸಾಯದವರಿಗೆಲ್ಲ ತುಂಬ ಉಪಕಾರವಾಗುತ್ತೆ. ಈಗ ಸಹ ಇದೆ, ಈಗ ಸಹ ಹೆಚ್ಚಿನ ಕಡೆಗೆ ಈ ನೀರು ಕೆಳಗಿನ ಭಾಗದಲ್ಲಿ ಅಡಿಕೆ ತೋಟಗಾರರಿಗೆ ಮತ್ತು ತೆಂಗಿನ ತೋಟಗಾರರಿಗೆ ಹಾಗೂ ಗದ್ದೆ ಮಾಡುವವರಿಗೆ ಸಹ ತುಂಬ ಉಪಯುಕ್ತವಾಗಿದೆ. ಇದು ಸ್ಮಾರ್ಟ್ ಸಿಟಿಯಲ್ಲಿಂದ ಇನ್ನಷ್ಟು ತುಂಬ ಚೆನ್ನಾಗಾಗಲಿ, ಎಲ್ಲರಿಗೊಂದು ಇದರಿಂದ ಉಪಯೋಗ ಪ್ರಯೋಜನ ಬರಲಿ ಅಂತೇಳಿ ನಮ್ಮದೆಲ್ಲ ಒಂದು ಆಶಯ.
2: ಕಾವೂರು ಪರಿಸರವನ್ನು ಆದಷ್ಟು ಬೇಗ ಅಭಿವೃದ್ಧಿ ಪಡಿಸುವಂತಹ ಶಕ್ತಿ ಆ ದೇವರು ನಿಮಗೆ ಕೊಡ್ಲಿ ಅಂತ ನಾವು ಬೇಡ್ಕೊಳ್ತಾ ಧನ್ಯವಾದಗಳು.
0: ಶ್ರೋತೃಗಳೇ, ಈಗ ದೇವರ ಕೆರೆಯ ಹತ್ತಿರದಲ್ಲೇ ನಾವು ಇದ್ದೇವೆ. ಇಲ್ಲಿಂದ ಮೇಲಕ್ಕೆ ನಾವು ನೋಡಿದರೆ ಮೆಟ್ಟಲುಗಳು ಇದೆ, ದೇವಸ್ಥಾನದ ಮೆಟ್ಟಲುಗಳು. ಇದನ್ನು ಏರಿದರೆ ಶ್ರೀ ಮಹಾಲಿಂಗೇಶ್ವರ ದೇವರ ದರ್ಶನ ನಮಗಾಗ್ತದೆ. ಇಲ್ಲಿ ಒಂದು ನಾಗನ ಕಟ್ಟೆ ಕೂಡ ಇದೆ ಈ ಮೆಟ್ಟಲುಗಳ ಹತ್ತಿರವೇ. ಆ ನಾಗದೇವರ ದರ್ಶನವನ್ನು ಮಾಡಿ ನಾವು ಕೈ ಮುಗಿದು ಈ ಮೆಟ್ಟಲುಗಳ ಹತ್ತಿಕೊಂಡು ಮೇಲೆ ಬಂದಿದ್ದೇವೆ. ಮೇಲೆ ಬಂದರೆ ಈಗ ನಮಗೆ ಕಾಣುವಂಥದ್ದು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇರತಕ್ಕಂತಹ ಶ್ರೇಷ್ಠವಾದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ. ಈ ಒಂದು ಪ್ರದೇಶಕ್ಕೆ ಕಾವೂರು ಎನ್ನುವ ಹೆಸರು ಹೇಗೆ ಬಂತು ಎನ್ನುವ ಕುತೂಹಲ ನಮಗೂ ಇತ್ತು, ನಿಮಗೂ ಬಹುಶಃ ಇರಬಹುದು. ಆರಂಭದಲ್ಲಿ ಅದರ ಬಗ್ಗೆ ನಾನು ಉಲ್ಲೇಖ ಮಾಡಲಿಲ್ಲ, ಈಗ ಹೇಳಬೇಕಾಗಿದೆ. ಈ ಕಾವೂರು ದೇವಸ್ಥಾನದ ಪರಿಸರದಿಂದಲೇ ಇಲ್ಲಿಗೆ ಕಾವೂರು ಅಂತ ಹೆಸರು ಬಂದಿದೆ ಅಂತ ಇಲ್ಲಿಯ ಪುರಾಣ ಹೇಳುತ್ತದೆ. ಅದು ಹೇಗಪ್ಪ ಅಂತ ನೀವು ಕೇಳಬಹುದು. ಬೇರೇನಲ್ಲ, ಕವೇರ ಎನ್ನುವಂಥ ಒಬ್ಬರು ಮಹರ್ಷಿಗಳು ಬಹಳ ಹಿಂದೆ ಇಲ್ಲಿ ತಪಸ್ಸು ಮಾಡ್ತಾ ಇದ್ರು. ಅವರು ಈಶನನ್ನು ಅರ್ಚನೆ ಮಾಡ್ತಾ ಇದ್ರು, ಅಂದರೆ ಪರಮೇಶ್ವರನನ್ನು ಇಲ್ಲಿ ಪೂಜೆ ಮಾಡ್ತಾ ಇದ್ರು. ಇದೇ ಊರಿನಲ್ಲಿ ಅವರು ನೆಲೆಸಿದ್ದರಿಂದ ಕವೇರರ ಊರು ಕಾವೂರು ಆಯಿತು ಅಂತ ಹೇಳಿ ಹೇಳ್ತಾರೆ. ಇದು ಬಹುಶಃ ಒಂದು ಅರ್ಥಪೂರ್ಣವಾದಂತಹ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಅಂತ ನಮಗೆ ಕಾಣಿಸ್ತದೆ. 1982 ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಈಗ ಹೊಸ ಒಂದು ಸ್ವರೂಪದಿಂದ ಕಂಗೊಳಿಸ್ತಾ ಇದೆ. ಪ್ರತಿ ವರ್ಷ ಕುಂಭ ಸಂಕ್ರಮಣದ ದಿನ ಇಲ್ಲಿ ಧ್ವಜಾರೋಹಣ ಆಗಿ ಹಿಂದಿನ ಸಂಪ್ರದಾಯದ ಹಾಗೆ 5 ದಿನಗಳ ಉತ್ಸವ ನಡೀತದೆ, ಮತ್ತು ಕೊನೆಗೆ ದೈವಗಳಿಗೆ ಕೂಡ ನೇಮ ಜರುಗುತ್ತದೆ. ಇತ್ತೀಚೆಗೆ ಇಲ್ಲಿಯ ಜಾತ್ರೆಗಳೆಲ್ಲ ಬಹಳ ವಿಶೇಷವಾಗಿ ನಡೆದಿದೆ. ಇನ್ನು ಈ ದೇವಸ್ಥಾನದ ಸಂಬಂಧಪಟ್ಟಂತಹ ನಾವು ವಿವರಗಳನ್ನು ಕೇಳ್ತಾ ಹೋಗುವಾಗ ಇಲ್ಲಿ ಅರ್ಚಕರಾದಂಥ ಶ್ರೀನಿವಾಸ ಭಟ್ರು ನಮಗೆ ಸಿಕ್ಕಿದ್ರು, ಅವರನ್ನು ಮಾತನಾಡಿಸೋಣ, ಹೆಚ್ಚಿನ ವಿವರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ.
4: ಕೇಳುಗರೆ, ನಾವೀಗ ಊರುಕೇರಿ ಕಾರ್ಯಕ್ರಮದ ಪ್ರಯುಕ್ತ ಕಾವೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಈ ಒಂದು ದೇವಸ್ಥಾನದ ಇತಿಹಾಸ, ಅದೇ ರೀತಿ ಯಾವ ದೇವರನ್ನ ಆರಾಧಿಸಲ್ಪಡ್ತದೆ ಅನ್ನುವಂತಹ ಈ ಎಲ್ಲ ವಿಚಾರದ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಹಿತಿಯನ್ನ ನೀಡೋದಕ್ಕೆ ಇಲ್ಲಿನ ಪ್ರಧಾನ ಅರ್ಚಕರಾದಂತಹ ಶ್ರೀನಿವಾಸ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ ಅರ್ಚಕರೇ, ನಮಸ್ತೆ.
5: ಇದು ಸಾಧಾರಣ ಒಂದು 800 ವರ್ಷದಿಂದ ಇತಿಹಾಸ ಉಂಟು ಇದಕ್ಕೆ. ಇದು 800 ವರ್ಷದಿಂದ ಮುಂಚೆ ಇತ್ತು ಅಂತ ಹೇಳಿ ಉಂಟಿದ. ಇದು ಇದು ಕಾವೂರು ಕೂಳೂರು ಬೀಡಿನ ಒಂದು ಒಳಪಟ್ಟಂಥ ದೇವಸ್ಥಾನ. ಕೂಳೂರು ಬೀಡಿಗೆ ಇಡೀ ಕಾವೂರು ಕೂಳೂರು ಮಾಗಣ ಅಂತ ಹೇಳಿ ಉಂಟು. 9 ಗ್ರಾಮಗಳಿಗೆ ಒಂದು ದೇವಸ್ಥಾನ ಆಗಿರುವುದು. ಇದು 9 ಗ್ರಾಮ ಜನಗಳು ಹೇಳಿದರೆ ಈ ಇದನ್ನೆಲ್ಲ ಮುಂಚೆ ಕೂಳೂರು ಬೀಡಿನ ಅರಸರು, ಅವರು ಬಳ್ಳಾಲರು ಅಂತ ಹೇಳಿದ್ದಾರೆ, ಅವರು ನಡೆಸಬೇಕಿತ್ತು. ಆದರೆ ಸಾಮಾನ್ಯ ಕಾಲಾನುಕ್ರಮದಲ್ಲಿ ಇದು ಸ್ವಲ್ಪ ಶಿಥಿಲ ಆಗಿತ್ತು. ಒಂದು 1982 ಮುಂಚೆ ಒಂದು 28 ವರ್ಷ ಇಲ್ಲಿ ಜಾತ್ರೆಯಲ್ಲಿ ನಿಂತಿತ್ತು. ಆನಂತರ ಊರವರು ಪರವೂರಿನವರೆಲ್ಲ ಸೇರಿ 1982 ಪ್ರಥಮ ಬ್ರಹ್ಮಕಲಶ ಆಯಿತು. ಅನಂತರ ಪುನಃ 1996 ಎರಡನೇ ಬ್ರಹ್ಮಕಲಶ ಆಯಿತು. ಅನಂತರ 2009 ಮೂರನೇ ಬ್ರಹ್ಮಕಲಶ ಆಯಿತು. ಇಲ್ಲಿ ದೇವರ ಪ್ರಧಾನ ದೇವರು ಮಹಾಲಿಂಗೇಶ್ವರ ದೇವರು ಅಂತ ಹೇಳಿ, ಹಾಗೆ ಉಪದೇವರು ಗಣಪತಿ ಮತ್ತು ಶಾಸ್ತಾರ, ಹಾಗೆ ಹೊರಗಿಂದ ರಕ್ತೇಶ್ವರಿ ಅಂತ ಉಂಟು. ಜಾತ್ರೆಯ ಸಮಯದಲ್ಲಿ ಇಲ್ಲಿಂದ ಕೆಳಗೆ ಪಡುಬದಿಯಲ್ಲಿ ಮರುಳು ಧೂಮಾವತಿ ಭಂಟ ಅಂತ ಉಂಟು. ಅಲ್ಲಿಂದ ಜಾತ್ರೆಗೆ ಭಂಡಾರ ಬಂದು ಇಲ್ಲಿ ನೇಮ ಉತ್ಸವ ಎಲ್ಲ ಆಗ್ತದೆ. ಈ 5 ದಿವಸದ ಜಾತ್ರೆ ಇಲ್ಲಿ ನಡೀತಾ ಉಂಟು. ಮುಂಚೆ ಪೂರ್ವದಲ್ಲಿ ಇಲ್ಲಿ ಕುಂಭ ಮಾಸದ ಶುದ್ಧ ಚತುರ್ದಶಿಯಂದು ಧ್ವಜಾರೋಹಣ ಆಗ್ತಿತ್ತು. ಅನಂತರ ಬ್ರಹ್ಮಕಲಶ ಆದ ನಂತರ ಮಕರ ಸಂಕ್ರಮಣಕ್ಕೆ ಧ್ವಜಾರೋಹಣ ಆಗಿ 5 ದಿವಸ ಜಾತ್ರೆ ನಡೆದುಕೊಂಡುಂಟು. ಇಲ್ಲಿ 5 ದಿವಸದಲ್ಲಿ ಪ್ರಥಮ ದಿವಸದಲ್ಲಿ ಇಲ್ಲಿ ಧ್ವಜಾರೋಹಣ, 2ನೇ ದಿವಸದಲ್ಲಿ 3 ಸವಾರಿ ಅಂತ ಹೇಳಿ ಇಲ್ಲಿಂದ ಹೊರಟು ಪದವಿನಂಗಡಿ ಗೋಂದೇಲಿ ಪದವಿನಂಗಡಿ ಅನಂತರ ಕಟ್ಟೆ ಅಂಗಡಿ ಅಂತ ಹೇಳಿ ಕೊಂಚಾಡಿ ಕಟ್ಟೆ ಅಂಗಡಿ ತನಕ ದೇವರು ಹೋಗಿ ಅಲ್ಲಿಂದ ಹಿಂದೆ ಮೀರಿಹಿಲಾಗಿ ಇಲ್ಲಿಗೆ ಕೆಳಗೆ ದೇವರು ಬರ್ತಾರೆ. ಸಾಮಾನ್ಯ 6 ಗಂಟೆಗೆ ಹೊರಟರೆ ರಾತ್ರಿ 1.5 ಗಂಟೆ 2 ಗಂಟೆ ಆಗ್ತದೆ ದೇವರು ಹಿಂದೆ ಬರುವಾಗ. 1ನೇ 2ನೇ ದಿವಸ 3ನೇ ದಿವಸ ಪಡು ಸವಾರಿ ಅಂತ ಹೇಳಿ ಅದು ಇಲ್ಲಿಂದ ಸೀದಾ ಪಡು ಬದಿಗೆ ಹೋಗಿ ಮಾಲಾಡಿ ಅಲ್ಲಿ ತನಕ ಹೋಗಿ ಅಲ್ಲಿಂದ ಹೊಟ್ಟೆ ಪೂಜೆ ಆಗ್ತಾ ಬರ್ತದೆ ಅದು 2ನೇ 3ನೇ ದಿವಸ. 4ನೇ ದಿವಸ ಇಲ್ಲಿ ರಥೋತ್ಸವ, ಮಧ್ಯಾಹ್ನ ರಥಕ್ಕೆ ದೇವರು ಹೋಗಿ ಕೂತ್ಕೊಂಡ್ರೆ ಸಂಜೆ 7.5 ಗಂಟೆಗೆ ರಥೋತ್ಸವ ಆಗ್ತದೆ. ಅನಂತರ ವಿಜೃಂಭಣೆಯಲ್ಲಿ ಬಲಿಗಳೆಲ್ಲ ಉಂಟು. 10.5 ಗಂಟೆಗೆ ದೇವರು ಒಳಗೆ ಹೋಗ್ತಾರೆ. ಸಾಧಾರಣ 12 ಗಂಟೆಗೆ ಕವಾಟ ಬಂಧನ ಆಗ್ತದೆ. 5ನೇ ದಿವಸ ಬೆಳಿಗ್ಗೆ 6 ಗಂಟೆಗೆ ಕವಾಟ ಉದ್ಘಾಟನೆ ಆಗ್ತದೆ. ಅನಂತರ ಇಲ್ಲಿ ತುಲಾಭಾರ ಸೇವೆ ಎಲ್ಲ ದೇವರ ಸೇವೆ ಎಲ್ಲ ನಡೀತದಂಟು. ಅನಂತರ ಮಧ್ಯಾಹ್ನ ಪೂಜೆ ಆಗಿ ಸಂಜೆ ಪುನಃ ರಾತ್ರಿಗೆ 10.5 ಗಂಟೆಗೆ ದೈವಕ್ಕೆ ಗಗ್ಗರ ಇಟ್ಟು ದೈವದ ಸೇವೆ ಆಗ್ತದೆ. ಅನಂತರ ರಾತ್ರಿಗೆ 11.5 ಗಂಟೆಗೆ ಬಲಿ ಹೊರಟು ದೇವರದು ಇಲ್ಲಿ ರಥೋತ್ಸವ ಆಗಿ ಪುನಃ ಕೆಳಗೆ ಹೋಗಿ ಅವಭೃತ ಸ್ನಾನ ಆಗಿ ಮೇಲೆ ದೇವರ ಕಟ್ಟೆ ಅಂತ ಉಂಟು ಅಲ್ಲಿಗೆ ಹೋಗಿ ದೇವರು ಕೂತ್ಕೊಂಡು ಅಲ್ಲಿಂದ ತೂಟದಾರದೊಟ್ಟಿಗೆ ದೇವರು ಕೆಳಗೆ ಬಂದು ಇಲ್ಲಿ ರಥ ಧ್ವಜ ಅವರೋಹಣ ಆಗ್ತದೆ. ಹೀಗೆ ದೇವರದೆಯಿಂದ 5 ದಿವಸದ ಜಾತ್ರೆ ಬಹಳ ಸಂತೋಷದಿಂದ ಬಹಳ ವಿಜೃಂಭಣೆಯಿಂದ ಊರಿನವರ ಪರವೂರಿನವರ ಭಕ್ತಾದಿಗಳ ಸಹಕಾರ ನಡೀತಾ ಉಂಟು. ಅನಂತರ ಮಹಾಶಿವರಾತ್ರಿ ಕೂಡ ಚಂದಗಾರಿ ನಡೀತದೆ, ಬಹಳ ಜನರು ಬರ್ತಾರೆ. ಅದೇ ರೀತಿಯಾಗಿ 2009 ಬ್ರಹ್ಮಕಲಶದ ನಂತರ ಪ್ರತಿ ಶನಿವಾರ ಮತ್ತು ಸೋಮವಾರ ಅನ್ನ ಸಂತರ್ಪಣೆ ಇತ್ತು. ಈಗ ಮೊನ್ನೆ ಕೋವಿಡ್ನಿಂದಾಗಿ ಆ ಅನ್ನ ಸಂತರ್ಪಣೆ ಇತ್ತಿದೆ. ಇನ್ನು ನಾಳೆದು ಜಾತ್ರೆಗೆ ಮುಗಿದ ನಂತರ ಪುನಃ ಅನ್ನ ಸಂತರ್ಪಣೆ ಪ್ರಾರಂಭ ಮಾಡುವುದು ಅಂತ ಹೇಳಿ ನಿಶ್ಚಯ ಮಾಡಿದ್ದಾರೆ. ಕಾವೂರಿನಲ್ಲಿ ಈ ಬ್ರಹ್ಮಕಲಶ ದೇವರ ಜೀರ್ಣೋದ್ಧಾರದ ನಂತರ ಕಾವೂರಿನಲ್ಲಿ ದೇವರದಿಂದ ಎಲ್ಲ ಕೆಲಸಗಳು ಬಹಳ ಸುಸೂತ್ರವಾಗುತ್ತದೆ. ಅಷ್ಟಮಿ ದಿವಸ ಇಲ್ಲಿ ಕೃಷ್ಣನನ್ನು ಪೂಜೆಸೆ ಮಾಡಿ ಮರುದಿವಸ ಇಲ್ಲಿನ ಮಸೂರಿಕೆ ಕಟ್ಟೆ ಅಂತ ಕಾವೂರು ಕೇಂದ್ರ ಮೈದಾನ ಅಲ್ಲಿ ಹೋಗಿ ದೇವರು ಅಲ್ಲಿ ಕೃಷ್ಣನನ್ನಿಟ್ಟು ಅಲ್ಲಿಗೆ ಬೇರೆ ವಿಜೃಂಭಣೆಯಿಂದ ಅಲ್ಲಿ ದೇವರ ಸವಾರಿ ಹೋಗ್ತದೆ, ಕೃಷ್ಣನ ಸವಾರಿ. ಅಲ್ಲಿಂದ ಬಂದು ಪುನಃ ಕಾವೂರು ಕೊಳದಲ್ಲಿ ವಿಸರ್ಜನೆ ಆಗ್ತದೆ. ಹೀಗೆ ಮಸೂರಿಕೆ ಉತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ನಡೀತಾ ಉಂಟು. ಹೀಗೆ ದೇವರದೆಯಿಂದ ಸುಮಾರು 82 ನಂತರ ದೇವಸ್ಥಾನ ಸರ್ವತೋಮುಖ ಅಭಿವೃದ್ಧಿಯಾಗಿ 2009 ಇಡೀ ಶಿಲಾಮಯ ದೇವಸ್ಥಾನ ಆಗಿ ಹೊರಗೆ ತಾಮ್ರದ ಹೊದಿಕೆಯಾಗಿ ಶ್ರೀಮಾನ್ ಅಭಿಮಾನ್ ಕನ್ಸ್ಟ್ರಕ್ಷನ್ನ ಮಾಲೀಕರಾಗಿದ್ದಂತಹ ಮನಮೋಹನ್ ಮಲ್ಯ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶ ಎಲ್ಲಾಗಿದೆ. ಈಗ ಇನ್ನು ದೇವರು ನಡೆಸಿದರೆ 2022 ಬ್ರಹ್ಮಕಲಶ ಆಗಬೇಕು ಅಂತ ಹೇಳಿ ಊರಿನವರು ನಿಶ್ಚಯ ಮಾಡಿದ್ದಾರೆ. ಅದು ದೇವರು ಮಾಡಿಸಬೇಕು. ಹಾಗೆ ಊರ ದೇವರದೆಯಿಂದ ಕಾವೂರು ಈಗ ಎಲ್ಲ ಸ್ಥಳದಲ್ಲಿ ಕೂಡ ವಿಜೃಂಭಣೆಯಿಂದಾಗಿ ಅಭಿವೃದ್ಧಿ ಆಗ್ತಾ ಉಂಟು. ಈಗ ಕೆರೆ ಕೂಡ ಕೆಳಗಿನ ಕೆರೆ ಕಾವೂರು ಕೊಳ ಅಂತ ಹೇಳಿ ಪ್ರಸಿದ್ಧ ಕೆರೆ, ಆ ಕೆರೆ ಕೂಡ ಸ್ಮಾರ್ಟ್ ಸಿಟಿ ಅಧೀನದಲ್ಲಿ ಉಂಟು. ಅದರಲ್ಲಿ ಅದು 8 ಕೋಟಿ ರೂಪಾಯಿಗೆ ಅದು ಜೀರ್ಣೋದ್ಧಾರ ನವೀಕರಣ ಆಗ್ತಾ ಉಂಟು. ಅದರಲ್ಲಿ ಕೂಡ ದೇವರ ಕೆರೆಯನ್ನು ಕೂಡ ಅದರಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದು ಕೂಡ ಈಗ ದೇವರದ ವರ್ಷ ಈ ವರ್ಷ ಸಂಪೂರ್ಣ ಆಗಲಿಲ್ಲ, ಇನ್ನು ಬರುವ ವರ್ಷಕ್ಕೆ ಸಂಪೂರ್ಣ ಆಗುವಂತಹ ನಿರೀಕ್ಷೆಯಲ್ಲಿ ಉಂಟು. ಆದ್ದರಿಂದ ಈಗ ಕಾಯೂರಿನಲ್ಲಿ ದೇವರದೆಯಿಂದ ಈ ಎಲ್ಲ ಕೆಲಸಗಳು ಸರಿಂದವಾಗಿ ಉಂಟು. ಈಗ ಎಲ್ಲ ಜನರು ದೇವರ ಭಕ್ತರು ಎಲ್ಲ ಬಂದು ಇಲ್ಲಿ ವಿಶೇಷವಾಗಿ ದೇವರ ಪ್ರಸಾದ ತೆಗೆದುಕೊಂಡು ಅವರವರ ಇಷ್ಟಾರ್ಥ ಸಿದ್ಧಿ ಆಗುವಾಗಿ ದೇವರು ಅನುಗ್ರಹ ಮಾಡಿ ನಡೆಸಿಕೊಂಡಿದ್ದಾರೆ. ಇಲ್ಲಿ ಕಾವೇರಿ ಮಹರ್ಷಿ ಅಂತ ಹೇಳಿ ತಪಸ್ಸು ಮಾಡಿಕೊಂಡಿದ್ದ, ಅವನ ಈ ತಪಸ್ಸಿನಿಂದಾಗಿ ದೇವತೆಗಳಿಗೆ ತೊಂದರೆಯಾಗಿ ಅವರಿಂದಾಗಿ ಒಬ್ಬ ಖರಾಸುರ ಎಂಬುವನು ಹುಟ್ಟಿದ ಅಂತ ಹೇಳಿ ಒಂದು ಇತಿಹಾಸ ಉಂಟು. ಆ ಖರಾಸುರ ಪ್ರತಿಷ್ಠೆ ಮಾಡಿದ್ದರಿಂದ ಕಾವೂರು ಮಹಾಲಿಂಗೇಶ್ವರ ದೇವರನ್ನು ಕಾವಿಯೂರು ಅಂತ ಹೇಳಿ ಹೆಸರು ಬಂದಿದೆ ಅಂತ ಹೇಳಿ ಇತಿಹಾಸದಲ್ಲಿ ಹೇಳ್ತದೆ. ದೇವಸ್ಥಾನದಲ್ಲಿ ತೆಂಕು ಬದಿಯಲ್ಲಿ ಸಭಾಂಗಣ ಉಂಟು, ಅನಂತರ ಉತ್ತರ ಬದಿಯಲ್ಲಿ ಭೋಜನಕ್ಕೆ ಒಂದು ಸಣ್ಣ ಹಾಲುಂಟು. ಇನ್ನು ಅದು ಉತ್ತರ ಸಮಿತಿಯಲ್ಲಿರುವಂಥ ಭೋಜನ ಶಾಲೆಯನ್ನು ಒಡೆದು ಅನ್ನ ಛತ್ರ ಮಾಡಬೇಕು ಅಂತ ಹೇಳಿ ಊರಿನವರು ಮತ್ತು ಸರ್ಕಾರದವರು ನಿಶ್ಚಯ ಮಾಡಿದ್ದಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಒಂದು 5 ಕೋಟಿಯ ಪ್ರಾಜೆಕ್ಟ್ ಮಾಡಿದ್ದಾರೆ. ಅದು ಬರುವ 1-2 ವರ್ಷದೊಳಗೆ ಆಗಬೇಕು ಅಂತ ಎಲ್ಲ ನಿರೀಕ್ಷೆ ಉಂಟು. ಅದು ದೇವರು ಮಾಡಿಸಬೇಕು. ಮತ್ತು ದೇವರ ಅನ್ನಗ್ರಹ ಅಲೆ ಅದೇ ರೀತಿಯಾಗಿ ಅದಕ್ಕೆ ಅಡಿಗೆ ಮಾಡುವಂಥ ಅಡಿಗೆ ಸ್ಥಳ ಎಲ್ಲ ಉಂಟು ಈಗ ದೇವಸ್ಥಾನಕ್ಕೆ. ಇದು ಎದುರು ಬದಿಯಲ್ಲಿರುವಂಥ ಇದನ್ನು 1000 ಇಲ್ಲೊಂದು ಭಜನಾ ಮಂಡಳಿ ಉಂಟು. ಈ ಭಜನಾ ಮಂಡಳಿಗಳು 25ನೇ ವರ್ಷದ ಸ್ಮರಣೆಗಾಗಿ ಈ ಎದುರು ಗೋಪುರವನ್ನು ನಿರ್ಮಾಣ ಮಾಡಿದ್ದಾರೆ. ಹಿಂದಿರುವಂತಹ ಗೋಪುರವನ್ನು ಶ್ರೀಮಾನ್ ಚಂದ್ರಶೇಖರ ದಿಪ್ಪಣಿಗುತ್ತು ಅವರು ನಿರ್ಮಾಣ ಮಾಡಿಸಿದ್ದಾರೆ. ಅದೇ ರೀತಿಯಾಗಿ ಕಲ್ಯಾಣ ಮಂಟಪವನ್ನು ಒಂದು ಟ್ರಸ್ಟ್ ಮಾಡಿ ಆ ಕಲ್ಯಾಣ ಮಂಟಪವನ್ನು ಆ ಕಾಲದಲ್ಲಿ 1996ರಲ್ಲಿ ಅದನ್ನು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ 4 ಬದಿಯಲ್ಲಿ ಕೂಡ 4 ಗೋಪುರಗಳು, ಅದೇ 1 ಬದಿ ಕಲ್ಯಾಣ ಮಂಟಪ, 1 ಗೋಪುರ ಅದೇ ಪಡುಬದಿಯಲ್ಲಿ 1 ಗೋಪುರ, ಉತ್ತರ ಬದಿಯಲ್ಲಿ ಭೋಜನ ಶಾಲೆ ಮತ್ತು ಸೇವಾ ಕೌಂಟರ್ ಇದೆಲ್ಲ ಉಂಟು. ಸಾಧಾರಣ ಸೋಮವಾರ ಸಾಧಾರಣ 1-1.5 ಸಾವಿರ 2 ಸಾವಿರ ಜನ ಬರ್ತಾರೆ ಹಾಗೆ ಪ್ರತಿ ಸೋಮವಾರ ಸಾಧಾರಣ. ಮತ್ತು ಜಾತ್ರೆಗೆ ಒಂದು ಪ್ರತಿ ದಿವಸ ಧ್ವಜಾರೋಹಣ ದಿವಸ ಸಾಧಾರಣ 2-3 ಸಾವಿರ ಜನ ಬರ್ತಾರೆ. ನಿತ್ಯಕ್ಕೆ 1 ಸಾವಿರ ಜನ ಬರ್ತಾರೆ. ರಥಾರೋಹಣ ದಿವಸ 1 ಸಾವಿರ 6-7 ಸಾವಿರ 8 ಸಾವಿರ ಜನ ಬರ್ತಾರೆ.
4: ಅರ್ಚಕರೇ, ಇಲ್ಲಿವರೆಗೆ ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ, ಅಂದರೆ ಈ ಒಂದು ದೇವಸ್ಥಾನದ ಮಹತ್ವ ಏನಿದೆ ಅಥವಾ ಇತಿಹಾಸ ಏನಿದೆ ಎಲ್ಲ ವಿಷಯದ ಬಗ್ಗೆ ಉತ್ತಮವಾಗಿ ಹೇಳಿದ್ರ, ತುಂಬ ಒಂದು ಏನು ವಿಸ್ತೃತವಾಗಿ ತಿಳಿಸಿದ್ದೀರಾ. ಹಾಗೆ ನಿಮ್ಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕು ಅಂತಿದ್ರೆ ಯಾವ ಹಾಡನ್ನು ಕೇಳೋದಕ್ಕೆ ಬಯಸ್ತೀರಾ?
5: ಈಶ್ವರ ದೇವರ ಬಗ್ಗೆ ಹೇಳಲಿಕ್ಕೆ ಇಷ್ಟ ಆಗ್ತದೆ.
4: ಧನ್ಯವಾದಗಳು ಅರ್ಚಕರೇ.

0: ಶ್ರೋತೃಗಳೇ, ಒಂದು ಧನ್ಯತಾ ಭಾವ ಬಂದಿದೆ. ಮಹಾಲಿಂಗೇಶ್ವರನ ದರ್ಶನ ಆಗಿದೆ. ಪೂಜೆಯ ವೇಳೆಯಲ್ಲಿ ನಾವು ಉಪಸ್ಥಿತರಿದ್ದು ಆ ಪೂಜೆಯಲ್ಲಿ ಪಾಲ್ಗೊಂಡಂತಹ ಒಂದು ಭಾವ, ಅದರ ಜೊತೆಗೆ ಅರ್ಚಕರಿಂದ ಪ್ರಸಾದವನ್ನು ಕೂಡ ಸ್ವೀಕರಿಸಿ ಆಯಿತು. ದೇವರಿಗೆ ನಮಸ್ಕಾರ ಮಾಡಿ ಮತ್ತೆ ನಾವು ಹೊರಗೆ ಬಂದಿದ್ದೇವೆ. ಹೊರಗೆ ಬಂದು ಸ್ವಲ್ಪ ಈ ದೇರಬೈಲು ಕೊಂಚಾಡಿ ಮಾರ್ಗವಾಗಿಯೇ ನಾವು ಬಂದೆವು. ಬಹುಶಃ ಆ ಭಾಗದಿಂದ ನಾವು ಬೊಂದೆಲಿಂದ ಬಂದವರು ಇನ್ನು ಈ ಮಾರ್ಗವಾಗಿ ಮುಲ್ಲಕ್ಕಾಡು ಕಡೆಗೆ ಹೋಗೋಣ ಅಂತ ನಮ್ಮ ಬಿಂದಿಯ ಇವರೆಲ್ಲ ಮಾತಾಡಿದರು. ಹಾಗೆ ನಾವು ಸ್ವಲ್ಪ ಮುಂದುವರಿದು ನಾವು ಬಂದಾಗ ಇಲ್ಲಿ ಸೂಜಿಕಲ್ಲು ಎನ್ನುವಂಥ ಒಂದು ಪ್ರದೇಶ ಸಿಗ್ತದೆ. ಸೂಜಿಕಲ್ಲು ಅದು ತುಳುವಿನ ಶಬ್ದ. ಅದು ಏನಪ್ಪ ಸೂಜಿಕಲ್ಲು? ಚೂಪಾದ ಕಲ್ಲು ಇರಬೇಕು ಅಂತ ಹೇಳಿ. ಅದು ಏನು ಅಂತ ಸ್ಥಳೀಯರನ್ನು ಕೇಳಿದರೆ, ಇಲ್ಲಿ ಮೇಲೆ ಗುಡ್ಡದಲ್ಲಿ ಚೂಪಾದ ಕಲ್ಲಿನ ಆಕೃತಿಯ ಒಂದು ಗುಳಿಗನ ಕಲ್ಲು ಇದೆ, ಗುಳಿಗ ದೈವದ ಕಲ್ಲು, ಆದ್ದರಿಂದ ಸೂಜಿಕಲ್ಲು ಅಂತ ಹೆಸರು ಬಂತು ಅಂತ ಸ್ಥಳೀಯರೊಬ್ಬರು ಹೇಳಿದರು. ಈ ಪ್ರದೇಶದಲ್ಲಿ ಒಂದು ಕೋಟೆದ ಬಬ್ಬು ಸ್ವಾಮಿಯ ಒಂದು ಗುಡಿ ಕೂಡ ಇದೆ, ಒಂದು ಸ್ಥಾನ, ಕೋಟೆದ ಬಬ್ಬು ಸ್ಥಾನ. ಇಲ್ಲಿ ಮುಲ್ಲಕ್ಕಾಡು ಮಿತ್ರ ಮಂಡಳಿಯವರು ಇದ್ದಾರೆ, ಕಾವೂರು ಮಿತ್ರ ಮಂಡಳಿಯವರು ಇದ್ದಾರೆ. ವರ್ಷಂ ಪ್ರತಿ ಇಲ್ಲೊಂದು ಮೈದಾನ ಇದೆ, ಇಲ್ಲಿ ಕಾರ್ಯಕ್ರಮಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ.
1: ಕೇಳುಗರೆ, ನಾವೀಗ ಊರು ಕೇರಿ ಕಾರ್ಯಕ್ರಮಕ್ಕೋಸ್ಕರ ಬಂದಿರುವಂತಹ ಪ್ಲೇಸ್ ಇದು ಕಾವೂರು ಪರಿಸರ. ಈ ಕಾವೂರು ಪರಿಸರದಲ್ಲಿ ಸೂಜಿಗಲ್ಲು ಅನ್ನುವಂತಹ ಒಂದು ಪ್ರದೇಶ ಇದೆ. ಈ ಒಂದು ಸೂಜಿಗಲ್ಲು ಪ್ರದೇಶದಲ್ಲಿ ಕೋಟೆ ಬಬ್ಬುಸ್ವಾಮಿ ದೈವಸ್ಥಾನ ಕೂಡ ಇದೆ, ಅತಿ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ದೈವಸ್ಥಾನ ಇದು. ಇಲ್ಲಿನ ಒಂದು ಗುರಿಕಾರರಾದಂತಹ ಚಂದು ಗುರಿಕಾರರವರು ನಮ್ಮ ಜೊತೆ ಇದ್ದಾರೆ. ಈಗ ನಮ್ಮ ಜೊತೆ ಚಂದು ಗುರಿಕಾರವರು ಈ ಒಂದು ದೇವಸ್ಥಾನದ ಇತಿಹಾಸ ಆಗಿರ್ಬೋದು, ಈ ದೇವಸ್ಥಾನದ ಮಹತ್ವ, ಹಾಗೆ ಈ ಒಂದು ಪರಿಸರ ಹೇಗೆ ಈ ಒಂದು ಇಲ್ಲಿನ ಜನರಿಗೆ ಪೂರಕ ಆಗ್ತಾ ಇದೆ, ಈ ಒಂದು ದೈವಸ್ಥಾನಕ್ಕೆ ಹೇಗೆ ಪೂರಕ ಆಗ್ತಿದೆ ಅನ್ನುವಂತಹ ವಿಚಾರದ ಕುರಿತು ಮಾಹಿತಿಯನ್ನು ನೀಡೋದಕ್ಕಿದ್ದಾರೆ. ನಮಸ್ತೆ.
2: ನಮಸ್ತೆ. ಎಂಕಲನ ಹಿರಿಯ ಕುಲಮಲ್ಪ ಒಂಜಿ 10 ಜನ ಸೇರಿದು ಎಂಕಲ ಗಂಜಿ ಎಂಕಲನ ಕುಲದೇವಿಯರು ಪಂಪಿನಂಜಿ ನಂಬಿಗೇಳಿ ಎಂಕಲೊಂಜಿ 10 ಜನ ಕುಲೊಂಜಿ 10 ಜನ ಸೇರಿದು ಮಲ್ಪ ಎಂಕಲಿಗೆ ಯಾನು ಎಲ್ಲಿಲ್ಲ ಅಪಾಗ ಸೇರಿದು 10 ಜನ ಸೇರಿ ಅವರಿಗೆ ಸೇರಿನಾಗ ಎಂಕಲ ದೇವರೇನೆ ಎಂಕಲಿಗೆ ನಂಬೋಡು ಬಂದು ಹಾಕಲು ಒಂಜಿ ನಿರ್ಣಯ ಮಲ್ತೇರಿ. ಆ ಪೊರ್ತು ದಾದನ ಒಂಜಿ ಗಾಳಿ ಸುಳಿಗಾಲಿ ದಲಕ ಬತ್ತದ್ದು ಮಕ್ಕಳಿ ನಂಜಿ ಸುತ್ತು ಸುತ್ತು ಸುತ್ತು ಪಾಡಿಗೆ ಅಪಾಗ ಅಕಲು ಬಂಡೇರಿಗೆ ದೈವ ನಮ್ಮ ಪುರಿಯೋಡಲ್ಲಿ ನಮ್ಮ ಬರ್ಪಿನವರಲ್ಲಿ ನಕ್ಕೆ ದರ್ಶನ ಮಲ್ಪೋಡು ಒಂದು ದೇವನಂಜಿ ದರ್ಶನ ಮಲ್ಪಾರಿಗೆ ದರ್ಶನ ಮಲ್ಪನ ಬತ್ತದ್ದು ಓಲೊಂಜಿ ಇಲ್ಲಡ ಅಲ್ಪ ಭಂಡಾರದಲ್ಲಿ ಉಂಡಲ್ಲ ಅಲ್ಪ ದರ್ಶನ ಮಲ್ತೇರಿಗೆ ಅಲ್ಪ ದರ್ಶನ ಮಲ್ಪನ ದೇವಿ ಬತ್ತು ಮೂಲಂತೀಗೆ ಎಂಕೆ ಈ ಜಾಗೆ ಬೋಡು ಅಂಚೆ ಈ ಜಾಗೆ ಬತ್ತದಂತದ್ದು ದೇವಿ ಬಂಡೆಗೆ ನಿಕ್ಲೆ ಅನ್ನ ಆರಾಧನೆ ಮಲ್ಪಳೆ ಎಂಕಲು ಯಾನು ನಿಕ್ಲೇನು ಬರಿ ಬತ್ತೊಂದು ಯಾನು ಬರ್ಪೇ ಒಂದು ಯಾನು ನಿಕ್ಲನ ಕುಲದೇವರು ನಿಕ್ಲಿಕ್ಕೆ ಓಲ್ ಪೊಂಡಲ್ಲ ಓಲ್ ಬತ್ತಲ್ಲ ಯಾನು ದೇವರ್ಲೇನೆ ದೈವಲಾನೆ ಬಂದು ಅಲ್ಪ ನೋಡಿ ಇದು ಏರ ಮುಲ್ಪಂಜಿ ಏರನ ಜಾಗ ದಕ್ಕಲಿಂದ ಅಪ್ಪ ಕುಮ್ಕಿ ಜಾಗೆ ಜಾಗಲಲ್ಲಿ ಎತ್ತದ್ದು ಕೇಂದ್ರಿಗೆ ಎಂಕು ದೈವ ಕೇಂದ್ರ ಎಂಕು ಅಂತ ಉಂಟು ಜಾತಿ ಕೊಡ ದೈವ ಆರು ಪಂಡ್ಯರಿಗೆ ನಿಕ್ಕೆ ಏತು ಜಾಗೆ ಬೋಡು ಆದ್ಯತೆ ಇತ್ತ ಮತ್ತೆ ಇಲ್ಲಿ ಕಡ್ದು ಕುಲ್ದೇರು ಒಂದು ಜಾಗೆ ಪೂರ ನೆಕ್ಕೆ ಎತ್ತಿನ ಅಪ್ಪಗ ದೈವ ಬತ್ತಿನಾಯ ಪಂಡೆಗೆ ಮುಲ್ಪ ಅಧಿಕಾರ ದೈವರು ಇಲ್ಲೇ ಆಯ್ನ ನಂಬೋಡು ಒಂಡೇರಿಗೆ ಸೂಜಿ ಕಲ್ಲು ಒಂದು ಅಲ್ಪ ಕಲ್ಲು ಮಿತ್ತುಂಡು ತೂತಾರದ ಮೇಲೆ ಅಲ್ಪ ಎತ್ತರದು ಮಿತ್ತುಂಡು ರೆಡ್ ಕಲ್ಲು ಉಂಡ ಆ ಸೂಜಿ ಕಲ್ಲದ ಆಯ್ನ ನಂಬುದು ಸೂಜಿ ಕಲ್ಲು ಗುಳಿಗೆ ಉಂಟು ಮಣ್ಣ ಚಿಟ್ಟೆ ಪಾಡ್ದು ಮಣ್ಣದ ಜಗಲಿದ ಲೆಕ್ಕ ಒಂಜಿ ಈ ತಗಲಡು ನಮ್ಮ ಕುಲ್ಲುನಾಥ ತಗಲರು ಜಗಲಿದ ಲೆಕ್ಕ ಮತ್ತೆ ನಂಬಿಯರು ಒಂಜಿ ಸಂಪಾಯ್ದ ಒಂದು ಮರ ಆಯ್ತ ಇದು ನಂಬಿಯರು ಎಂಕಲ್ಲೋ ದರಾಯ ಅಂಚ ಒಂಜಿ ಇನ್ನು ಹೊರಡ್ದವರು ಹೊರಡ್ದವರು ಊರ್ದ ಕಲ್ಲದ ಇರಲ್ಲ ಎಂಕಲ್ನ ಭಕ್ತಿ ಇಲ್ಲ ಎಂಕಲ್ನ ಮಂಡ ಎಂಕಲ್ನಾತ್ ಎಂಕಲ್ನ ಹಿರಿಯ ಕಲ್ನ ಭಕ್ತಿ ಮಂಡ ಎಂಕಲ್ನ ಭಕ್ತಿ ಅಂದ್ ಅನ್ಕೊಂಡ್ಬಿಜಿ ಎಂಕಲ್ನ ಹಿರಿಯ ಕಲ್ನ ಭಕ್ತಿ ಇಲ್ಲ ಮುಂತಾಯಿ ಹಿಂದೆಟ್ಲ ಕಲೆ ಹಿಡ್ದರ ದೇವಿ ಅವರವ್ರದಾರ ಉದ್ಧಾರ ಒಂದು ಬತ್ತೆ ಆಯ ಉದ್ಧಾರ ಅದಕ್ಕೆ ಎಂಕಲ ಉದ್ಧಾರ ಒಂದು ಬತ್ತ ಅಂಚನೆ ಐತೆ ಮುಲ್ಪ ಬಾರಿ ಗೌಜಿ ಪೂಜೆ ನಡ್ಕೊಂಡು ಗುಳಿಗನೇ ಮುಗ್ಗೆ ಸಾಧಾರಣ ಕೊರದ ಪಣ್ಣ ಮಾಡ್ತಲ್ಲ ಜಾಸ್ತಿ ಪಗೆಲ್ದು ಸಭೆ ಸೇರಿ ನಿಕ್ಕಲ್ದು ಪರ ಸಭೆ ಸೇರಿಂಡು ಮಸ್ತ್ ಮುಲ್ಪ ಉಳ್ಳೇರ ಜಾಗ ಪೂಜೆ ಅಂಚಿನ ಕೋರ್ದಪ್ಪನೈಮಗ್ಲು ಸಭೆ ಸೇರಲು
1: ಸಲ್ಮೆಲು ಈತನೇಟ ಯೊಂಜಿ ದೈವಸ್ಥಾನದ ಮಹಿಮೆ ಅತ್ತಂಡ ಕಾರ್ಣಿಕ ಇಂಚಿನ ಉಂಡ ನಿನ್ನ ಪೂರ ಪೊರ್ಲುಡೆ ಪಂಡರೆ ರೇ ಸೊಲ್ಮೆಲ್ನ ಸಂದ ಒಂದು ಇನ್ನು ನಮ್ಮ ಜೊತೆ ಇರುವಂತವರು ಇಲ್ಲಿನ ಅಧ್ಯಕ್ಷರು ಇವರ ಹೆಸರು ದೇವದಾಸ್ ಅಂತ ನಮ್ಮ ಜೊತೆ ಇದ್ದಾರೆ. ಇಲ್ಲಿನ ಇನ್ನಷ್ಟು ಮಾಹಿತಿಯನ್ನ ಇವರು ನೀಡ್ತಾರೆ, ಹೇಗೆ ಪರಿಸರ ಎಲ್ಲ ಇವರಿಗೆ ಪೂರಕ ಆಗ್ತಾ ಇದೆ ಒಂದು ದೈವಸ್ಥಾನಕ್ಕೆ ಅಂತ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ. ಅವಾಗ ಇಂಗ್ಲ ಪಂಪಿನ ಕೇಂದ್ರ ಮನ್ನದ ಒಂಜಿ ಚಿಟ್ಟೆ ಮಲ್ತದ್ದು ಮೆಕ್ಲು ನಮ್ಮೊಂದು ವೈದ್ಯನಂಚಿನ ಇನಿ ಈ ಒಂಜಿ ನಿಕ್ಲಿಗೆ ಗೊತ್ತಾಗುನು ತೂನಗಾನೆ ವಾರೀತಿ ಬೆಳಗ್ದ ನೆಕ್ಕ ಕಾರಣ ಪರಿಸರ ಅಲ್ಲ ಬಕ್ಕ ಭಕ್ತಿಯರ್ನಲ್ಲ ಅವರ ಹತ್ರ ಮೂಲ ವಾ ಒಂಜಿ ತೊಂದರೆ ಲಜ್ಜೆ ಅಂದ್ರೆ ಎಡ್ಡೆ ರೀತಿಯಲ್ಲಿ ಜನಕ್ಲಿ ಬತ್ತದ ಅಕ್ಲಿ ನಮ್ಮಿನ ಅಕ್ಲಿಗೆ ದೇವದ ಅಬ್ಬೈಲುಂಡು ಆರು ಅಕ್ಲಿಗೆ ಒಂಜಿ ಶಕ್ತಿಲ್ನ ಕೊರೊಂದುಲ್ಲೇರು ಹಿಂಗ ದೇವಸ್ಥಾನ ದಿನ ಕಾಂಡೆ ಬೈಯಾಗ அஞ்சு கண்டே இருந்து எண்மரை கண்டே விட்ட ஏழு கண்டைக்கு பூஜை இருந்தோம் டெய்லி வருஷம் பிரதி பொக்க காண்ட ஐதுவரை இருந்து ஆறுவரை முட்ட டெய்லி பூஜை வைப்போண்டு அஞ்சே எங்கே நான் இதே சொன்னோடு யோகா கிளாஸாக வந்தோம் அக்கிலே ஃப்ரீயாக அது குறந்துள்ள பொக்க யக்ஷகானது அக்கிலே பிராக்டிஸ் மல்த்து வந்து போயிரு அக்கிலே பிற அவகாசம் மல்த்து குறந்துள்ள அஞ்சு அதுப்பினாக எங்கே நான் இதே சொன்னோடு நடப்பு அஞ்சு அஞ்சு கெலவு காரியக்கிரம நீங்கள் பண்ணிற பாரி குஷியாகப்போண்டு
1: ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನ ಕೇಳಬೇಕು ಅಂತಿದ್ರೆ ಯಾವ ಹಾಡನ್ನ ಕೇಳೋದಕ್ಕೆ ಬಯಸ್ತೀರಿ
3: ಎಂಗ್ಲಿಗೆ ಇಚ್ಛೆ ಪಡಬೇಕಂದ್ರೆ ಎಂಗ್ಲಿಗೆ ಕೋಟದ ಬಬ್ಬು ಸ್ವಾಮಿ ನನೇ ಒಂಜಿ ಪದ್ಯ ಕೇಳೋದು ಎಂಗ್ಲಿಗೆ ಆಸೆ ಉಂಟು.

0: ಸ್ವಾಮಿಯೇ.
1: ಈ ಕೋಟೆದ ಬಬ್ಬುಸ್ವಾಮಿಯ ದೇವಸ್ಥಾನದ ಎದುರುಗಡೆಯೇ ಕಾಣ್ತಾ ಇರುವಂತದ್ದು ಮುಲ್ಲಕಾಡು ಸರಕಾರಿ ಶಾಲೆ. ಸರಕಾರಿ ಶಾಲೆಗಳಾಗಲಿ ಪ್ರೈವೇಟ್ ಶಾಲೆಗಳಾಗಲಿ ಹಲವು ತಿಂಗಳುಗಳಿಂದ ಮುಚ್ಚಲ್ಪಟ್ಟಿರುವಂತಹ ಒಂದು ವಾತಾವರಣ. ಈಗ ನಾವು ಇಲ್ಲಿ ಬಂದು ನೋಡಿದರೆ ಈ ಶಾಲೆಯಲ್ಲಿ ಪಾಠ ಪ್ರವಚನಗಳು ನಡೀತಾ ಇರುವಂತಹ ಒಂದು ಲಕ್ಷಣ ಕಾಣಿಸ್ತಾ ಇದೆ. ಹೇಗೂ ಇಲ್ಲಿವರೆಗೆ ಬಂದಿದ್ದೇವೆ, ಶಾಲೆಗೆ ಹೋಗಿ ಒಂದಷ್ಟು ವಿಚಾರ ತಿಳ್ಕೊಳ್ಳೋಣ ಅಂತ ನಾವು ಮುಂದೆ ಬಂದರೆ ಈ ಶಾಲಾ ಆವರಣ ನಮಗೆ ಗೋಚರಿಸಿತು. ಬಹಳ ಹಳೆಯ ಒಂದು ಸರ್ಕಾರಿ ವಿದ್ಯಾಸಂಸ್ಥೆ, ವ್ಯವಸ್ಥಿತವಾಗಿ ಇರುವಂಥದ್ದು. ಇಲ್ಲಿ ಅನೇಕ ಮಂದಿ ಕಲಿತವರು ದೇಶ ವಿದೇಶಗಳಲ್ಲಿ ಇವತ್ತು ದೊಡ್ಡ ಹೆಸರನ್ನು ಕೂಡ ಮಾಡಿದ್ದಾರೆ ಅಂತ ನಾವು ಕೇಳಿ ತಿಳಿದಿದ್ದೇವೆ. ಹಾಗಾಗಿ ಈ ಒಂದು ಸಂಸ್ಥೆಯ ಬಗ್ಗೆ ನಾವು ಹೆಚ್ಚಿನ ವಿವರಗಳನ್ನು ಸ್ವಲ್ಪ ಪಡೀಬೇಕು ಅಂತ ಮನಸ್ಸಾಯಿತು. ಹಾಗೆ ಸಂಬಂಧಪಟ್ಟಂಥ ಮುಖ್ಯಸ್ಥರನ್ನು ನಾವು ಮಾತಾಡಿಸಿದ್ದೇವೆ. ನೋಡೋಣ, ವಿಷಯಗಳನ್ನು ತಿಳಿಯೋಣ.
2: ಕೆಳಗರೆ ನಾವೀಗ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮುಲ್ಲಕ್ಕಾಡು ಇಲ್ಲಿಯ ಮುಖ್ಯ ಶಿಕ್ಷಕಿಯಾದಂತಹ ವನಿತಾ ಅವರು ನಮ್ಮ ಜೊತೆ ಇದ್ದಾರೆ. ಈ ಶಾಲೆಯ ಬಗ್ಗೆ, ಶಾಲೆ ಯಾವಾಗ ಶುರುವಾಯಿತು, ಎಷ್ಟು ಮಕ್ಕಳು ಇಲ್ಲಿ ಕರೀತಾ ಇದ್ದಾರೆ, ಯಾವೆಲ್ಲ ಸಾಧನೆಗಳನ್ನೆಲ್ಲ ಈ ಒಂದು ಶಾಲೆ ಮಾಡಿದೆ ಅನ್ನುವಂಥ ವಿಚಾರದ ಕುರಿತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಹಿತಿಯನ್ನು ನೀಡೋದಕ್ಕಿದ್ದಾರೆ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ. ನಮ್ಮ ಶಾಲೆ 1965 ಪ್ರಾರಂಭಗೊಂಡಂಥದ್ದು. 2015 50 ವರ್ಷಗಳನ್ನು ಪೂರೈಸಿ ಇದು ಸ್ವರ್ಣ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದೆ. ಈ ಶಾಲೆಯನ್ನು ಶಂಕರ ಮೇಲಾಂಟ ಎನ್ನುವರು ಸ್ಥಾಪನೆ ಮಾಡಿ ಅದರ ಸ್ಥಾಪಕ ಅಧ್ಯಕ್ಷರಾಗಿದ್ದರು ಅವರು. ಹಾಗೆ 1998 ಸುಮಾರಿಗೆ 350 ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದರು. ಈಗ ಇತ್ತೀಚಿನ ವರ್ಷದಲ್ಲಿ 200 ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಕಲಿತಾ ಇದ್ದಾರೆ. ಇಲ್ಲಿ ಕನ್ನಡ ಶಾಲೆ ಅಲ್ಲದೆ ನಾವು 1 ಮತ್ತು 2 ತರಗತಿಗಳಿಗೆ ಇಂಗ್ಲಿಷ್ ಮಾಧ್ಯಮವನ್ನು ಸಹ ಬೋಧಿಸುವಂಥ ವ್ಯವಸ್ಥೆ ಇದೆ ಈಗ. ಅದಲ್ಲದೆ ನಮ್ಮ ಶಾಲೆ 2011-12 ರಾಷ್ಟ್ರೀಯ ಮಾಧ್ಯಮಿಕ ಅಭಿಯಾನದಡಿಯಲ್ಲಿ ಪ್ರೌಢಶಾಲೆಯನ್ನು ಸಹ ಆರಂಭಿಸಿದೆ. ಅನಂತರ ಈ ಶಾಲೆಯ 2012 ಕುಮಾರಿ ಸುಪ್ರೀತಾ ಎನ್ನುವಂಥ ಒಂದು ಹುಡುಗಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರ ಎತ್ತುವಿಕೆಯಲ್ಲಿ 8 ಚಿನ್ನದ ಪದಕಗಳನ್ನು ಪಡೆದು ಶಾಲೆಯ ಕೀರ್ತಿಯನ್ನು ಜಗದಗಲಕ್ಕೆ ವಿಸ್ತರಿಸಿದ್ದಾಳೆ ಎನ್ನುವುದು ಒಂದು ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲದೆ ನಮ್ಮ ಶಾಲೆ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಉತ್ತಮ SDMC ಪ್ರಶಸ್ತಿ, ಹಾಗೆ ಮೌಲ್ಯಾಂಕನ ಪ್ರಶಸ್ತಿ, ಪೂರಕ ಬೋಧನೆಗಾಗಿ ಉತ್ತಮ ಶಾಲಾ ಪ್ರಶಸ್ತಿ, ರಾಜ್ಯ ಶಿಕ್ಷಕ ಪ್ರಶಸ್ತಿ, ಮೆಟ್ರಿಕ್ ಮೇಳ ಮತ್ತು ಕಲಿಕೋಪಕರಣ ತಯಾರಿ, ಜಿಲ್ಲಾ ಮಟ್ಟದ ಉತ್ತಮ ಹಸ್ತಪ್ರತಿ ಪ್ರಶಸ್ತಿ ದೊರೆತದ್ದಲ್ಲದೆ ಇದು ಶಾಲೆಯ ಕೀರ್ತಿಯನ್ನು ಉನ್ನತಿಗೆ ಏರಿಸಿದೆ. ಹಾಗೆ ನಮ್ಮ ಶಾಲೆಗೆ ಶ್ರೀಮತಿ ಚಂದ್ರಾವತಿ ರೈ ಇವರು ಇರುವಾಗ 2012 ದಕ್ಷಿಣ ಕನ್ನಡದಲ್ಲೇ ಒಂದು ಅತ್ಯುತ್ತಮ ಶಾಲೆ ಮತ್ತು ಅವರಿಗೆ ಉತ್ತಮ ಶಿಕ್ಷಕಿ ಎನ್ನುವಂತಹ ರಾಜ್ಯ ಮಟ್ಟದ ಪ್ರಶಸ್ತಿ ಸಹ ಬಂದದ್ದು ಒಂದು ಹೆಮ್ಮೆಯ ವಿಚಾರ. ಅದಲ್ಲದೆ ದೆಹಲಿಯಿಂದ JRM ತಂಡ ಸಹ ನಮ್ಮಲ್ಲಿ 3 ಬಂದು ಶಾಲೆಯ ಇದನ್ನು ಪ್ರಗತಿಯನ್ನು ವೀಕ್ಷಣೆ ಮಾಡಿದೆ. ತಂಡ ಹೇಳಿದಂತೆ ದೇಶದ ಅತ್ಯುತ್ತಮ ಶಾಲೆಗಳಲ್ಲಿ ಇದು ಒಂದು ಎಂಬ ಮಾತನ್ನು ನಮಗೆ ಅವರು ಹೇಳಿರುವುದು ಒಂದು ಅಭಿಮಾನದ ವಿಷಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಒಂದು 150 ಔಷಧೀಯ ಗಿಡಗಳಿವೆ, ಹಾಗೆ ಹಿಂದ್ಗಡೆ ಸ್ವಲ್ಪ ಬಾಳೆ ಗಿಡಗಳು, ತರಕಾರಿ ತೋಟ ಎಲ್ಲ ಇತ್ತು. ಈಗ ಸ್ವಲ್ಪ ಪ್ರಸ್ತುತ ನಾವೆಲ್ಲ ಇಲ್ಲದೇ ಇರೋದ್ರಿಂದ ಅವುಗಳು ಸ್ವಲ್ಪ ಕಡಿಮೆ ಆಗಿದೆ. ಈಗ ಕೊರೋನಾ ಕಾಲದಲ್ಲೂ ಸಹ ನಾವು ಕೋವಿಡ್ ನಿಯಮಗಳನ್ನು ಬಳಸಿ, ಅಂದರೆ ಸ್ಯಾನಿಟೈಸ್ ಉಪಯೋಗಿಸಿಕೊಂಡು ಮತ್ತು ಎಲ್ಲ ಮಕ್ಕಳು ಮಾಸ್ಕನ್ನು ಧರಿಸಿಕೊಂಡು ಎಲ್ಲ ಮಕ್ಕಳು ನಮ್ಮ ಶಾಲೆಗಳಿಗೆ ಬರ್ತಾ ಇದ್ದಾರೆ ಎನ್ನುವುದು ಒಂದು ಒಳ್ಳೆಯ ಸೂಚನೆ ಅನ್ನೋದನ್ನು ನಾವು ತಿಳಿಸ್ಲಿಕ್ಕೆ ಬಯಸ್ತೇವೆ. ನಮ್ಮ ಪ್ರಾಥಮಿಕ ಹಂತದಲ್ಲಿ 1ನೇ ಇಂದ 8ನೇ ತರಗತಿವರೆಗೆ ನಾವು ನಡೆಸ್ತಾ ಇದ್ದೇವೆ. ಉಳಿದ 9-10 ತರಗತಿಗಳು ಪ್ರೌಢಶಾಲೆಯಲ್ಲಿ ನಡೀತಾ ಇದೆ. ಅಲ್ಲೂ ಪ್ರಸ್ತುತ 7 ಶಿಕ್ಷಕರು, ಹಾಗೆ ಒಬ್ಬರು ಪ್ರಶಸ್ತಿ ಪಡೆದಂತಹ ಹೈಸ್ಕೂಲ್ HM ಒಬ್ಬರಿದ್ದಾರೆ. ಹಾಗೆ ಅಲ್ಲಿಯೂ 63 ಮಕ್ಕಳನ್ನು ಒಳಗೊಂಡಂತೆ ಶಾಲಾ ಕಾರ್ಯಕ್ರಮಗಳು ಕೋವಿಡ್ ನಿಯಮದಂತೆ ನಡೀತಾ ಇದೆ.
2: ಇದಿವಿಷ್ಟು ಈ ಶಾಲೆಯಲ್ಲಿ ಏನೆಲ್ಲ ಚಟುವಟಿಕೆಗಳಾಗ್ತಾ ಇದೆ, ಯಾವ ರೀತಿ ಪ್ರಸಿದ್ಧಿಯನ್ನು ಪಡೆದಿದೆ, ಎಲ್ಲ ವಿಷಯದ ಬಗ್ಗೆ ನೀವು ಹೇಳಿದರೆ ಮೇಡಮ್, ಹಾಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡನ್ನು ಕೇಳಬೇಕು ಅಂತಿದ್ರೆ ಯಾವ ಹಾಡನ್ನು ಕೇಳೋದಕ್ಕೆ ಬಯಸ್ತೀರಾ?
3: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಎನ್ನುವಂತಹ ಸಿನಿಮಾದ ಹಾಡನ್ನು ನಾವು ಇಷ್ಟಪಡ್ತಾ ಇದ್ದೇವೆ. ಹೇ

0: ಹೊಂದಿಕೊಂಡು ಈಗ ನಾವು ಮತ್ತೆ ನಮ್ಮ ಸ್ವಸ್ಥಾನಕ್ಕೆ ತೆರಳುವಂತಹ ಯೋಚನೆಯಲ್ಲಿದ್ದೇವೆ. ಇನ್ನು ಮುಂದಿನ ವಾರ ಊರುಕೇರಿಯಲ್ಲಿ ಇನ್ನಷ್ಟು ವಿಚಾರಗಳನ್ನು, ಇನ್ನಷ್ಟು ಪ್ರದೇಶಗಳನ್ನು ನಿಮಗೆ ಪರಿಚಯಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಪ್ರೋತ್ಸಾಹಿಸಿದಂಥ ಎಲ್ಲ ಶ್ರೋತೃಗಳನ್ನು ಕೂಡ ಮತ್ತೊಮ್ಮೆ ನೆನಪಿಸ್ತಾ, ಊರುಕೇರಿ ಕಾರ್ಯಕ್ರಮ ಇದು ನಿಮ್ಮ ಕಾರ್ಯಕ್ರಮ, ಹಾಗಾಗಿ ನಿಮ್ಮ ಸಹಕಾರ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ನಮ್ಮ ಕಾರ್ಯಕ್ರಮಗಳು ಮುಂದುವರಿದುಕೊಂಡು ಹೋಗ್ತದೆ. ಎಲ್ಲವನ್ನು ನಾವು ಹೇಳಿದ್ದೇವೆ ಅಂತ ಹೇಳಿ ನಮಗೆ ಅನಿಸುವುದಿಲ್ಲ, ಯಾಕಂದರೆ ನಾವು ಹೇಳಿದ್ದು ಸ್ವಲ್ಪ, ಬಿಟ್ಟದ್ದು ತುಂಬ ಇರಬಹುದು. ಆದರೆ ಹಂಸಕ್ಷೀರ ನ್ಯಾಯದ ಹಾಗೆ ಅದನ್ನು ಶ್ರೋತೃಗಳು ಸ್ವೀಕಾರ ಮಾಡ್ತಾರೆ ಅಂತ ತಿಳ್ಕೊಳ್ತಾ, ಇವತ್ತಿನ ಕಾರ್ಯಕ್ರಮವನ್ನು ಕೇಳಿದ ನಿಮಗೆ, ಸಹಕರಿಸಿದ ಎಲ್ಲ ಸಾರಂಗ ತಂಡದವರಿಗೆ ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ಸಲ್ಲಿಸಿ ಇವತ್ತಿನ ಊರುಕೇರಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾನು ಭಾಸ್ಕರ್ ರೈ ಕುಕ್ಕೊಳ್ಳಿ, ಮುಂದಿನ ವಾರ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಕೇರಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಯಾವ ಮನುಷ್ಯ ನಂಬಿಕೆ ಇಲ್ಲದೆ ಕೆಲಸ ಮಾಡ್ತಾನೋ ಅವನು ಎಂದೂ ಶ್ರೇಯಸ್ಸಾಗೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕ್ಷೇತ್ರದಲ್ಲಿ ದೊಡ್ಡವನಾಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದು ಇದು. ಮೊದಲು ನೀನು ಮಾಡೋ ಕೆಲಸದಲ್ಲಿ ನಂಬಿಕೆ ಇಟ್ಕೊಳ್ಳಯ್ಯ ನೀನು, ಆಮೇಲೆ ದೊಡ್ಡವನಾಗ್ತೀಯ ನೀನು. ಮಾಡೋಕ್ಕೆ ಮೊದಲೇ ಆಗುತ್ತಾ ಇದು ಅಂದ್ಕೊಂಡು ಹೋದರೆ ಆಗೋದೇ ಇಲ್ಲ. ನಾನು ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದ ಇಬ್ಬರು ಹುಡುಗಿಯರು ಎಕ್ಸ್ಪರ್ಟ್ ಡಿಬೇಟ್ ಮಾಡೋರು, ಇಂಟರ್ ಕಾಲೇಜಿಗೆ ಕಳಿಸಿದ್ದೀನಿ, ಬಂದರು. ಐ ಡೋಂಟ್ ಥಿಂಕ್ ವಿಲ್ ವಿನ್ ಸರ್ ಅಂದರು. ಡೋಂಟ್ ಗೋ ಅಂತ ಹೇಳಿ, ಯು ಆರ್ ಆಲ್ರೆಡಿ ಲಾಸ್ಟ್, ಯು ಡೋಂಟ್ ಗೋ. ಸೋತ್ಬಿಟ್ಟು ಈಗಾಗಲೇ ನೀನು ಹೋಗೋದಕ್ಕಿಂತ ಮೊದಲೇ ಸೋಲಿನ ಮಾತು ಯಾಕೆ? ಈ ನಂಬಿಕೆ ಬೆಳೆಸೋದಕ್ಕೆ ಈ ಛಾಂದೋಗ್ಯ ಉಪನಿಷತ್ ಎಷ್ಟು ಕಾರಣ ಆಯಿತು ಅಂತ ಹೇಳಬೇಕು ನಾನು ಹುಡುಗರಿಗೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದೇ ಕೆಲಸ ಅತ್ಯಂತ ಶ್ರೇಷ್ಠ ಕೆಲಸ ಆಗೋದಕ್ಕೆ ಮೂರೇ ಮೂರು ಕಾರಣ ಅಂತ ಹೇಳ್ತಾರೆ. ವಿದ್ಯಾ, ಶ್ರದ್ಧಾ, ಉಪನಿಷತ್. ಎಷ್ಟು ಚಂದದ ಮಾತದು. ಅದಕ್ಕೆ ಸಾಯಣ ಭಾಷ್ಯ ಇದೆ, ಅದ್ಭುತವಾದ ಭಾಷ್ಯ ಬರೆದಿದ್ದಾರೆ ಸಾಯಣಾಚಾರ್ಯರು. ಅದಕ್ಕೆ ಹೇಳ್ತಾರೆ ವಿದ್ಯಾ ಮೂರು ಥರದ ವಿದ್ಯೆಗಳಂತೆ. ನಾನು ಯಾವ ಕೆಲಸ ಮಾಡಬೇಕು ಅಂತ ಹೋಗ್ತೀನೋ ಆ ಕೆಲಸದ ಬಗ್ಗೆ ಜ್ಞಾನ ಇರಬೇಕು ನನಗೆ ಸ್ವಲ್ಪ. ಎರಡನೇದು ಆ ಕೆಲಸ ನಾ ಮಾಡಬಲ್ಲೆ ಅನ್ನುವಂಥ ನಂಬಿಕೆ ಇರಬೇಕು. ಮೂರನೇದು ನಾ ಮಾಡೋದ್ರಿಂದ ನನಗೂ ಒಳ್ಳೇದಾಗತ್ತೆ, ಜಗತ್ತಿಗೆ ಒಳ್ಳೇದಾಗ್ತದೆ ಅನ್ನುವಂಥ ಒಂದು ಜ್ಞಾನ ಇರಬೇಕು. ಇದು ಮೂರು. ಎರಡನೇದು ಮುಖ್ಯ ಇವತ್ತಿನ ವಿಷಯಕ್ಕೆ ನನಗೆ ಬೇಕಾದದ್ದು ಶ್ರದ್ಧಾ. ಇಂಗ್ಲೀಷಲ್ಲಿ ಫೇತ್ ಅಂತ ಏನು ಬಳಸ್ತೀವಿ, ಫೇತ್ ಈಸ್ ಅ ಪೂರ್ ಟ್ರಾನ್ಸ್ಲೇಷನ್ ಆಫ್ ಶ್ರದ್ಧಾ. ಆ ಶ್ರದ್ಧೆಗೆ ಸರಿಯಾದ ಪದ ಇಂಗ್ಲೀಷಲ್ಲಿ ಇಲ್ಲ, ನಾವು ಫೇತ್ ಅಂತ ಅಷ್ಟೇ ಕರಿತೀವಿ. ಅತ್ಯಂತ ಆಳವಾದ ಗಾಢವಾದ ನಂಬಿಕೆ ಶ್ರದ್ಧೆ ಅಂತ. ನಾಲ್ಕು ಥರದ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ. ಯಾವ ಶ್ರದ್ಧೆ ಇರಬೇಕು? ಫೇತ್ ಇನ್ ಸೆಲ್ಫ್, ನನ್ನೊಳಗೆ ನಂಬಿಕೆ ಇರಬೇಕು. ಈ ನಮ್ಮಲ್ಲಿ ಬಹುಜನ ಹುಡುಗರಿಗೆ, ಸಣ್ಣ ಹುಡುಗರಿಗೆ ಈಗ ನಮ್ಮೊಳಗೆ ನಂಬಿಕೆ ಕಮ್ಮಿ ಆಗಿಬಿಟ್ಟಿದೆ. ಅದಾಗಬಾರ್ದು. ನನ್ನೊಳಗೆ ನಂಬಿಕೆ ಇರಬೇಕು, ನಾನು ಮಾಡ್ತೀನಿ, ಇದೆ, ನಾನು ಮಾಡಬಲ್ಲೆ ಅನ್ನುವಂಥ ನಂಬಿಕೆ ಇರಬೇಕು.

0: You are listening to Radio Sarang 107.8 FM.
1: 107.8 FM. ನಾನು ಯಾವಾಗಲೂ ಎಕ್ಸಾಂಪಲ್ ಎಲ್ಲರ ಮುಂದೆ ಹೇಳ್ತೇನೆ ಇದನ್ನ. ಅಮೆರಿಕದಲ್ಲಿ ಹುಡುಗ, ಕಪ್ಪು ಹುಡುಗ, ಬಡತನ ಅಂದ್ರೆ ಅಸಾಧ್ಯ ಬಡತನ. ಮನೆಯಲ್ಲಿ ಅಪ್ಪ ಇಲ್ಲ, ಅಮ್ಮ ಅಲ್ಲಿ ಇಲ್ಲಿ ಕಸ ಮುಸರೆ ಮಾಡಿ ಜೀವನ ಸಾಗಿಸ್ಬೇಕು. ಆ ಹುಡುಗ ರಿಕೆಟ್ಸ್ ರೋಗ ಬೇರೆ ಬಂದ್ಬಿಟ್ಟಿದೆ, ಕೈ ಕಾಲೆಲ್ಲ ಕಡ್ಡಿ ಥರ ಆಗಿದೆ, ಹೊಟ್ಟೆ ಊದ್ಕೊಂಡಿದೆ, ಯಾವಾಗಲೂ ಅನಾರೋಗ್ಯ, ಯಾವಾಗಲೂ ಹಸಿವು, ಒದ್ದಾಡ್ತಾ ಇದ್ದ ಹುಡುಗ. ಆದರೆ ಫುಟ್ಬಾಲ್ ಆಡಬೇಕು ಅಂತ ಆಸೆ. ನೋಡಿ, ಶಕ್ತಿ ಇಲ್ಲ, ನಿಂತ್ಕೊಳ್ಳೋಕೆ ತ್ರಾಣ ಇಲ್ಲ, ಫುಟ್ಬಾಲ್ ಆಡಬೇಕು ಅಂತ ಆಸೆ. ಒಂದ್ಸಲ ಪೇಪರ್ ಗೋಡೆಗೆಲ್ಲ ಪೋಸ್ಟರ್ ಅಂಟಿಸಿದ್ ನೋಡಿದ, ತನ್ನ ಊರಿನ ಪಕ್ಕನೇ ಒಂದು ಮ್ಯಾಚ್ ಫುಟ್ಬಾಲ್ ಮ್ಯಾಚ್ ಆಗ್ತಾ ಇದೆ. ಆ ಮ್ಯಾಚ್ಗೆ ಅವತ್ತಿನ ಅತ್ಯಂತ ಶ್ರೇಷ್ಠ ಫುಟ್ಬಾಲರ್ ಅಂತ ಯಾರಿದ್ದಾರೋ ಪ್ರಪಂಚದಲ್ಲಿ, ವಿಲ್ಸನ್ ಅನ್ನೋನು ಆಡ್ತಾ ಇದ್ದಾನೆ ಅಂತ. ಇವನಿಗೆ ಮನಸ್ಸು ತಿರ್ಬಿಟ್ಟು ಹೋಗ್ಬೇಕು ಅನಿಸ್ತು. ಕಲ್ಪನೆ ಮಾಡಿ, ನಮ್ಮ ಹುಡುಗರಿಗೆಲ್ಲ ಈಗ ವಿರಾಟ್ ಕೊಹ್ಲಿ ಆಡ್ತಾನೆ ಪಕ್ಕದಲ್ಲಿ ಅಂದ್ರೆ ಹೋಗಿ ನೋಡ್ಬೇಕು ಅಂತ ಅನ್ಸುತ್ತೆ. ಈಗ ತೆಂಡೂಲ್ಕರ್ ಹಳಬರಾಗ್ಬಿಟ್ರಿ, ಯಾರು ಕೇಳಲ್ಲ ಈಗ ಕೊಹ್ಲಿ. ಈಗ ಅದಕ್ಕೆ ಆ ಹುಡುಗ ಏನ್ ಮಾಡ್ದ, ಹೋಗ್ಬೇಕು ಅಂತ. ಅವ್ನಿಗೆ ಟಿಕೆಟ್ ತಗೋಬೇಕು ಅಂತ ಗೊತ್ತಿಲ್ಲ, ತಗೋಬೇಕಾದ ದುಡ್ಡಿಲ್ಲ ಅವನ ಕಡೆಗೆ. ಅವನೇನ್ ಮಾಡ್ದ, ಅವನಿಗೆ ಬೆಂಚ್ ಗಿಂಚ್ ಬೇಕಾಗಿಲ್ಲ, ಗ್ಯಾಲರಿ ಎಲ್ಲ ಕಟ್ಟಿದ್ರು. ಇವನು ಕೆಳಗಡೆ ತೆವಳ್ಕೊಂಡು ಹೋಗಿ ನೆಲದ ಮೇಲೆ ಕೂತ್ಕೊಂಡ, ಹಸಿವಾಗ್ಬಿಟ್ಟಿದೆ, ಕಂಗಾಲಾಗಿದ್ದಾನೆ. ಮ್ಯಾಚ್ ಶುರು ಆಗೋದಕ್ಕಿಂತ ಮೊದಲು ಈ ಗ್ಯಾಲರಿ ಮೇಲೆ ಕೂತಂತ ಹುಡುಗ ಶ್ರೀಮಂತ ಹುಡುಗ ಇರಬೇಕು. ಬ್ರೆಡ್ ತಿಂದ, ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ, ಅರ್ಧ ತಿಂದ ಬ್ರೆಡ್ ಅನ್ನ ಬಿಸಾಕ್ಬಿಟ್ಟ. ಈ ಹುಡುಗ ಅದು ಎಂಜಲು ಗಿಂಜ ನೋಡ್ಲಿಲ್ಲ, ಟಪ್ಪ ಅಂತ ಹಾರ್ ಹಿಡ್ಕೊಂಡು ಧೂಳು ಜಾಡಿಸಿ ತಿನ್ನೋಕೆ ಶುರು ಮಾಡಿದ. ಆ ತಿನ್ಕೊಂಡೆ ಮ್ಯಾಚ್ ನೋಡ್ತಾ ಇದ್ದ. ಪೂರ್ತಿ ತಿನ್ನೋಕ್ಕಾಗಲ್ಲ, ಮುಗಿದೋಗ್ಬಿಡುತ್ತಲ್ಲ, ಸ್ವಲ್ಪ ಸ್ವಲ್ಪ ಕಚ್ಕೊಂಡು ತಿನ್ಬೇಕು. ಆ ಮ್ಯಾಚ್ ಮುಗಿದ ಮೇಲೆ ನಿಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು. ವಿಲ್ಸನ್ 6'4" ದಾಂಡಿಗೆ ಮನುಷ್ಯ ನಿಂತ್ಕೊಂಡಿದ್ದಾನೆ. ಅವನ ಸುತ್ತಲೂ 106 ಜನ ಹುಡುಗರು ಹುಡುಗಿಯರು ನಿಂತ್ಕೊಂಡು ಆಟೋಗ್ರಾಫ್ ತಗೋಬೇಕು ಅಂತ ನಿಂತಿದ್ದಾರೆ. ಇವನು ಹೋಗಿ ನಿಂತ್ಕೊಂಡ ಪಕ್ಕದಲ್ಲಿ. ರಿಕೆಟ್ಸ್ ರೋಗ ಇರೋ ಹುಡುಗ, ಕೈ ಕಾಲು ಸೊಟ್ಟಾಗಿದೆ, ಕಡ್ಡಿ ಅಂತ ಕಾಲು, ಬೈಯಲ್ಲಿ ಬ್ರೆಡ್ ಹಿಡ್ಕೊಂಡು ಮುಖ ನೋಡ್ತಾ ನಿಂತಿದ್ದಾನೆ ವಿಲ್ಸನ್ ಮುಖ. ಸ್ವಲ್ಪ ಹೊತ್ತಾದ್ಮೇಲೆ ವಿಲ್ಸನ್ ಕೈ ಬಡ್ದ. ಕೈ ಬಡದ ತಕ್ಷಣ ವಿಲ್ಸನ್ ಕೆಳಗೆ ನೋಡ್ದ, ಏನು ಮಗು, ವಾಟ್ ಇಸ್ ದ್ಯಾಟ್ ಅಂತ ಕೇಳ್ದ. ಈ ಹುಡುಗ ಹೇಳ್ದ, ಸರ್ ಏನು ಓಡ್ತೀರಿ ಸರ್, ನೀವು ಜಿಂಕೆ ಥರ ಓಡ್ತೀರಿ ಸರ್, ನಿಮ್ಮ ಕಾಲೇ ಕಾಣಿಸೋಲ್ಲ ಸರ್, ನಾನು ಇಡೀ ಮ್ಯಾಚ್ ಮುಗಿಯೋವರೆಗೂ ನಿಮ್ಮ ಮೇಲಿನ ಕಣ್ಣು ತೆಗೆದಿಲ್ಲ ಅಂದ. ಅವನು ಥ್ಯಾಂಕ್ ಯು ಅಂದ, ಮತ್ತೆ ಸೈನ್ ಮಾಡೋಕ್ಕೆ ಶುರು ಮಾಡಿದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಿಡದ. ಅವನು ಸ್ವಲ್ಪ ಕಿರಿಕಿರಿ ಆಯ್ತು ಅವನಿಗೆ. ಮತ್ತೇನಪ್ಪ ನಿಂದು ಅಂದ. ಅವನು ಹೇಳ್ದ, ಸರ್ ಆ 2nd ಗೋಲ್ ಅಂತೂ ನಂಬೋಕ್ಕೆ ಸಾಧ್ಯ ಇಲ್ಲ ಸರ್, ನೀವು ಹೊಡೆದದ್ದು. ಬಾಲ್ ನಿಮ್ಗಿಂತ ಮುಂದೆ ಹೋಗಿದೆ ಚೆಂಡು, ನೀವು ತಲೆ ಕೆಳಗೆ ಮಾಡಿ ಹಿಂದಿಂದ ಒದ್ರಲ್ಲ ಸರ್, ಅದು ಗೋಲು, ಅದ್ಭುತ ಗೋಲ್, ಇಂಥ ಗೋಲೇ ನೋಡಿರಲಿಲ್ಲ ನಾನು ಅಂದ. ಥ್ಯಾಂಕ್ ಯು ಅಂದ, ಮತ್ತೆ ಸೈನ್ ಮಾಡ್ತಾ ಇದ್ದ ಅವನು. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಿಡ್ದ. ಈ ಸಲ ಅವನು ರೇಗ್ ಹೋಗ್ಬಿಡ್ತು. ಯಾಕೋ ತಿರ್ಗಮರ್ಗ ಕೈ ಬಿಡಿತೆ ನೀನು, ಏನು ಹೇಳ್ಬೇಕು ನಿನಗೆ ಅಂತ ಹೊರಟಾಗಿ ಕೇಳ್ದ. ಆ ಹುಡುಗ ಹೇಳ್ದ, ಸರ್ ನಿಜ ಹೇಳ ಸರ್, ನಮ್ಮ ಮನೆಯಲ್ಲಿ ನಿಮ್ಮ ಎಲ್ಲ ಸಾಧನೆ ಬರೆದಿಟ್ಕೊಂಡಿದ್ದೇನೆ ಸರ್ ಡೈರಿಯಲ್ಲಿ. ನಾನು ಇದುವರೆಗೆ ಏನೇನು ಸಾಧನೆ ಮಾಡಿದ್ದೀರಿ ಫುಟ್ಬಾಲ್ ಆಟದಲ್ಲಿ ಎಲ್ಲ ಬರೆದಿಟ್ಕೊಂಡಿದ್ದೇನೆ ಸರ್ ಮನೆಯಲ್ಲಿ ಡೈರಿಯಲ್ಲಿ ಅಂದ. ಓಕೆ ಥ್ಯಾಂಕ್ ಯು ಅಂದ, ಮತ್ತೆ ಪರೀಕ್ಷೆ ಮಾಡಿದ. ಮತ್ತೊಂದು ನಿಮಿಷಕ್ಕೆ ಮತ್ತೆ ಕೈ ಬಡ್ದ. ಈ ಸಲ ಅವ್ನಿಗೆ ಎಷ್ಟು ಕೋಪ ಬಂತು, ಇನ್ನೊಂದ್ಸಲ ಕೈ ಹೊಡೆದ್ರೆ ನೀನೆತ್ತಿ ಬಿಸಾಕ್ಬಿಡ್ತೀನಿ ಅಲ್ಲ ಕಡೆ, ಏನು ಹೇಳೋದು, ಕಡೆ ಸಲ ಒಂದೇ ಸಲ ಹೇಳ್ಬಿಡು ನೀನು ಅಂದ. ಆ ಹುಡುಗ ಒಂದು ಹೆಜ್ಜೆ ಹಿಂದೆ ಸರಿದು ವಿಲ್ಸನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದಂತೆ, ಸರ್ ಒಂದಿಲ್ಲ ಒಂದು ದಿವಸ ನಿಮ್ಮ ಎಲ್ಲ ದಾಖಲೆ ನಾನೇ ಮುರಿತೀನಿ ಸರ್ ಅಂದ. ದಾಖಲೆ ನಾನೇ ಮುರಿತೀನಿ ಅಂದ ತಕ್ಷಣ ವಿಲ್ಸನ್ ಸೈನ್ ಮಾಡೋದು ಬಿಟ್ಟ. ನಿಂತುಕೊಳ್ಳೋಕ್ಕಾಗಲ್ಲ, ಕಾಲು ಸೊಟ್ಟಾಗಿದೆ, ರಿಕೆಟ್ಸ್ ರೋಗ. ಇವು ನಾನು ಚಾಲೆಂಜ್ ಮಾಡ್ತಾನೆ, ಪ್ರಪಂಚದ ಅತ್ಯಂತ ಶ್ರೇಷ್ಠ ಫುಟ್ಬಾಲ್ ಆಟಗಾರ ಆದಂಥ ವಿಲ್ಸನ್ ನನ್ನ ರೆಕಾರ್ಡ್ನ ಮುರಿದು ಹಾಕ್ತೇನೆ ಅಂತಾನೆ. ಆ ಕಣ್ಣಲ್ಲಿ ಇದೆಯಲ್ಲ, ಅದಿದೆಯಲ್ಲ ತೀಕ್ಷ್ಣತೆ ಇದೆಯಲ್ಲ ಸಾಧಿಸಬೇಕು ಅಂತ. ಮುಂದೆ 16 ವರ್ಷಗಳ ನಂತರ ಇದೇ ಹುಡುಗ ವಿಲ್ಸನ್ನ ಎಲ್ಲ ದಾಖಲೆ ಮುರಿದು ಪ್ರಪಂಚದ ಶ್ರೇಷ್ಠ ಫುಟ್ಬಾಲರ್ ಆದ. ಅವಾಗ ಅವನ ಹೆಸರು ಓಜೆ ಸಿಂಪ್ಸನ್ ಅಂತ.

0: रेडियो सारंग 107.8 एफएम।
1: ना ನೋಡಿದ್ದೇನೆ ಅವನು ಓಜೆ ಆಡಕೋದ್ರೆ ಹೋಲ್ ಕ್ರೌಡ್ ಪರ್ಸನಲ್ ಲೈಫ್ ವಾಸ್ ಬ್ಯಾಡ್ ದಟ್ಸ್ ಡಿಫರೆಂಟ್ ಬಟ್ ಆಸ್ ಎ ಫುಟ್ಬಾಲರ್ ಹಿ ವಾಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್ ಎಷ್ಟರ ಮಟ್ಟಿಗೆ ಅಂದ್ರೆ ಗ್ರೌಂಡ್ ಅಲ್ಲಿ ಓಜೆ ಓಜೆ ಓಜೆ ಓಜೆ ಅಂತ ಕೂಗ್ಬೇಕು ಜನ ಹಿಸ್ಟರಿಕಲ್ ಆಗಿಬಿಡ್ಬೇಕು ಜನ ಅಂತ ಫೇಮಸ್ ಆದ ಅವನು ಇಂಟರ್ವ್ಯೂ ಮಾಡಿದಾಗ ನಾನು ಅಮೆರಿಕದಲ್ಲಿದ್ದೆ ಆ ಹುಡುಗಿ ಪ್ರಶ್ನೆ ಕೇಳಿಲ್ಲ ಆತನಿಗೆ ಓಜೆ ನಿಮ್ಮ ಬಡತನದ ಪರಿಸ್ಥಿತಿಯಿಂದ ಬಂದವರು ನೀವು ಅನಾರೋಗ್ಯದಲ್ಲಿದ್ದಂಥ ಮನುಷ್ಯ ಹಾಗೆ ಚಾಲೆಂಜ್ ಮಾಡಿದ್ರಂತೆ ನೀವು ವಿಲ್ಸನ್ಗೆ ಅಲ್ಲಿ ಬ್ರೇಕ್ ಆಲ್ ಯುವರ್ ರೆಕಾರ್ಡ್ಸ್ ಅಂತ ಹೇಳಿದ್ರಂತೆ ಅದು ಹೆಂಗೆ ಸಾಧ್ಯ ಆಯಿತು ನಿಮಗೆ ಅಂತ ಆತನ ಆನ್ಸರ್ ಉತ್ತರ ಕೊಟ್ಟದ್ದು ನನಗೆ ಇನ್ನೂ ಆಶ್ಚರ್ಯ ಅನಿಸುತ್ತೆ ಆತ ಪ್ಲ್ಯಾನ್ ಮಾಡಿರಲಿಲ್ಲ ಆನ್ಸರು ಅಗ್ನಿ ಸಾಧಾರಣವಾಗಿ ನಾರ್ಮಲ್ ಆಗಿ ಹೇಳ್ಬಿಟ್ಟ ಅವ್ನು ಎಷ್ಟು ಚಂದ ಮಾತು ಹೇಳಿದ ಅಂದರೆ ನನ್ನ ಜೀವನಕ್ಕೊಂದು ದೊಡ್ಡ ಪಾಠ ಆಯಿತು ಅವನು ಹೇಳಿದ ನಾನು ಏನು ದೊಡ್ಡದು ಮಾಡಿಲ್ಲ ಎರಡೇ ಕೆಲಸ ಮಾಡಿದ್ದು ಒಂದು

ಕ್ವಶ್ಚನ್ ಇದು, ಡು ಐ ಹ್ಯಾವ್ ಫೇತ್ ಇನ್ ಮೈಸೆಲ್, ನನ್ನಲ್ಲೇ ನಂಬಿಕೆ ಇದೆಯಾ ಅಂತ. ನನಗಿದು ಬಹಳ ಮುಖ್ಯ. ಕೆಲವೊಂದ್ಸಲ ತಪ್ಪು ತಿಳ್ಕೊತಾರೆ ಜನ, ಆತ್ಮವಿಶ್ವಾಸನ ಅಹಂಕಾರ ಅಂತ ತಿಳ್ಕೊಳ್ಳೋ ಚಾನ್ಸ್ ಇದೆ. ಅದನ್ನು ಅನಂತಮೂರ್ತಿಯವರು ಬಹಳ ಚಂದ ಹೇಳಿದ್ರು ನನಗೆ. ಇದಾದ ಘಟನೆ ಇದು. ಒಬ್ಬ ಜರ್ಮನ್ ಸಾಹಿತಿ ಬೆಂಗಳೂರಿಗೆ ಬಂದರು, ಅವ್ರಿಗೆ ಅರವಿಂದೋ ಬಗ್ಗೆ ಓದಬೇಕು ಅಂತ ಆಸೆ. ಜರ್ಮನ್ ಸಾಹಿತಿ ಬಂದಿದ್ದಾರೆ, ಅರವಿಂದ ಬಗ್ಗೆ ತಿಳ್ಕೋಬೇಕು ಅಂತ. ಅವ್ರು ಓದ್ಕೊಂಡಿದ್ದಾರೆ ಸಾಕಷ್ಟು. ಅವ್ರು ಕೇಳಿದ್ರಂತೆ, ಯಾರಾದರೂ ಸಾಹಿತಿಗಳಿದ್ದಾರಾ ಅರವಿಂದೊಂದು ಚೆನ್ನಾಗಿ ಓದ್ಕೊಂಡಂಥವ್ರು, ಅವ್ರು ಕವಿ ಆಗಿದ್ದರೆ ಇನ್ನೂ ವಾಸಿ. ಅನಂತಮೂರ್ತಿ ಹೇಳಿದ್ರಂತೆ, ದೆನ್ ದರ್ ಇಸ್ ಓನ್ಲಿ ಒನ್ ಆಪ್ಷನ್, ಬೇಂದ್ರೆ. ಬೇಂದ್ರೆಗೆ ಅರವಿಂದ ಅಂದ್ರೆ ದೇವರು, ಅದೊಂದು ಚೆನ್ನಾಗಿ ಓದ್ಕೊಂಡಿದ್ದಾರೆ. ಆದ್ದರಿಂದ ಅವ್ರ ಮನೆ ಕೂಡ ಶ್ರೀಮಾತಾ ಅಂತ ಬರೆದಿದ್ದು, ಶ್ರೀಮಾತಾ ಅಂತ ಹೆಸರು. ಅವ್ರು ಬೇಕಾದ್ರೆ ಹೋಗ್ಬೋದು ಅಂತ ಅನಂತಮೂರ್ತಿಯನ್ನು ಫೋನ್ ಮಾಡಿ, ಹಿಂಗೆ ಜರ್ಮನ್ ಕವಿ ಬರ್ತಾರೆ, ಬರಲಿ ಬರಲಿ ಬರಲಿ ಅಂದರು. ಅವರು ಜರ್ಮನ್ ಕವಿ ಧಾರವಾಡಕ್ಕೆ ಹೋಗಿ 15 ದಿವಸ ಇದ್ದರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಬೇಂದ್ರೆ ಅವ್ರ ಜೊತೆಗೆ ಇದ್ದು ಬರೀ ಅರವಿಂದೋ ಚಿಂತನೆ ಮಾಡಿದ್ರು. ಅವ್ರಿಗೆ ಆಶ್ಚರ್ಯ ಆಯಿತು, ಅವ್ರ ಮನೆ ಪೂಜಾ ಮಂದಿರದಲ್ಲಿ ಅರವಿಂದೋ ಫೋಟೋ ಇದೆ, ಅದಕ್ಕೆ ಮಂಗಳಾರತಿ ಮಾಡ್ತಿದ್ರು ಬೇಂದ್ರೆ. ಅಂದರೆ ದೇವರು ಅಂತ ತಂಪ್ಕೊಂಡ್ಬಿಟ್ಟಿದ್ದಾರೆ ಅರವಿಂದೋನ.

0: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಇವ್ರು ಕೊನೆ ದಿವಸ ಬರುವಾಗ ಒಂಚೂರು ಕಿಟ್ಲೆ ಮಾಡಬೇಕು ಅನಿಸಿರ್ಬೇಕು ಇವರಿಗೆ, ಜರ್ಮನ್ ಸಾಹಿತಿಗೆ. ಬೇಂದ್ರೆ ಅವ್ರು ಕೇಳಿದ್ರಂತೆ, ಮಿಸ್ಟರ್ ಬೇಂದ್ರೆ, ಯು ವರ್ಷಿಪ್ ಅರವಿಂದೋ ಆಸ್ ಗಾಡ್, ಬಟ್ ಆಸ್ ಎ ಪೋಯಿಟ್ ಹೂ ಇಸ್ ಬೆಟರ್, ಅರವಿಂದೋ ಆರ್ ಬೇಂದ್ರೆ? ನೀವು ದೇವ್ರೊಂದು ಪೂಜೆ ಮಾಡ್ತೀರಿ, ಆದ್ರೆ ಕವಿಯಾಗಿ ಯಾರು ದೊಡ್ಡವರು, ಬೇಂದ್ರೆ ದೊಡ್ಡವರು ಅರವಿಂದೋ ದೊಡ್ಡವರು ಅಂತ. ಬೇಂದ್ರೆ ಹೇಳಿದ್ರಂತೆ, ಇನ್ ಫಿಲಾಸಫಿ ಅಧ್ಯಾತ್ಮ ಚಿಂತನೆಗೆ ಅರವಿಂದೋ ನನ್ನ ಗುರು, ಒಪ್ಕೊಂಡ್ಬಿಡ್ತೀನಿ, ಆದರೆ ಆಸ್ ಎ ಪೋಯೆಟ್ ಬೇಂದ್ರೆ ಇಸ್ ಬೆಟರ್ ದನ್ ಅರವಿಂದೋ. ಲುಕ್ ಹಿಡ್ದು ಧೈರ್ಯ ಹೇಳೋದು ನೋಡಿ, ಇದು ಅರೋಗನ್ಸ್ ಅಲ್ಲ, ಇದು ನಿಜವಾಗ್ಲೂ ಹಾಗೆ. ಅವ್ರು ಹೇಳ್ತಾರೆ ಆಸ್ ಎ ಪೋಯೆಟ್ ಐ ಆಮ್ ಬೆಟರ್. ಇದನ್ನು ಅನಂತಮೂರ್ತಿ ಹೇಳ್ತೀವಿ, ನನಗೆ ದಿಕ್ಕು ತಪ್ಪು ಹೋಯ್ತು ಕೇಳಿದಾಗ, ಆತ್ಮವಿಶ್ವಾಸ ಈ ಮಟ್ಟದ್ದು. ಯಾರನ್ನ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ದೊಡ್ಡವರು ಅಂದ ತಕ್ಷಣ ಅವ್ರು ಎಲ್ಲ ಮಾಡಿ ದೊಡ್ಡದೇ ಅಂತ ಅಂದ್ಬಿಡ್ತೀವಿ ನಾವು, ಹಂಗಲ್ಲ. ಅದು ವಿಭಾಗ ಮಾಡಬೇಕು. ಅಧ್ಯಾತ್ಮದಲ್ಲಿ ಅವ್ರು ದೊಡ್ಡವರು ಚಿಂತೆ ಇಲ್ಲ, ಕ್ವಶ್ಚನೇ ಇಲ್ಲ, ಆದರೆ ಕಾವ್ಯದಲ್ಲಿ ನಾನು ದೊಡ್ಡವನು ಅಂತ. ಇದು ಆತ್ಮವಿಶ್ವಾಸ ಎಲ್ಲಿವರೆಗೂ ನನ್ನಲ್ಲ ನಂಬಿಕೆ ಇದೆಯೋ ಅಲ್ಲಿವರೆಗೆ ಸಾಧ್ಯ ಆಗ್ತದೆ. ಮೊಟ್ಟ ಮೊದಲೇದು ಫೇತ್ ಇನ್ ಸೆಲ್ಫ್. ಕೆಲಸದಲ್ಲಿ ನಂಬಿಕೆ ಬರಬೇಕಲ್ಲ, ನಾ ಮಾಡೋ ಕೆಲಸದಲ್ಲಿ ನಂಬಿಕೆ ಇಲ್ಲದೆ ಹೋದ್ರೆ ಯಾವುದೂ ಆಗಲ್ಲ. ಎಷ್ಟೋ ಸಲ ನೋಡಿದ್ದೀರಿ, ಸಾಹೇಬ್ರು ಹೇಳಿದ್ದಾರೆ ಮಾಡಾಕಪ್ಪ ಅದನ್ನ, ನಂದಲ್ಲ ಕೆಲಸ ಅದು, ಸಾಹೇಬ್ರು ಹೇಳಿದ್ದಾರೆ. ಅದು ಕೆಲಸ ಎಂದೂ ಒಳ್ಳೆ ಕೆಲಸ ಆಗೋಕೆ ಸಾಧ್ಯ ಇಲ್ಲ, ಅದು ನಂದು ಅಂತ ಮಾಡೋ ತನಕನೂ ಚೆನ್ನಾಗಿ ಆಗೋಕೆ ಸಾಧ್ಯವೇ ಇಲ್ಲ. ನಾವು ಬಹಳಷ್ಟು ಜನ ಯಾಕೆ ನಾವು ಆರ್ಡಿನರಿಯಾಗಿ ಉಳ್ಕೊಂಡ್ಬಿಡ್ತೀವಿ ಬಹಳಷ್ಟು ಕಾಲ, ಅಂದರೆ ನಾವು ಯಾರ್ದೋ ಕೆಲಸ ಮಾಡಿಬಿಟ್ರಾಯ್ತು, ಹೊತ್ತಾಕ್ಬಿಡೋ ಕೆಲಸ ಅಂತ. ಅದಕ್ಕೆ ಈ ನಂಬಿಕೆ ಮಾತು ಬಂದಾಗ ಚಾಂದೋಗ್ಯ ಹೇಳುವಂಥದ್ದು, ಎರಡನೇದು ಬಹಳ ಮುಖ್ಯನ, ಮಾಡೋ ಕೆಲಸದಲ್ಲಿ ಇದು ಮಾಡಲೇಬೇಕಿದ್ದ ನಾನು ಅಂತ.

0: Radio Sarang 107.8 FM.
1: ನನಗೆ ಎಷ್ಟೋ ಜನ ನೋಡಿದಾಗ ಆಶ್ಚರ್ಯ ಅನಿಸ್ಬಿಡುತ್ತೆ. ಆ ಮಾಡೋ ಕೆಲಸದಲ್ಲಿ ಈ ತಾವು ನೋಡಿದ್ದೀರಿ, ವಿಮಾನ ನೆಲಕ್ಕೆ ಇಳಿತದಲ್ಲ, ಆ ಟರ್ಮ್ಯಾಕಲ್ಲಿ ಮುಟ್ಟಿದಾಗ ಏನು ಆ ಕಲ್ಪನೆ ಮಾಡಿ, ಜಂಬೋ 747 500 ಜನ ಒಳಗೆ ಕೂತಿದ್ದಾರೆ, ಆ ಲಗೇಜ್ ಎಷ್ಟಿದೆಯೋ, ಭಾರ ಎಷ್ಟಿದೆ, ಪೆಟ್ರೋಲ್ ಭಾಗ ಬಂದು ಹಿಂಗೆ ನೆಲಕ್ಕೆ ಹಿಂಗೆ ಅಪ್ಪಳಿಸಿದಾಗ ಚಕ್ ಅಂತ ಕಿಡಿ ಹಾರ್ತದೆ. ಅವು ಗಮನಿಸಿದ್ದೀರಿ, ಏರ್ಪೋರ್ಟ್ ನಿಂತ್ಕೊಂಡು ನೋಡಿದಾಗ ಕಿಡಿ ಹಾರುತ್ತೆ. ಪ್ರತಿ ಸಲ ನಾನು ವಿಮಾನದಿಂದ ನೆಲ ಮುಟ್ಟಿದ ತಕ್ಷಣ ಹೇಳೋದು ಥ್ಯಾಂಕ್ ಯು ಗುಡಿಯರ್ ಅಂತೀನಿ ನಾನು. ಚಾರ್ಲ್ಸ್ ಗುಡಿಯರ್ ಅಂತ ಮನುಷ್ಯ ಬಡತನದಲ್ಲೇ ಸತ್ತೋದ. ಅವನದು ಒಂದೇ ಹುಚ್ಚು, ಈ ರಬ್ಬರ್ ಇದೆಯಲ್ಲ ಇದನ್ನು ಗಟ್ಟಿ ಮಾಡಬೇಕು. ಆ ರಬ್ಬರ್ದ ದ್ರವ ಬರ್ತದೆ, ತಂದು ಇಟ್ಕೋತಿದ್ದ, ಗಟ್ಟಿ ಮಾಡ್ತಿದ್ರು. ಬಳಸೋದು ಎದಕ್ಕೆ ಅದನ್ನು, ಬಹಳ ಮೆದು ಪದಾರ್ಥ ಅದು, ಬಹಳ ಆದರೆ ಪೆನ್ಸಿಲ್ ಬರೆದನ್ನು ಅಳಸಬಹುದು ಅಷ್ಟೇ. ಇದನ್ನು ಗಟ್ಟಿ ಮಾಡಿದರೆ ಪ್ರಯೋಜನ ಆಗ್ತದೆ ಅಂತ ಒಂದು ನಂಬಿಕೆ. ಅವನು ಏನೆಲ್ಲ ಪ್ರಯೋಗ ಮಾಡಿದ, ಜೀವನದುದ್ದಕ್ಕೂ ಪ್ರಯೋಗ ಮಾಡಿದ, ಆಗಲಿಲ್ಲ, ಗಟ್ಟಿ ಆಗಲಿಲ್ಲ. ತನಗೆ ಟ್ಯೂಬರ್ಕ್ಯುಲೋಸಿಸ್ TB ಬಂತು ಅವನಿಗೆ, ಒದ್ದಾಡಿದ್ರು, ದುಡ್ಡಿಲ್ಲ, ಒಂಚೂರು ದುಡ್ಡು ಸಿಕ್ಕ ತಕ್ಷಣ ಹೋಗೋದು ರಬ್ಬರ್ ಕೊಂಡ್ಕೊಳ್ಳೋದು ಮತ್ತು ಪ್ರಯೋಗ ಮಾಡೋದು. ಒಂದ್ಸಲ ಇದೇ ಥರ ನೋಡಿದ, ಒಂದಿಷ್ಟು ದುಡ್ಡಿತ್ತು ಜೇಬಲ್ಲಿ, ರಬ್ಬರ್ ಕೊಂಡ್ಕೊಳ್ಳೋಕೆ ಹೋದ. ಕಿರಾಣಿ ಅಂಗಡಿಯಲ್ಲಿ ಕೊಡ್ತಿದ್ರು ರಬ್ಬರ್, ಅದನ್ನು ಒಂದಿಷ್ಟೇ ರಬ್ಬರ್ ತೊಗೊಂಡು ಹೋಗು ಅಂತ ತೆಗ್ದ. ಕೊಡುವಾಗ ಜಾರಿ ಟಪ್ ಅಂತ ಕೆಳಗೆ ಬಿತ್ತದ ರಬ್ಬರು. ಎಲ್ಲಿ ಬಿತ್ತು? ಕೆಳಗಡೆ ಒಂದು ಹಂಚು ಕಾಯ್ತಾ ಇದೆ, ಹಂಚು ಕಾದ ಹಂಚಿನ ಮೇಲೆ ಬಿತ್ತದು. ತಕ್ಷಣ ತೆಗೆದು ಕೊಟ್ಟ. ಇವ್ ನೋಡಿದ, ಭಾಗ ಸ್ವಲ್ಪ ಕಪ್ಪಾಗಿತ್ತು. ಏಯ್, ಕಪ್ಪಾಗಿದೆ, ಸ್ವಲ್ಪ ದುಡ್ಡು ಕಮ್ಮಿ ಮಾಡು, ಜಾಸ್ತಿ ರಬ್ಬರ್ ಕೊಡು. ಆ ರಬ್ಬರ್ ತಗೊಂಡ, ಮನೆಗೆ ಬಂದು ನೋಡ್ದ, ಆ ಮೇಲೆ ಕಪ್ಪಾಗಿತ್ತಲ್ಲ, ಬಿರುಸಾಗಿತ್ತು. ಅದು ಕುಟ್ಟಿದ, ಅದಕ್ಕೇನು ಆಗಲಿಲ್ಲ, ಗಟ್ಟಿ ಆಗಿಬಿಟ್ಟಿತ್ತು. ವಾಪಸ್ ಅಂಗಡಿಗೆ ಹೋದ. ಆ ಹಂಚಿನ ಮೇಲೆ ಏನು ಕಾಯಿಸ್ತಾ ಇದ್ದೆ ನೀನು ಅಂತ ಕೇಳ್ದ. ಅದ, ಗಂಧಕ ಕಾಯಿಸ್ತಾ ಇದ್ದೆ ಅಂದ. ಸೊ ಗಂಧಕ ಕೊಡ ಹಾಗಾದ್ರೆ ಅಂದ. ಗಂಧಕ ತಗೊಬಂದ, ಗಂಧಕ ರಬ್ಬರು ಹಾಕಿ ಕಾಯಿಸಿದ. ಅದೇ ವಲ್ಕನೈಸೇಷನ್ ಅಂತಾಗಿ ರಬ್ಬರ್ ಗಟ್ಟಿ ಆಯಿತು. ಅದರೊಳಗೆ ಈಗ ಸ್ಟೀಲ್ ವೈರ್ ಎಲ್ಲ ಸೇರಿಸಿ ರೇಡಿಯಲ್ ಟೈರ್ಸ್ ಮಾಡಿ ನೋಡಿ, ಆ ಜಂಬೋ 747 ಬಂದು ಅಪ್ಪಳಿಸಿದ್ರೆ ರಬ್ಬರ್ಗೇನು ಆಗಲ್ಲಲ್ಲ. ಥ್ಯಾಂಕ್ ಗಾಡ್. ಆ ಚಾರ್ಲ್ಸ್ ಗುಡಿಯರ್ನ ಹಠ ಅದು, ಅವನು ಮಾಡಿದ್ದಕ್ಕೆ ಇವತ್ತಾಯ್ತು. ಅವನು ಬಡತನದಲ್ಲೇ ಸತ್ತ, ಆದರೆ ಅವನ ಮೊಮ್ಮಕ್ಕಳು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ. ಚಾರ್ಲ್ಸ್ ಗುಡಿಯರ್ ಕಂಪನಿ, ಗುಡಿಯರ್ ಕಂಪನಿ ಅಂತ ದೊಡ್ಡ ಕಂಪನಿ ಆಗಿಬಿಡ್ತು. ನಾನು ಯಾಕೆ ಹೇಳ್ತೀನಿ, ಎಷ್ಟೋ ಜನ ನಾನು ಹೇಳ್ತಾರೆ, ಸೈನ್ಸ್ ವಿಜ್ಞಾನಿಗಳು, ಪಾಪ ಗುಡಿಯರ್ ಬಡತನದಲ್ಲೇ ಸತ್ತೋದ, ಬಹಳ ಕಷ್ಟಪಟ್ಟನಲ್ವ ಅವನು. ನಾನು ಇದು ಅವ್ನು ಕಷ್ಟಪಟ್ಟ ನಿನಗೆ ಹೇಳಿದ್ದ ಅವನು ಇಲ್ಲ, ಈ ಎಂಜಾಯ್ ಡೂಯಿಂಗ್ ಇಟ್. ಪ್ಲೀಸ್ ರಿಮೆಂಬರ್, ನಾವು ಎಷ್ಟೋ ಸಲ ತಪ್ಪು ತಿಳ್ಕೊಂಡ್ಬಿಡ್ತೀವಿ, ಶ್ರೀಮಂತಿಕೆಯನ್ನು ಸುಖ ಅಂತ ತಿಳ್ಕೋತೀವಿ. ನನಗೆ ಭಾಳ ಚಂದ ಹೇಳ್ತಾರೆ, ಸುಖ ಬೇರೆ ಆನಂದ ಬೇರೆ. ಸುಖ ದೇಹಕ್ಕೆ ಸಂಬಂಧಪಟ್ಟದ್ದು, ಆನಂದ ಹೃದಯಕ್ಕೆ ಸಂಬಂಧಪಟ್ಟದ್ದು. ಈ ಎಂಜಾಯ್ಡ್ ವಾಟ್ ಹಿ ವಾಸ್ ಡೂಯಿಂಗ್. ಅವನು ಸಂತೋಷ ಇಲ್ಲದೆ ಹೋದ್ರೆ ಯಾಕೆ ಮಾಡ್ತಿದ್ದ ಅವನು? ಅದರಿಂದ ನಾವು ಎಷ್ಟೋ ಸಲ ಹೇಳ್ತೀವಿ, DVG ಪಾಪ ಭಾಳ ಬಡತನದಲ್ಲೇ ತೀರ್ಕೊಂಡ್ರು, ಯಾಕೆ ದುಃಖ ಪಡ್ಬೇಕು ನೀವು? ಅವ್ರು ದುಃಖ ಪಡಲಿಲ್ಲ, ಅವ್ರು ದುಃಖ ಪಡಲೇ ಇಲ್ಲ. ಯಾಕಂದರೆ ಅವ್ರು ತೀರ್ಕೊಂಡ ದಿವಸ ಅವರ ದೇಹ ತೊಗೊಂಡು ಹೋದ್ಮೇಲೆ ಆ ರೂಮನ್ನು ಕ್ಲೀನ್ ಮಾಡಬೇಕು, ಸ್ವಚ್ಛ ಮಾಡಬೇಕು. ಆ ಕಾಟ್ ಎಲ್ಲ ಹೊರಗಿಟ್ಟು ತೆಗೆದ್ರೆ ಕಾಟಿನ ಕೆಳಗೊಂದು ಕಬ್ಬನ್ ಟ್ರಂಕು, ಆ ಟ್ರಂಕ್ ಒಳಗಡೆ ಸುಮಾರು 28,500 ಬೆಲೆ ಬಾಳುವಂಥ ಚೆಕ್ಗಳು ಹಾಗೆ ಬಿದ್ದಿದ್ದ. ಬ್ಯಾಂಕಿಗೆ ಕಳಿಸಿಲ್ಲ ಚೆಕ್, ಅವ್ರ ದುಡ್ಡು ಬೇಕಿಲ್ಲ ಅಂತ, ದುಡ್ಡು ಬೇಕಾಗಿತ್ತು, ಆದರೆ ಚೆಕ್ ಹಾಗೆ ಬಿದ್ದಿದ್ದಾವೆ, ಬ್ಯಾಂಕ್ ಯಾಕೆ ಕಳಿಸಿಲ್ಲ? ಅವ್ರಿಗೊಂದು ನಂಬಿಕೆ ಏನು ಅಂದರೆ, ತಾನೇನಾದರೂ ಕೆಲಸ ಮಾಡಿದ್ದಕ್ಕೆ ಅವ್ರು ಕೊಟ್ಟಂಥ ಪ್ರತಿಫಲ ಹೆಚ್ಚಾಯಿತು ಅಂತ ಇವ್ರಿಗೆ ಅನಿಸಿದ್ರೆ ಸಾಕು, ಬ್ಯಾಂಕಿಗೆ ಕಳಿಸ್ತಿರಲಿಲ್ಲ. ನೋಡಿ ಏನು ನಂಬಿಕೆ ಹೇಗಿದೆ, ನಾನು ಶ್ರಮಕ್ಕೆ ಹೆಚ್ಚು ಪ್ರತಿಫಲ ಪಡ್ಕೊಳ್ಬಾರದು ಅನ್ನೋಂಥ ನಂಬಿಕೆ, ಹಾಗೆ ಬದುಕಿದ್ರು ಅವರು. ಗುಂಡಪ್ಪ ಕಷ್ಟಪಟ್ರೆ ಹಾಗಾದರೆ ಇಲ್ಲ, ಹಿ ವಾಸ್ ಎಂಜಾಯ್ಡ್ ಇಸ್ ಲೈಫ್. ಆದ್ದರಿಂದ ನಾವು ಬಡತನಕ್ಕೂ ಆನಂದಕ್ಕೂ ಸಂಬಂಧ ಹೋಲಿಸೋ ಹಂಗಿಲ್ಲ. ಚಾರ್ಲ್ಸ್ ಗುಡಿಯರ್ ಸಂತೋಷ ಪಟ್ಟೇ ಇದ್ದ, ಅವನು ಮಾಡಿದ ಪ್ರತಿಫಲ ನಾವು ಪಡ್ತಾ ಇದ್ದೀವಿ ಈಗ ಒಳ್ಳೆ ರಬ್ಬರ್ ಆಗಿದೆ ಅಂತ. ಆದ್ದರಿಂದ ಹಿ ಎಂಜಾಯ್ಡ್ ಇಸ್ ವರ್ಕ್, ನಾವು ಮಾಡೋ ಕೆಲಸದಲ್ಲಿ ತುಂಬ ನಂಬಿಕೆ ಇತ್ತು, ಶ್ರದ್ಧೆ ಇತ್ತು ಆತನಿಗೆ ಅಂತ.

0: Radio Sarang 107.8 FM.
1: ಇನ್ನೊಂದು ಘಟನೆ ಹೇಳಲೇಬೇಕು ನಾನು ಅದನ್ನು. ನ್ಯೂಯಾರ್ಕ್ಗೆ ಹೋದರೆ ಅಲ್ಲೊಂದು ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಬರ್ತದೆ. ಮೊದಲದು ನ್ಯೂಯಾರ್ಕ್ಗೆ ಸೇರ್ತಿರ್ಲಿಲ್ಲ, ಸಮುದ್ರ ದೂರ ಆಯಿತು, ತುಂಬ ಸುತ್ತ ಹಾಕೊಂಡು ಬರಬೇಕಾಗಿತ್ತು. ಅಲ್ಲೊಂದು ಬ್ರಿಡ್ಜ್ ಕಟ್ಟಿದ್ರೆ ಅನುಕೂಲ ಆಗ್ತದೆ ಅಂತ. ಆಗಿನ ಕಾಲಕ್ಕೆ 100-150 ವರ್ಷಗಳ ಹಿಂದೆ ಸಮುದ್ರದಲ್ಲಿ ಬ್ರಿಡ್ಜ್ ಕಟ್ಟೋದು ಅಂದರೆ ತುಂಬ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲದಂಥ ಮಾತು. ಒಬ್ಬ ಮನುಷ್ಯ ವಿಚಾರ ಮಾಡಿದ, ಕಟ್ಟಿಬಿಡಬೇಕು ಅಂದ. ಅವನ ಹೆಸರು ಜಾನ್ ರೋಬ್ಲಿಂಗ್ ಅಂತ ಹೆಸರು, ಜಾನ್ ರೋಬ್ಲಿಂಗ್. ಅವನ ಕನಸು ಕಟ್ಟಿದ, ಬ್ರಿಡ್ಜ್ ಕಟ್ಟಿಬಿಡೋಣ ಅಂತ. ಜನ ನಕ್ರು, ಹುಚ್ಚ ಇದೆಯಲ್ಲೋ, ಸಮುದ್ರ ಬ್ರಿಡ್ಜ್ ಕಟ್ತಾರೆ ಯಾರಾದರೂ, ಆಗೋಕ್ಕೆ ಸಾಧ್ಯ ಇಲ್ಲ ಅಂದರು. ನೋಡೋಣ, ಪ್ರಯತ್ನ ಮಾಡೋಣ ಅಂದ. ಅವನು ಆರ್ಕಿಟೆಕ್ಟ್ ಕೂಡ, ತಾನೇ ಡಿಸೈನ್ ಮಾಡಿದ ಬಿಲ್ಡಿಂಗ್, ಆರ್ಚ್ ಹಾಕಿದ, ಎಜೆ ಮಾಡಿದ, ಒಂದು ಬ್ರಿಡ್ಜ್ ಕಟ್ಟಬೇಕು ಅಂತ ತಯಾರು ಮಾಡಿದ. ದುಡ್ಡು ಹೊಂದಿಸ್ಕೊಂಡು ಆ ಕಡೆ ಈ ಕಡೆ ಮಾಡಿ ಕೆಲಸ ಶುರು ಮಾಡಬೇಕು ಅಂತಾಯಿತು. ಅವನ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಅಂತ, ಜಾನ್ ರೋಬ್ಲಿಂಗ್ ಅನ್ನ ಮಗ ವಾಷಿಂಗ್ಟನ್ ರೋಬ್ಲಿಂಗ್, ಸಣ್ಣ ಹುಡುಗ, ಅವನು ಆರ್ಕಿಟೆಕ್ಟ್ ಇಂಜಿನಿಯರ್. ಅವನು ಹೋಗಿದ್ದ. ಮೊದಲನೇ ಸಲ ಆ ಪೂಜೆ ಮಾಡಬೇಕಲ್ಲ, ನಾವು ಗುದ್ಲಿ ಪೂಜೆ ಅಂತ ಮಾಡ್ತೀವಿ, ಹಂಗೆ ಮಾಡಲ್ಲ. ಅವರು ಕಂಬ ಇಡ್ತಾ ಇದ್ರು, ದೊಡ್ಡ ಪಿಲ್ಲರ್ ಕೂಡಿಸ್ತಾ ಇದ್ರು. ದುರ್ದೈವ, ಮೊದಲನೇ ದಿವಸನೇ ಪಿಲ್ಲರ್ ಕೂಡಿಸುವಾಗ ಯಾರು ಬಿದ್ದು ಬಿಡ್ತದೋ, ಜಾನ್ ರೋಬ್ಲಿಂಗ್ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ಟ ಮೊದಲೇ ದಿವಸನೇ. ಅಪ್ಪ ಜಾನ್ ರೋಬ್ಲಿಂಗ್ ಯಾವ ಕನಸು ಕಂಡಿದ್ನೋ ಬ್ರಿಡ್ಜ್ ಕಟ್ಟಬೇಕು ಅಂತ, ಆ ಬ್ರಿಡ್ಜ್ ಕಟ್ಟೋ ಮೊದಲನೇ ಪೋಲ್ ಹಾಕಿದಾಗ ಇವ್ ಮೇಲೆ ಬಿದ್ದು ಅಪ್ಪ ಸತ್ತು ಹೋದ. ಮತ್ತೊಬ್ಬರಾದ್ರೆ ಏನು ಮಾಡ್ತಿದ್ರು, ಬೇಡಪ್ಪ ಶುರುವಾತಿಗೆ ಸರಿ ಆಗಲಿಲ್ಲ ಇದು, ಬೇಡ ಅಂದರೆ ಕೇಳಲ್ಲ, ಸಮುದ್ರದಲ್ಲಿ ಯಾರು ಕಟ್ತಾರೆ ಬ್ರಿಡ್ಜು. ಆದರೆ ವಾಷಿಂಗ್ಟನ್ ರೋಬ್ಲಿಂಗ್ ಇದ್ನಲ್ಲ ಮಗ, ಅವನಿಗೆಂತ ಪಾರಾಗಿರಲಿಲ್ಲ. ಆ ಬೀಳುವಂಥ ಕೋಲು ಅಪ್ಪನ ಮೇಲೆ ಬೀಳುತ್ತದಲ್ಲ ಅಂತ ಪಾರ್ ಮಾಡೋಕ್ಕೆ ಹೋದಾಗ ಇವನು ಬೆನ್ನು ಮೇಲೆ ಬಿದ್ದು ಬೆನ್ನು ಮೂಳೆ ಮುರಿದು ವರ್ಚುಲಿ ಬಿಕೇಮ್ ಎ ವೆಜಿಟೇಬಲ್. ಅವನು ಪೂರ್ತಿ ಹಾಸಿಗೆ ಹಿಡ್ಕೊಂಡು ಮಲ್ಕೊಂಡ, ಹೇಳೋಕ್ಕಾಗೋದಿಲ್ಲ, ಮಗ್ಗಲಾಗೋಕ್ಕಾಗಲ್ಲ, ಆಸ್ಪತ್ರೆಯಲ್ಲಿ ಹಾಗೆ ಮಲಗಿಸ್ಬೇಕು. ಅವನು ಕರ್ಕೊಂಡು ಮಲಗಿಸಿದ್ರು, ಎತ್ತರದ ಆಸ್ಪತ್ರೆಯಲ್ಲಿ ಕಿಟಕಿ ಹತ್ರ ಮಲಗಿಸಿದಾಗ ಆ ಜಾಗ ಕಾಣಿಸೋದು, ಧ್ವನಿಯೇ ಬರ್ತಿರಲಿಲ್ಲ ಅವನಿಗೆ. ಇದು ನಾನು ಹೇಳ್ತಿರೋ ಅತಿಶಯೋಕ್ತಿ ಎಲ್ಲ ಆದದ್ದಿದು. ಆ ವಾಷಿಂಗ್ಟನ್ ರೋಬ್ಲಿಂಗ್ ಏನು ಮಾಡಿದ ಅಂದರೆ, ಹೆಂಡತಿ ಹೇಗೆ ನೋಡ್ಕೊಂಡ್ಲು ಗಂಡನ್ನ ಅಂತ. ಕೊನೆಗೆ ಅವನೇನು ಮಾಡಿದ, ಆಕೆ ಕೈ ತಟ್ಟೋಕೆ ಶುರು ಮಾಡಿದ, ಹೀಗೆ ಹೀಗೆ ಕೈ ತಟ್ಟೋಕೆ ಶುರು ಮಾಡಿದ. ತಾವೇ ಒಂದು ಭಾಷೆ ಮಾಡಿಕೊಂಡ್ರು, ಕೈ ಮುಟ್ಟೋದ್ರಿಂದ ಭಾಷೆ ಅದು. ಈ ನಮ್ಮ ಇದು ಮಾಡ ಟೆಲಿಗ್ರಾಫ್ ಕಲಿಸ್ತಾ ಇದ್ರಲ್ಲ, ಕಡಕಟ್ಟ ಕಡಕಟ್ಟ ಅನ್ನೋ ಹಾಗೆ ಈ ಕೈ ಬಡಿದು ಬಡಿದು ಒಂದು ಭಾಷೆ ಮಾಡಿಕೊಂಡ್ರು. ಕೀರಲ್ ಧ್ವನಿ ಬರಬೇಕು, ಅದನ್ನು ಕೇಳಿಸ್ಕೊಂಡು ಹಾಕಿ ಇಂಜಿನಿಯರ್ ಹೇಳೋಕೆ ಹಿಂಗೆ ಮಾಡು, ಹಿಂಗೆ ಮಾಡು, ಕೆಲಸ ನಿಲ್ಲಿಸ್ಬೇಡ ಅಂತ ಹೇಳಿದ. ಕೆಲಸ ಶುರು ಆಯಿತು. ಅವನು ಹಾಸಿಗೆ ಮಲ್ಕೊಂಡು ಕಿಟಕಿಯಿಂದ ಅಲ್ಲೇ ಕಾಣಿಸ್ಬೇಕು ಅವನಿಗೆ, ಆ ಬ್ರಿಡ್ಜು ಹಿಂಗೆ ಮಾಡು ಅಂತೇಳು, ಪ್ಲ್ಯಾನ್ ತರಬೇಕು, ಹಿಡ್ಕೋಬೇಕಾಕೆ ಮುಂದೆ. ಅದು ನೋಡಿ ನೋಡಿ ಇವನು ಕೈ ಬಡಿಯೋನು. ಸ್ವಾಮಿ, ಇದು ಒಂದು ದಿವಸ ಎರಡು ದಿವಸದಲ್ಲ ಮಾತು ಹೇಳಿದ್ದು, 12 ವರ್ಷ ಮಾಡಿದ್ದಾರೆ. 12 ವರ್ಷ ಆತ ಕೈ ಬಡಿದು ಬಡಿದು ಬಡಿದು ಹೇಳಬೇಕು, ಆಕೆ ಅದನ್ನು ಭಾಷೆ ಮಾಡಿ ಅವನು ಇಂಜಿನಿಯರ್ ಹೇಳಬೇಕು, ಇಂಜಿನಿಯರಲ್ಲಿ ಕಾರ್ಯಗತ ಮಾಡಬೇಕು. 12 ವರ್ಷಕ್ಕೆ ಬ್ರಿಡ್ಜ್ ಕಂಪ್ಲೀಟ್ ಆಯಿತು, ಕಂಪ್ಲೀಟ್ ಆಯ್ತು ಬ್ರಿಡ್ಜ್ ಕಂಪ್ಲೀಟ್ ಆಯಿತು. ಏನು ಸಂತೋಷ ಆಗಿರಬೇಕಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ, ಬ್ರಿಡ್ಜ್ ಸ್ಟ್ಯಾಂಡ್ಸ್ ಆಸ್ ಎ ಟೆಸ್ಟಿಮನಿ ಫಾರ್ 3 ಥಿಂಗ್ಸ್ ಅಂತ. 1 ಈಸ್ ಜಾನ್ ರೋಬ್ಲಿಂಗ್ಸ್ ವಿಷನ್ ಆಫ್ ಬಿಲ್ಡಿಂಗ್ ಎ ಬ್ರಿಡ್ಜ್. 2nd ಈಸ್ ದ ಟೆನಾಸಿಟಿ ಆ್ಯಂಡ್ ಪರ್ಸಿವಿಯರೆನ್ಸ್ ಆಫ್ ವಾಷಿಂಗ್ಟನ್ ರೋಬ್ಲಿಂಗ್. ಆ್ಯಂಡ್ 3rd ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಕಮಿಟ್ಮೆಂಟ್ ಆಫ್ ಹಿಸ್ ವೈಫ್ ಟು ಮೇಕ್ ಎ ಲ್ಯಾಂಗ್ವೇಜ್ ಔಟ್ ಆಫ್ ಇಟ್ ಆ್ಯಂಡ್ ಕಮ್ಯುನಿಕೇಟ್. ಈ 3 ಅದ್ಭುತ ಆಯಿತು. ಮಾಡಿ ಬ್ರಿಡ್ಜ್ ರೆಡಿ ಆಯಿತು, ಎಲ್ಲರಿಗೂ ಸಂತೋಷ ಆಯಿತು. ಕರ್ಕೊಂಡು ಹೋಗೋಣ ಜಾನ್ ರೋಬ್ಲಿಂಗ್, ವಾಷಿಂಗ್ಟನ್ ರೋಬ್ಲಿಂಗನ್ನು ಅಂತ. ಸ್ಟ್ರೆಚರ್ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋದರೆ ಅವನು ಹೇಳಿದಂತೆ ಏನಿಲ್ಲ, ಬ್ರಿಡ್ಜಿನ ಈ ತುದಿಯಿಂದ ಆ ತುದಿಗೆ, ಆ ತುದಿಯಿಂದ ಈ ತುದಿಗೆ 3 ಸಲ ಕರ್ಕೊಂಡು ಹೋಗಿ ನನ್ನ ಅಂದ. 6 ಸಲ ಅಲ್ಲಿ ಕರ್ಕೊಂಡು ಹೋದರು. 3 ಸಲ ಬಂದಮೇಲೆ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ಆಯಿತು, ಟೇಕ್ ಮಿ ಬ್ಯಾಕ್ ಟು ದ ಹಾಸ್ಪಿಟಲ್ ಅಂದ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಡೈಡ್. 12 ವರ್ಷ ಜೀವ ಹಿಡ್ಕೊಂಡಿದ್ದು ಇದಕ್ಕೋಸ್ಕರ ಹಿಡ್ಕೊಂಡಿದ್ದು, ಮತ್ತೊಂದೇನು ಇಲ್ಲ ಅವನು. ಇದು ನನಗೆ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಅಂತ. ಇವತ್ತಿಗಾದರೂ ನಾನು ಬ್ರೂಕ್ಲಿನ್ ಬ್ರಿಡ್ಜ್ ಮೇಲೆ ಹೋದರೆ, ನ್ಯೂಯಾರ್ಕ್ಗೆ ಹೋದಾಗ, ಐ ಫೀಲ್ ಸೋ ಡಿಲೈಟೆಡ್. ಅದಕ್ಕಿಂತ ಒಳ್ಳೆ ಬ್ರಿಡ್ಜ್ ಇದ್ದಾವೆ, ಬೇಕಾದಂಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲೇ ಗೋಲ್ಡನ್ ಗೇಟ್ ಬ್ರಿಡ್ಜ್ ಇದೆ, ಚೆನ್ನಾಗಿರೋದು. ಆದರೆ ಇಲ್ಲಿ ನನಗೆ ಅನಿಸಿದ್ದು, ಯಾರ್ದೋ ಒಂದು ಸರ್ಕಾರದ ವಿಚಾರ ಅಲ್ಲ, ಒಬ್ಬ ಮನುಷ್ಯ ಕನಸು ಕಂಡದ್ದು, ಇದನ್ನು ಸಾಧನೆ ಮಾಡಬೇಕು ಅಂತ ಹೇಳಿ ಅಪ್ಪ ಸತ್ತು ಹೋದ್ರು ಕೂಡ ತಾನು ತನ್ನ ವೃತ ಅಂತ ಭಾವಿಸಿಬಿಟ್ಟು ಮಾಡಿದ್ನಲ್ಲ, ಈ ಕೆಲಸ ನಂದು ಅಂತ ಮಾಡಿದಾಗ ಮಾತ್ರ ಸಾಧ್ಯ ಆಗುವಂಥ ಬ್ರೂಕ್ಲಿನ್ ಬ್ರಿಡ್ಜ್ ಅದು. ಇಟ್ ಸ್ಟ್ಯಾಂಡ್ಸ್ ಆಸ್ ಎ ಮಾನ್ಯುಮೆಂಟ್ ಫಾರ್ ಬಿಲೀಫ್ ಇನ್ ದ ವರ್ಕ್ ಐ ಡೂ. ನಾನು ಮಾಡೋ ಕೆಲಸದಲ್ಲಿ ಶ್ರದ್ಧೆಗೆ ಒಂದು ಮಾದರಿಯಾಗಿ ನಿಂತ್ಕೊಳ್ಳುತ್ತೆ ಬ್ರೂಕ್ಲಿನ್ ಬ್ರಿಡ್ಜ್ ಅದು.

0: Radio Sarang 107.8 FM.
1: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
2: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡು ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
1: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಅಂದ್ರೆ 100 ರೂಪಾಯಿ ಹೋಗ್ತದೆ. ಅದು ನಾನು ಕೊಡ್ತೇನೆ, ಹೋಗುವ ಬಾ.
2: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ஹாய், ஹலோ, குட் மார்னிங். யப்பா, குட் மார்னிங். ஈக ஈக 4 ಗಂಟೆ ಹೊತ್ತು. ಎಂತ ಮರೆಯುವುದ. ಹಾ, ಹಾಯ್, ಹಲೋ, ಗುಡ್ ಈವ್ನಿಂಗ್. ಕೇಳ್ತಾ ಇದ್ದಾರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ಟಾಪಿಕ್ ಎಂತ ಅಲ್ಲ, ಒಂದು 3-4 ಟಾಪಿಕ್ ಇಟ್ಕೊಂಡು ಬಂದಿದೆ, ಈಗ ನೆನಪಾಗ್ತಾ ಇಲ್ಲ. ಯಾವುದು ಇತ್ತು ಮಾತಾಡಲಿಕ್ಕೆ? ಅಭಿ, ಟಾಪಿಕ್ ಒಂದು ಡಿಸ್ಕಸ್ ಮಾಡಿದ್ದಲ್ಲಿ, ಅವ್ನು ನೆನಪುಂಟ? ತಲೆ ಎಲ್ಲ ಅಡಿಸ್ತಾ ಇದ್ದಾರೆ, ನೆನಪಿಲ್ಲ ಅಂತೆ. ಹೀಗೆ ಅಲ್ವಾ, ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಹೋಗ್ತೇವೆ, ಮರೆತು ಬಿಡ್ತೇವೆ. ನಾವು ಈ ಮರೆಗುಳಿತನ ಅಥವಾ ಈ ವಸ್ತುಗಳನ್ನು ಮರೆತು ಬಿಡುವುದರಿಂದ ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ತೊಂದರೆಗಳೂ ಆಗುತ್ತೆ. ಆದರೆ ಕೆಲವೊಮ್ಮೆ ಕಾಮಿಡೀಸ್ ಆಗ್ತದೆ, ಆಯಿತಾ? ಕೆಲವೊಮ್ಮೆ ಗಂಭೀರವಾದ ತೊಂದರೆಗಳು ಕೂಡ ಆಗೋದುಂಟು. ಈಗ ಮರವಿನಿಂದ ಆಗುವ ಪ್ರಮುಖ ಅವಾಂತರಗಳು ಮತ್ತು ಅವುಗಳನ್ನು ತಡೆಯುವ ಮಾರ್ಗಗಳು ಇಲ್ಲಿವೆ. ಏನೆಲ್ಲ ಈಗ ನೋಡಿ, ನಾವು ಹೇಗೆಲ್ಲ ಪ್ರಾಬ್ಲಮ್ ಬರ್ಬೋದು. ಒಂದು ಸ್ಕೂಟರ್ ಇದ್ದ ಚಾವಿ ಕೀ, ಅದು ಎಲ್ಲಿಡ್ತೇವೆ? ಅದು ಎಲ್ಲೂ ಇಟ್ಟಿರ್ತೇವೆ, ಇಡೀ ಮನೆ ಹುಡುಕ್ತಾ ಇರ್ತೇವೆ ಎಲ್ಲಿ ಅಂತೇಳಿ. ಮತ್ತು ಗ್ಯಾಸ್ ಅದನ್ನು ಆಫ್ ಮಾಡಲಿಕ್ಕೆ ಮರೆತು, ಅಯ್ಯೋ, ಅಲ್ಲಿ ಕರಟಿ ಹೋಗೋ ತನಕ ನಮ್ಗೆ ಗೊತ್ತಿರೋದಿಲ್ಲ, ವಾಸನೆ ಬರಬೇಕು, ಆಮೇಲೆ ನೋಡೋದು. ಮತ್ತು ಮೊಬೈಲನ್ನು

ಎಲ್ಲಿಯೋ ಬಿಡುದು, ಅದನ್ನು ಎಲ್ಲಿಯೋ ಇಡುದು, ಆಮೇಲೆ ಅದನ್ನು ಹುಡುಕ್ತಾ ಇರೋದು. ಆಯ್ತಾ, ಇಂಥದ್ದೆಲ್ಲ ನಮ್ಮ ಮನೇಲಿ ಆಗ್ತಾನೆ ಇರ್ತದೆ. ನಮ್ಮ ಮನೇಲಿ ಅಂತೇಳಿ ಅಲ್ಲ, ಎಲ್ಲರ ಮನೆಯಲ್ಲೂ ಇದು ಆಗ್ತಾ ಇರ್ತದೆ. ಪರ್ಸ್ ಹುಡುಕೋದು, ಆಮೇಲೆ ಆಟೋದ ರಿಕ್ಷಾದಲ್ಲಿ ಹೋದಾಗ ನೋಡಿದ್ದೀರಾ, ಯಾವುದಾದ್ರೊಂದು ವಸ್ತುವನ್ನು ಆಟೋ ರಿಕ್ಷಾದಲ್ಲೇ ಬಿಡುದು, ಇಳಿದು ಹೋಗುದು, ಮತ್ತೆಂತ ಪರಡುದೇ ನಾವು. ಆಯ್ತಾ, ಇಂಥದ್ದೆಲ್ಲ ಆಗ್ತಾನೆ ಇರ್ತದೆ. ಇನ್ನು ಕರೆಂಟ್ ಬಿಲ್, ಆಮೇಲೆ ನಮ್ಮದು ಫೋನ್ ಇದ್ದು ಅಥವಾ ಕೇಬಲ್ ಬಿಲ್ಲು, ಇದೆಲ್ಲ ಕಟ್ಟಲಿಕ್ಕೆ ದುಡ್ಡು ಇಟ್ಕೊಂಡು ಹೋಗಿರ್ತೇವೆ. ಆಮೇಲೆ ಮನೆಗೆ ಬಂದ ಮೇಲೆ ಗೊತ್ತಾಯಿತು ಇದು ದುಡ್ಡು ಎಕ್ಸ್ಟ್ರಾ ಯಾವುದು ಅಂತೇಳಿ. ನೋಡಿದ್ರೆ ಅದು ಬಿಲ್ ಕಟ್ಟಬೇಕಾಗಿತ್ತು, ನಮಗೆ ಹೋಗುವ ಗಡಿಬಿಡಿಯಲ್ಲಿ ಅದು ಮರ್ತೇ ಹೋಗ್ತದೆ. ಆಮೇಲೆ ಈಗ ಇದು ಆಫೀಸಲ್ಲಿ ಮೀಟಿಂಗ್ ಟೈಮ್ ಹಾಕಿರ್ತಾರೆ, ಅಥವಾ ಯಾರನ್ನು ನಾವು ಇಷ್ಟೊತ್ತಿಗೆ ನಿಮ್ಮನ್ನು ಬಂದು ಗ್ಯಾರಂಟಿ ಮೀಟ್ ಆಗ್ತೀವಿ ಅಂತ ಹೇಳಿರ್ತೇವೆ, ಅದು ಸಹ ಮರ್ತೋಗುದು. ಇನ್ನೊಂದು ಮೇನ್ ಪ್ರಾಬ್ಲಮ್ ಎಂತ ಗೊತ್ತಾ, ಎದುರಲ್ಲಿ ಯಾರಾದರೂ ಬರ್ತಾ ಇರ್ತಾರತ, ಅವರು ನಗಾಡ್ತಾರೆ, ಅವರು ನಗಾಡುವಾಗ ನಾವು ಸಹ ನಗಾಡ್ತೇವೆ. ಆಮೇಲೆ ಎಂತ ಗೊತ್ತುಂಡು, ಎಲ್ಲಿಯೋ ನೋಡಿದ್ದೇನೆ, ಹೆಸರು ಪಟ್ಟ ಅಂತ ತಲೆಗೆ ಹೊಳಿಯುವುದೇ ಇಲ್ಲ. ಆಯಿತಾ, ಫುಲ್ ಬ್ಲ್ಯಾಂಕ್. ಅವ್ರು ಹೋದ್ಮೇಲೆ ಮತ್ತೆ ಎಲ್ಲಿಯೋ ಒಂದು ಗಂಟೆ ಬಿಟ್ಟು ಎರಡು ಗಂಟೆ ಬಿಟ್ಟು ತಟ್ಟ ಅಂತ ನೆನಪಿಗೆ ಬರ್ತದೆ. ಆಯಿತಾ, ಆಮೇಲೆ ಔಷಧಿಗಳನ್ನು ಹೇಳಿರ್ತಾರೆ ನೋಡಿ, ಮೂರು ಹೊತ್ತು ಮಾತ್ರ ತಗೊಳ್ಬೇಕು ಅಂತ, ಒಂದು ಹೊತ್ತಿದ್ದು ಮಾತ್ರ ಮರ್ತೆ ಹೋಗುದು. ಆಯಿತಾ, ಮತ್ತೆ ನಾವು ಇವತ್ತು ನನ್ನ ಬೆಳಗ್ಗೆ ಮಾತ್ರ ತಗೊಳ್ಳಿಲ್ಲ. ಇದು ನನ್ನದು ಅಂತೇಳಿ ಅಲ್ಲ, ಎಲ್ಲರ ಲೈಫಲ್ಲೇ ಆಗ್ತಾ ಇರ್ತದೆ. ಅಂದರೆ ಹೇಳ್ತೇವಲ್ಲ, ಅಬಾಲ ವೃದ್ಧರಾಗಿ ಮಕ್ಕಳಿಂದ ಹಿಡಿದು ಪ್ರಾಯದವರೆಗೂ ಇದೊಂದು ಉಪದ್ರ ತಪ್ಪಿದ್ದೇ ಅಲ್ಲ. ಕ್ಲಾಸಲ್ಲಿ ನೋಡಿಯಂತೆ, ಈಗ ನಾವು ಕಾಲೇಜಲ್ಲಿ ಅಥವಾ ಹೈಸ್ಕೂಲಲ್ಲಿ ನೋಡ್ತಾರಲಿಲ್ವನ, ಫರ್ಗಾಟ್ ಮ್ಯಾಮ್, ಫರ್ಗಾಟ್ ಮಿಸ್, ನೆನಪಿರಲಿಲ್ಲ ಮ್ಯಾಮ್, ಮನೆಯಲ್ಲಿ ಇಟ್ಟಿದ್ದೇನೆ ಮ್ಯಾಮ್, ಇಂಥದ್ದೆಲ್ಲ ಉತ್ತರಗಳು. ನೆನಪಿನ ಶಕ್ತಿ ಈಗ ಎಲ್ಲರಲ್ಲೂ ಕಮ್ಮಿ ಅಂತವೇ ಹೇಳ್ಬೋದು. ಸೊ ಈಗ ಇಷ್ಟು ಮಾತಾಡ್ತಾ ಇರುವಾಗ ನಿಮ್ಗೆ ಗೊತ್ತಾಗಿರಬೇಕು ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತೇಳಿ. ಮರೆಗುಳಿತನ, ಇದರ ಬಗ್ಗೆನೇ ನಾನು ಮಾತಾಡ್ತೇನೆ. ಸೊ ಇವತ್ತು ನಾನು ಪ್ಲೇ ಮಾಡುವ ಹಾಡುಗಳು ಯಾವುದೇ ಇರುತ್ತೆ ಹೇಳಿದರೆ, ಮರೆಗುಳಿತನದ ಬಗ್ಗೆ ಅಲ್ಲ, ನೆನಪು ಅನ್ನುವ ಶಬ್ದ ಬರುವಂತಹ ಹಾಡುಗಳನ್ನು ಇವತ್ತು ನಾನು ಪ್ಲೇ ಮಾಡೋದಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಇವಾಗ ಮೊದಲನೆಯ ಹಾಡು, 101 ನೆನಪು ಎದೆಯ ಆಳದಿಂದ. ಇದು ಬಂಧನ ಚಿತ್ರದ ಹಾಡು, ಹಾಡಿದವರು SP ಬಾಲಸುಬ್ರಹ್ಮಣ್ಯಂ, ಸಂಗೀತ ನೀಡಿದವರು M ರಂಗರಾವ್, ಆಮೇಲೆ ಸಾಹಿತ್ಯ ನೀಡಿದವರು RN ಜಯಗೋಪಾಲ್. ಈ ಹಾಡು ನಿಮಗೋಸ್ಕರ. ಕೇಳ್ತೀರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇದ್ದಾರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ, ಕರೆಕ್ಟ್ ಹೇಳಿದಲ್ಲ ನಾನು, ಕೆಲವೊಮ್ಮೆ ನೆನಪು ತಪ್ಪು ಎಂತೆಲ್ಲಾದರೂ ಹೇಳಲಿಕ್ಕುಂಟು. ಎಂತ ಗೊತ್ತುಂಡ, ಈಗ ನಾನು ಒಂದು ಕತೆ ಹೇಳ್ತೇನೆ ನಿಮಗೆ. ಇತಿಹಾಸ ಸ್ವಾರಸ್ಯಕರವಾದಂಥ ಒಂದು ಘಟನೆ ಇದು. ಸರ್ ಐಸಕ್ ನ್ಯೂಟನ್ ಗೊತ್ತಿರಬೇಕಲ್ಲ ನಿಮಗೆ, ಎಸ್ ವಿಜ್ಞಾನಿ ನ್ಯೂಟನ್ ಒಮ್ಮೆ ತಮ್ಮ ಸ್ನೇಹಿತರಿಗೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ರಂತೆ. ಆದರೆ ಈ ಕೆಲಸದ ಗಡಿಬಿಡಿಯಲ್ಲಿ ಸ್ನೇಹಿತವರು ಬರುವುದನ್ನು ಮರೆತು ತಮ್ಮ ಪ್ರಯೋಗಾಲಯದಲ್ಲಿ ಅವರು ಕೆಲಸ ಮಾಡ್ತಾ ಉಳಿದು ಬಿಟ್ರು. ಅವರಿಗೆ ನೆನಪೇ ಹೋಗಿತ್ತು ಕರೆದಿರೋದು. ಬಂದ ಸ್ನೇಹಿತರು ಊಟ ಮಾಡಿ ಹೊರಟು ಹೋದರು. ನ್ಯೂಟನ್ ಹೊರಗೆ ಬರ್ತಾರೆ, ಎಲ್ಲ ಖಾಲಿ ತಟ್ಟೆ ಇದೆ. ಓ, ನಾನು ಈಗಾಗಲೇ ಊಟ ಮಾಡಿ ಬಿಟ್ಟಿದ್ದೇನೆ, ಛೇ, ಪುನಃ ನಾನು ಊಟ ಮಾಡಲಿಕ್ಕೆ ಬಂದದ್ದ ಅಂತ ಹೇಳಿ ಸೀದಾ ಮತ್ತೆ ಒಳಗೋಗಿ ಕೆಲಸದಲ್ಲಿ ತೊಡಗಿದ್ರಂತೆ. ಅಲ್ವಾ, ಈಗ ಕೆಲವರ ಲೈಫಲ್ಲಿ ಇಂಥ ಮರೆಯಲಾಗದ ಘಟನೆಗಳು ಇರಬಹುದು. ಸೊ ಯಾವುದು ಅಂತ ಹೇಳಿ ಈಗ ಒಬ್ಬರನ್ನ ಮಾತಾಡ್ಸೋಣ. ನಮ್ಮ ಜೊತೆ ಇದ್ದಾರೆ ಲೀಲಾವತಿ ಮೇಡಮ್. ಸೊ ಇವರು ಒಂದು ಕಾಲೇಜಿನಲ್ಲಿ ಇವರು ಉಪನ್ಯಾಸಕಿಯಾಗಿದ್ದಾರೆ. ನೋಡೋಣ ಇವರು ಏನಾದರೂ ಇಂಥದ್ದು ಘಟನೆ ಉಂಟಾ ಅಂತ ಅವರ ಹತ್ರ ಕೇಳೋಣ. ನಮಸ್ತೆ ಮೇಡಮ್.
1: ನಮಸ್ತೆ,
0: ಹೇಗಿದ್ದೀರಾ?
1: ಆರಾಮ.
0: ಸೂಪರ್ ಇದ್ದೀರಿ ಅಂತ ಆಯ್ತು.
1: ಸರಿ, ಹೌದು ಮೇಡಮ್, ಹೌದು.
0: ನನ್ನ ಹತ್ರ ಏನಾದ್ರೂ ಹೇಳಲಿಕ್ಕೆ ಮರ್ತಿದ್ದೀರಾ ವಿಷಯ ಇಲ್ಲ ಅಲ್ಲ? ಯಾಕಂದ್ರೆ ಎಂತ ಕೇಳ್ತಿದ್ದೇನೆ ಗೊತ್ತುಂಟ, ಮರೆವು ಹೇಳುದು ಎಲ್ಲರಿಗೆ ಸಹ ಇರುವಂತದ್ದೊಂದು ಕಾಯಿಲೆಯೇ. ಕೆಲವರಿಗೆ ಸ್ವಲ್ಪ ಜಾಸ್ತಿ, ಕೆಲವರಿಗೆ ಸ್ವಲ್ಪ ಕಡಿಮೆ ಅಷ್ಟೇ ಅಲ್ವಾ? ಈಗ ಅಂತ ಘಟನೆ ನಿಮ್ಮ ಲೈಫಲ್ಲಿ ಏನಾದ್ರೂ ಉಂಟಾ, ನಡೆದಿದಾ?
1: ಹೌದು, ಅದು ಅನೇಕ ಬಾರಿ ಅಂತ ಅನುಭವ ಆದದ್ದುಂಟು.
0: ಒಂದು ಹೇಳಿ ಅಂತೆ.
1: ಅದೇ ಒಂದು ಘಟನೆ ನಿಮ್ಮೊಂದಿಗೆ ಹಂಚಿಕೊಳ್ಬೇಕಾದ್ರೆ, ನನ್ನ ಗಂಡನಿಗೆ ಫಸ್ಟ್ ಶಿಫ್ಟ್ ಇದ್ದ ದಿನ ಇದು. ಅವರಿಗೆ ಫಸ್ಟ್ ಶಿಫ್ಟ್ ಇದ್ದಾಗ ನಾವು ಅವರ 5:30 ಹೊರಡ್ತಾರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ
0: ಬೆಳಗ್ಗೆ.
1: ಆ ದಿನ 5:00 ಎದ್ದು ಪುಲಾವ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದು. ಪುಲಾವ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಅದು 1/2 ಟೈಮ್, ಅದರಲ್ಲಿ ಕಾಂಪಿಟೇಷನ್ ತರ ಅಡಿಗೆ ಮಾಡ್ಬೇಕು. ಯಾಕಂದ್ರೆ ವಿಸಿಲ್ ಹೋಗ್ಬೇಕು, ವಿಸಿಲ್ ಆರ್ಬೇಕು. ನನ್ನ ಹಸ್ಬೆಂಡ್ ಎಷ್ಟು ಪಂಕ್ಚುಯಲ್ ಅಂತ ಹೇಳಿದ್ರೆ, ಅವರು ಡ್ಯೂಟಿಗೆ ಯಾವತ್ತೂ ಲೇಟ್ ಆಗಿ ಹೋದವರಲ್ಲ. ಒಂದ್ ಸ್ವಲ್ಪ ಲೇಟ್ ಆದ್ರೂ ತಿಂಡಿ ಬಿಟ್ಟು ಹಾಗೆ ಹೋಗಿ ಬಿಡ್ತಾರೆ. ಆ ಟೆನ್ಷನ್ ಅನ್ನು ತಲೆಯಲ್ಲಿ ಇಟ್ಕೊಂಡು ನಾನು ಕುಕ್ಕರ್ ಜೋಡಿಸಿ, ಈರುಳ್ಳಿ ಹಾಕಿ, ಟೊಮೆಟೊ ಹಾಕಿ, ತರಕಾರಿ ಮೊದಲೇ ದಿನ ಕಟ್ ಮಾಡಿ ಇಟ್ಟಿದ್ದೆ, ಮಸಾಲ ಕೂಡ ರುಬ್ಬಿಟ್ಟಿದ್ದೆ, ಎಲ್ಲ ಹಾಕಿ ಅನ್ನ ಅಕ್ಕಿ ತೊಳೆದು ಎಲ್ಲ ಹಾಕಿ ಕುಕ್ಕರ್ ವಿಸಿಲ್ ಮುಚ್ಚಳ ಹಾಕಿ 2 ಕೂಗಿಸಿದೆ. ಇನ್ನು ವಿಸಿಲ್ 6:00 ಬೇಗ ಬೇಗ ಟೀ ರೆಡಿ ಮಾಡಿ, ರಾಯ್ತ ರೆಡಿ ಮಾಡಿ, ಎಲ್ಲ ಕುಕ್ ಪುಲಾವ್ ಆಯ್ತು ಅಂತ, ಸಕ್ಸಸ್ಫುಲಿ ಆಯ್ತು ಅಂತ ಖುಷಿಯಲ್ಲಿದ್ದೆ. ನನ್ನ ಹಸ್ಬೆಂಡ್ ಶಾರ್ಪ್ 5:00 ಬಂದು ಡ್ರೆಸ್ ಎಲ್ಲ ಮಾಡಿ ಆಫೀಸ್ಗೆ ಹೊರಟು ತಿಂಡಿಗೆ ಕೂತಿದ್ದಾರೆ. ಅಷ್ಟೊತ್ತಿಗೆ ಪುಲಾವ್ ಕುಕ್ಕರ್ ಇದು ಮುಚ್ಚಳ ತೆಗೆದು ಇನ್ನೇನು ತಿಂಡಿ ಬಡಿಸ್ಬೇಕಂತ ಸೌಟ್ ಹಾಕ್ತೇನೆ, ಕುಕ್ಕರ್ ಅಲ್ಲಿ ಪುಲಾವ್ ಅಲ್ಲಿ ಅನ್ನವೇ ಕಾಣುದಿಲ್ಲ ನಂಗೆ, ಬರೀ ನೀರು ಕಾಣ್ತಾ ಉಂಟು. ಸೈಡ್ ಅಲ್ಲಿ ನೋಡ್ತೇನೆ, ತೊಳೆದಿಟ್ಟ ಅಕ್ಕಿಯನ್ನು ಹಾಗೆ ಇಟ್ಟಿದ್ದೇನೆ, ಅಲ್ಲಿ ಮಿಕ್ಸ್ ಮಾಡ್ಲಿಕ್ಕೆ ಮರ್ತು ಹೋಗಿದೆ ನನ್ಗೆ. ಅಕ್ಕಿ ಇಲ್ಲದೆ ನಂದು ಪುಲಾವ್ ರೆಡಿ, ಏನ್ ಮಾಡುದು? ನನ್ನ ಗಂಡ ಬರೀ ಟೀ ಕುಡ್ದು ಕೆಲ್ಸಕ್ಕೆ ಹೋದ್ರು, ಭಾರಿ ಬೇಜಾರಾಯ್ತು ನನ್ಗೆ.
0: ಮತ್ತೆಂತ ಮಾಡಿದ್ರಿ ಅಕ್ಕಿಯನ್ನು, ಏನ್ ಮಾಡಿದ್ರಿ ಆಮೇಲೆ?
1: ಆಮೇಲೆ ಅವರ ಆಫೀಸ್ಗೆ ಹೋಗಿ ಆಯ್ತು. ಆಮೇಲೆ ಆ ಅಕ್ಕಿಯನ್ನು ಪಲಾವ್ಗೆ ಹಾಕಿ ಪಲಾವ್ ರೆಡಿ ಮಾಡಿ ನಾವು ತಿಂದ್ವಿ. ಅದು ಆಚೆ ಪಲಾವ್ ಅಲ್ಲ, ಈಚೆ ಸೂಪ್ ಸಹ ಅಲ್ಲ, ಮಧ್ಯದಲ್ಲಿ ಏನೋ ಒಂದು ತಿಂದು ಆ ದಿನದ ಬ್ರೇಕ್ಫಾಸ್ಟ್ ಮುಗಿಯಿತು ನಮ್ದು. ಅಂತ ಕತೆ
0: ಅಲ್ವಾ ಇದು. ಹೆಚ್ಚಿನ ಲೈಫಲ್ಲಿ ಈ ಅಡಿಗೆ ಮನೆಯಲ್ಲಿ ಯಾರು ಹೆಣ್ಮಕ್ಳು ಕೆಲಸ ಮಾಡ್ತಾರೋ ಅವರಿಗೆ ಇಂಥದ್ದೆಲ್ಲ ಆಗ್ತಾನೆ ಇರ್ತದೆ ಲೈಫಲ್ಲಿ ಅಲ್ವಾ?
1: ಎಷ್ಟು ಎಷ್ಟು ಇದು ಅಂತ ಹೇಳಿದ್ರೆ, ಆ ಮೇನ್ ಇಂಗ್ರೀಡಿಯಂಟ್ ರೈಸ್, ಅದನ್ನೇ ಮರ್ತು ಬಿಟ್ಟಿದ್ದೆ ನಾನು. ಅಂತ ಮನಸ್ಥಿತಿ,
0: ರೈಸ್ ಇಲ್ಲದ ಒಂದು ಪಲಾವ್.
1: ಹೌದು, ತರಕಾರಿ ಹಾಕದೆ ಹೋದ್ರು ಅನ್ನ ಬಾತ್ ಅಂತ ಹೇಳಿ ತಿನ್ಬೋದಿತ್ತು ಅದನ್ನು. ಇದು ರೈಸೇ ಇಲ್ಲ, ಎಂತ ತಿನ್ನುದು, ಕುಡಿಯುದಾ ತಿನ್ನುದಾ ಅಂತ ಪರಿಸ್ಥಿತಿ ಬೆಳಿಗ್ಗೆ.
0: ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಹಳ ಒಂದು ಒಳ್ಳೆಯ ಎಕ್ಸಾಂಪಲ್ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮೇಡಮ್.
0: ಓಕೆ, ಎಸ್, ಲೀಲಾವತಿಯವರ ಒಂದು ಇನ್ಸಿಡೆಂಟ್ ಬಹಳ ಸೂಪರ್ ಆಗಿತ್ತು. ಅಕ್ಕಿ ಇಲ್ಲದ ಪಲಾವ್, ಇನ್ನು ಕೆಲವಿದೆ ಹೇಗೆ ಗೊತ್ತುಂಟ, ಕನ್ನಡಕವನ್ನ ಕಣ್ಣಿನ ಮೇಲೆಯೇ ಇರ್ತದೆ, ಆದರೆ ಇಡೀ ಊರು ಹುಡುಕುದು, ನನ್ನ ಕನ್ನಡಕ ನೋಡಿದೀಯಾ, ನನ್ನ ಕನ್ನಡಕ ನೋಡಿದೆಯಾ. ನಾವು ಹುಡುಕುವವರು ಸಹ ಅವರ ಕಣ್ಣ ನೋಡಿರುವುದಿಲ್ಲ, ನಾವು ಸಹ ಬೇರೆ ಬೇರೆ ಕಡೆ ಹುಡುಕುದು. ಲಾಸ್ಟಿಗೆ ಯಾರೋ ಒಬ್ರು ಹೇಳ್ತಾರೆ, ಅದು ಕಣ್ಣಿನ ಮೇಲೆ ಎಂತ ಹಾಕಿದ್ದು ಅಂತ ಹೇಳಿ ಹೇಳುವಾಗಲೇ ಗೊತ್ತಾಗುದು, ಓ ಕನ್ನಡಕ ಮುಖದಲ್ಲಿಯೇ ಉಂಟು ಅಂತೇಳಿ. ಇನ್ನು ಫ್ರಿಡ್ಜ್ ಓಪನ್ ಮಾಡಿ ನಿಲ್ಲುದು, ಫ್ರಿಡ್ಜ್ ಬಾಗಿಲು ತೆಗೆದು ಒಳಗಡೆ ನೋಡ್ತಾ ಇರುದು. ಅಲ್ಲ, ನಾನು ಯಾಕೆ ಬಂದೆ ಫ್ರಿಡ್ಜ್ ಹತ್ರ? ಫ್ರಿಡ್ಜ್ ತನಕ ಹೋಗೋ ತನಕ ನೆನಪಿರ್ತದೆ, ಕೊತ್ತಂಬರಿ ಸೊಪ್ಪು ಬೇಕು, ಪುದೀನ ಸೊಪ್ಪು ಬೇಕು ಅಂತೇಳಿ ಗೊತ್ತಿರ್ತದೆ. ಅಲ್ಲಿ ಹೋದ್ಮೇಲೆ ಸ್ಟಕ್ ಆಗೋದು, ಓ ಇದರೊಳಗೆ ಎಂತಕ್ಕೆ ಬಂದೆ ನಾನು ಅಂತ ಒಂದು 2 ನಿಮಿಷ ಯೋಚನೆ ಮಾಡ್ಲಿಕ್ಕೆ ಉಂಟು. ಆಮೇಲೆ ಫ್ಲ್ಯಾಶ್ ಆಗ್ತದೆ, ಸರಿ ಇನ್ನೂ ಸ್ವಲ್ಪ ಮಾತಾಡ್ಲಿಕ್ಕಿದೆ ಆಯ್ತಾ, ಇವಾಗ ನಾನು ಹೇಳಿದ್ದೆ ಯಾವುದಾದ್ರೂ ಇದಕ್ಕೆ ಸಮ ನೆನಪು ಅಥವಾ ಮರೆಯುವುದು ಇಂಥದಕ್ಕೆಲ್ಲ ಸಂಬಂಧಪಟ್ಟ ಹಾಡುಗಳನ್ನು ಇವತ್ತು ಪ್ಲೇ ಮಾಡ್ತೇನೆ ಅಂತ ಹೇಳಿ, ಈಗ ಇದುವರೆಗೆ ಮರೆಯಲಾಗದೆ ನನ್ನ ನೆನಪಿನಲ್ಲಿ ಉಳಿದಿರುವ ಒಂದು ಹಾಡು, ಮರೆಯದ ನೆನಪನ್ನು ಎದೆಯಲ್ಲಿ ತಂದೆ ನೀನು, ನಿನಗಾಗಿ ಅರಸಿ ಬಂದೆ ನೀ ಎಲ್ಲೋ ಅಲ್ಲೇ ನಾನು. ಇದು ಸಾಹಸ ಸಿಂಹ ಚಿತ್ರದ ಹಾಡು, ಹಾಡಿದವರು SP ಬಾಲಸುಬ್ರಹ್ಮಣ್ಯಂ, ಸಂಗೀತ ಚೆಲ್ಲಪಿಲ್ಲ ಸತ್ಯಂ, ಸಾಹಿತ್ಯ RN ಜಯಗೋಪಾಲ್. ಕೇಳ್ತಾ ಇದ್ದೀರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಹಲೋ ಫ್ರೆಂಡ್ಸ್, ಇವತ್ತು ನಾವು ಜಗತ್ತಿನ ಅತ್ಯಂತ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಯಾವುದು ಫ್ಯಾಮಿಲಿ ಅಂತ ಕೇಳಿದ್ರೆ ಅದೇ ನಮ್ಮ ಮರೆಗುಳಿಗಳ ಫ್ಯಾಮಿಲಿ. ನೀವೇನಾದರೂ ಕೈಯಲ್ಲಿ ಫೋನ್ ಇಟ್ಕೊಂಡು ಫೋನ್ ಹುಡುಕ್ತಾ ಇದ್ದೀರಾ, ಹಾಗಾದರೆ ನೀವು ನಮ್ಮ ಫ್ಯಾಮಿಲಿ ಮೆಂಬರೇ ಅಂತೇಳಿ ಆಯಿತು. ಈಗ ಇಲ್ಲೊಬ್ಬ ಈ ಫ್ಯಾಮಿಲಿ ಮೆಂಬರ್ ಒಬ್ರು ಇದ್ದಾರೆ ಮಾತಾಡಿಸ್ಲಿಕ್ಕೆ. ಅವರೀಗ ಅವ್ರ ಕಥೆನ ಹೇಳೋಕ್ಕೆ ಮರೆಯದೆ ಫೋನ್ ಇಟ್ಕೊಂಡು ರೆಡಿಯಾಗಿದ್ದಾರೆ. ಸೊ ನೋಡೋಣ ಈಗ ಅವರ ನೆನಪಿನಲ್ಲಿ ಈ ಮರವಿನ ಕತೆ ಯಾವುದು, ಅದನ್ನು ಹೇಗೆ ಹೇಳ್ತಾರೆ ಕೇಳೋಣ. ನಮಸ್ತೆ ಮೇಡಮ್.
1: ನಮಸ್ತೆ.
0: ನಿಮ್ಮ ಹೆಸರು?
1: ನನ್ನ ಹೆಸರು ನಿವೇದಿತಾ ವಿನಾಯಕ್ ಅಂತ.
0: ಓಕೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
1: ನಾನು ಕೋಡಿಕಲ್ಲಿಂದ.
0: ವಾವ್, ನನಗೆ ಖುಷಿಯಾದದ್ದು ಎಂತ ಗೊತ್ತುಂಟ, ನಿಮ್ಮ ಹೆಸರು, ನಿಮ್ಮ ಪ್ಲೇಸ್ ಎಲ್ಲ ಮರೆಯದೆ ನನಗೆ ಹೇಳಿದ್ರಲ್ಲ, ಅದು ನನಗೆ ಖುಷಿಯಾದದ್ದು. ಕೆಲವರಿಗೆ ಪ್ಲೇಸ್ ಹೇಳುವಾಗಲೇ ಅದು ಅದು ಅಂತ ಪಟ್ಟ ಅಂತ ನೆನಪೇ ಆಗುದಿಲ್ಲ ಯಾವ ಊರು ಅಂತ ಹೇಳಿ. ಸರಿ, ಈಗ ನಿಮ್ಮ ನೆನಪಿನಲ್ಲಿ ಯಾವುದಾದ್ರು ನೀವು ಮರೆತಂತ ಮರೆಯಲಾಗದ ಘಟನೆ ಯಾವ್ದಾದ್ರು ಉಂಟ?
1: ತುಂಬಾ ಇದೆ, ತುಂಬಾ ಇದೆ.
0: ನನ್ಗೊಂದು ಎರಡು ಹೇಳಿದ್ರೆ ಸಾಕೀಗ, ನೆನಪಡ್ಕೊಂಡು ಹೇಳಿ ಮಾತ್ರ.
1: ಆಯ್ತಾಯ್ತು, ಖಂಡಿತ
0: ಹೇಳಿ.
1: ಫಸ್ಟ್ ಆಫ್ ಆಲ್ ಎಂತ ಗೊತ್ತಾ, ಬೆಳಿಗ್ಗೆದು ಗಡಿಬಿಡಿಯಲ್ಲಿ ಬೆಳಿಗ್ಗೆ ಎದ್ದು ಎದ್ದಾಗ ಲೇಟ್ ಆದಾಗ ಆಗೇನಾಗ್ತದೆ, ಉಪ್ಪಿಟ್ಟು ಮಾಡುವ ಅಂತ ಹೇಳಿ ಸೀದಾ ಓಡಿದೆ ಕಿಚನ್ಗೆ. ಕಿಚನ್ಗೆ ಓಡಿ ಹೋದ ತಕ್ಷಣ ಮತ್ತೆ ಅಲ್ಲೆಲ್ಲ ನಮ್ಮ ಒಗ್ಗರಣೆ ಎಲ್ಲ ಹಾಕುದೆಲ್ಲ ಪ್ರೊಸೀಜರ್ ಎಲ್ಲ ಆಯ್ತು. ಆಗುವಾಗ ರಪ್ಪ ನೆನ್ಪಾಯ್ತು, ಹಸಿಮೆಣ್ಸು ಬೇಕಲ್ಲ ಅಂತ ಹೇಳಿ. ಹಸಿಮೆಣ್ಸು ಬೇಕು ಅಂತ ಹೇಳುವಾಗ ಫ್ರಿಡ್ಜ್ ಹತ್ರ ಓಡಿದೆ. ಓಡುವಾಗ ಫಸ್ಟೇ ಲೇಟ್ ಆಗಿದೆ ಅಂತ ಹೇಳಿ ಫ್ರಿಡ್ಜ್ ಓಪನ್ ಮಾಡುವಾಗ ಹಾಲಿದ್ದು ಪ್ಯಾಕೆಟ್ ಕಂಡಿದ್ದ. ಚಾ ಮಾಡ್ಬೇಕಲ್ಲ ಅಂತ ಹೇಳಿದೆ, ಹಾಲಿದ್ದು ಪ್ಯಾಕೆಟ್ ತೆಗ್ದೆ ಚಾ ಮಾಡ್ಲಿಕ್ಕೆ ಹೋದೆ. ಚಾ ಮಾಡಿ ಆಗಿ ಉಪ್ಪಿಟ್ಟೆಲ್ಲ ಮಾಡಿ ಆಯ್ತು. ಮಾಡಿ ಬಂದು ಚಾ ಕುಡಿತೇನೆ, ಉಪ್ಪಿಟ್ಟು ತಿನ್ಬೇಕಾದ್ರೆ ಮಕ್ಕಳು ಹೇಳ್ತಾ ಇದ್ದಾರೆ ಏನೋ ಮಿಸ್ ಆಗಿದೆ ಎಲ್ಲ ಇದ್ರಲ್ಲಿ ಅಂತೇಳಿ. ಆಗ ನೆನ್ಪಾಯ್ತು ನಂಗೆ, ಅಯ್ಯೋ ದೇವ್ರೇ, ನಾನು ಹೋದದ್ದು ಫ್ರಿಡ್ಜ್ ಹತ್ರ ಹಸಿಮೆಣ್ಸು ತೆಗಿಲಿಕ್ಕೆ, ಹೋದದ್ದು ತಕೊಂಡು ಬಂದದ್ದು ಯಾವ್ದು ಚಾ ಕುಡಿಯುವ ನೆನ್ಪಾಯ್ತು. ಬಂದೆ ಚಾ ಕುಡ್ದೆ, ಒಗ್ಗರಣೆ ಹಾಕಿ ಬಂದು ತಿಂದು ತಿಂದಾಯ್ತು. ಇದು ಒಂದು ಆಗಾಯ್ತು, ಈಗೂ ಆಗ್ತದಲ್ಲ ಗಡಿಬಿಡಿ ಅಂತಂದ್ರೆ ನಮ್ಮ ತಲೆಯಲ್ಲಿ ನೂರಾರು ಆಲೋಚನೆಗಳು ಇರುವಾಗ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ತೇವಲ್ಲ, ಅದು ಆಗ್ಬೇಕು ಇದು ಆಗ್ಬೇಕು ಅಂತ ಹೇಳುವಾಗ ಯಾವುದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ ಗೊತ್ತೇ ಆಗುದಿಲ್ಲ. ಓಡ್ತೇವೆ ಓಡ್ತೇವೆ ಓಡ್ತೇವೆ.
0: ಇನ್ನೇನಾದ್ರೂ ಒಂದು ಇನ್ಸಿಡೆಂಟ್ ನೆನಪಿದ್ಯಾ?
1: ಇನ್ನೊಂದು ನೆನಪಿದೆ, ಮೊಬೈಲ್ ಇದ್ದೇ ಒಂದು ವಿಷಯ.
0: ಹೇಳಿ ಹೇಳಿ.
1: ಮೊಬೈಲ್ ಏನ್ ಗೊತ್ತಾ, ನನಗೊಂದು ಕೆಲವೊಂದ್ಸತಿ ಹೇಳುವಾಗ ಮಕ್ಳು ಹೇಳ್ತಾರೆ, ಅಮ್ಮ ಯಾವಾಗ್ಲೂ ಇದೇ ತಿಂಡಿಯಾ, ಬೇರೆ ಬೇರೆ ಏನಾದ್ರೂ ಮಾಡು ಅಂತ ಹೇಳಿ. ಆಯ್ತು ಅಂತೇಳಿ ಒಂದು ದಿನ ಏನ್ ಮಾಡಿದ್ದೆ, ಬೆಳಿಗ್ಗೆ ಎದ್ದೆ, ನೋಡುವ ಒಂದು ತಿಂಡಿ ಏನಾದ್ರು ಹೊಸ್ತು ಮಾಡುವ ಅಂತೇಳಿ ಇಟ್ಕೊಂಡು ಕೂತೆ. ಕೂತ ತಕ್ಷಣ ವಾಟ್ಸ್ಆಪ್ ಅಲ್ಲಿ ಟಿಂಗ್ ಅಂತ ಮೆಸೇಜ್ ಆಯ್ತಾ, ನೋಡಿದೆ. ನೋಡುವಾಗ ಒಬ್ರದು ನೋಡಿದೆ, ಮೆಸೇಜ್ ನೋಡಿದೆ, ಇದು ನೋಡಿದ. ನೋಡುವಾಗ ಗಂಟೆ ಏಳುವರೆ ಆಯ್ತು. ಆಗ್ಲೇ ಗೊತ್ತು ನನಗೂ, ಅರ್ಧ ಗಂಟೆ ಆಯ್ತು ನಾನು ಮೊಬೈಲ್ ಹಿಡ್ಕೊಂಡು. ಮೊಬೈಲ್ ಹಿಡ್ದದ್ ಯಾಕೆ, ಯಾವ್ದಾದ್ರೊಂದು ಹೊಸ ತಿಂಡಿ ಮಾಡುವ ಅಂತ ಹೇಳಿ ಇಲ್ಲಿಗೆ ಇದು ಒಂದು. ಆಗ ಸ್ವಲ್ಪ ಮನ್ಸಿಗೆ ಹೋಯ್ತು, ಓ ನಮಗೆ ಯಾವ್ದು ಫಸ್ಟ್ ಅಗತ್ಯ ಅದನ್ನ ನಾವು ಮಾಡಬೇಕು.
0: ಇದು ಮರ್ತೆ ಹೋಗಿದೆ, ತಿಂಡಿ ತಿಂಡಿ ಮಾಡುದು ಮರ್ತೆ ಹೋಗಿದೆ.
1: ಮಕ್ಳು ಎತ್ತಾಗ್ಲೇ ಗೊತ್ತು, ಅಮ್ಮ ತಿಂಡಿ ಎಂತದ್ದು ಅಂತ ಹೇಳುವಾಗ್ಲೇ ಗೊತ್ತು ನಂಗೆ, ಓ ತಿಂಡಿಯೇ ಮಾಡ್ಲಿಲ್ಲ, ಇನ್ನು ಮಾಡ್ಬೇಕು. ತಿಂಡಿ ನೋಡ್ಲಿಕ್ಕಾಗಿ ಮೊಬೈಲ್ ಇಡ್ದೆ. ಮೊಬೈಲ್ ಇಡ್ದಾಗ ಬೇರೆ ಆಲೋಚನೆ, ಯಾರ್ದು ಬಂತು, ಯಾರ ಮೆಸೇಜ್, ಏನಾಯ್ತು ಅಂತೇಳಿ. ಈ ವಿಷಯ
0: ಬಹಳ ಚೆನ್ನಾಗಿದೆ. ಹೌದು, ನಮ್ಮ ಬದುಕಲ್ಲಿ ಇಂಥದ್ದು ಅವಾಂತರಗಳು ಆಗ್ತಾನೆ ಇರ್ತದೆ. ಆ ಹೊತ್ತಿಗೆ ಗಡಿಬಿಡಿ, ಆಮೇಲೆ ಎಣಿಸುವಾಗನಾಗೆ ಬರ್ತದೆ ಹೀಗೆ ಆಯ್ತಲ್ಲ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ನಿವೇದಿತಾ ನಾಯಕ್ ಅವರು ಅವರ ಎರಡು ಘಟನೆಗಳನ್ನು ಹೇಳಿದರು, ತುಂಬ ಚೆನ್ನಾಗಿತ್ತು ಅಲ್ವಾ? ಕೇಳೋಕ್ಕೆ ನಮ್ಗೆ ಖುಷಿ ಆಗುತ್ತೆ, ಬಟ್ ಆ ಹೊತ್ತಿಗೆ ಮಾತ್ರ ಆಗುವಂಥ ಟೆನ್ಷನ್ ಉಂಟಲ್ಲ, ಹೇಳಿ ಸುಖ ಇಲ್ಲ ಅದು. ನಿಮಗೆ ನಾನು ಆವಾಗಲೇ ಹೇಳಿದ್ದೆ, ನೆನಪು ಅನ್ನುವ ಒಂದು ವರ್ಡ್ ಬರುವಂಥ ಹಾಡನ್ನು ಖಂಡಿತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪ್ಲೇ ಮಾಡ್ತೀನಿ ಅಂತೇಳಿ. ಸೊ ಇವಾಗ ಮುಂದೆ ಬರ್ತಿರುವ ಹಾಡು, ಸವಿ ನೆನಪುಗಳು ಬೇಕು ಸವಿಯಲು ಬದುಕು, ಕಹಿ ನೆನಪುಗಳು ಸಾಕು. ಇದು ಅಪರಿಚಿತ ಚಿತ್ರದ ಹಾಡು. ಈ ಹಾಡನ್ನು ಹಾಡಿದವರು ವಾಣಿ ಜಯರಾಮ್, ಸಂಗೀತ ನೀಡಿದವರು ಎಲ್ ವೈದ್ಯನಾಥನ್, ಇದರ ಸಾಹಿತ್ಯವನ್ನು ರಚಿಸಿದವರು ಪಿ ಆರ್ ರಾಮದಾಸ್ ನಾಯ್ಡು. ಸೊ ಈ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇದ್ದಾರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಸೊ ಇವಾಗ ಎಂತ ಗೊತ್ತುಂಟ, ಪಾರ್ಕ್ ಮಾಡಿರ್ತೀವಿ ಕಾರ್ ಅಥವಾ ಟೂ ವೀಲರ್ ಎಲ್ಲಿಯಾದರೂ ಪಾರ್ಕ್ ಮಾಡಿರ್ತೇವೆ ಶಾಪಿಂಗ್ ಮಾಲ್ಗಳಲ್ಲಿ ಅಂತ ತಿಳ್ಕೊಳ್ಳಿ. ಆಮೇಲೆ ಗಂಟೆಗಟ್ಟಲೆ ಹೋಗಿ ಅಥವಾ ಯಾವುದೋ ಒಂದು ಮಾರ್ಕೆಟ್ನ ಇದರಲ್ಲಿ ಗಂಟೆಗಟ್ಟಲೆ ಹೋಗಿ ಶಾಪಿಂಗ್ ಮುಗಿಸಿ ಹೊರಗೆ ಬಂದಮೇಲೆ ಬೊಬ್ಬೆ ಹೊಡಿದ, ಅಯ್ಯೋ ನಾನು ಬೈಕ್ ಕಾಣೋದಿಲ್ಲ, ಬೈಕ್ ಕಾಣೋದಿಲ್ಲ, ಪೊಲೀಸಿಗೆ ಕಂಪ್ಲೇಂಟ್ ಮಾಡುವೆನ, ಹೀಗೆಲ್ಲಂತ ನಾವು ಯೋಚನೆ ಮಾಡ್ತೇವೆ. ಆದರೆ ಕೊನೆಗೆ ನೋಡಿದರೆ ಬೈಕ್ ಪಾರ್ಕ್ ಮಾಡಿದ್ದು ಒಂದು ಗೇಟ್ನ ಹತ್ರ, ಹುಡುಕುದು ಇನ್ನೊಂದು ಗೇಟ್ನ ಹತ್ರ, ಇಂಥದ್ದೆಲ್ಲ ಆಗ್ತದೆ. ಇನ್ನು ಕೆಲವೊಮ್ಮೆ ಅಮ್ಮ ನಮ್ಮ ಹತ್ರ ತರಲಿಕ್ಕೆ ಹೇಳ್ತಾರೆ, ಈಗ ಹೋಗಿ ಒಂದು 100 ಗ್ರಾಮ್ ಸಾಸಿವೆ ಇಟ್ಕೊಂಡು ಬಾ ಅಂತ. ಇಲ್ಲಿಂದ ಅಂಗಡಿಗೆ ಹೋಗೋ ತನಕ ಹೇಳ್ತಾ ಹೋಗುದು ಸಾಸಿವೆ ಸಾಸಿವೆ ಸಾಸಿವೆ ಸಾಸಿವೆ ಅಂತೇಳಿ. ಆ ಹೊತ್ತಲ್ಲಿ ಏನೊಂದು ಫೋನ್ ಕಾಲ್ ಬಂತು ಅಥವಾ ಯಾರೋ ಮಾತಾಡಲಿಕ್ಕೆ ಎದುರು ಸಿಕ್ಕಿದ್ರು, ಆಮೇಲೆ ಅಲ್ಲಿ ಫುಲ್ ಕನ್ಫ್ಯೂಷನ್, ಆಮೇಲೆ ಮರ್ತೋಗಿ ಆಯಿತು. ಹೆಚ್ಚು ನಿಮಿಷ ಜೀರಿಗೆ ಆಗಿರಬೇಕು ಅಂತೇಳಿ ಮತ್ತೆ ಹೋಗಿ ಹೇಳೋದು, ಆ ಒಂದು 100 ಗ್ರಾಮ್ ಜೀರಿಗೆ ಕೊಡಿ ಅಥವಾ 1/2 ಕೆಜಿ ಜೀರಿಗೆ ಕೊಡಿ, ಇಂಥದ್ದನ್ನೆಲ್ಲ ಹೇಳೋದು. ಯಾಕಂದರೆ ಇಂಥದ್ದು ಬದುಕಲ್ಲಿ ಆಗ್ತಾನೆ ಇರ್ತದೆ. ನೋಡೋಣ ಈಗ ಮಾತಿಗೆ ಯಾರು ಸಿಗ್ತಾರೆ ಹೇಳಿ. ಯಾರು, ನಿಮ್ಮ ಹೆಸರೇನು?
1: ಉಷಾ.
0: ಉಷಾ ಎಲ್ಲಿಂದ ಮಾತಾಡ್ತಾ ಇದ್ದಾರೆ ಉಷಾ ಅವರೇ? ನಮ್ಮ ನಮ್ಮ ಆಸ್ಪಾಸಲ್ಲಿ ಇದ್ದಾರೆ, ನಮ್ಮ ನೇಬರ್ ಅಂತ ಹೇಳ್ಬೋದು ನಿಮ್ಮನ್ನು. ಸರಿ, ನನಗೆ ಇವತ್ತೆಲ್ಲ ಖುಷಿ ಆಗ್ತಾ ಉಂಟು. ನಾನು ಕೆಲವೊಮ್ಮೆ ನನಗೆ ಕಾಲ್ ಬರುವಾಗ ನಾನು ಎಣಿಸುದು ಕರೆಕ್ಟ್ ಹೇಳಬೇಕು, ಅವರು ಕೆಲವರಿಗೆ ಹೆಸರು ಟಪ್ಪ ಮರ್ತೋಗುದು, ಇಲ್ಲದ್ರೆ ಊರು ಟಪ್ಪ ಮರ್ತೋಗುದು. ಈ ಮರ್ತು ಹೋಗುವಂತ ಗಡ್ಡಿ ಬೀಡಿ ಗಡ್ಡಿ ಬೀಡಿ
1: ಕಂಫರ್ಟಬಲ್ ಮಾಡ್ತೀರಾ,
0: ಇಲ್ಲದ್ರೆ ಗಡಿ ಬಿಡಿಯಲ್ಲಿ ಏನ್ ಗೊತ್ತುಂಟ, ಗಡಿಬಿಡಿಯಲ್ಲಿ ಏನೇನೋ ಆಗುದುಂಟು ಅಲ್ವಾ? ಸರಿ, ಈಗ ಯಾವುದೊಂದು ಇನ್ಸಿಡೆಂಟ್ ಹೇಳ್ತೀರಾ ನಮ್ಗೆ?
1: ಮೇಡಮ್, ಹೆಂಗಸರು ನಾವು ಜಾಸ್ತಿ ಅಡಿಗೆ ಮನೆಯಲ್ಲೇ
0: ಇರೋದು, ಎಲ್ಲ ಇವತ್ತು ಅಡಿಗೆ ಮನೆದ್ದೇ ಕತೆ.
1: ಅಡಿಗೆ ಮನೆದೇ ಎರಡು ಇನ್ಸಿಡೆಂಟ್ ಹೇಳ್ತೀನಿ ನನ್ಗೆ ಆಗಿರೋದು. ಒಂದ್ಸತಿ ನಾನು ಕುಕ್ಕರ್ ಅಲ್ಲಿ ಅನ್ನ ಎಲ್ಲ ಹಾಕಿ ತೊಳೆದು ಎಲ್ಲ ಆಗಿದೆ ಕೆಲಸ, ಅದ್ರದ್ದು ತೊಳೆದು ಕ್ಲೀನ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ನೀರ್ ಹಾಕ್ಲಿಕ್ಕೆ ಮರ್ತೋಗಿ ಹಾಗೆ ಕುಕ್ಕರ್ ಇಟ್ಟಿದ್ದೀನಿ ಮೇಡಮ್, ಅದು ಮನೆ ಇಡೀ ಸ್ಮೆಲ್ ಬರ್ತದೆ
0: ಕರೆಂಚಿದ್ದು.
1: ಅಲ್ಲೇ ಅಲ್ಲೇ ಇದ್ದದಕ್ಕೆ ಆಯ್ತು, ಇಲ್ಲಂದ್ರೆ ನಾನು ಕುಕ್ಕರ್
0: ಬ್ಲಾಸ್ಟ್ ಮತ್ತೇನಾದ್ರು ಇದೆಯಾ?
1: ಮತ್ತೊಂದು ಇನ್ಸಿಡೆಂಟ್, ಅದು ನಾವು ಇದು ಎಂತ ಕ್ಯಾಬೇಜ್ ದೋಸೆ ಮಾಡ್ತೀವಲ್ಲ
0: ಖಾರ ದೋಸೆ,
1: ಅದಕ್ಕೆ ಹಿಟ್ಟು, ಹೌದು ಅದ್ರದ್ದು ಖಾರ ಹಿಟ್ಟನ್ನ ಕಲಸಿ ಇಟ್ಟಿದ್ದೆ ನಾನು, ರುಬ್ಬಿಟ್ಟಿದ್ದೆ. ಈ ಕ್ಯಾಬೇಜ್ ತರ್ಲಿಕ್ಕೆ ಅಂತ ಫ್ರಿಡ್ಜ್ ಹತ್ರ ಹೋಗಿದ್ದೀನಿ, ಫ್ರಿಡ್ಜ್ ಹತ್ರ ಹೋಗಿ ಯಾವ ತರಕಾರಿ ತಗೊಳ್ಬೇಕು ಅನ್ನೋದು ಮರ್ತೋಗಿದೆ. ಅಲ್ಲೆಲ್ಲ ಬೇರೆ ಎಲ್ಲ ಕೆಲಸ ಮಾಡಿದೀನಿ, ಕ್ಲೀನ್ ಮಾಡಿದೀನಿ, ಆಮೇಲೆ ಏನೇನೋ ಹಳೆ ಕೆಲವೊಂದ್ಸತಿ ಅಲ್ಲೇ ಹಸಿಮೆಣಸಿನಕಾಯಿ ಕೊಳ್ತೋಗಿರುತ್ತೆ, ಅಥವಾ ಶುಂಠಿ ಏನಾದ್ರು ನಾವು ನೋಡಿರೋದಿಲ್ಲ ನೋಡಿ, ಹಳೆ ಕೆಲವೊಂದು ತರಕಾರಿ ಐಟಮ್ ಅದೆಲ್ಲ ಕ್ಲೀನ್ ಮಾಡಿ ಬಾರಿ ಕ್ಲೀನ್ ಆಗಿದೆ ಅವತ್ತು ಫ್ರಿಡ್ಜ್ ಹತ್ರ. ನನ್ನ ಫ್ರಿಡ್ಜ್ ಅಂತೂ ಲಕ ಲಕ ಹೊಡಿತಿತ್ತು.
0: ಈಚಿಂದ ದೋಸೆ ಕತೆ ಏನು
1: ಆಗಿದೆ ಇಲ್ಲಿ, ಇಲ್ಲಿ ಏನಾಗಿದೆ, ಇಲ್ಲಿ ಏನ್ ಮಾಡ್ಬೇಕು, ಆ ಕೆಲಸ ನಾನು ಮಾಡಿಲ್ಲ, ಕ್ಯಾಬೇಜ್ ತೆಗ್ದಿಲ್ಲ, ಕ್ಯಾಬೇಜ್ ಕಟ್ ಮಾಡಿಲ್ಲ, ನನ್ನ ಮಗನಿಗೆ ಕಾಲೇಜಿಗೆ ಹೊರಡ್ಬೇಕು ಅಂತ ಬರ್ತಾ ಇದ್ದಾನೆ, ಅಮ್ಮ ತಿಂಡಿ ಏನು ಅಂತ. ನನ್ಗೆ ಗಡಿಬಿಡಿಯಲ್ಲಿ ಏನ್ ಮಾಡ್ಬೇಕೀಗ, ಒಂಥರ ಪ್ಯಾನಿಕ್ ಆಗೋದೆ ನಾನು. ಕ್ಯಾಬೇಜ್ ಕಟ್ ಮಾಡಿದೀನಿ, ದೋಸೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಟ್ ಮಾಡಿಲ್ಲ ಬೇರೆ ದೋಸೆಗೆ ಹಾಕಕ್ ಆಗಲ್ಲ, ಹಾಗೆ ಅದನ್ನೇ ಖಾರ
0: ಪ್ಲೇನ್ ದೋಸೆ
1: ಅಂತ ಆಗಿಸಿ ಬಿಟ್ಟೆ
0: ಪ್ಲೇನ್ ದೋಸೆ. ಆ ದಿವಸ ಅದ್ರಲ್ಲಿ ಅಡ್ಜಸ್ಟ್ಮೆಂಟ್ ಆಯ್ತು,
1: ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡಿದೆ ನಾನು
0: ಅಲ್ವಾ. ಇದು ದಿನನಿತ್ಯವೂ ಆಗ್ತಾ ಇರ್ತದಲ್ಲ ಒಂದು ಸಣ್ಣ ಸಣ್ಣ ವಿಷಯದಲ್ಲಿ.
1: ಹೌದು ಮೇಡಮ್, ದಿನನಿತ್ಯದ ಒಂದು.
0: ನಾವಂತೂ ಕೆಲಸಕ್ಕೆ ಹೋಗುವವರು ಅಲ್ಲಲ್ಲ, ಯಾಕಂದ್ರೆ ನಾನು ಮನೆಯಲ್ಲಿ ಆಗುವುದು ಇಷ್ಟೇ ನನ್ನದು ಸಹ. ನಾನು ಕೆಲಸಕ್ಕೆ ಹೋದ್ಮೇಲೆ ಅಲ್ಲಿ ನೆನಪಾಗುದು, ಛ ಇದು ಡೋರಿಗೆ ಕೀ ಹಾಕಿದ್ದೇನಲ್ಲ, ಗ್ಯಾಸ್ ಆಫ್ ಆಗಿದಲ್ಲ.
1: ಅದು ಸಹ ಕರೆಕ್ಟ್, ಒಂದ್ಸತಿ ನಾನು ಬುತ್ತಿ ಎಲ್ಲ ತಕೊಂಡಿಲ್ಲ, ನನ್ನ ಬ್ಯಾಗ್ ಒಳಗೆ ಇದು ಗಾಡಿಯಲ್ಲಿ ಇಟ್ಕೊಂಡಿಲ್ಲ, ಒಂದು ಸಾಧಾರಣ ಒಂದು 2 ಕಿಲೋಮೀಟರ್ ಮುಂದೆ ಬಂದಿದೀವಿ, ಅಲ್ಲೇ ಆಗುವಾಗ ನೆನಪಾಯ್ತು ಬುತ್ತಿ ಇಟ್ಕೊಂಡಿಲ್ಲ ಅಂತ, ವಾಪಸ್ ಹೋಗಿ ತಕೊಂಡ್ ಬರ್ಬೇಕಾಯ್ತು ನಾನು. ಅದು ಮಗಳದು,
0: ಅದು
1: ಮಗಳದು, ಈಗ ನನ್ನದಾದ್ರೂ ತೊಂದರೆ
0: ಕ್ಯಾಂಟೀನ್ಗಾದ್ರೂ ಹೋಗ್ಬೋದು.
1: ಹೌದು, ಹೊರಗಡೆ ತಿನ್ಬೋದು. ಮಗುದು ಸ್ಕೂಲಿಗೆ ಹೋಗೋ ಮಗುದು, ಅದು ಎಲ್ಲಿ ಏನ್ ಮಾಡ್ತದೆ, ಹಾಗೆ ವಾಪಸ್ ಬರ್ಬೇಕಾಯ್ತು ನನಗೆ, ಮನೆಗೆ ಬಂದು ಬುತ್ತಿ ತಗೊಂಡೋಗ್ಬೇಕಾಯ್ತು.
0: ಥ್ಯಾಂಕ್ ಯು ಉಷಾ ಅವರೇ, ಎಲ್ಲವೂ ಇವತ್ತು ಅಡಿಗೆ ಮನೆಗೆ ಸಂಬಂಧಪಟ್ಟದನ್ನೇ ಹೇಳ್ತಾ ಇದ್ದಾರೆ, ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ನನ್ನ ನನ್ನ ಸಾಲಲ್ಲಿ ತುಂಬಾ ಜನ ಇದ್ದಾರೆ ಅಂತ ನನಗೆ ಖುಷಿ ಆಯ್ತಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ನೋಡಿ, ಸಾಧಾರಣವಾಗಿ ಹೇ ಹೆಣ್ಮಕ್ಕಳ ಕತೆ ಹೀಗೇನೆ, ಏನೋ ಒಂದು ಆಗ್ತಾ ಇರ್ತದೆ, ಗಡಿಬಿಡಿಯಲ್ಲಿ ಆಗ್ತದೆ ಅಂತ ಅವ್ರು ಹೇಳಿದ್ರು. ಸತ್ಯಕ್ಕೂ ಇದು ಗಡಿಬಿಡಿಯಲ್ಲೇ ಆಗುವಂಥದ್ದು ವಿಷಯ. ಇನ್ನೆಂತ ಗೊತ್ತುಂಟೆ, ಕೆಲವೊಮ್ಮೆ ನಾವು ಮೊಬೈಲ್ ಹುಡುಕೋದು, ಆಯ್ತಾ, ಮೊಬೈಲ್ ಎಲ್ಲಿಟ್ಟಿದ್ದೇನೆ, ಆದರೆ ಹುಡುಕುವುದಕ್ಕೆ ಒಂದು ಗಮ್ಮತ್ತಿದೆ. ಮೊಬೈಲ್ ಲೈಟ್, ನಮ್ಮ ಮೊಬೈಲಲ್ಲಿ ಲೈಟ್ ಟಾರ್ಚ್ ಇರ್ತದಲ್ಲ, ಅದನ್ನು ಹಾಕ್ಕೊಂಡು ಮೊಬೈಲ್ ಹುಡುಕೋದು, ನನ್ನ ಮೊಬೈಲಲ್ಲಿ ನನ್ನ ಮೊಬೈಲಲ್ಲಿ ಅಂತ ಈ ಫ್ಲಾಶ್ ಲೈಟ್ ಆನ್ ಮಾಡಿಕೊಂಡೇ ಹುಡುಕೋದು. ಆಮೇಲೆ ಪಕ್ಕದಲ್ಲಿದ್ದವರು ಕೇಳಬೇಕು, ಏನು ಹುಡುಕ್ತಾ ಇದೆಯಾ ಅಂತೇಳಿ. ಅಂದರೆ ಲೈಟ್ ಹೋದಾಗ ನಮಗೆ ಮೊಬೈಲ್ ಲೈಟ್ ಬೇಕಾಗ್ತದೆ, ಅದಕ್ಕೆ ಹುಡುಕುದು, ಆಯ್ತಾ. ಪಕ್ಕದಲ್ಲಿ ಹಿಡಿದು ಎಂತ ಹುಡುಕುದು, ನನ್ನ ಮೊಬೈಲ್ ಮರ ಕಾಣ್ತಾ ಇಲ್ಲ, ಮತ್ತೆ ಕೈಯಲ್ಲಿ ಹಿಡಿದು ಲೈಟ್ ಹಾಕಿ ಹುಡುಕ್ತಿರುವುದು ಯಾವುದರಲ್ಲಿ ಅಂತ ಕೇಳಿದಾಗಲೇ ನಗು ಬಂದು ಹೋಗ್ತದೆ. ಇಂಥದ್ದೆಲ್ಲ ಹಲವು ವಿಷಯಗಳು ನಮ್ಮ ಬದುಕಲ್ಲಿ ಆಗ್ತಾ ಇರ್ತದೆ. ಅಂದರೆ ಈಗ ಎ ಟಿ ಎಂ ಹತ್ರ ಹೋಗಿ ಹಣ ತೆಗಿಬೇಕು, ಸಡನ್ನ ಪಾಸ್ವರ್ಡ್ ಮರ್ತೋಗ್ದು, ಅದುವಾ ಇದುವಾ ಯಾವುದು ಪಾಸ್ವರ್ಡ್ ಅಂತ ಅಲ್ಲಿ ಒಂದು ಕನ್ಫ್ಯೂಷನ್ ಆಗೋದು. ಇನ್ನು ಡ್ರಾಮಾ ಆರ್ಟಿಸ್ಟ್ಗಳದ ಕತೆ ಹೇಳಿ, ಸ್ಟೇಜಿಗೆ ಹೋದ್ಮೇಲೆ ಫುಲ್ ಒಮ್ಮೆಲೆ ಬ್ಲ್ಯಾಂಕ್ ಆಗೋದು, ಯಾವುದು ಡೈಲಾಗ್, ಸೆಕೆಂಡ್ ಸೀನ್ದ ಡೈಲಾಗ, ಫಸ್ಟ್ ಸೀನ್ಸ್ನ ಡೈಲಾಗ ಅಂತ ಅಲ್ಲಿ ಕನ್ಫ್ಯೂಷನ್ ಆಗೋದು. ಆಮೇಲೆ ಸ್ಟೇಜಿಗೆ ಹೋಗಿ ಆಗಿದೆ, ಮ್ಯಾನೇಜ್ ಮಾಡಲೇಬೇಕು, ಎಂಥದೋ ಒಂದು ಡೈಲಾಗ್ ಹೇಳೋದು, ಆ ಎದುರಲ್ಲಿದ್ದವನುಂಟಲ್ಲ ಅವ ಫುಲ್ ಕನ್ಫ್ಯೂಷನ್ ಆಗಿ ನಮ್ಮ ಮುಖ ನೋಡೋದು, ಎಂತ ಮಾಡೋದು ಹೇಳಿ ಇಂಥದ್ದಕ್ಕೆಲ್ಲ, ಇಂಥದ್ದೆಲ್ಲ ಆಗ. ಮತ್ತು ಕಾಸ್ಟ್ಯೂಮ್ ಹೋಗಿ ಒಂದೊಂದು ಕೆಲವೊಮ್ಮೆ ರಗಳೆ ಉಂಟು. ಕಾಸ್ಟ್ಯೂಮ್ಗೆ ಎಲ್ಲಿ ಅದ್ರ ಚಪ್ಪಲಿ ಇದ್ರೆ ಉಂಟಲ್ಲ, ಹೋಗುವ ಅರ್ಜೆಂಟಲ್ಲಿ ಅವನದೊಂದು ಚಪ್ಪಲಿ ಇವನದೊಂದು ಚಪ್ಪಲಿ ಹಾಕಿ ಸ್ಟೇಜಿಗೆ ಓಡುದು, ಆಮೇಲೆ ಗೊತ್ತಾಗೋದು ಯಾಕೆ ಸರಿ ಇಲ್ಲ, ಬ್ಯಾಲೆನ್ಸ್ ಇಲ್ಲ ಅಂತ ಮೆಲ್ಲ ಡೈಲಾಗ್ ಹೇಳ್ತಾ ಹೇಳ್ತಾ ಕಾಲು ನೋಡುವಾಗ ಚಪ್ಪಲ್ ಚೇಂಜ್ ಆಗಿರ್ತದೆ. ಇಂಥದ್ದೆಲ್ಲ ಈಗ ಇನ್ನೊಂದು ಐನ್ಸ್ಟೀನ್ನ ಕತೆ ಹೇಳ್ತೇನೆ ನಾನು. ಐನ್ಸ್ಟೀನ್ ಒಮ್ಮೆ ರೈಲಲ್ಲಿ ಪ್ರಯಾಣಿಸ್ತಾ ಇದ್ರಂತೆ, ಆದರೆ ಅವರ ಟಿಕೆಟ್ ಮಿಸ್ ಆಗಿತ್ತು. ಟಿ ಸಿ ಬಂದು ಹೇಳಿದರು, ಪರವಾಗಿಲ್ಲ ಸರ್ ಟಿಕೆಟ್ ಇಲ್ದಿದ್ರು, ನೀವು ಐನ್ಸ್ಟೈನ್ ಅಂತ ನಮಗೆಲ್ಲ ಗೊತ್ತು ಅಂತ ಹೇಳಿ. ಹಾಗೆ ಐನ್ಸ್ಟೈನ್ ಹೇಳ್ತಾರಂತೆ, ಅದು ಸರಿ, ಆದರೆ ನಾನು ಎಲ್ಲಿ ಇಳಿಬೇಕು ಅನ್ನೋದು ಆ ಟಿಕೆಟ್ನಲ್ಲೇ ಇತ್ತು ಅಂತ ಹೇಳಿದ್ರಂತೆ. ಇದು ಮರವಿನ ಒಂದು ಕತೆ ಅಂತ ಹೇಳ್ಬೋದು. ಸೊ ನಾನು ಆವಾಗಲೇ ಹೇಳಿದೆ, ನೆನಪು ಅನ್ನುವ ಶಬ್ದ ಬರುವ ಒಂದು ಹಾಡು ಇದು, ನೆನಪುಗಳ ಮಾತೆ ಮಧುರ, ಚಂದ್ರಮುಖಿ ಪ್ರಾಣಸಖಿ ಈ ಚಿತ್ರದ ಹಾಡಿದು. ಇದನ್ನು ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ. ಆಮೇಲೆ ಸಾಹಿತ್ಯವನ್ನು ಬರೆದವರು ಕೆ ಕಲ್ಯಾಣ. ಸೊ ಕೇಳ್ತಾರೆ ರೇಡಿಯೋ ಸಾರಂಗ್ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ಅಲ್ಲ, ಎಂತ ಗೊತ್ತುಂಟ, ಈಗ ಇಷ್ಟು ಹೊತ್ತು ನಾನು ಹೆಣ್ಮಕ್ಳ ಹತ್ರ ಮಾತಾಡಿಸ್ತೇನಿದ್ದೆ. ಗಂಡಸರಿಗೆ ಹಾಗಾದ್ರೆ ಮರವಿನ ಕಾಯಿಲೆ ಇಲ್ವಾ? ಇರ್ಬೋದಲ್ವಾ, ಖಂಡಿತವಾಗಿ ಇರ್ತದೆ, ಅವರಿಗೆ ಸಹ ಉಂಟು. ಹಾಗಾಗಿ ಈಗ ಯಾರನ್ನಾದ್ರೂ ಗಂಡಸರನ್ನ ಮಾತಾಡಿಸ್ಬೇಕು. ಕೇಳ್ತಾರೆ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ನೋಡಿ, ಇವತ್ತೆಲ್ಲ ನೆನಪಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೇನೆ. ಸೊ ಗ್ರೇಟ್ ಮಂಜುಳ. ಓಕೆ, ಇವಾಗ ಒಬ್ಬರನ್ನ ಮಾತಾಡ್ಸೋಣ. ಓಕೆ, ಈಗ ನಮ್ಮ ಜೊತೆ ಯಾರಿದ್ದಾರೆ ನೋಡೋಣ. ಸೊ ನಿಮ್ಮ ಹೆಸರು? ಓಕೆ, ಎಲ್ಲಿಯವರು ನೀವು? ವಾವ್, ಸೂಪರ್. ಈಗ ಹೆಂಗ ಗೊತ್ತಾ, ಇವತ್ತು ನಾವು ಮರವಿನ ಬಗ್ಗೆ ಮಾತಾಡ್ತಾ ಇದ್ದೆವು. ಬಟ್ ನಮ್ಗೆ ಆಲ್ಮೋಸ್ಟ್ ಹೆಂಗಸರು ಕಾಲ್ ಮಾಡಿ ಹೇಳ್ತಾ ಇದ್ರು ನಮ್ಗೆ, ಅವ್ರದ್ದೆಲ್ಲ ಕಿಚನ್ ಇದು, ಅಡುಗೆ ಮನೆಯಲ್ಲಿ ಏನೆಲ್ಲ ಮರವಿ ಉಂಟಾಗ್ತದೆ ಅನ್ನೋ ಕಥೆನ ನನ್ನ ಹತ್ರ ಹೇಳ್ತಾ ಇದ್ರು. ಆದ್ರೆ ನನಗೊಂದು ಅಲ್ಲಿ ಒಂದು ಡೌಟ್ ಬಂದಿರೋದು, ಹೆಂಗಸರಿಗೆ ಮಾತ್ರನಾ ಮರವಿನ ಕಾಯಿಲೆ, ಗಂಡಸರಿಗೆ ಇಲ್ವಾ ಅಂತ ಹೇಳಿ. ಅದಕ್ಕೋಸ್ಕರ ಈಗ ನೀವು ಲೈನಲ್ಲಿ ಬಂದಿದ್ದೀರಾ, ಸೊ ನಿಮ್ಮನ್ನು ಮಾತಾಡಿಸ್ತಾ ಇದ್ದೀರಿ. ಸೊ ನಿಮ್ಗೆ ಏನಾದರೂ ಮರವಿನ ಕಾಯಿಲೆ ಇದೆಯಾ? ಸರಿ, ಅಪ್ಪ ನಂಗೆ ಖುಷಿ ಆಯ್ತು ಇದ್ದಾರೆ ಅಂತ ಹೇಳಿ. ಓಕೆ, ಯಾವ್ದು ಅಂತ ಹೇಳಿ ನೋಡುವ.
1: ಒಂದ್ ಬಾರಿ ನಾನು ಉಡುಪಿಯಲ್ಲಿ ಒಂದು 10 ವರ್ಷ ಒಂದ್ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಗೆ 10 ವರ್ಷ ಹೋಗ್ತಾ ಇದ್ದವನು ಮತ್ತೆ ಅದನ್ನು ಬಿಟ್ಟೆ. ಅದನ್ನು ಬಿಟ್ಟು ಮತ್ತೊಂದು ಬೇರೆ ಒಂದು ಕೆಲಸಕ್ಕೆ ಸೇರಿದೆ ನಾನು, ಅದು ಬ್ರಹ್ಮ ಅವರ ಕಡೆ. ಅದು ಏನಾಗಿತ್ತಂದ್ರೆ, ನಾನು 10 ವರ್ಷ ಒಂದೇ ಕಡೆ ಹೋಗ್ತಾ ಇದ್ದೆ ಅಲ್ವಾ, ಬೆಳಿಗ್ಗೆ ಮಾಮೂಲಿ ಎಲ್ಲಾ ಕಡೆಯಿಂದ ಎಲ್ಲಾ ರೀತಿಯಿಂದ ಹೊರಟು ಎಲ್ಲ ಮಾಡಿ ಒಂದ್ ದಿವಸ ಗೊತ್ತಿಲ್ಲದೆ ಒಂದು 4-5 ದಿವಸ ಆಗಿತ್ತು, ಬಿಟ್ಟು ಸೀದಾ ಉಡುಪಿಗೆ ಹೋಗ್ಬಿಟ್ಟೆ.
0: ವಾವ್,
1: ಗಾಡಿ ತಗೊಂಡು.
0: ಸೂಪರ್.
1: ಉಡುಪಿಗೆ ಹೋಗಿ ಉಡುಪಿ ಆಫೀಸ್ ಅಲ್ಲಿ ಎದುರು ನಿಂತು ನೋಡಿದ ಕೂಡಲೇ, ಸೆಕ್ಯೂರಿಟಿ ಗಾರ್ಡ್ ನೋಡಿದ ಕೂಡಲೇ ಶಾಪ್ ಹೊಡೆದಾಗ ಆಯ್ತು. ಓ, ಇದು ನನ್ನ ಆಫೀಸ್ ಅಲ್ಲ, ನಾನು ಚೇಂಜ್ ಮಾಡಿದ್ದೇನೆ ಅಂತ. ಮತ್ತೆ ಪುನಃ ಮತ್ತೆ 12 ಕಿಲೋಮೀಟರ್ ದೂರ ಆಗುತ್ತೆ, ಪುನಃ ವಾಪಸ್ 12 ಕಿಲೋಮೀಟರ್ ಬಂದು ಪುನಃ ಬ್ರಹ್ಮಾವರಕ್ಕೆ ಹೋದಾಗ ಆಫೀಸ್ ಅಲ್ಲಿ ತುಂಬಾ ಲೇಟ್. ನಾನು
0: ಏನ್ ಏನ್ ಹೇಳಿ ಮ್ಯಾನೇಜ್ ಮಾಡಿದ್ರಿ?
1: ಅಯ್ಯೋ, ಏನ್ ಹೇಳೋದು ಹೇಳಿ, ಏನೋ ಹೇಳೋದು ಲೇಟ್ ಆಯ್ತು, ಏನೋ ಒಂದ್ 25 ಕಾರಣ ಕೊಟ್ಟು ಸರ್ ಸಾರಿ ಸರ್ ಸಾರಿ ಸರ್ ಇನ್ ಹಾಗಾಗುದಿಲ್ಲ ಅಂತ
0: ಮ್ಯಾನೇಜ್ ಮಾಡಿದ್ರಿ.
1: ಮ್ಯಾನೇಜ್ ಮಾಡಿದೆ. ಮತ್ತೆ ಒಂದ್ ದಿವಸ ಅದ ಸತ್ಯವನ್ನು ಕೂಡ ಹೇಳಿದೆ ಅವ್ರ ಹತ್ರ, ಅವರು ಕೂಡ ಅದು ತುಂಬಾ ಮಾಡ್ಕೊಂಡು ಎಂಜಾಯ್ ಮಾಡಿದ್ರು, ನಗಾಡ್ಕೊಂಡು. ಓ, ಹೀಗೂ ಆಗುತ್ತಲ್ಲ ಎಲ್ಲರೂ ಇದ್ರಲ್ಲು ಅಂತ ಹೇಳಿ ತುಂಬಾ ಎಂಜಾಯ್ ಮಾಡಿದ್ರು ಅವರು ಕೂಡ.
0: ಓಕೆ, ಸೊ ನನಗೆ ನನಗಂತೂ ನಾನು ಫುಲ್ ಹ್ಯಾಪಿಯಲ್ಲಿದ್ದೇನೆ. ನಮಗೆ ಮಾತ್ರ ಅಲ್ಲ, ಅದಿರುವ ಪದವಿ ಮರೆಯುವುದು, ಸೊ ನಿಮಗೆ ಸಹ ಉಂಟಲ್ಲ, ನನಗೆ ಅದು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈ ಮರೆವು ಹೇಳುವುದು ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದೋ ಒಂದು ಹಂತದಲ್ಲಿ ಕಂಡುಬರುವಂಥ ಒಂದು ಸಾಮಾನ್ಯ ಸಂಗತಿ. ಆದರೆ ಇದು ಪದೇ ಪದೇ ಸಂಭವಿಸಿದರೆ ಅಥವಾ ನಮ್ಮ ದಿನನಿತ್ಯದ ಕೆಲಸಗಳಿಗೆ ಇದು ಅಡ್ಡಿಯಾದಾಗ ಇದರ ಬಗ್ಗೆ ನಾವು ಗಮನಹರಿಸೋದು ಕೂಡ ಮುಖ್ಯ ಆಗುತ್ತೆ. ಈಗ ಮರವಿಗೆ ಮುಖ್ಯ ಕಾರಣ ಏನಿರ್ಬೋದು ಅಂತ ಹೇಳಿದರೆ, ಅತಿಯಾದ ಒತ್ತಡ ಮತ್ತು ಟೆನ್ಷನ್, ಸ್ಟ್ರೆಸ್ ಇರುವಂಥದ್ದು. ಮನಸ್ಸು ಒತ್ತಡದಲ್ಲಿ ಇದ್ದಾಗ ಹೊಸ ವಿಷಯಗಳನ್ನು ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಎರಡನೇದು ಹೇಳಿದರೆ, ಸಾಕಷ್ಟು ನಿದ್ರೆ ಇಲ್ಲದಿರೋದು. ನಿದ್ರೆಯ ಸಮಯದಲ್ಲಿ ನಮ್ಮ ಮೆದುಳು ದಿನದ ನೆನಪುಗಳನ್ನು ಶೇಖರಿಸಿಡ್ತದೆ. ನಿದ್ರೆಯ ಕೊರತೆಯಾದಾಗ ಮರೆವು ಹೆಚ್ಚಾಗ್ತದೆ. ಇನ್ನು ಪೌಷ್ಟಿಕಾಂಶದ ಕೊರತೆ, ವಿಶೇಷವಾಗಿ ಈ ವಿಟಮಿನ್ಗಳನ್ನು ನಮಗೆ ಸ್ವಲ್ಪ ದೇಹದಲ್ಲಿ ಕಮ್ಮಿ ಆದರೆ ಮೆದುಳಿನ ಕಾರ್ಯಕ್ಷಮತೆ ಮತ್ತು ನೆನಪಿನ ಶಕ್ತಿಯ ಮೇಲೆ ಅದು ಅಗಾಧ ಪರಿಣಾಮವನ್ನು ಬೀರ್ತದೆ. ಇನ್ನು ಒಂದೇ ಸಮಯದಲ್ಲಿ ಹಲವು ಕೆಲಸಗಳು ಬಂದಾಗ, ಅಂದರೆ ಗಮನವಿಟ್ಟು ಯಾವುದೇ ಕೆಲಸ ಮಾಡದಿದ್ದಾಗ ನೆನಪಿನಲ್ಲಿ ಉಳಿಯುವುದು ಕಡಿಮೆ ಆಗ್ತದೆ. ಆಮೇಲೆ ವಯಸ್ಸಾದಂತೆ ನೈಸರ್ಗಿಕವಾಗಿ ನೆನಪಿನ ಶಕ್ತಿಯಲ್ಲಿ ಸ್ವಲ್ಪ ಮಟ್ಟಿನ ಇಳಿತ ಕಂಡು ಬರ್ತದೆ. ಸೊ ಇವತ್ತು ಮರವಿನ ಬಗ್ಗೆ ನಾವು ಮಾತಾಡ್ತಾ ಇದ್ದೆವು. ನಾನು ಆವಾಗಲೇ ಹೇಳಿದೆ, ನೆನಪು ಅನ್ನುವ ಶಬ್ದದ ಬಗ್ಗೆ ಇವತ್ತಿನ ಹಾಡುಗಳಿರೋದು. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವಿಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಇದು ಮೈ ಆಟೋಗ್ರಾಫ್ ಚಿತ್ರದ ಹಾಡು. ಹಾಡಿದವರು ಹರಿಹರನ್, ಸಂಗೀತ ನೀಡಿದವರು ಭಾರದ್ವಾಜ್, ಸಾಹಿತ್ಯ ಕೆ ಕಲ್ಯಾಣ. ಸೊ ಇವತ್ತು ನೆನಪಿನಿಂದ ಏನನ್ನು ಮರೆಯದೆ ನಾನು ಮಾತಾಡಿದ್ದೀನಿ. ಆದ್ದರಿಂದ ಇನ್ನು ನೆನಪಲ್ಲಿ ಇಟ್ಟುಕೊಂಡು ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಕೊಡೋದಕ್ಕೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೇನೆ. ಸೊ ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ ಬದುಕು.

0: ಹೇ ವೈಶಾಖ್, ನಂಗೆ ಮನೆ ತನಕ ಒಂದು ಡ್ರಾಪ್ ಕೊಡ್ತೀಯಾ?
1: ಕೊಡ್ಬೋದಿತ್ತು, ಪ್ರಾಬ್ಲಮ್ ಏನಿಲ್ಲ. ಆದ್ರೆ ಎರಡ್ ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಹೋಗುವಾಗ ದಾರಿಯಲ್ಲಿ ಪೊಲೀಸ್ ಏನಾದ್ರು ಫೈನ್ ಹಾಕಿದ್ರೆ?
0: ಪೊಲೀಸ್ ಇದ್ರೆ ಪರವಾಗಿಲ್ಲ, ಜಾಸ್ತಿ ಏನಂದ್ರೆ 100 ರೂಪಾಯಿ ಹೋಗ್ತದೆ, ಅದು ನಾನು ಕೊಡ್ತೇನೆ. ಹೋಗುವ ಬಾ.
1: ಓಕೆ ಸರಿ, ಬಾ ಕೂತ್ಕೋ.

ಇದು 100 ರೂಪಾಯಿಯ ಪ್ರಶ್ನೆ ಅಲ್ಲ, ಸುರಕ್ಷತೆಯ ಪ್ರಶ್ನೆ. ಹೆಲ್ಮೆಟ್ ಧರಿಸಿ, ಸಂಚಾರಿ ನಿಯಮವನ್ನು ಪಾಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಸಾರಂಗ್ 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಬಂಗಾರ ಪರ್ಬದ ಲೇಸಿಡ್ ಬೊಲಿಕೆ ಜನಪದ ಕಲಾ ಸಂಘ ಮೊಕುಲು ತುಳು ವರ್ಲ್ಡ್ ಫೌಂಡೇಶನ್ ಕುಡ್ಲ ಮೊಕುಲ್ನ ಪ್ರಾಯೋಜಕತ್ವಡ ನಡಪಾಯಿನ ಪಾರ್ದನ ಮೇಳ ಈ ಲೇಸದ ಸುರೂತೆಯಗೇನ ಕೇನೊಂದು ಬರ್ಕ
1: ತುಳು ನಾಡಂದು ಮಲ್ಪನವು ಅಪ್ಪೆಗೆ ಸಂಬಂಧಪಟ್ಟನಂಚಿನವೇ ಕಾರ್ಯಕ್ರಮಗಳು ತುಳು ಒಂದು ಮಲ್ಪನವು ಒಂಜಿ ಅಪ್ಪೆ ನಮ್ಮ ಆ ಅಪ್ಪೆಗೆ ಮಲ್ಲ ಪ್ರಾಶಸ್ತ್ಯನ ಕೊರೊಂದುಲ್ಲ ಈ ತುಳು ನಾಡದ ಮಣ್ಣಡು ಅಂಚೆನೆ ಇನಿತ ಈ ಕಾರ್ಯಕ್ರಮದ ರೂವಾರಿ ಆದಿತ್ಯನಂಚಿನ ಆ ಅಪ್ಪೆನ ಪಾದಗಳ ಪುಡ್ಡೆಬಾಡೊಂದು ಆ ಬೆಂಬೆರ್ನ ಪಾದಗಳ ಪುಡ್ಡೆಬಾಡೊಂದು ಎಂಕ್ಲು ತುಳು ವರ್ಲ್ಡ್ ಫೌಂಡೇಶನ್ದ ಪ್ರಾಯೋಜಕತ್ವಡು ಎಂಕ್ಲು ಈ ಬಳಿಕೆ ಜಾನಪದ ಕಲಾಸಂಘ ನಡಪಾವನಂಚಿನ ಈ ಪಾರ್ಥನ ಮೇಲೆಗೆ ನಮ್ಮ ತುಳುನಾಡದ ಪ್ರಚಲಿತವಾದಿತ್ತನಂಚಿನ ದೈವ ದೇವರ ಸುಗಿಪುಂದು ನಮಕು ದೈವ ದುಂಬು ದೇವರ ಬೊಕ್ಕ ಅಪಗ ಇನಿತೆ ಆ ದೈವ ದೇವರ ಸುಗಿಪು ದೊಟ್ಟಿಗೆ ಎಂಕ್ಲು ಈ ಕಾರ್ಯಕ್ರಮ ಪ್ರಾರಂಭವಾಗ್ತದಲ್ಲ ಈ ಸುಗಿಪನು ಸುಗಿಪೆರಬಡಾದು ಎಂಕ್ಲನ ಪೆರ್ಮದ ಗಾಯಕೆ ಅಶೋಕ್ ಎಂ ಅರ್ಯಪಾಡಿನ ಎದುಕೊಂದುಲ್ಲೇ.

ಪ್ರೀತಿಯ ಬಂಧುಲೆ, ನನ್ನತೆ ಯಾನೊಂಜಿ ಪಾರ್ದನ ಪಂಡಿಜಿಂದ ಅವು ಸರಿಯಾ ಪೂಜಿ ಐಟ್ ಹತ್ರ ದುಂಬದ ಕಂಡುಡು ನಮ್ಮ ಮಾತ ಬೆನ್ನಿ ಇಂದ ಬೇಸಾಯ ಮಲ್ತೊಂದು ಇತ್ತಿನಕ್ಕಲು ಮಾತೇರ್ಲ ಹಿರಿಯಾಕ್ಲು ಅವೆಲಕ ನಿಕ್ಲು ಮಾತ ಬೆನ್ನಿ ಬೇಸಾಯ ಮಲ್ಪಿನಕ್ಕಲು ಕಂಡುಡು ಪನ್ನೊಂದು ಇತ್ತಿನಂಚಿನ ಒಂಜಿ ಪಾರ್ದನ ಅನ್ನು ನಿಕ್ಲ ದುಂಬಗೆ ಅನ್ನ ಪನ್ನೊಂದುಲೆ ಗಿರಿಜಮಗಲು ಗಿರಿಯಂತಾಲು.

0: ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ತುಳು ವರ್ಲ್ಡ್ ಫೌಂಡೇಶನ್ ಕುಡ್ಲ ಮೊಕುಲ್ನ ಪ್ರಾಯೋಜಕತ್ವಡ್ ಬೊಲಿಕೆ ಜನಪದ ಕಲಾಸಂಘ ಮೊಕುಲ್ ನಡಪಾದ ಕೊರ್ನ ಪಾರ್ದನ ಮೇಳ ಈ ಲೇಸದ ಸುರುತೆಗ್ಗೆನೆ ಕೇಂಡರ್ ನನ್ನ ದುಂಬುದಯಗ್ಗೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದು ಪುಲೆ ರೆಡಿಯು ಸಾರಂಗ 107.8 FM ಒಂದು ರಂಗ ರಂಗದ ಬದುಕು
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ ನಿಕ್ಲು ತುಳು ಪ್ರಸಾರ ಕೇನೊಂದಲ್ಲರ್ ನನ್ನ ದುಂಬಗ್ ಕೆಲವೊಂಜಿ ತುಳು ಸಿನಿಮಾದ ಪದಕುಲೇನು ಕೇನೊಂದು ಬರ್ಕಾ

ಈತ ನೇಟ ಕೆಲವೊಂಚಿ ತುಳು ಸಿನಿಮಾದ ಪದಕುಲನ್ನು ಕೇನೊಂದು ಬತ್ತಾರೆ. ಒಂದು ಇನಿತ ತುಳು ಕಾರ್ಯಕ್ರಮ ನನ್ನ ದುಂಬದ ತುಳು ಕಾರ್ಯಕ್ರಮ ತಿಕ್ಕಗ ಆತ ನೇಟ ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀ ದುರ್ಗಾ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಈ ಕಾರ್ಯಕ್ರಮದ ಮೊದಲ ದಿನ ನಡೆದ ಯಕ್ಷಗಾನ ಪ್ರಸಂಗ ಬಾಮುಲ್ಲಾ ಬಾಮಕುಮಾರೆ, ಪ್ರಸಂಗ ರಚನೆ ಸದಾಶಿವ ಆಳ್ವ ತಲಪಾಡಿ, ಭಾಗವತರು ಸತೀಶ್ ಶೆಟ್ಟಿ ಬೋಂದೇಲ್, ದೇವಿಪ್ರಸಾದ್ ಆಳ್ವ ತಲಪಾಡಿ, ಚೆಂಡೆ ಹಾಗೂ ಮದ್ದಳೆ ಪ್ರಶಾಂತ್ ಶೆಟ್ಟಿ ವಗೆನಾಡು, ಸುದಾಸ್ ಕಾವೂರು, ಚಕ್ರತಾಳ ಕೇಶವ್ ಆಚಾರ್ಯ ಕಿನ್ಯ, ಪಾತ್ರವರ್ಗ ಮೈಸಗ ಸಂಜಯ್ ಕುಮಾರ್ ಗೋಣಿಬೀಡು, ಪಾರ್ವತಿ ಅಂಬಾ ಪ್ರಸಾದ್ ಪಾತಾಳ, ಈಶ್ವರ ಪುಷ್ಪರಾಜ್ ಕುಕ್ಕಾಜೆ, ಗೊಬ್ಬುದ ಜೋಕುಲು ಕಡಬ ದಿನೇಶ್ ರೈ, ಪ್ರಜ್ವಲ್ ಗುರುವಾಯನಕೆರೆ, ಬ್ರಾಹ್ಮಣ ಮಾನಿ ಅಶ್ವಥ್ ವಂಜನಾಡಿ, ಮಯ್ಯಗ ರಾಮಚಂದ್ರ ಮುಕ್ಕ, ಬಾಮಕುಮಾರೆ ಸುನಿಲ್ ಕುಮಾರ್ ಪಲ್ಲಮಜಲು. ಈಗ ಬಾಮುಲ್ಲಾ ಬಾಮಕುಮಾರೆ ಈ ಯಕ್ಷಗಾನ ತಾಳಮದ್ದಳೆಯ 5ನೇ ಕಂತು.
1: ಬಾಲೆ, ನಿನ್ನ ಪಾತ್ರಕ್ಕೆ ಎನ್ನಗ ಉಡಗಿಂಜಿದ ಬತ್ತಿನ ಮಗ, ಪಿಸಿರಿನ ನೆರೆಯ ಎಂಕುಲು, ತಾದನಾದ ಅನ್ನ ಬಾಯಿಗೆ ಬತ್ತಿನಂಚೆ ನೆರೆಯ, ಈತಿನಿಟ್ಟ ಎಂಕುಲು ತತ್ತಿದ ಪಾತ್ರನ ಕುಳತ್ತೆ, ಈ ಪೊಟ್ಟುಗೆನ್ನಕನ ಬಾಲ ಈ ಕಜ್ಜದಾಯ ಮಂತೋಲು ಪಂಡ ಯೋಚನೆ ಮಂತಿನ ಕುಳು ಎಂಕುಲು ಆಂಡ ಲೋಕದ ದೇವಿರ ಈಶ್ವರ ದೇವಿರ್ ಅರ್ನೊಟ್ಟುಗು ಪೋರೆ ಪೈದ ನತ್ತಿನ ನಿಕುಲು.

0: ಐಷಗ ನಿನ್ನ ಪಾತ್ರಕೇನಾಗ ಎಂಕಲೆಗ ಉಡಲ ತಿಂಜಿದ ಬತ್ತಿನ ಮಗ ಈತ ನೆಟ್ಟ ನಿರ್ತಿನ ಕುಳಿ ಎಂಕುಲತ್ತು ದಾಯಗಿಂಚಾಣ ಪಣ್ಣಾಂಡ ದೇವಿಯರ್ನ ಲೀಲಿನ ತಿರಿದ ಕುಳಿ ಈರುಳ್ಳಿರು ಪನಗೆ ಈಶ್ವರ ದೇವಿನ ಕೈತಲು ಉಂತೀರಿ ಅರೆ ಲೊಥುನ ಪೋರೆ ಬೇಡ ನಿನ್ನ ಬೈದೇರು ಪಣ್ಣಾಂಡ ಐತಾತ್ಮಲ ಭಾಗ್ಯ ಉಂಡ ನಿನ್ನ ದೆಸೆಟ್ಟು ಲೋಕದ ದೇವಿರಾಯನ ಈಶ್ವರ ದೇವಿರೇನು ತೂಪಿನ ಬಾಕಿಂಕಲ ಪಾಕಲ ಬತ್ತಂಡು ಬಾಲ ಮರಲು ಬುದ್ಧಿಡು ಈತಿನಿಟ್ಟೆಂಕಲುಟ್ಟು ಗಿತ್ತಿನಾಲಿ ಸರಿಯಾದ ಯೋಚನೆ ಮನ್ಪುಲ ಮರ್ಲ ಬುದ್ಧಿನಿ ದೂರ ಮನ್ಪುಲ ಪೊರ್ಲ ಮನಸ್ಸಿಡು ಏಳೆ ಕರಿಯೋಡ ದುಂಬುಗು ಈಶ್ವರ ದೇವಿರು ಲೋಕದ ದೇವಿರಾಯನ ಈಶ್ವರ ದೇವಿರನೊಟ್ಟುಗು ಪೋಲ ಆಂಡ ಉಂಜಿ ಪಾತೇರ ಶಾಪ ಕೋರ್ರೆ ಈಶ್ವರ ದೇವಿರಿಗೆ ಸ್ವರೂಪಡು ನಾರಾಯಣ ದೇವಿರಿಗೆ ಆಂಡ ಅನೆಬರ ಬರೆ ಬರೆ ಬ್ರಹ್ಮ ದೇವಿರಿಗೆ ಹಣೆಟ ಬರೆತಿನ ಬರವು ಇರಟ ಬೊಚ್ಚಿನಲ ಪೋವಂದು ಮನೆಟಾಕನಲ ಪೋವಂದಿಗೆ ಬಾಲೆ ಆ ದೇವಿರ ಬರೆತಿನ ಬರವನು ಎರಲ ತಪ್ಪೋರೆ ಸಾಧ್ಯಜ್ಜಿ ನಿನ್ನ ಹಣೆಟ ದೇವಿರಿ ಇಂಚನೇ ಬರೆತಿರ ಬಣ್ಣಾಂಡ ಅಂಚನೇ ನಡಪೋಡಾಯಿನ ಧರ್ಮತ್ತ ಅಂಚಾದಿ ಆ ದೇವಿರನೊಟ್ಟುಗು ಪೋದು ಪೊರ್ಲ ರೀತಿದ ಸಂಸಾರ ಮನ್ಪುಲ ನಿಕ್ಕ ಎಡ್ಡಾವುಡು ಮಗ ಪಂಡದು ಆದಿ ಜನಳ ಎಂಕುಲು ನಿಕ್ಕ ಆಶೀರ್ವಾದ ಮಂತೊಂದುಲ್ಲ ನಿನ್ನ ಎಡ್ಡೆ ಪುಣ ಬೈಕೊಂದುಲ್ಲ ಬಾಲೆ ನಿಕ್ಕ ಎಡ್ಡಾವುಡು ಮಗ ಹೋದು ಬಲ
1: ಸಿರಿಕುಲೆ
0: ದೇವರೇ
1: ಸಿರಿಲೋಕೊಳಿ ಇನ್ನು ಮುಟ್ಟ ನಿಕ್ಕಲು ಎಲುವೆರೆ ಇನ್ನೇ ಮೋಕೆಡಿತ್ತು ನಕುಲು
0: ಅಂದ್
1: ಅತ್ತ ಹೊರ್ತಿನ ಬಿಡುದು ಹೊರ್ತಿ
0: ಇಜ್ಜಾಣ
1: ಇನಿಕಾನಗ ಮಿತ್ತ ಮಿರಿಲೋಕಗೂ ಮೈಸಗಿಗೆ ಬರ್ಪು ನಂಚಿತ್ತನ ಯೋಗ ಭಾಗ್ಯ ಕೂಡುದು ಬತ್ತಂದ ಆಲಮಂತನ ಪುಣ್ಯದ ಫಲೋಡದ ಅವರ ನಿಕಲೆಗಳ ಏನನ್ನು ತೂಪಿ ಭಾಗ್ಯ ಅವೇ ತೋ ವರ್ಷ ಬಲಿಭಜನ ಮಲ್ತನಾಗಿ ತೋಜುನ ಎತ್ತಿ ಲೋಕಬಾರಿ ಈಶ್ವರಿ
0: ಸತ್ಯ ನಿಕಲೆ

0: ತೋಜಿದ್ದು ಬತ್ತೆ. ಇನೀ ಶ್ರೀಲೋಕಗಳು ಇತ್ತರ್ನ ಅಣ್ಣಲ್ಲ ನಿಕಲೆ ಆದಿ ಜನಕ್ಕೆಲ್ಲ ಕೊರ್ಪಿ ಕಾಲೊಡು ಈಶ್ವರ ಕುರುವಿ ಅಣ್ಣ ಇನಿಕ ನನಗ ಮೈಸಗಿಗೆ ಅನುಗ್ರಹ ಮಲ್ತದೆ ಎಂಕುಲು ಎಂಕಲ್ನ ಬೊಲ್ಲಿಗುಡ್ಡೆ
1: ಮಿರಿಲೋಕೋಪಡಿ
2: ಬತ್ತೆ
0: ಬುಡ್ಪುನ ಕಣ್ಣು ಬುಡ್ದೇ ತೂ ಅನ್ನುಲ್ಲ ಏನನು
2: ಇಂದು ದಾದ ಆಚಿರೇ

பன்லே சோதிக தோஜாயறிறேனா பன்லே சோதிக தோஜாயறிறேனா.

0: ಮಾರುತಿ ಸ್ವರಬಾರಿ ಅಂತ ರಾಗೋಡುಂಡು ದನ್ನ
1: ಮದಿಮಯರೆ
0: ಇತ್ತ ಎರನ ರಡ್ಡರ್ಥ ಉಂಡ
1: ಅಂದ್
0: ಶಬ್ದಾರ್ಥ ಬೇತೆ ಧ್ವನಿ ಅರ್ಥ ಬೇತೆ ಪಂಡ ಸ್ವರದ ಆ ಪರಿಪುಂಡ ದೈತ ಅರ್ಥ ಬೇತೆ
1: ಯಾನುವ ಅರ್ಥಡು ಪಂಡದಿಪ್ಪೆಂದು ಇರಿಗೆ ತೆರೆದಿಪ್ಪರಲ್ಲ ಯಾವ
0: ಪಂಡ್ರ ಪಂಡ್ರ ಆಪುಜಿ ದಯಂದು ಪಂಡಣ್ಣ ಪಾರ್ವತಿ ಎನ್ನ ಎಡತ್ತ ಬಾಗುಡು ಪುಲ್ಸನಾಲ್ ಅಂದಣ್ಣಲ್ಲ ಪಾರ್ವತಿ ಏತು ಬೊಲೆತಲು ಏತು ಉಲ್ಲಾಲಂದು ಬಂಡದು ಪಕ್ಕೋಗು ಪೂರೆರ ತೆರೆಯುವನೆರ ಸಾಧ್ಯ
1: ಅಂದೇ ಸ್ವಾಮಿ ಮಲೆತ ಮಗಳು ಯಾನ ಕಾಣದುಲ್ಲ ಏ ಇರು ಅಪಗಂಡ ನಮ ಇರುವೆರಲ್ಲ ಕಂಡನೆ ಬಿಡದಿ ಅದು ಏತು ಸಮಯ ಕರಿದು ಪೋಯಿಜಿ
0: ಅನ್ನ ಅಪಗಂಡ ಇತ್ತೆ ಬಿರೋರ ನೆನಪಾಣದೋ ಜೋಡ ಅಂಜನಿಕ್ ವರ ದಾದನ ಮೇಯ್ ಕೈಟು ಮರ್ಲೆರ್ಲೆ ಕಾಂಡ್ ವರ ಮದಿಮಾಯರೇ ಒಂಜಿ ಪೊರ್ಲುಡು ಕೊಂಡಾಟ ಉಡಲೆತ್ತಿನದು ಜೋಡ
1: ಎಂಕ್ ಅವುತ್ ಪಣ್ ಎಂಕ್ ಮೇಯ್ ಮರ್ಲದಿಂಡು ಪಣ್ಣತ್
0: ಅತ್ತು ಕೊಂಡಾಟ ಉಡಲೆತ್ತ ಮದಿಮಾಯರ ದಾನೆ ಅಂದ್
1: ಈರೆಗೆ ಮೇಯ್ ಮರ್ಲದಿಂಡ ಅಂದ್ ಯಾನಕ್ಕೆ ನೆರಪಿದಾಡದನ್ನೆ ಪಂಡ ಈರೆ ಲೋಕದಂಚಿ ತಿರುಗಾಟ ಗುಂದು ಪೋಯಿನಾರ ಬನ್ನಗ ಈರ್ನ ನಿರೆಲಾದು ಬತ್ತಿನ ಈರ್ನ ಸರ್ರದ ನಿರಲಿಂದೇ ಯಾನು ತೂದುವರ ಆಚಿರಡು ತೂಯಿನಿ ಅಂದತ್ ಒಂದು ಬೇತೇನೆ ಒಂದು ಪೊಣ್ಣು ಪೊರ್ಲ ಕಂಠದ ಪೊಣ್ಣು ನೊರ್ತಿನ ಪಾಸಾಡಿಗಲ್ಲೆ ತೊಂಬೈದಾರತ್ತ ಅವೇನು ತೂದಿ ಯಾನಿ ಎನ್ನಿದಿನಿ ವಿಷ ಕಂಠೆಲ ದಿಂಜಿನಂಚಿನ ಈರ್ ಈ ಪೊಣ್ಣನೊಂಜಿ ಕಟ್ಟೊಂದು ಬತ್ತಾರಂದ ಅಂಡ ಯಾನ್ ಪಾಸಾಡಿಗಿತ್ತನೋ ಯಾರಿಜ್ಜ ಅಂದ ಅಪಗಾಂಡ ನಿಂಕೊರ ಅಂಗಾಯ್ ನಾತೆ ಅವು ಪೊಣ್ಣಗಿತ್ತನವೇ ಅತ್ತೆ ಅಂಚಂದ್ ಯಾನ್ ಅಂಗಡಿ ಪಾತೇರ್ವೆ ಪಡೆ
0: ನಂಜಿ ಮತ್ಸರಡು ಪಾತೇರ್ ನತ್ತು ನಿಂಗ್ ಗೊತ್ತಾಂಡ
1: ಎಂಕ ನಂಜಿ ಚೂರುಲ ಇಜ್ಜಿ
0: ನಂಜಿ ಮಚ್ಚರ ಇಜ್ಜಿ
1: ತರೆಟೊಂಜಿ ಪೊಣ್ಣನು ತುಂಬುದಾರೆ ಓ ಬರಿ ಟೊಂಜಿ ಪೊಣ್ಣನು ಏನನ್ನು ದೀವೊಂದಾರೆ ನಾನೊಂಜಿ ಪೊಣ್ಣನು ಪತೊಂದು ಬತ್ತದನ್ನು ಆಂಡಲ ಯಾನು ಬೋಡ್ಚಿಂದ ಪನಾಯ ದಾಯೆಗೆ ಒಂಜಿ ಊರ್ದ ಅರಸು ಆಯಿನೇ ಏತಲಾ ಮದಿಮೆ ಆವಲಿ ಇಂದು ಉಂಡು ಈರು ಲೋಕೋಗೆ ಅರಸು ಅಪಗಂಡ ಈರು ಏತಲಾ ಮದಿಮೆ ಆವೊಲಿ ಮದಿಮೆ ಅದೇ ಲೆತೊಂಬತ್ತರ ಅಂದ ಮದಿಮೆ ಆಯರೆ

0: ಉಲ್ಲಯ
1: ಕೇಳ ಮಿರಿಲೋಕದರಸಿ.
0: ಹ,
1: ಮಿರಿಲೋಕದರಸಿ ಇಂದು ಬಂಡ ಈ ಲೋಕದರಸಿಲ ಅಂದಿ.
0: ಹಾ,
1: ಲೋಕದ ಅರಸೇರಿಂದು ಬಂಡ ಅವು ಲೋಕಬಾರೀಶ್ವರಿ
0: ಅಂದಿ.
1: ಲೋಕದ ಅರಸಿಯೇರಿಕೆಂಡ ಅವು ಈ ಪಾರ್ವತಿ
0: ಅಂದಿ.
1: ಯಾನೇ ನಿವೃತ್ತಿ ಪೊಣ್ಣನು ತೀರ್ಥ ಸಿರಿಲೋಪುಡ್ದು ಮಿರಿಲೋಪು ಪತೊಂದು ಬತ್ತೆ.
0: ಅವೇ ಏರಿಂದ ಗೊತ್ತಾಯಿ ಜಿಂಕಿತ್ತೆ
1: ಸೆಕ್ಕಿಡು ಕೇಂಡಿನ ಅತ್ತಿ ಹೆಂಗ ಅರ್ಥಾಂಡವು ಕುಚ್ಚನಡು ಪಾತಿರ್ನ ಅತ್ತು
0: ಖಂಡಿತ ಅತ್ತು.
1: ದಯನು ಬಂಡ ಈ ಆತು ಬುಳೆತ್ತ ನಿಕ್ಕು ಲೋಕದಾನೆ ಈಶ್ವರ ಬಂಡದಾನೆ ಅಂದು ಪೂರ ನಿಕ್ಕು ತಿರಿದುಂಡು
0: ಅಂದೆ.
1: ಜಗತ್ತದ ಪ್ರತಿಯೊಂದು ಜೀವಿಲೇನು ಉಂಡು ಮಲ್ತನೇ ಈಶ್ವರಿ ಲೋಕಬಾರಿ ಈಶ್ವರಿ ಅತ್ತ
0: ಅಂದೆ.
1: ಜಗತ್ತೆಂಚ ನಡತೊಂದು ಪೋವಡು ಜಗತ್ತೆಂಚ ಇಪ್ಪೊಡು ಒಂದು ಪನ್ಪುನೇಕ ಶಾಪ ಕೊರ್ನೇ ಯಾನ ವರ ಕೊರ್ನಾಲ್ ಈ
0: ಯಾನ
1: ಅತ್ತ
0: ಅಂದೆ.
1: ಪಾರ್ವತಿ
0: ಓ
1: ಒಂಜಿ ಸುದೆ ಪರ್ತೋಂದು ಪೋದು ಕಡಲನ್ನು ಸೇರುಂಡು
0: ಸೇರುಂಡು
1: ಕಡಲ್ನ ಸೇರಿ ಬೊಕ್ಕ ಐಟ್ ಒಂದು ಸುದೇವು ಅವು ಸುದೇವನು ನಾಡೇರ ತಿಕ್ಕುಂಡ
0: ಒಂಜೆ ಅತ್ತ
1: ಅತ್ತ. ಈಶ್ವರ ಎಂದು ಪನ್ಪುನಾಯಿ ಆಯ ಕಡಲ್ ಇತ್ತು ಲೆಕ್ಕ ಈಶ್ವರನ ಸೇರೋಡು ಒಂದು ಪನ್ಪುನ ಅವೇ ತೋ ಸುದೇಕುಲು ಬತ್ತದ ಸೇರ್ನಲ್ಲ ಅವು ಈಶ್ವರನೊಟ್ಟಿಗೆಲ್ಲಿ ನಾ ಆತನಂದೇ ಇರ್ತ
0: ಅಪ್ಪಗಣ್ಣು
1: ಸೇರದು ಪೋತು ಒಂದು ಅರ್ಥ.
0: ಇಂದು ವಾಸುದೇನ್
1: ಈಶ್ವರಿ ನೆಟ್ಟ ಅರ್ಧ ಶರೀರನು ಪಾರ್ವತಿ ಕೊರ್ತನಾಯ್ ಅತ್ತ ಅಂಚಾದಾನ ಅರ್ಧ ನಾರಿ ಈಶ್ವರಿ ಅಂದ್ರೆ ಲೋಕದ ಕುಲು ಪನ್ಪೇರಿ
0: ಅಂದೆ.
1: ಅಪಗಾಂಧನ ಇಡಕ್ಕೆ ಸೇರ್ನ ಓವ್ ಇತ್ತನಲ್ಲ ಅವು ಪಾರ್ವತಿ ಪರಮೇಶ್ವರನ ಸೇರ್ನಿಂದ ಆಯ್ತ ಅರ್ಥ ಅತ್ತ
0: ಅಂದೆ.
1: ನಂದನ ಒನಟ್
0: ಅಂದೆ
1: ತೀರ್ಥ ಸಿರಿಲೋಕುಡು ಎಲುವೆರು ಸಿರಿನ ಕುಲಿತ್ತೇರಿ ಐಟಿ ಒಡಕದಲ್ಲಿ ಈ ಮೈಸಗೆ ಪುನಃ
0: ಓ ಮಲ್ಲ ಪುದರ್ ಮೈಸಗೆ
1: ಮೈಸಗೆ ಅಡೇ ತಾಲ ಮಲ್ಲ ಬಾರಿ ಅರ್ತಿ ಪಿರ್ತಿಡು ಮೆಲ್ಲ ತಂಗಡಿಯಲ್ಲೂ ಪಲಿಯಲ್ಲೂ ಮಲ್ಲಿನ ತಾಂಕದೇರಿ
0: ಅಲ್ಲಿ ತೂನಗನೆ
1: ಗೊತ್ತಾಪುರುಡು ಸಾಂಕದೇರಿ ತೂಲ ಮೋನೆಡು ನಲ್ಲ ಕೆಂಪು ಕೆಂಪು ತೋಜೊಂದು
0: ಅಂದಪ್ಪ
1: ತಾಮರದ ಪುರ್ಪದ ಲೆಕ್ಕ ಅಲ್ಲ ಕೆನ್ನೆ ತೋಜೊಂದು ನಾಚಿಕೇಡು ನಲ್ಲ ಬುದ್ಧಿ ಬಲತ್ತದ ಎಲ್ಲಿಯ ಪ್ರಾಯ ಅಲ್ಲ ಅಂಚಿತ್ರ ಪೊಣ್ಣು ಒಂಜಿ ತಪ್ಪು ಮಲ್ತಲ್ಲಿ ನಮ್ಮ ಚಾಕ್ರದ ಬೆರಣ ಮಾಡಿ ಪೂ ಪೂಜನೆ ಕರಿಪೆರೆ ಪೂ ಪರಂದು ಕೊಯ್ಯೊಂದು ತೀರ್ಥ ಸಿರಿಲೋಕು ಪೋಯಿನಾಕ್ಲು ಪೋಯಿನ ಪುರ್ತುಡು ಮೆಕ್ಲ ನಂದನವನಕು ಪೋದು ಪೂ ಕೊಯ್ಯನಾಗ ಆಯ್ನ ವಿಚಾರತಲ್ ಎನ್ನ ಚಾಕ್ರದ ಎಂದು ಗೊತ್ತಾದನಗ ಒಂತೆ ಬುಡ್ಚಂದನ ಪಾತ್ರಲ್ಲ ಪಂಡಲು ಅನ ತತ್ತದ ಬತ್ತದ ಪೋದಿಪ್ಪು ಅಂಚ ಕುಚ್ಚನದ ಪಾತ್ರ ಬಂದ ಮೈಸಗೆ ಸರಿಯಾದ ಬುದ್ಧಿ ಕಲ್ಪ ಉಡನೆ ಯಾನು ಆ

0: യാനഞ്ചി പറഞ്ഞോട ഇന്ദീർന്ന സങ്കല്പ ആത്തി ആരേന അയത്തെ ആളേനില്ലേ തൊമ്പത്താറുണ്ട ആളൊഞ്ചി നെരിയറ കാരണ ആത്തേവ് ഈരേക്ക് സങ്കല്പ ഇത്തന്നെ അഞ്ചന ആളിനൊഞ്ചി ലെത്തൊമ്പാറോടെ ഇടേക്ക് ആളേടത് അത്ര ദാനോ ഒഞ്ചി തുമ്പ ആര ഇപ്പോടു
1: ಪಂಚಾಂಗ ಪಾಡ್ಲೆಕ್ಕ ಅಂಚಾದ ಮಲಿನ ಇಡಲೆ ತೊಂಬ ಇದೆ
0: ಸರಿ
1: ಈ ನಿನ್ನ ತಂಗಡಿಯಿಂದ ಮಲಿನ ಸ್ವೀಕಾರ ಮಲ್ತೊಂದ ಮಲ್ತೊಂಡಂಡ ಎಂಕಲ ಮನಸ್ಸಿಗೆ ಬಾರಿ ಕೊಸಿ ಆಪುನು
0: ಅಯ್ಯೋ ಸ್ವಾಮಿ ಯಾನಂಚ ತಪ್ಪ ಅಭಿಪ್ರಾಯ ಮಲ್ಪುನಾಲೇ ಅತ್ ಆಳಡ ಯಾನ್ ಮೋಕೆಡು ಪಾತೆರು ವೆತ್ತೈತೆ
1: ಈ ಎನಡ ಪಾತೆರು ಪೊರ್ಲುಡು ಅಲ್ಲರಡ್ಡ ಪಾತೆರ ಮಾತಿರಿಗೆ
0: ಓ ಎನ್ನ ತಂಗಡಿ

0: ஜோடி.
1: மடினி தேவிரை பொருள புர்சோதா
0: என்ச கொத்தாண்டா

ಓತಂಗಡಿ ಮೈಸಗ ಈ ವರ್ತಿ ಬತ್ತದಾನಗ ಎನ್ನ ಉಡಲಡು ಪುಟ್ಟದನದಾದ ಗೊತ್ತ ನಮ ಇನೆ ಪಕ್ಕಿಲೆ ಕೈ ಪೊಡಿತೆ ಒಂಜೇ ಗೂಡುಡು ಇನೆ ಪಕ್ಕಿಲ್ ಎಂಚ ಬುಲಿದ ರಾವೊಂದು ಪೋಪನ ಅಂಚನೆ ಈಸರ ದೇವೇರು ಪನ್ಪಿನ ಗೂಡುದ ಉಲೈಡು ನಮ್ಮ ಇರುವೆರ್ಲ ಇನೆ ಪಕ್ಕಿಲ ಲೆಕ್ಕ ಇಪ್ಪುಡು ಆರ್ನ ದತ್ತು ಬಲತಿಡು ರಡ್ ಕಣ್ಣದ ಲೆಕ್ಕ ನಮ್ಮ ಇತ್ತೊಂದು ಆರ್ನ ಚಾಕ್ರಿ ಮಲ್ತೊಂದು ಪೋಯಂದಂಡ ಅರೆಗಲಾ ಸಂತೋಷ ನಂಕಲಾ ನೆಮ್ಮದಿ ಅಪಗಂಡ ನಮ್ಮ ಉಡಲ ದಿಂಜಿಡೀತೆ ಯಾನ್ ಪನ್ಪುನ ದಾದ ಪಂಡ ಇರುವೆರ್ಲ ಒಟ್ಟುಗ ಆರ್ನ ಚಾಕ್ರಿ ಮಲ್ಪುಗನ ನಮ ನಮ್ಮ ಇರುವೆರ್ಲ ಪಟ್ಟದ ತಿನ್ನೋಡು ಅಂದು

ಸಿಡೆ ಕರಿವೆಲೆಂದೆ ಪಂಡಲಪಗ ಏಕ ಮನಸ್ಸಿಡೆ ಕರಿವೆಲಂದೆ ಪಂಡಲಪಗ

0: ಅಪ್ಪನೇ ಪಕ್ಕಾ.
1: ನೀನನ್ನ ಪಾತ್ರನಿಕೆ ಎನ್ನಗ ಮನಸ್ಸಿಗೆ ಏತು ಸಂತೋಷ ಅವನಕ್ಕ
0: ಅಂದ.
1: ಪಾಪುಣ್ಯ ಅವಳು ತನ್ನ ಕಂಡನೇ ಒಟ್ಟಿಗೆ ನನ್ನ ಒಂದು ಪುಣ್ಯ ಮಗಲ್ಲಿ ಬೈದಲ್ಲ ನನಗ ಏರ್ಲ ಸಹಿಸಲು ಜಿರಕ್ಕ ಅಂಡ ಇನ್ನ ಉಡಲದ ಗುಣಮಲ್ಲೆ ಆಯ್ನೆಲ್ಲವರನ್ನ ತಂಗಡಿಯಿಂದ ಉಡಲೆ ಜಿಂಜಿಗೆ ನಲ್ಲೆತ್ತಾರೆ
0: ಅಂತ.
1: ಅಕ್ಕ
0: ಓ
1: ಈ ತಂಗಡಿಗೆ ತಂಗಡಿನ ಮೋಕಿನ ಕೊರ್ಪರತ್ತೆ
0: ಖಂಡಿತ
1: ದಯಪಂಡ ಏಳು ಜನ ಎಂಕಿಲ್ಲ.

0: ಏಳು ಜನಕ್ಕೆ ಏಳನೇದಾಗಿ ಆಜಿ ಜನ ಪಲ್ದಿರಲಿತ್ತೇನೆ. ಲೋಕದುಲ್ಲಾಯನ ಪಾತ್ರ ಕೇಳಿದ ಆರನ ಬಿರುಪತ್ತದು ಬಂದಾಗ ಅಯ್ಯೋ ಏನನ್ನು ಲಿಪ್ಪಿಕೆ ನನ್ನ ಅಕ್ಕನಕ್ಕೆ ದೂರ ಏನೇನು ಬಂದ್ರು ಒಂದು ಎತೆ ಇತ್ತು ನಿಂಗೆ ಅಂಡ ಇತ್ತೇ ಹಿಂಗ ಅರ್ಥ ಅಂಡಿ ಕೈತಲ್ಲಿ ಲೋಕದುಲ್ಲಾಯ ಲೋಕದಪ್ಪೆ ಈರು
1: ಇಪ್ಪುನಾಗ
0: ಅಪ್ಪೆ ಈರು ಹಿಂಗೆ ತಂಗಡಿನ ಜಾಗ ಕೊಡ್ತಾರ.
1: ಆ ಅಲ್ಪದ ಸಂತೋಷ ಮುಲ್ಪಲ ತಿಕ್ಕುಣ ನಿಕ್
0: ಅಂದ ಖಂಡಿತವಾದ ಈರಿಗೆ ದಾಲ ಕೊರತೆ ಒಂದಿನ ಕೆಲಸ ಮಲ್ಪ ಯಾಕ
1: ನಮ್ಮ ಮಲ್ಪುನಂಚಿನ ಬೇಲೆಡು ಅರಸುಲು ನಮ್ಮಾರು ಯಜಮಾನ್ರು ಆರು ಖಂಡಿತ ಕೊರತೆ ಆಡಿರ ಬಲ್ಲಿ ಅಂಚ ನಮ ಇಪ್ಪುಡು ಅಪಗಂಡ
2: ಪಾತ್ರ ಕೇನಾಗ
1: ಸಂತೋಷ ಅಂಡ
2: ಆರಿ ದುಮ್ಮುಡ್ದು ಚಡ್ಡೆ ಪೊಲ ಬಿತ್ತನಾಗ ಇರುವಲ್ಲ ಅತ್ತ ಬಾರಿ ಪೊಲ ಬಿತ್ತನಾಗ
1: ಅತ್ತಿ ಅವು ಪೊಲ ಬಿತ್ತಿ ಲೆಕ್ಕ ತೋಜಿನ ದಾನಿ ಗೊತ್ತುಂಡೆ ಈ ರೀತಿನ ಕಾರಣ
2: ಮೈಸಾಗ ಅಲ್ಲಿ ನನ್ನೊಂಜಿಪ್ಪುದಾರು ಅಂಬ ಅಂದು
0: ಅಪ್ಪೆ
2: ಅಂಬ ಇತ್ತೆ ಪ್ರಸಾದ ರೂಪುಡು ಅಂಬ ಪ್ರಸಾದ ರೂಪುಡು ಕೊರ್ತಲ್ಲ ಪೂರ್ಣ ಒಪ್ಪಿಗೆ ಕೊರ್ತಲ್ಲ ಅಂಜನ ಅಂಬ ಪ್ರಸಾದ ನಿಕ್ಕ ತಿಕ್ಕಣ ಯಾನ ಸದಾಶಿವೆ ಯಾನ ಈ ಊರ್ನ ಆಳುನ ಯಾನ ಆಳ್ವೆ ಏರು ಈ ಬೊಳ್ಳಿ ಗುಡ್ಡದ ಆಳ್ವೆ ಯಾನ್ ಅತ್ತ ಅಪ್ಪಗ ನಾನು ಏತೊಂದು ಸಂತೋಷ ಉಂಟು ನೆಟ್ಟೆ ನಿಕುಲ ಇಂಜ ತೆಲ್ತು ಸದಾಶಿವದು ಏಪಲ ಸಂತೋಷ ಉಂಡಾಪಲ ನಿಗಲ್ ನಡತೊಂಡ ಲೋಕಲ ಸಂತೋಷ ಉಡಿಪ್ಪುಣ ಅರ್ಥ ಅಂದ್ ಅತ್ತ
1: ಅಂಚಿನ ಸಂತೋಷದ ದಿನಕ್ಕಲೇ ನನ್ನ ದುಂಬುಗಳ ತೂಕ ನಮ್ಮ
2: ಅತ್ತ ಅಪಗಾನ ಪೊರ್ಲುಡು ಇತ್ತೊಲ್ಲೆ ಉಲಯ ಅತಿಲಿದ ಅಟನೆ ಮನ್ಪುಲೆ ಯಾನು ಲೋಕದ ಬಗ್ಗೆ ಅಂತ ಚಿಂತೆ ಮಲ್ಲ
1: ಆವು
3: ಕಾಲ ಕರಿದ ನಿಗಲ ಮೋನ ಕೈಯಲ್ಲುಡಾನಿಯಲ್ಲ ಕೇರೀಶ್ವರಿ ಪುಲ್ಯ ಕಾಲಡು ತೂಯರ ಪಗನೆ ಓಲೆ ಮಾನಿ ನಿಲ ಕಾಲ ಕರಿದಿನಿಗಾನಿಲ
2: ಅವೇ ತೋ ಕಾಲ ಕರಿದು ಪೂಂಡು ರಾತ್ರಿ ಜತ್ತನಯಾನ ಜಾಮಂದ ಬರ್ತುಡು ಲಕ್ಕಿ ಲಕ್ಕದು ದಿನತ ಕಜ್ಜನು ಪೂರ ಕರಿತೊಂದು ನನ್ನ ಕೂಲಿ ದೆಕ್ಕೊಂದುಪ್ಪುಗ ಅನ್ನು ಪಂಡದಿ ಈ ಸೀರ್ತೋ ಬಾವಿದ ಕೈತಲ್ಲ ಬರೊಂದಿಪ್ಪುನ ಹೊರ್ತುಡು ಯಾರ ಅವರಿ ಓಲೆ ಮಾನಿ ಬತ್ತೆತ್ತ ನಾಲು ಮುಖತ್ತ ಮೂಜಿ ಮಣಿಪುದ ಓಲೆ ಕನದ್ದಿ ದಾದಗೆ ಉಂಡು ಓಲೆ
3: ಮೂಜಿ ಮಣಿಪುದ ಓಲೆ ಬುಟ್ಟು ಪಯರಿ

0: ಇದ್ದದು ಓಲೆ ಕೊರಿ ನಾಲು ಮುಖತ್ತ ಮೂಜಿ ಮಣಿಪುದ ಓಲೆ ಅಂಚಿತೂಯೇ ಇಂಚಿತೂಯೇ ಚಂದ್ರಿಕೆ ಬುಡುಪಾಯೆ ಉದ್ದಪ್ಪ ಪರಡು ನಂಚಿತ್ತನ ಓಲೆನಿ ನೆಂಪುಗು ಓದಿಯೆ ದಾನೆಗೆ ನಾಲು ಮುಖತ್ತ ಮೂಜಿ ಮಣಿಪುದ ಓಲೆಡಿಪ್ಪು ನೀತೆ ದಂಡ ಸಾಗರೆ ಬರಡು ದುಷ್ಟರಾಯಿ ನಂಚಿತ್ತನ ರಕ್ಕಸರ್ನ ಬಿದೆ ಮುತ್ತಾವಡು ಇಂಚಿತ್ತನ ವಿಷಯ ಬೈದನು ನಾನಾಗ ನೆಕ್ಕು ಬೋಡಿತನ ತಯಾರಿ ಬಿಡ್ಚ ನೀನು ಪಾರ್ವತಿಡ ಬನೋಡು ಪಾರ್ವತಿ
1: ದಾನೆ ಕಜ್ಜೊಡು ಎಲ್ಲ ಎನ್ನರಸಿ ದಾನ ಕಜ್ಜೊಡು ಉಲ್ಲ ಎನ್ನರಸಿ ಕೇಣಿದ್ದ ಬೈತಿನ ಮಾಣಿಕನ

ಕಟ್ಟಿನ ಅಸುರ ಬಿಲದಿ ನಿಂತ ನಟು ತಲೆ ಕಟ್ಟದೆ ಬರುವೆನೆ. ಮಾನ್ಯ ಕೆಲ್ಪಿನ ಅಸುರ ಬಿದಟ್ಟಿ ನಿಂತ ನಟು ತಲೆ ಕಡ್ಪಾದ

0: ಗಡಿಬಿಡೇ ನಿಕ್ಕಿಲ್ ಎಪ್ಪು ಕೊರಿಯೇ ಬಲ್ತೋನು ಬತ್ತೈ ಕಾರಣ ಉಂಡು
1: ದಾತೆಯೇ
0: ಜಾನ ಕಾಂಡ ಲಕ್ಕಿ ಬರ್ತುಗು ನನದಾನೆ ಕಾಂಡದ ಒಂಜಿ ಎನ್ನ ನಿತ್ಯದ ಖಜ್ಜನು ಪೂರ ಕರಿಪುಗಾನು ಪಂಡಂದು ಕೂಲಿ ದೆಕ್ಕು ಹೊಂದಿತ್ತೆ ಆತ ಬರ್ತಾನಾಗ ಆ ನಾಲು ಮುಖತ ಮೂಜಿ ಮಣಿ ಪದ ಓಲೆ ಬತ್ತೊಂದು ಒರಿ ಬತ್ತೆ ಓಲೆ ಮಾಣಿ
1: ಅರೆ ಅಂಚಿ ಪೋಯಿನ ತೋಜು ನೆಂಕೋರಿ
0: ಅಂದಲೋ ಕೊಡದು ಬತ್ತಿನಿಗೆ ರಕ್ಕಸರ ಬಿದೆ ಮುತ್ತಾವೋಡು ರಕ್ಕಸೇರ್ನವು ತೊಂದರೆ ಪೂರ ಜಾಸ್ತಿ ಆತಂದ್ರಿ ಮಾನೇಕೇರೊಂದುಲ್ಲೇರಿ ಎಂಕ್ಲೇನ ಪೂರ ಕಾಪೋಡು ಕಾಪೋಡು ಒಂದು ಪಂಡದ ವಿಷಯ ಪಂಡೆ ಅಂಚ ಅದು ಯಾನಿತ್ತೆ ಆಯ್ನಾತು ಬೇಗ ರಕ್ಕಸರ ಬಿದೆ ಮಿತ್ತಾರೆ ಲಡಾಯಿದ ಕಲಕು ಬೋಡಾತುಂಡು ನೆಕ್ಕು ಬೋಡಿತು ವ್ಯವಸ್ಥೆ ಪೂರ ಆವಚ್ಚಾಯ
1: ಅಂದೇ
0: ಎಂಕ್ ತರ ಬಲಿಪುಂಡ
1: ಅತ್ತೆ ಈರು ಲಡಾಯಿಗೆ ಪಿದಾಡು ಅಂದ್ರೆ ಈರೆನ್ನೊಂದು ಇಪ್ಪರು ಸರಿ ಅಂಡ ನಮ್ಮ ಇಲ್ಲದ ಸ್ಥಿತಿನ ಹೊರತು

ಇದುವರೆಗೆ ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀದುರ್ಗ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಇದರ ಮೊದಲ ದಿನ ನಡೆದ ಯಕ್ಷಗಾನ ತಾಳಮದ್ದಳೆ ಬಾಮುಲ್ಲ ಬಾಮಕುಮಾರಿ, ಇದರ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.